ಆಕಾಶವಾಣಿ ಮೈಸೂರು ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 23ನೇ ದಿನ. ಸ್ಥಳೀಯ ಪಂಚಾಂಗ ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ತ್ರಯೋದಶಿ ಅಂದರೆ 2026ನೇ ಇಸವಿ ಜೂನ್ ತಿಂಗಳ 13ನೆಯ ತಾರೀಖು ಶನಿವಾರ. ಈಗ ಸಮಯ 5:58:16. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಬಾನುಲಿ ಗೆಳತಿ ಶಭಾನ ಮಾಡುವ ಮುಂಜಾನೆಯ ನಮನಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6 ಗಂಟೆ. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಪ್ರಾಯೋಜಿತ ಕಾರ್ಯಕ್ರಮ ಹರಿತ ಜಗತ್ತು ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. ಈ ಬೆಳಿಗ್ಗೆ 7:15 ವಿಶ್ವ ಆಲ್ಬಿನಿಸಂ ದಿನದ ಸಂದರ್ಭದಲ್ಲಿ ಆಲ್ಬಿನಿಸಂ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮಕ್ಕಳ ಹಾಗೂ ನವಜಾತ ಶಿಶು ತಜ್ಞರಾದ ಡಾಕ್ಟರ್ ಮೋನಾ ಕುಲ್ಸುಮ್ ಅವರೊಂದಿಗಿನ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಸೇವಾವಾಹಿನಿ 7:30 7:45 ಚಿತ್ರಗೀತೆಗಳು. 8:30 ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. ಈ ಬೆಳಿಗ್ಗೆ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಓಎಸ್ ಅರುಣ್ ಅವರ ಹಾಡುಗಾರಿಕೆ. ಹಿಂದಿ ಚಿತ್ರಗೀತೆಗಳು 10:30 2:40 ಹಾಗೂ ರಾತ್ರಿ 8:00. ನಂತರ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನಮ್ಮೂರ್ ಹೆಸರು, ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 12:05 ವನಿತಾ ವಿಹಾರ, ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಪರಿಸರದ ಅಳಿವು ಉಳಿವು ಈ ಕುರಿತು ಭೂದೃಶ್ಯ ವಿನ್ಯಾಸಕಿ ಯಶವಂತಿ ವೈಯೆ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೌಮ್ಯ ಕೆ ಮಂಜುನಾಥ್. 12:35 ಸಂಕೀರ್ತನಾ ಪ್ರಿಯ ಅವರು ಹಾಡಿರುವ ಭಕ್ತಿಗೀತೆಗಳು. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಪುರದ ಮಹಾಲಿಂಗು ಎಂ ಅವರಿಂದ ಜನಪದ ಗೀತೆಗಳು. 1:00 ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ರಾಷ್ಟೀಯ ಜಾನುವಾರು ಅಭಿಯಾನ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. 1:20 ಭವ್ಯ ಪೈ ಅವರು ಹಾಡಿರುವ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 3:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಬ್ಯಾಡಮುಡ್ಲು ಗ್ರಾಮದ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗಸ್ವಾಮಿ ಹಾಡು. 3:30 ಮಕ್ಕಳ ಮಂಟಪ, ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 4:00 ನಾಟಕ ಉಳ್ಳಾಗಡ್ಡಿ ಉಳ್ಳ ಮಾವ, ರಚನೆ ಅರುಣ ದೇಶಪಾಂಡೆ, ನಿರ್ದೇಶನ ರಮಾ ಎಸ್ ಹಿರೇಮಠ್. 4:30 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ, ಹಿರಿಯ ಸಂಗೀತ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ ಸಂವಾದದ 2ನೇ ಭಾಗ. 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತ ಜಗತ್ತು ಸಸ್ಯವೈದ್ಯರ ಕಿವಿಮಾತು, ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ವಿಜ್ಞಾನದ ಮುನ್ನಡೆ, 6:50 ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ ಸಾವಯವ ಕಬ್ಬಿನ ಬೇಸಾಯ ಕುರಿತು ಸಂವಾದ ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಳ್ತೂರು ಗ್ರಾಮದ ಬಿಟಿ ಶಿವರಾಮಯ್ಯ ಮತ್ತು ಬಿಎಸ್ ಪ್ರಭುಲಿಂಗ, ಪ್ರಸ್ತುತಿ ಎನ್ ಕೇಶವಮೂರ್ತಿ. 7:45 ಸಮಾಚಾರ ದರ್ಶನ, 8:10 ಕೇಂದ್ರ ಸರ್ಕಾರದ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಈಶಾನ್ಯ ರಾಜ್ಯಗಳು ಅಂದರೆ ಅಷ್ಟಲಕ್ಷ್ಮಿ ವಿಷಯ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಲಿಖಿತ ಎಂಪಿ ಮತ್ತು ಸ್ವರ್ಣದಾಸ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಈ ರಾತ್ರಿ 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಯುಎಸ್ ಪ್ರಸಾದ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸ್ಯಾಕ್ಸೋಫೋನ್ ವಾದನವಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇನ್ನು ಮುಂದೆ ಕೇಳೋಣ. ಮೊದಲು ಉಗಾ ಭೋಗ, ನಂತರ ಪುರಂದರದಾಸರ ಕೀರ್ತನೆ. ದಾಸನ ಮಾಡಿಕೊಯ್ಯನ್ನ ಸ್ವಾಮಿ ಸಾಸಿರನಾಮದ ವೆಂಕಟರಮಣ, ಹಾಡಿದ್ದಾರೆ ವಾಣಿ ಸತೀಶ್.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ವೃಂದಗಾನದಲ್ಲಿ ಉಷಾ ಪಾಠಕ್ ವಿರಚಿತ ದೇಶಭಕ್ತಿ ಗೀತೆ ಭಾರತ ಕುಲ ಸಂಭೂತರು ನಾವು.

ಇದುವರೆಗೂ ಗೀತಾರಾಧನಾ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 6:30 ಆಗಲಿದೆ. ಇನ್ನು ಮುಂದೆ ಕೇಳಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನಾ.

0: ಮೂವತ್ತು ನಿಮಿಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಚಿಂತನ, ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ.
1: ಮಾನವರಲ್ಲಿ ಪರಸ್ಪರ ಪ್ರೀತಿ ಸಹಜ ಧರ್ಮವಾಗಿದೆ, ದ್ವೇಷ ಆಕಸ್ಮಿಕವಾಗಿದೆ. ಆಕಸ್ಮಿಕತೆ ಮುಂದುವರೆದರೆ ದ್ವೇಷಾಸೂಯೆ ಸ್ಫೋಟವಾಗುವುದು. ಮಳೆ ಸಹಜ ಧರ್ಮ, ಗುಡುಗು ಸಿಡಿಲು ಆಕಸ್ಮಿಕ. ಗುಡುಗು ಸಿಡಿಲು ಮುಂದುವರೆದರೆ ಸಾವು ನೋವು ಖಚಿತ. ದ್ವೇಷಕ್ಕೆ ಕೋಪವೇ ಕಾರಣವಾಗಿದೆ. ಕೋಪ ಹಿಡಿತಕ್ಕೆ ಸಿಗದಾಗ ದ್ವೇಷಾಗ್ನಿ ಹೊತ್ತಿ ಉರಿಯುವುದು. ದ್ವೇಷ ಅಸೂಯೆ ಅವಳಿ ಜವಳಿಗಳು ಇದ್ದಂತೆ ಅದು ಕಾಮಾಲೆ ರೋಗವಾಗಿದೆ. ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿಯಾಗಿ ಕಾಣುವಂತೆ ಕೋಪಿಗಳಿಗೆ ನಡೆದಿದ್ದೆಲ್ಲ ತಪ್ಪಾಗಿಯೇ ಕಾಣುತ್ತದೆ. ಕಾರಣ, ಕೋಪ ನಿರ್ಮೂಲನೆಗೆ ಸಂಯಮ, ತಾಳ್ಮೆ, ಸಹನೆ, ಪ್ರೀತಿ ಅವಶ್ಯವಾಗಿದೆ. ದ್ವೇಷ ಅಸೂಯೆಗಳು ಹಾನಿ ಅಷ್ಟೇ ಅಲ್ಲ, ಪ್ರಗತಿಗೆ ಅಡ್ಡಗಾಲು ಎಂದು ಹೇಳಬಹುದಾಗಿದೆ. ದ್ವೇಷಾಗ್ನಿ ಜ್ವಾಲೆಗೆ ತುತ್ತಾದವರು ಇಲ್ಲಿಯವರೆಗೆ ಯಾರೂ ಗೆದ್ದಿಲ್ಲ, ಸುಖ ಕಂಡಿಲ್ಲ. ಅಷ್ಟೇ ಅಲ್ಲ, ದ್ವೇಷಾಗ್ನಿ ವ್ಯಕ್ತಿ ವ್ಯಕ್ತಿಯಿಂದ ಸಮಾಜ ರಾಷ್ಟ್ರವನ್ನು ಕೂಡ ತಲ್ಲಣಗೊಳಿಸುವುದು. ಕಾರಣ, ಸಂತೋಷಕ್ಕೆ ದ್ವೇಷ ಅಲ್ಲ, ಪರಸ್ಪರ ಪ್ರೀತಿ ಅಗತ್ಯವಾಗಿದೆ. ದ್ವೇಷ ಮೊದಲು ಜನಾಂಗೀಯ ದ್ವೇಷವಾಗಿ, ಅನಂತರ ಧಾರ್ಮಿಕ ದ್ವೇಷವಾಗಿ ಸಮಾಜದ ಶಾಂತಿ ನೆಮ್ಮದಿ ಕಿತ್ತುಕೊಂಡ ಘಟನೆಗಳು ಇತಿಹಾಸದಲ್ಲಿ ಇವೆ. ಎರಡನೇ ಮಹಾಯುದ್ಧದಲ್ಲಿ ಜನಾಂಗೀಯ ದ್ವೇಷದಿಂದ ಲಕ್ಷ ಲಕ್ಷ ಜನ ಸತ್ತರು ಎಂದು ಇತಿಹಾಸ ಹೇಳುತ್ತದೆ. ಸಕ್ಕರೆ ಬೇಡವಾದವರು ಸಕ್ಕರೆ ಬಿಡಲಿ, ಸಕ್ಕರೆ ಉತ್ಪಾದನೆ ಮೇಲೆ ದ್ವೇಷ ಮಾಡಿದರೆ ಹೇಗೆ? ಭೀಮ ದುರ್ಯೋಧನರ ಮಧ್ಯೆ ಬೀಜವಾಗಿ ಕಂಡ ದ್ವೇಷ ಮರವಾಗಿ ಹೆಮ್ಮರವಾಗಿ ಕೌರವ ವಂಶವನ್ನೇ ನಾಶ ಮಾಡಿದ ಕಥೆ ಇದೆ. ದ್ವೇಷಕ್ಕೆ ಅಹಂಕಾರ ಬುದ್ಧಿಯೇ ಪ್ರಮುಖ ಕಾರಣವಾಗಿದೆ. ನಾನು ನೀನು ಎಂಬ ಹಂ ತಲೆ ಎತ್ತಿದಾಗ ಮಾನವ ವಿವೇಕ ಕಳೆದುಕೊಂಡು ಅವಿವೇಕಿಯಾಗುತ್ತಾನೆ. ನಾನೀನೆಂಬ ಅಹಂಕಾರ ತಲೆದೂರಿದಲ್ಲಿ ಆಟ ಮಠ ಕುಟಿಲ ಕುಹಕು ಎಂಬ ಬಿರುಗಾಳಿ ಬಿಟ್ಟಿತ್ತು. ಬಿರುಗಾಳಿ ಹುಟ್ಟಲೊಡನೆ ಜ್ಞಾನಜ್ಯೋತಿ ಕೆಟ್ಟಿತ್ತು. ಜ್ಞಾನಜ್ಯೋತಿ ಕೆಡಲೊಡನೆ ನಾಬಲ್ಲೆ ಬಲ್ಲಿದರೆಂಬ ಆರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಅಲ್ಲಮರವಾಣಿಯಂತೆ ಅಹಂಕಾರ ಗುಣಗಳು ಜೀವನ ಹಾಳು ಮಾಡುತ್ತವೆ. ಕೋಪದಿಂದ ತಾಪ, ತಾಪದಿಂದ ದ್ವೇಷ, ದ್ವೇಷದಿಂದ ನಾಶ. ದುರ್ಯೋಧನನ ಪಾಂಡವರಿಗೆ ಸೂಜಿಮನಿಯಷ್ಟು ಜಾಗ ಕೊಡುವುದಿಲ್ಲ ಎಂಬ ದ್ವೇಷ ಸಾವಿಗೆ ಕಾರಣವಾದ ಘಟನೆ ಇದೆ. ಕಾರಣ, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸು ಎಂಬ ಗಾಂಧೀಜಿಯವರ ತತ್ವ ಸಿದ್ಧಾಂತ ಪ್ರಸ್ತುತ ಅಗತ್ಯವಾಗಿದೆ. ದ್ವೇಷದ ಹಿಂಸಾ ಮಾರ್ಗಕ್ಕಿಂತ ಪ್ರೀತಿ ಅಹಿಂಸಾ ಮಾರ್ಗ ಶ್ರೇಷ್ಠವಾಗಿದೆ. ಕೋಪ ಮೂರ್ಖರ ಲಕ್ಷಣವಾಗಿದೆ. ಕೋಪದಿಂದ ಮೂರುದ್ದ ಜಾಗಕ್ಕೆ ನೂರುದ್ದದ ಜಾಗ ಕಳೆದುಕೊಂಡಂತೆ ವ್ಯರ್ಥ. ಶ್ರೀರಾಮಕೃಷ್ಣರ ಹಾವಿನ ಕಥೆಯಂತೆ ತೊಂದರೆಗಳ ಸಂದರ್ಭದಲ್ಲಿ ಹಾವಿನಂತೆ ಬುಸಗುಡಬೇಕೇ ವಿನಃ ಕಚ್ಚಬಾರದು. ಸರ್ವೇ ಜನ ಸುಖಿನೋ ಭವಂತು ಎಂಬ ಪ್ರಾರ್ಥನೆಯಂತೆ ಸರ್ವರು ಸುಖಿಗಳಾಗಲಿ, ಸುರಕ್ಷಿತವಾಗಲಿ, ಯಾರಿಗೂ ದುಃಖ ಬೇಡ ಎಂಬ ಉದಾರ ಭಾವ, ವಸುದೈವ ಕುಟುಂಬಕಂ ಎಂಬ ಭಾವ ಬೆಳೆಸಿಕೊಂಡು ಒಂದೇ ಮಾತರಂ ಗೀತೆಯಂತೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದು ಪ್ರಮುಖವಾಗಿದೆ. ಹಾವಿನ ದ್ವೇಷ 12 ವರ್ಷ ಎಂಬಂತೆ ನಾವು ದ್ವೇಷ ಸಾಧಿಸಲು ಹಾವುಗಳೇ ಅಲ್ಲ ಅಲ್ಲ, ನಾವು ಮಾನವರು. ನಡೆಗಳಲ್ಲಿ ನುಡಿಗಳಲ್ಲಿ ದ್ವೇಷ ಸಲ್ಲದು. ದ್ವೇಷ ಭಾಷಣಗಳಿಂದ ಶಾಂತಿ ಭಂಗದ ಸಾಧ್ಯತೆ ಇದೆ. ಶಾಸ್ತ್ರ ನಿಂದೆ, ಧರ್ಮ ನಿಂದೆಗಳು ದ್ವೇಷಗಳಾಗಿವೆ. ದೈವಭೇದ ಜೀವಭೇದಗಳು ಸಲ್ಲದು. ದ್ವೇಷ ಎಂಬುದು ಉರಿಯುವ ಕೆಂಡದಂತೆ. ದ್ವೇಷಗಾರರಿಗೆ ದ್ವೇಷದ ಕೆಂಡ ಬಗೆಯಲು ಮೊದಲು ಕೆಂಡವನ್ನು ನಾವು ಹಿಡಿಯಬೇಕು. ಆಗ ಮೊದಲು ನಮ್ಮ ಕೈ ಸುಡುವುದು ಎಂಬುದನ್ನು ಮರೆಯಬಾರದು.
0: ಇದುವರೆಗೆ ಎಫ್ಎಸ್ ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೇಳುಗರೆ ಗಮನಿಸಿ, ಈ ಬೆಳಿಗ್ಗೆ 7:15 ವಿಶ್ವ ಆಲ್ಬಿನಿಸಂ ದಿನದ ಸಂದರ್ಭದಲ್ಲಿ ಆಲ್ಬಿನಿಸಂ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮಕ್ಕಳ ಹಾಗೂ ನವಜಾತ ಶಿಶು ತಜ್ಞರಾದ ಡಾಕ್ಟರ್ ಮೋನಾ ಕುಲ್ಸುಮ್ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಈಗ ಸಮಯ 6:35.
3: ಆಕಾಶವಾಣಿ ಮೈಸೂರು. ಹರಿತೆ ಜಗತ್ತು
4: ಸಸ್ಯ ವೈದ್ಯರ ಕಿವಿ ಮಾತು
3: ಪ್ರಾಯೋಜಿತ ಬಾನುಲಿ ಸರಣಿ
5: ಈ ಹಸಿರು ಸಿರಿಯಲ್ಲಿ ಮನಸ್ಸು ಮೆರೆಯಲಿ ನವಿಲೆ
4: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್

0: ಮೈಸೂರು.
1: ಹೊಸ ಚಿಗುರು ಹಳೆಬೇರು
2: ಕೂಡಿರಲು ಮರಸವಗು.
0: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ.
3: ಗಿಡ ಈ ಗಿಡ ಒಂದೊಂದು ಜೇಂಗೋಡ
0: ಕೇಳಿ ಕಾರ್ಯಕ್ರಮ ಹರಿತೇ ಜಗತ್ತು.
4: ನಮಸ್ಕಾರ ಶ್ರೋತೃ ಮಿತ್ರರೇ, ಇಂದು ನಾವು ಸಸ್ಯಗಳ ಪೋಷಕಾಂಶಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಒಂದು ಪ್ರಶ್ನೆ ಕೇಳ್ತೇನೆ, ನಾವು ಪ್ರತಿದಿನ ಕೇವಲ ಅನ್ನವನ್ನೇ ತಿಂದರೆ ಆರೋಗ್ಯವಾಗಿರಲು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ನಮಗೆ ಅನ್ನದ ಜೊತೆಗೆ ಬೇಳೆ, ತರಕಾರಿ, ಹಾಲು, ಮಸಾಲೆ ಮತ್ತು ಉಪ್ಪು ಬೇಕು. ಇವೆಲ್ಲವೂ ಸೇರಿ ಸಮತೋಲನ ಆಹಾರ ಆಗುತ್ತೆ. ಅದೇ ರೀತಿ ಸಸ್ಯಗಳಿಗೂ ಕೇವಲ ಒಂದು ಗೊಬ್ಬರ ಸಾಕಾಗೋದಿಲ್ಲ, ಅವುಗಳಿಗೂ ಸಮತೋಲನ ಪೋಷಣೆ ಬೇಕು. ಮೊದಲನೇದಾಗಿ ನೈಟ್ರೋಜನ್ ಅಥವಾ ಸಾರಜನಕ. ನಾನು ನೈಟ್ರೋಜನ್ನ ಅನ್ನ ಅಥವಾ ಕಾರ್ಬೋಹೈಡ್ರೇಟ್ಗೆ ಹೋಲಿಸ್ತೇನೆ. ಅನ್ನ ನಮಗೆ ಶಕ್ತಿ ಕೊಡುತ್ತೆ, ಆದರೆ ಅತಿಯಾಗಿ ತಿಂದರೆ ಬೊಜ್ಜು, ಮಧುಮೇಹ ಮತ್ತು ಇತರ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಅದೇ ರೀತಿ ಸಸ್ಯಗಳಿಗೆ ನೈಟ್ರೋಜನ್ ಅಗತ್ಯ, ಆದರೆ ಅತಿಯಾದರೆ ಗಿಡಗಳು ತುಂಬ ಮೃದುವಾಗಿ ಬೆಳೀತವೆ, ಆಗ ಕೀಟಗಳು ಮತ್ತು ರೋಗಗಳು ಸುಲಭವಾಗಿ ದಾಳಿ ಮಾಡ್ತವೆ. ಮುಂದೆ ಪೊಟ್ಯಾಷಿಯಂ. ನಾನು ಪೊಟ್ಯಾಷಿಯಮನ್ನು ಪ್ರೋಟೀನ್ಗೆ ಹೋಲಿಸ್ತೇನೆ. ಪ್ರೋಟೀನ್ ನಮ್ಮ ದೇಹಕ್ಕೆ ಬಲ ಮತ್ತು ರೋಗ ನಿರೋಧಕ ಶಕ್ತಿ ನೀಡುವಂತೆ ಪೊಟ್ಯಾಷಿಯಂ ಸಸ್ಯಗಳಿಗೆ ಬಲ ನೀಡುತ್ತದೆ. ರೋಗ, ಬರ ಮತ್ತು ಮಿಸಿಲನ್ನು ಎದುರಿಸುವ ಶಕ್ತಿಯನ್ನು ಹೆಚ್ಚಿಸುತ್ತೆ. ನೈಟ್ರೋಜನ್ ಬೆಳವಣಿಗೆಗೆ, ಪೊಟ್ಯಾಷಿಯಂ ರಕ್ಷಣೆಗೆ. ಮೂರನೆಯದು ರಂಜಕ ಅಥವಾ ಫಾಸ್ಫರಸ್. ಇದು ಸಸ್ಯಗಳ ಶಕ್ತಿಯ ಬ್ಯಾಂಕ್. ಗಿಡಗಳ ಬೇರುಗಳ ಬೆಳವಣಿಗೆಗೆ, ಅವುಗಳು ಹೂ ಬಿಡಲು ಮತ್ತು ಕಾಯಿ ಕಟ್ಟಲು ಇದು ಅತ್ಯಗತ್ಯ. ಕ್ಯಾಲ್ಶಿಯಂ ಅಥವಾ ಸುಣ್ಣ ನಮ್ಮ ಎಲುಬುಗಳನ್ನು ಗಟ್ಟಿಗೊಳಿಸುವಂತೆ ಸಸ್ಯಗಳ ಹೊಸ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಮೆಗ್ನೀಷಿಯಂ ಸಸ್ಯಗಳ ಹಸಿರು ಬಣ್ಣದ ಕ್ಲೋರೋಫಿಲ್, ಅಂದರೆ ನಮ್ಮ ಹರಿತ್ತು, ಇದರ ಪ್ರಮುಖ ಭಾಗ. ಆದ್ದರಿಂದ ಇದು ಸಸ್ಯಗಳ ಆಹಾರ ತಯಾರಿಕೆಗೆ ಅತ್ಯಗತ್ಯ. ಇನ್ನು ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ಮಾತಾಡೋಣ. ಜಿಂಕ್, ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಬೋರಾನ್ ಮುಂತಾದವುಗಳನ್ನು ನಾನು ಅಡುಗೆಯ ಮಸಾಲೆ ಪದಾರ್ಥಗಳಿಗೆ ಹೋಲಿಸ್ತೇನೆ. ಮೆಣಸು, ಜೀರಿಗೆ, ಲವಂಗ, ಏಲಕ್ಕಿ ಇವುಗಳನ್ನು ನಾವು ಬಹಳ ಕಡಿಮೆ ಪ್ರಮಾಣದಲ್ಲಿ ಬಳಸ್ತೇವೆ, ಆದರೆ ಅವುಗಳಿಲ್ಲದೆ ಊಟಕ್ಕೆ ರುಚಿ ಇರೋದಿಲ್ಲ. ಅಷ್ಟೇ ಅಲ್ಲ, ಅವುಗಳಲ್ಲಿ ಔಷಧೀಯ ಗುಣಗಳೂ ಇವೆ. ಅದೇ ರೀತಿ ಸೂಕ್ಷ್ಮ ಪೋಷಕಾಂಶಗಳು ಸಸ್ಯಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಬೇಕಾದರೂ ಅವು ಬೆಳವಣಿಗೆ, ಹೂ ಬಿಡುವಿಕೆ, ಕಾಯಿ ಹಿಡಿತ ಮತ್ತು ಆರೋಗ್ಯದಲ್ಲಿ ದೊಡ್ಡ ಪಾತ್ರ ವಹಿಸುತ್ತವೆ. ಈ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಬೋರಾನ್ ಬಗ್ಗೆ ವಿಶೇಷವಾಗಿ ಹೇಳಲೇಬೇಕು. ನಾನು ಬೋರಾನನ್ನು ನಮ್ಮ ಅಡಿಗೆಯಲ್ಲಿ ಉಪ್ಪಿಗೆ ಹೋಲಿಸುತ್ತೇನೆ. ಉಪ್ಪು ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕು, ಆದರೆ ಉಪ್ಪಿಲ್ಲದ ಊಟವನ್ನು ತಿನ್ನಲು ಸಾಧ್ಯವಿಲ್ಲ. ಉಪ್ಪು ಹೆಚ್ಚಾದರೂ ಊಟ ಹಾಳಾಗುತ್ತದೆ. ಅದೇ ರೀತಿ ಬೋರಾನ್ ಕಡಿಮೆಯಾದರೂ ಸಮಸ್ಯೆ, ಹೆಚ್ಚಾದರೂ ಸಮಸ್ಯೆ. ಬೋರಾನ್ ಕೊರತೆಯಾದರೆ ಹೂವುಗಳು ಉದುರೋಗ್ತವೆ, ಕಾಯಿ ಸರಿಯಾಗಿ ಹಿಡಿಯೋದಿಲ್ಲ, ಹೆಚ್ಚು ಆದರೆ ವಿಷಕಾರಿತನ ಉಂಟಾಗುತ್ತೆ. ಆದ್ದರಿಂದ ನಾನು ಯಾವಾಗಲೂ ಹೇಳೋದು, ಬೋರಾನ್ ಸಸ್ಯಗಳ ಉಪ್ಪು, ಸೂಕ್ಷ್ಮ ಪೋಷಕಾಂಶಗಳು ಸಸ್ಯಗಳ ಮಸಾಲೆ. ಪ್ರಿಯ ಶ್ರೋತೃಗಳೇ, ಅನ್ನ, ಬೇಳೆ, ತರಕಾರಿ, ಮಸಾಲೆ ಮತ್ತು ಉಪ್ಪು ಸೇರಿ ಹೇಗೆ ಒಳ್ಳೆಯ ಊಟವಾಗುತ್ತದೆಯೋ, ನೈಟ್ರೋಜನ್, ರಂಜಕ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಗಂಧಕ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸೇರಿ ಸಸ್ಯಗಳಿಗೆ ಸಂಪೂರ್ಣ ಪೋಷಣೆ ನೀಡುತ್ತವೆ. ಸಮತೋಲನ ಆಹಾರ ಆರೋಗ್ಯವಂತ ಮನುಷ್ಯನನ್ನು ರೂಪಿಸಿದರೆ ಸಮತೋಲನ ಪೋಷಣೆ ಆರೋಗ್ಯವಂತ ಸಸ್ಯವನ್ನು, ಅಂದರೆ ಬೆಳೆಯನ್ನು ರೂಪಿಸುತ್ತದೆ.
5: ಹರಿತೇ ಜಗತ್ತು,
0: ಸಸ್ಯ ವೈದ್ಯರ ಕಿವಿ ಮಾತು. ಕಾರ್ಯಕ್ರಮ ಆಲಿಸಿದಿರಿ
6: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು.
7: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
0: ಪವರ್ ಪ್ಲಸ್ ಬಳಸಿ
7: ಬೆಳೆಗೆ ಸಾರ,
0: ರೋಗ ದೂರ,
7: ಬೆಳೆ ಚಂದ,
0: ರೈತನ ಮೊಗವಂದ.
7: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
0: ಪವರ್ ಪ್ಲಸ್.
7: ಸಂಪರ್ಕಿಸಿ
0: ಗ್ರೀನ್ ಲೈಫ್ ಕ್ರಾಪ್ಟೆಕ್, ವಿಜಯನಗರ 3ನೇ ಹಂತ, ಮೈಸೂರು.
7: ಮೊಬೈಲ್ ಸಂಖ್ಯೆ 9880622979.
0: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
8: ಗಮನಿಸಿ, ಈ ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10. ಈಗ ಸಮಯ 6:40.
7: ಆಕಾಶವಾಣಿ.

0: ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ. ಪದಪರಿಚಯ.
1: ಕಾಣೆ ಕೇಳೆ ಸಂಸಾರ. ಹೊಸಗನ್ನಡದಲ್ಲಿ ಪುಂಸ್ತ್ರೀಲಿಂಗಗಳ ಮಧ್ಯಮ ಪುರುಷದ ಬಹುವಚನದಲ್ಲಿ ವಿಧ್ಯರ್ಥ ನಿಷೇಧಾರ್ಥಗಳ ರೂಪಗಳು ಒಂದೇ ಆಗಿ ತೋರುವುದು ಇಲ್ಲವೇ ಆಗಿರುವಂತೆ ತೋರುವುದು ಕೊಂಚ ಸಂದಿಗ್ಧತೆಗೆ ಎಡೆಮಾಡಿದೆ. ಹೊಸಗನ್ನಡದ ವ್ಯಾಕರಣ ಪಠ್ಯಗಳನ್ನು ನೋಡಿದರೆ ಇದು ತಿಳಿಯುತ್ತದೆ. ಬೇರೆಯಾಗಿ ಆಗಾಗ ಚರ್ಚೆಗಳೂ ನಡೆದಿರುವುದುಂಟು. ಮಧ್ಯಮ ಪುರುಷ ಏಕವಚನದ ಈ ವಿಧಿರೂಪಗಳನ್ನು ನೋಡಿ. ನೀನು ಕಾಣು, ನೀನು ಕೇಳು, ನೀನು ತಿನ್ನು, ನೀನು ಕುಡಿ. ಇವಕ್ಕೆ ಈಗ ಬಹುವಚನದ ರೂಪಗಳು ನೀವು ಕಾಣಿರಿ, ಕೇಳಿರಿ, ನೀವು ತಿನ್ನಿರಿ, ಕುಡಿಯಿರಿ ಎಂದು ತಾನೇ ನಡೆಯಬೇಕಾದ್ದು. ಇಂಥ ಸಂದರ್ಭಗಳಲ್ಲಿ ನಿಷೇಧ ರೂಪಗಳನ್ನು ಕಾಣಕೂಡದು, ಕೇಳಕೂಡದು, ಕಾಣಲಾಗದು, ಕೇಳಲಾಗದು ಈ ರೀತಿಯಾಗಿ ಪಡೆಯುವುದು ಸಾಮಾನ್ಯ. ಕೂಡದು, ಆಗದು ಇಂತಹ ಮಾತುಗಳನ್ನು ಆ ಅಲು ಪ್ರತ್ಯಯಗಳಾದ ಮೇಲೆ ಸೇರಿಸಿ ಅವನ್ನು ನಾವು ಪಡೆಯುತ್ತೇವೆ. ಏಕವಚನ ಬಹುವಚನಗಳೆರಡಕ್ಕೂ ಸಮಾನವಾಗಿಯೇ ಇದು ಅನ್ವಯಿಸುತ್ತದೆ. ಮಧ್ಯಮ ಪುರುಷದ ಏಕವಚನದ ನಿಷೇಧಾರ್ಥ ನೀನು ಕಾಣೆ, ನೀನು ಕೇಳೆ, ನೀನು ತಿನ್ನೆ, ನೀನು ಕುಡಿಯೆ. ಬಹುವಚನದಲ್ಲಿ ಇವು ತಳೆಯುವ ರೂಪಗಳು ನ್ಯಾಯವಾಗಿ ಕಾಣಿರಿ, ಕೇಳಿರಿ, ತಿನ್ನಿರಿ, ಕುಡಿಯಿರಿ ಎಂದೇ ಆಗಬೇಕಲ್ಲವೇ? ಇಂಥ ರೂಢಿಯ ಮಾತುಗಳಲ್ಲಿ ಆ ರೂಪಗಳನ್ನು ನಾವು ಗಮನಿಸುವುದು ಸಾಧ್ಯ. ಆಗ ನೀನಿನ್ನೂ ಚಿಕ್ಕೋನು, ನೀನು ಏನೊಂದೂ ಕಾಣೆ. ಆಗ ನೀವಿನ್ನೂ ಚಿಕ್ಕವರು, ಏನೊಂದೂ ಕಾಣ್ರಿ. ಅಷ್ಟೊತ್ತಿಂದ ಹೇಳ್ತಾ ಇದ್ದೀನಿ, ಎಷ್ಟು ಹೇಳಿದ್ರೂ ನೀವು ಕೇಳ್ರಿ. ಮಾತಿನ ಜೋಡಣೆ, ಆಡುವ ವರಸೆ ಇವುಗಳಿಂದ ನಿಷೇಧದ ಅರ್ಥ ಇಲ್ಲಿ ತನ್ನಿಂದ ತಾನೇ ಹೊರಡುತ್ತದೆ. ವಿದ್ಯರ್ಥ ನಿಷೇಧಾರ್ಥಗಳಿಗಿರುವ ಭಿನ್ನತೆಯನ್ನು ಬರವಣಿಗೆಯಲ್ಲಿ ಸ್ಫುಟಗೊಳಿಸುವ ಕಷ್ಟದಿಂದ ಈ ಭ್ರಮೆ ಉಂಟಾಗುತ್ತದೆ ಎನ್ನಬಹುದು. ಇಲ್ಲಿಯೇ ಒಂದು ಉಪಪ್ರಶ್ನೆ. ಮಧ್ಯಮ ಪುರುಷ ಏಕವಚನದಲ್ಲಿ ನಿಷೇಧಾರ್ಥದಲ್ಲಿ ನೀನು ಕಾಣೆ, ನೀನು ಕೇಳೆ ಎಂದು ಬರುವ ಹಾಗೆ ಉತ್ತಮ ಪುರುಷ ಏಕವಚನದಲ್ಲಿ ಕೂಡ ನಿಷೇಧಾರ್ಥದಲ್ಲಿ ನಾನು ಕಾಣೆ, ನಾನು ಕೇಳೆ ಎಂದು ನಡೆಯುತ್ತದೆಯಲ್ಲ. ಈ ರೂಪಸಾಮ್ಯ ಹೇಗೆ? ಮಧ್ಯಮ ಪುರುಷದಲ್ಲಿ ಧಾತುವಿಗೆ ನೇರವಾಗಿ ಆಖ್ಯಾತ ಪ್ರತ್ಯಯ ಹತ್ತಿ ಕಾಣು, ಏ ಕಾಣೆ, ಈ ಏ ಐ ಎಂಬುದರ ರೂಪಾಂತರ. ಉತ್ತಮ ಪುರುಷದಲ್ಲಿ ಧಾತುವಿಗೆ ನೇರವಾಗಿ ಆಖ್ಯಾತ ಪ್ರತ್ಯಯ ಹತ್ತಿ ಕಾಣು ಪ್ಲಸ್ ಏನು ಕಾಣೆನು ಎಂದಾಗಿ ಮಾತಿನ ರೂಢಿಯಲ್ಲಿ ಇದು ಅಂತ್ಯಾಕ್ಷರ ನುಕಾರ ನಷ್ಟವಾಗಿ ಸಿದ್ಧವಾದ ರೂಪ. ಎರಡೂ ಕಡೆಗಳಲ್ಲೂ ಧಾತುವನ್ನು ಸ್ವರಾಂತವಾಗಿ ತಿಳಿದಾಗ ಪೂರ್ವಸ್ವರ ಲೋಪಸಂಧಿ, ಹಳಗನ್ನಡದ ರೂಢಿಗೆ ಅನುಸಾರವಾಗಿ ವ್ಯಂಜನಾಂತವಾಗಿ ತಿಳಿದಾಗ ಅವಿರಲೋಚ್ಚಾರಣೆಯ ಸಂಧಿಯನ್ನು ತಿಳಿಯಬಹುದು. ಈ ಎರಡನೆಯ ಭಾಷಿಕ ಚರ್ಯೆಯೇ ಈ ರೂಪಗಳ ಹಿನ್ನೆಲೆಯಲ್ಲಿ ಕೆಲಸ ಮಾಡಿರುವುದು ಶಕ್ಯ.
0: ಸುಮಧುರ.
1: ಈಗ ಕವಿರಾಜ ಮಾರ್ಗದೊಳಗಿನ ಉದಾಹರಣೆ ಪದ್ಯವನ್ನು ಎತ್ತಿಕೊಳ್ಳೋಣ. ಅರಿವುಳ್ಳವರೊಳ್ ಬೆರಸದುದರಿಂದಂ, ಅರಿಯದರೊಳಪ್ಪ ಪರಿಚಯದಿಂದಂ, ನೆರೆ ಇಂದ್ರಿಯಮನ್ ಗೆಲ್ಲದುದರಿಂದಂ, ಅಕ್ಕುಂ ಜನಕ್ಕೆ ಪೀನಂ ಬೆಸನಂ.

0: ಇದರ ಅರ್ಥ. ದುಶ್ಚಟಗಳು ಏಕೆ ಹುಟ್ಟುತ್ತವೆ ಎನ್ನುವುದಕ್ಕೆ ಮೂರು ಕಾರಣಗಳನ್ನು ಕವಿ ಹೇಳಿರುವುದು ಇಲ್ಲಿ ಸ್ಪಷ್ಟವಾಗಿಯೇ ಇದೆ. ಅರಿವುಳ್ಳವರೊಳ್ ಬೆರಸುದರಿಂದಂ, ಅಂದರೆ ಅರಿವುಳ್ಳವರು, ಜ್ಞಾನಿಗಳು, ತಿಳಿವಳಿಕೆ ಇರತಕ್ಕಂಥವರು, ಅವರೊಡನೆ ಸಹವಾಸವನ್ನು, ಅವರೊಡನೆ ಸಂಬಂಧವನ್ನು ಇಟ್ಟುಕೊಳ್ಳದೇ ಇದ್ದರೆ, ಹಾಗೆಯೇ ಅಜ್ಞಾನಿಗಳೊಡನೆ, ತಿಳಿವಳಿಕೆ ಇಲ್ಲದವರೊಡನೆ ಪರಿಚಯ ಬೆಳೆಸೋದರಿಂದ, ಹಾಗೆಯೇ ಇಂದ್ರಿಯಗಳ ಸಂಯಮ ಇಲ್ಲದೇ ಇದ್ದರೆ ಈ ಗೀಳು, ಈ ಚಟ, ವ್ಯಸನ, ಕೆಟ್ಟ ಅಭ್ಯಾಸಗಳು ಜನಕ್ಕೆ ಉಂಟಾಗ್ತವೆ ಅನ್ನೋದನ್ನು ಇಲ್ಲಿ ಕವಿ ಹೇಳ್ತಾ ಇರೋದು ಸ್ಪಷ್ಟವಾಗಿಯೇ ಇದೆ. ಅರಿವುಳ್ಳವರೊಳ್ ಬೆರೆಸದುದರಿಂದ, ಜ್ಞಾನಿಗಳ ಸಹವಾಸವನ್ನು ಪಡೆಯದೇ ಇದ್ದರೆ, ಜ್ಞಾನಿಗಳಲ್ಲದವರ ಜೊತೆಯಲ್ಲಿ ಸಹವಾಸವನ್ನು ಪಡೆಯುತ್ತಾ ಇದ್ದರೆ, ಇಂದ್ರಿಯಗಳ ಸಂಯಮವನ್ನು ಸಾಧಿಸದೇ ಇದ್ದರೆ, ಜನ ಸುಲಭವಾಗಿಯೇ ಅವರು ವ್ಯಸನಗಳಿಗೆ, ದುಶ್ಚಟಗಳಿಗೆ ಗುರಿಯಾಗುತ್ತಾರೆ.
1: ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಟಿವಿ ವೆಂಕಟಾಚಲ ಶಾಸ್ತ್ರಿ. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಪದ್ಯಗಾಯನ ಜಿ ಪುಷ್ಪಲತಾ.
2: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ ತಿರುಗುತ್ತಿರೆ ನುಡಿ ಮುತ್ತುಗಳು.
3: ಸಿರಿಗನ್ನಡ ದೇವಿಯ ಮುಕುಟದಲ್ಲಿ.
1: ಸಂಕಲನ ಎಸ್ ಲಕ್ಷ್ಮೀನಾರಾಯಣ.
2: ಹಾಡುವ ಮಾತಲಿ ಹಾಡುವ ಹಾಡಲಿ ಅಡಗಿವೆ ಕನ್ನಡ ನುಡಿ ಸಂಪದ.
1: ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
4: ಯೋಗವಾಣಿ,
5: ಯೋಗವಾಣಿ
6: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
7: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
4: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
6: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
8: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
4: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
6: ಆಲಿಸಿ, ಅನುಸರಿಸಿ.
4: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
6: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

0: ಕೇಳುಗರೆ ಗಮನಿಸಿ, ಈ ಬೆಳಿಗ್ಗೆ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಓಎಸ್ ಅರುಣ್ ಅವರ ಹಾಡುಗಾರಿಕೆ ಇದೆ. 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಪುರದ ಮಹಾಲಿಂಗುಯ್ಯ ಅವರಿಂದ ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:50. ಈಗ ಕೇಳೋಣ ರೈತರಿಗೆ ಸಲಹೆ.
1: ಹುಣಸೂರು ಸಮೀಪದ ಕೃಷಿಕರೊಬ್ಬರು ಅವರ ಅನುಭವವನ್ನು ತುಂಬ ಸ್ವಾರಸ್ಯಕರವಾಗಿ ಹಂಚ್ಕೋತಾ ಇದ್ರು. ಅವರು ತೆಂಗಿನ ಬೆಳೆಗಾರರು. ಪಕ್ಕದಲ್ಲೇ ಅವರ ಸ್ನೇಹಿತರದ್ದು ತೋಟ ಇತ್ತು. ಸ್ವಲ್ಪ ಎತ್ತರಕ್ಕೆ ತೆಂಗಿನ ಮರಗಳು ಬೆಳೆದಿದ್ದರಿಂದ ಕಾಯಿ ಕೀಳೋದಕ್ಕೆ ಇವರಿಗೆ ರೋಟಿಯ ಅವಶ್ಯಕತೆ ಇತ್ತು. ಆದರೆ ಕಾರಣಾಂತರದಿಂದ ಅವರ ಹತ್ರ ರೋಟಿ ಇರಲಿಲ್ಲ. ಪಕ್ಕದ ಸ್ನೇಹಿತರ ಜಮೀನಿನಲ್ಲಿ ಬಿದಿರನ್ನು ಅವರು ಬೆಳೆಸ್ಕೊಂಡಿದ್ರು. ಇವರು ರೋಟಿ ಮಾಡೋದಕ್ಕೆ ದೋಟಿ ಅಂತಾರೆ ಹಳ್ಳಿ ಕಡೆ, ಮಾಡೋದಕ್ಕೆ ಒಂದು ಬಿದಿರಿನ ಗಳ ಕೊಡಪ್ಪ ಅಂತ ಸ್ನೇಹಿತನನ್ನು ಕೇಳಿದ್ರಂತೆ. ಆತ ಏನು ಹೇಳಬೇಕು, 200 ರೂಪಾಯಿ ಮಡಗು ಕೊಡ್ತೀನಿ ಅಂತ. ಇವ್ರಿಗೆ ಬಹಳ ಬೇಜಾರಾಗೋಯ್ತಂತೆ. ಅಲ್ಲ, ನಾನು 5 ಎಕರೆ ತೆಂಗಿನ ತೋಟ ಇಟ್ಟಿರುವಂತಹ ಕೃಷಿಕ, ಒಂದೇ ಒಂದು ಬಿದಿರಿನ ಗಳ

0: ಕೇಳಿದ್ದಕ್ಕೆ 200 ರೂಪಾಯಿ ಕೊಡು ಕೊಡ್ತೀನಿ ಅನ್ನಲ್ಲ, ಹಾಗಾದರೆ ನಾನು 200 ರೂಪಾಯಿಗೆ ಬೆಲೆ ಬಾಳೋದಿಲ್ವಾ? ಹಾಗೆ ಕೊಟ್ಟಿದ್ದಿದ್ರೆ ಏನಾಗ್ತಿತ್ತು? ಅದು ಸ್ನೇಹಿತ ಬೇರೆ. ಇವರು ಅವತ್ತೇ ನಿರ್ಧಾರ ಮಾಡಿದ್ರು, ಅರಣ್ಯ ಇಲಾಖೆಗೆ ಹೋದರು, ಬಿದಿರಿನ ಸಸಿ ಸಿಗುತ್ತಾ ಸಾರ್ ಅಂತ ಕೇಳಿದ್ರಂತೆ. ಅವ್ರು ಹೇಳಿದ್ರು, ಸ್ವಾಮಿ ಬೇಕಾದಷ್ಟಿದೆ, ಆದರೂ ಯಾರೂ ಕೇಳ್ತಾನೆ ಇಲ್ಲ ಅಂತ. ಇಲ್ಲ, ನಾನು ಬಿದಿರನ್ನು ನೆಡಬೇಕು, ಬಿದಿರನ್ನು ಬೆಳಿಬೇಕು, ನನ್ನ ಸ್ನೇಹಿತನಿಗೆ ಪುಕ್ಕಟಿಯಾಗಿ 10 ಬಿದಿರನ್ನು ಕೊಡಬೇಕು, ಆ ಛಲ ಮಾಡಿದ್ದೀನಿ ಅಂತ ಬಹಳ ಸ್ವಾರಸ್ಯಕರವಾಗಿ ಹೇಳ್ತಾ ಇದ್ದರು. ನೋಡಿ, ನಮಗೆ ಅಗತ್ಯ ಇದ್ದಾಗಲೇ ಯಾವುದೇ ಒಂದು ಬೆಳೆಯ ಮಹತ್ವ ಅರಿವಾಗೋದು. ಬಿದಿರು ಎಂತಹ ಸಸ್ಯ ಅಂತಂದರೆ, ಅದು ಹುಲ್ಲಿನ ಜಾತಿಯ ಬೆಳೆ ಅಂತೆ. ಅದು ಹುಲ್ಲು ಅಂದರೆ ಯಾರಿಗಾದರೂ ನಂಬಿಕೆ ಬರುತ್ತಾ? ಬಿದಿರಲ್ಲಿ ಹುಲ್ಲೆಲ್ಲಿ ಅಂತೀರ. ಆದರೆ ಅತಿ ವೇಗವಾಗಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿರುವಂತಹ ಹುಲ್ಲಿನ ಜಾತಿಯ ಬೆಳೆ. ಇದ್ರ ಬಗ್ಗೆ ತಮಾಷೆಯಾಗಿ ಇನ್ನೂ ಒಂದು ವಿಚಾರ ಹೇಳ್ತಾರೆ. ಯಾರೋ ಒಬ್ಬ ರೈತ ಹುಲ್ಲಿನ ಮೇಲೆ ಅವನ ಶರ್ಟ್ ಹಾಕಿ ಕೆಲಸ ಮಾಡ್ತಾ ಇದ್ದಂತೆ. ಶರ್ಟೋ ಅಥವಾ ಚೌಕ ಅನ್ಕೊಳ್ಳಿ, ಬೆಳಗ್ಗೆ ಕೆಲಸ ಮಾಡಿ ಸಂಜೆ ನೋಡೋ ಹೊತ್ತಿಗೆ ಆ ಚೌಕ ಇಲ್ಲ. ನೋಡಿದ್ರೆ ಎತ್ತರದಲ್ಲಿ, 4 ಅಡಿ ಎತ್ತರದಲ್ಲಿ ಆ ಚೌಕ ಹಾರಾಡ್ತಾ ಇದೆ. ಆತ ಹಾಕಿದ್ದು ಬಿದಿರಿನ ಸಸಿ ಮೇಲೆ ಅಂತ, ಅಂದರೆ ಅಷ್ಟು ವೇಗವಾಗಿ ಈ ಸಸಿ ಬೆಳೆಯುತ್ತೆ ಅಂತ. ಬಿದಿರನ್ನು ತೊಟ್ಟಿಲಿನಿಂದ ಹಿಡಿದು ಚಟ್ಟದವರೆಗೆ ಬಳಕೆ ಮಾಡ್ತಾರೆ. ಎಲ್ಲ ಕಡೆ ಬಿದಿರು ಬೇಕು. ಈಗ ಒಂದು ಶಾಸ್ತ್ರ ಮಾಡ್ತೀರಿ ಅಂದರೆ ಬಿದಿರಿನ ಬುಟ್ಟಿ ತಗೊಂಬನ್ನಿ ಅಂತಾರೆ. ಮೀನು ಹಿಡಿಯೋರಿಗೆ ಬಿದಿರಿನ ಕುಕ್ಕೆ ಬೇಕು, ಮೀನು ಸಾಕ್ಸೋರಿಗೆ ಬಿದಿರು ಬೇಕು. ಎಲ್ಲ ಕಡೆ ಬಿದಿರು ಬಿದಿರು ಬಿದಿರು, ಎಲ್ರಿಗೂ ಬಿದಿರು ಬೇಕು. ಆದರೆ ಬೆಳೆಯೋರು ಯಾರು? ಯಾರಿಗೂ ಆಸಕ್ತಿ ಇಲ್ಲ. ಕಿರು ಬೆರಳಿನ ಗಾತ್ರದಿಂದ ಹಿಡಿದು ಆನೆಕಾಲಿನ ಗಾತ್ರದವರೆಗೆ ಇರುವಂತಹ 100+ ಬಗೆಯ ಬಿದಿರಿನ ಪ್ರಭೇದಗಳಿದೆ. ನೀವು ಯಾವ ತಳಿಯನ್ನು ಬೆಳೆದ್ಕೋಬೇಕು ಅನ್ನೋದನ್ನು ತೀರ್ಮಾನ ಮಾಡ್ಕೋಬೇಕಷ್ಟೆ. ಭಾಳ ಜನ ಹೇಳೋದು, ಸ್ವಾಮಿ ಬಿದಿರು ಯಾರು ಬೆಳೀತಾರೆ? ಸಿಕ್ಕಾಪಟ್ಟೆ ಮುಳ್ಳು ಅಂತ. ಅಂಥವ್ರಿಗೂ ಮುಳ್ಳಿಲ್ಲದ ಬಿದಿರಿನ ತಳಿಗಳು ಬಂದಿದ್ದಾವೆ. ಬೆಳೆಯೋದಕ್ಕೆ ಮನಸ್ಸು ಮಾಡಬೇಕಷ್ಟೆ. ಈ ಸಕಲೇಶ್ಪುರದ ಕಡೆ ಎಲ್ಲ ಹೋಗಿ ನೀವು ಕೇಳಿದ್ರೆ ಅವ್ರು ಹೇಳ್ತಾರೆ, ಸ್ವಾಮಿ ಇನ್ಯಾವುದಾದ್ರೂ ಬೆಳೆ ಹೇಳಿ, ಆದರೆ ಬಿದಿರು ಮಾತ್ರ ನಾವು ಬೆಳೆಯಲ್ಲ ಅಂತ. ಯಾಕೆ ಅಂದರೆ ಆನೆ ಕಾಟ ಅಂತ. ಆನೆಗಳಿಗೆ ಬಿದಿರು ಬಹಳ ಪ್ರಿಯವಾದಂತಹ ಸಸ್ಯ. ಎಲ್ಲೆಲ್ಲಿ ಆನೆ ಕಾಟ ಇದೆಯೋ ಅಂಥ ಕಡೆ ಬೇಡ ಬಿಡಿ. ಆದರೆ ಆನೆಗಳೇ ಬಾರದ ಜಾಗದಲ್ಲಿ ನೀವು ಬೆಳಕಬೋದಲ್ವೇ? ಬಿದಿರಿನ ಮತ್ತೂ ಒಂದು ಉಪಯೋಗ ಏನು ಅಂತಂದರೆ, ಕಾಲುವೆ ಬದಿಗಳಲ್ಲಿ, ನದಿಯ ಇಕ್ಕೆಲಗಳಲ್ಲಿ, ಎಲ್ಲಿ ಮುಂಗಾರಿನಲ್ಲಿ ನದಿ ತುಂಬಿ ಹರಿಯುತ್ತೋ ಅಂಥ ಸಂದರ್ಭದಲ್ಲೆಲ್ಲ ಆ ಬದಿಯಲ್ಲಿ ಬಿದಿರನ್ನು ಬೆಳೆದ್ರೆ ಮಣ್ಣಿನ ಕೊಚ್ಚಣಿಕೆ ಆಗಲ್ವಂತೆ, ಅಷ್ಟರ ಮಟ್ಟಿಗೆ ಅದು ತಡೆಯುತ್ತೆ ಅಂತ. ಹಾಗಾಗಿ ಮುಂಗಾರು ಬರ್ತಾ ಇದೆ, ಜಮೀನು ಖಾಲಿ ಇದೆ, ಯಾಕೆ ನೀವು ಬಿದಿರನ್ನು ಬೆಳಿಬಾರದು?
1: ಇದುವರೆಗೂ ರೈತರಿಗೆ ಸಲಹೆ ಪ್ರಸಾರವಾಯಿತು. ಈ ಸಂಜೆ 6:50 ಕೃಷಿರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ ಸಾವಯವ ಕಬ್ಬಿನ ಬೇಸಾಯ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಳ್ತೂರು ಗ್ರಾಮದ ಬಿಟಿ ಶಿವರಾಮಯ್ಯ ಮತ್ತು ಬಿಎಸ್ ಪ್ರಭುಲಿಂಗ. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ವಿಶ್ವ ಆಲ್ಬಿನಿಸಂ ದಿನದ ಸಂದರ್ಭದಲ್ಲಿ ಆಲ್ಬಿನಿಸಂ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಮಕ್ಕಳ ಮತ್ತು ನವಜಾತ ಶಿಶು ತಜ್ಞರಾದ ಡಾಕ್ಟರ್ ಮೋನಾ ಕುಲ್ಸುಮ್ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 3 ಗಂಟೆಗೆ ಜನಪದ ಸಂಗೀತ ಕಾರ್ಯಕ್ರಮ ಚಾಮರಾಜನಗರ ಬ್ಯಾಡಮೂಡ್ಲು ಗ್ರಾಮದ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗಸ್ವಾಮಿ ಹಾಡು. ಸಂಜೆ 4 ಗಂಟೆಗೆ ನಾಟಕ ಉಳ್ಳಾಗಡ್ಡಿ ಉಳ್ಳ ಮಾವ, ರಚನೆ ಅರುಣ ದೇಶಪಾಂಡೆ, ನಿರ್ದೇಶನ ರಮಾ ಎಸ್ ಹಿರೇಮಠ್. ಆಕಾಶವಾಣಿ ಮೈಸೂರು FM 100.6. ಸಮಯ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಅನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೂ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತೇ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನ ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

0: ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನೀಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಸ್ಥಾ. ಈಗ ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪಾಲನೆಗೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದು, ರಾಜ್ಯದ ಪಾಲಿನ 5,300 ಕೋಟಿ ರೂಪಾಯಿ ಅನುದಾನವನ್ನು ಶೀಘ್ರ ಮಂಜೂರು ಮಾಡುವಂತೆ ಕೇಂದ್ರ ಜಲಸಂಪನ್ಮೂಲ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೇಂದ್ರ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳುವ ಭರವಸೆ ಇದೆ. ಇದೇ 25ರಂದು ಕೇಂದ್ರದ ಜಲಶಕ್ತಿ ಖಾತೆ ಸಚಿವರು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಆಗ ಕೃಷ್ಣ, ಮಹದಾಯಿ, ಕಳಸ ಬಂಡೂರಿ ಸೇರಿದಂತೆ ಮಹತ್ವದ ನೀರಾವರಿ ಯೋಜನೆಗಳ ಅನುಷ್ಠಾನ ಹಾಗೂ ಹಣಕಾಸು ನೆರವಿಗಾಗಿ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದರು. ರಾಜ್ಯದ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಹೊಸದಿಲ್ಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಪಾಲ್ಗೊಂಡಿದ್ದರು. ರಾಜ್ಯದ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಕಬ್ಬಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಹಾಗೂ ಸಕ್ಕರೆ ಕನಿಷ್ಠ ಮಾರಾಟ ಬೆಲೆ ಪರಿಷ್ಕರಣೆ ಸೇರಿದಂತೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಕೇಂದ್ರದ ಅನುದಾನದೊಂದಿಗೆ ಬೆಂಬಲಿಸುವಂತೆ ಕೇಂದ್ರ ಸಹಕಾರ ಖಾತೆ ಸಚಿವ ಅಮಿತ್ ಶಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಸಲ್ಲಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಸಚಿವರೊಂದಿಗೆ ಸಮಾಲೋಚಿಸಿದ ಅವರು, ಡಿಜಿಟಲ್ ಹಾಗೂ ಸೈಬರ್ ಸೇರಿದಂತೆ ಆಂತರಿಕ ಭದ್ರತೆ, ಪೊಲೀಸ್ ವ್ಯವಸ್ಥೆ ಆಧುನೀಕರಣಕ್ಕೆ ಪ್ರಸ್ತಾವ ಸಲ್ಲಿಸಿದರು. ವೈದ್ಯಕೀಯ, ದಂತ ವೈದ್ಯಕೀಯ, ಸ್ನಾತಕ ಹಾಗೂ ಸ್ನಾತಕೋತ್ತರ ಕೋರ್ಸ್ಗಳ ಶುಲ್ಕ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯದ ಖಾಸಗಿ ವೈದ್ಯಕೀಯ, ದಂತ ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಸಭೆ ನಡೆಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ವೃತ್ತಿಪರ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲಿರುವ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಅನ್ವಯವಾಗುವಂತೆ ಕಳೆದ ವರ್ಷದ ಫೀಯನ್ನೇ ಆಕರಿಸಲಾಗುವುದು ಎಂದರು. ವಿಜಯಪುರದಲ್ಲಿ ನೂತನ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ವಿಶೇಷಾಧಿಕಾರಿ ಡಾ ರಾಜಶೇಖರ್ ದ್ಯಾಬೇರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಹಿರಿಯ ವೈದ್ಯಾಧಿಕಾರಿಗಳೊಂದಿಗೆ ಸಮಾಲೋಚಿಸಿದರು. ರಾಷ್ಟೀಯ ವೈದ್ಯಕೀಯ ಆಯೋಗದ ನಿಯಮಾವಳಿ ಅನ್ವಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ ಹಾಗೂ ಇತರೆ ಶಾಸನಬದ್ಧ ಅವಶ್ಯಕತೆಗಳು ಸೇರಿದಂತೆ ವಿವರಗಳನ್ನು ಅವರು ಪಡೆದುಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿ ಇಂದು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಈ ಮಾಹಿತಿ ನೀಡಿ, ಸಸಿ ನೆಡುವ ಅಭಿಯಾನದ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲು ಯೋಜಿಸಲಾಗಿದೆ ಎಂದರು. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನಿಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಕಲಬುರಗಿ ಆಯುಷ್ ಇಲಾಖೆ ಕೋರಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಾಲಕಾರ್ಮಿಕರಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಬಾಲ್ಯ, ವಯಸ್ಕರಿಗೆ ಘನತೆಯ ಉದ್ಯೋಗ ಎಂಬ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ 2026 ಸಾಲಿನ ಧ್ಯೇಯದೊಂದಿಗೆ ಬೆಳಗಾವಿಯಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ದಿನಾಚರಣೆ ಜರುಗಿತು. ಬೆಳಗಾವಿ ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ KN ಶಿವಕುಮಾರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು.
4: ಬಾಲಕಾರ್ಮಿಕ ನಿರ್ಮೂಲನಾ ಕಾಯ್ದೆ ನಮ್ಮ ಇಲಾಖೆಗಳು ಅಧಿಕಾರಿಗಳು ಅಷ್ಟೇ ಅಲ್ಲದೆ ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಕಾರ್ಯಕರ್ತರು ಎಲ್ಲರ ಸಹಕಾರ ಇಲ್ಲದೇ ನಾವು ಇಲ್ಲಿ ಯಶಸ್ಸನ್ನು ಕಾಣಕ್ಕಾಗಲ್ಲ. ಕಾನೂನು ಚೌಕಟ್ಟಿನಲ್ಲಿ ದಂಡನೆ ಒಂದೇ ಮುಖ್ಯ ಆಗಲ್ಲ, ಜಾಗೃತಿ ಮೂಡಿಸೋದು ಮತ್ತೆ ರಿಹಾಬಿಲಿಟೇಷನ್ ಅಂದ್ರೆ ಬಾಲಕಾರ್ಮಿಕ ಪದ್ಧತಿ ಒಳಗಾಗತಕ್ಕಂತ ಮಕ್ಕಳಿರ್ಬೋದು ಹಾಗೂ ಅವರ ಪೋಷಕರಿಗೂ ಕೂಡ ಸೇರಿಸಿ ಪುನರ್ವಸತಿಯನ್ನು ಕಲ್ಪಿಸತಕ್ಕಂಥದನ್ನ ಮಾಡಬೇಕಾಗಿದೆ. ಸುಮಾರು 4-5 ಇಲಾಖೆಯವರು ಪ್ರಮುಖ ಪಾತ್ರ ವಹಿಸಬೇಕಾಗುತ್ತೆ. ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಇತ್ತೀಚಿನ ತೀರ್ಪಿನಲ್ಲಿ ಅದನ್ನು ಹೈಲೈಟ್ ಮಾಡಿ ಹೇಳಿಲ್ಲ.
0: ಹಾವೇರಿ ಜಿಲ್ಲೆಯಲ್ಲಿ ಕಳೆದ 2025-26 ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮರವರ್ ತಿಳಿಸಿದ್ದಾರೆ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಪತ್ತೆಗೆ ಸಂಬಂಧಿಸಿ 2 ಪ್ರಕರಣಗಳು ದಾಖಲಾಗಿದ್ದು 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಎದುರು ಹಾಜರುಪಡಿಸಿ 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ. 3 ಮಕ್ಕಳನ್ನು ಸೂಕ್ತ ತಿಳಿವಳಿಕೆಯೊಂದಿಗೆ ಪೋಷಕರ ಸುಪರ್ದಿಗೆ ನೀಡಿ ನಿಗಾವಹಿಸಲಾಗಿದೆ ಎಂದರು. ಅರ್ಹ ಪ್ರತಿಭಾವಂತ ಯುವಜನರಿಗೆ ಕಳೆದ 25 ವರ್ಷಗಳಿಂದ ದಾನಿಗಳ ನೆರವಿನಿಂದ ಉನ್ನತ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆ ರಜತ ಮಹೋತ್ಸವ ಸಂಭ್ರಮದಲ್ಲಿದೆ. ಇಂದು ಬೆಳಗ್ಗೆ 11:00 ವಿದ್ಯಾಗಿರಿಯ ಜನತಾ ಶಿಕ್ಷಣ ಸಮಿತಿಯ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದ್ದು ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಅಂಕೇಗೌಡರು ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿದ್ಯಾಪೋಷಕ ಸಹ ಸಂಸ್ಥಾಪಕ ಡಾ ರಾಘವೇಂದ್ರ ತಿಕೋಟ ತಿಳಿಸಿದ್ದಾರೆ. ಕಳೆದ 2001 ಈವರೆಗೆ 19,600 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ದಾನಿಗಳಿಂದ ಸಂಗ್ರಹಿಸಿದ 79 ಕೋಟಿ ರೂಪಾಯಿ ಹಣ ಸಹಾಯವನ್ನು ವಿದ್ಯಾಪೋಷಕ ಸಂಸ್ಥೆ ಒದಗಿಸಿ ಪ್ರತಿಭಾವಂತರ ಬದುಕು ಬೆಳಗಿದೆ. ಜೆಎಸ್ಎಸ್ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್, ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಧ್ಯಕ್ಷ ಡಾ ಗುರುರಾಜ್ ಕರ್ಜಗಿ, ಡಿಮಾನ್ಸ್ ನಿರ್ದೇಶಕ ಡಾ ಸಿ ಅರುಣ್ಕುಮಾರ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇಂದು ತೋಟಗಾರಿಕೆ ಸಂತೆ ಆಯೋಜಿತವಾಗಿದೆ. ವಿವಿಧ ತರಕಾರಿ, ಹಣ್ಣು, ಹೂವು, ಅಲಂಕಾರಿಕ ಸಸ್ಯಗಳ ಮಾರಾಟ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರತಿ ತಿಂಗಳ 2 ಶನಿವಾರ ಆಯೋಜಿಸುವ ತೋಟಗಾರಿಕೆ ಸಂತೆ ಬೆಳಗ್ಗೆ 7:00 ಮಧ್ಯಾಹ್ನ 2:00 ನಡೆಯಲಿದೆ. ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮಗಳ ಮೂಲಕ ಕ್ರೀಡೆಯೊಂದಿಗೆ ಕ್ರೀಡಾ ಮನೋಭಾವ, ನಾಯಕತ್ವ ಹಾಗೂ ದೇಶಭಕ್ತಿಯ ಮೌಲ್ಯಗಳನ್ನು ಯುವಜನತೆಯಲ್ಲಿ ಮೈಗೂಡಿಸುವಲ್ಲಿ ಸೈನಿಕ ಶಾಲೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇರಳ ಹಾಗೂ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲೆ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಅಖಿಲ ಭಾರತ ಸೈನಿಕ ಶಾಲೆಗಳ ಪ್ರೀ ಸುಬ್ರತೋ ಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ಪ್ರದಾನಿಸಿ ಅವರು ಮಾತನಾಡಿದರು. ಸೈನಿಕ ಶಾಲೆಗಳ ಯುವ ಫುಟ್ಬಾಲ್ ಆಟಗಾರರು ರಾಷ್ಟ್ರೀಯ ತಂಡದ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಗಳಲ್ಲಿ ದೇಶವನ್ನು ಪ್ರತಿನಿಧಿಸಿ ಕೀರ್ತಿ ಪತಾಕೆ ಹಾರಿಸುವಂತಾಗಲಿ ಎಂದು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನ್ನಿಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗ ಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
5: ಈಗ ಸಮಯ 7:15:45.
6: ಆಕಾಶವಾಣಿ ಮೈಸೂರು. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಆಲ್ಬಿನಿಸಂ ದಿನದ ಸಂದರ್ಭದಲ್ಲಿ ಆಲ್ಬಿನಿಸಂ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನವಜಾತ ಶಿಶು ತಜ್ಞರು ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಮೋನಾ ಕುಲ್ಸುಮ್ ಅವರೊಂದಿಗೆ ಮಾತುಕತೆ.
7: ಕೇಳುಗರೆ, ಇವತ್ತು ನಾವು ಆಲ್ಬಿನಿಸಂ ಅನ್ನೋ ಮಕ್ಕಳಲ್ಲಿ ಬರುವ ಕಾಯಿಲೆ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀವಿ. ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮೋನಾ ಕುಲ್ಸುಮ್, ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನವಜಾತ ಶಿಶು ತಜ್ಞರು ಹಾಗೂ ಮಕ್ಕಳ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ಮೋನಾ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
8: ಧನ್ಯವಾದಗಳು.
7: ಡಾಕ್ಟರ್ ಮೋನಾ ಅವರೇ, ಈ ಆಲ್ಬಿನಿಸಂ ಅಂದರೆ ಏನು, ಯಾಕೆ ಬರುತ್ತೆ ಇದು?
8: ಆಲ್ಬಿನಿಸಂ ಅಂದರೆ ಒಂದು ಆನುವಂಶಿಕ ಸ್ಥಿತಿ. ಇದು ತಾಯಿಯಿಂದ ಹಾಗೂ ತಂದೆಯಿಂದ ಒಂದೊಂದು ಜೀನ್ ಪಾಸ್ ಆಗುತ್ತೆ, ಅದನ್ನು ಜೆನೆಟಿಕ್ ಕಂಡೀಷನ್ ಅಂತ ಹೇಳ್ತೀವಿ. ಇದನ್ನು ಆಟೋಸೋಮಲ್ ರೆಸೆಸಿವ್ ಅಂತ ಕೂಡ ನಾವು ಹೇಳ್ತೀವಿ. ಏನು ಈ ಥರ ಹೇಳಿದ್ರೆ ಅಂದರೆ, ಒಂದು ಜೀನು ತಂದೆಯಿಂದ ಬರುತ್ತೆ, ಒಂದು ಜೀನು ತಾಯಿಯಿಂದ ಬರುತ್ತೆ, ಅದು ಎರಡು ಜೀನು ಸೇರಿ ಮಗುವಿಗೆ ಆ ಕಾಯಿಲೆ ಬರುತ್ತದೆ. ಈ ಕಾಯಿಲೆಯಲ್ಲಿ ಮೆಲನಿನ್ ಎಂಬ ಒಂದು ಪದಾರ್ಥ ನಮ್ಮ ದೇಹದಲ್ಲಿ ಕಡಿಮೆ ಅಥವಾ ಕಂಪ್ಲೀಟ್ ಆಗಿ ಅಬ್ಸೆಂಟ್ ಇರ್ಬೋದು. ಆದ್ದರಿಂದ ನಮ್ಮ ಚರ್ಮ ಮತ್ತು ಕೂದಲು ಮತ್ತು ನಮ್ಮ ಕಣ್ಣಿನ ದೃಷ್ಟಿಗೆ ಎಫೆಕ್ಟ್ ಆಗ್ಬೋದು. ಕಣ್ಣಿನ ದೃಷ್ಟಿಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂದರೆ, ನಮ್ಮ ಕಣ್ಣಿನಿಂದ ಬ್ರೈನಿಗೆ ಹೋಗೋ ನರಕ್ಕೆ ಮೆಲನಿನ್ ಅವಕಾಶ ತುಂಬ ಇರುತ್ತೆ. ಸೊ ಅದು ಡೆಫಿಷಿಯನ್ಸಿ ಇರೋದ್ರಿಂದ ನಮ್ಮದು ಕಣ್ಣಿನ ದೃಷ್ಟಿ ಕೂಡ ಅಫೆಕ್ಟ್ ಆಗುತ್ತೆ.
7: ಪೋಷಕರು, ಇವಾಗ ನೀವು ಕಣ್ಣಿನ ದೃಷ್ಟಿ ಕಡಿಮೆ ಆಗುತ್ತೆ, ಚರ್ಮದ ಬಣ್ಣ ಬದಲಾಗಿರುತ್ತೆ ಅಂತೆಲ್ಲ ಹೇಳಿದ್ರಿ, ಇನ್ನೇನೇನು ಲಕ್ಷಣಗಳನ್ನು ಪೋಷಕರು ಆ ಮಗುವಿನಲ್ಲಿ ಗಮನಿಸಬೇಕಾಗತ್ತೆ?
8: ಕೆಲವು ಮಕ್ಕಳು ಹುಟ್ಟಿನಿಂದಲೇ ಗೊತ್ತಾಗ್ಬಿಡುತ್ತೆ ನೋಡಿದ್ರೆ, ಚರ್ಮ ಕಲರ್ ಏನಾಗುತ್ತೆ, ಅದು ಫ್ಯಾಮಿಲಿ ಮೆಂಬರ್ಸಿಗೆ ಮ್ಯಾಚ್ ಆಗ್ತಾ ಇರಲ್ಲ, ಸ್ವಲ್ಪ ತಿಳಿಯಾಗಿರುತ್ತೆ. ಚರ್ಮ ಅಷ್ಟೇ ಅಲ್ಲ, ಕೂದಲು ಕೂಡ. ಕೆಲವು ಮಕ್ಕಳಿಗೆ ತುಂಬ ಮೈಲ್ಡ್ ವೇರಿಯಂಟ್ ಏನು ಹೇಳ್ತೀವಿ, ಇನ್ನು ಅವರು ಸ್ಕೂಲಿಗೆ ಹೋಗಿ ಅವರಿಗೆ ಅಲ್ಲಿ ದೃಷ್ಟಿ ತೊಂದರೆಗಳಾಗಿ ಆಮೇಲೆ ನಂತರ ಗೊತ್ತಾಗುತ್ತೆ. ಸಿಂಪಲಾಗಿ ಏನು ಹೇಳಬೇಕು ಅಂದರೆ, ಮಗುವಿನ ಚರ್ಮ ಹಾಗೂ ಕೂದಲಿನ ಬಣ್ಣ ಹಾಗೂ ಕಣ್ಣಿನ ಇದರದ್ದು ಬಣ್ಣ ಏನಿರುತ್ತೆ, ಅದು ಏನಾದ್ರು ತಿಳಿಯಾಗಿದ್ದರೆ ಅಥವಾ ಮಗುವಿನ ಕಣ್ಣು ಫಾಸ್ಟ್ ಮೂವ್ ಆಗ್ತಾ ಇದ್ದರೆ, ಮಗು ನೋಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದರೆ, ಒರೆತನ ಎಲ್ಲ ಇದ್ದರೆ, ನಾವು ಅದಕ್ಕೆ ಬೇಗನೆ ಮಕ್ಕಳ ಹಾಗೂ ಕಣ್ಣಿನ ತಜ್ಞರಿಗೆ ತೋರಿಸ್ಕೋಬೇಕು.
7: ಎಷ್ಟು ವರ್ಷದಲ್ಲಿ ಆ ಮಗುವಿಗೆ ಅಂದರೆ, ಇವಾಗ ನೀವು ಹೇಳಿದ್ರಿ ನೋಡಕ್ಕೆ ಅದು ಕಷ್ಟಪಡ್ತಾ ಇದ್ರೆ ಅಂತ, ನಾವು ಯಾವಾಗ ಗುರುತಿಸಬಹುದು ಈ ಮಗುವಿನ ದೃಷ್ಟಿ ಏನೋ ಸಮಸ್ಯೆ ಆಗ್ತಿದೆ ಅಂತ ಯಾವಾಗ ಗುರುತಿಸಬಹುದು ಮೋನಾ ಅವರೇ?
8: ಅರ್ಲಿಯೆಸ್ಟ್ ಏನು ಸೈನ್ ಕಾಣ್ಬೋದು ಅಂದರೆ, ನಾನೇನು ಹೇಳಿದೆ, ನಿಸ್ಟ್ಯಾಗ್ಮಸ್. ಅದೇ ಕಣ್ಣು ಸಡನ್ನಾಗಿ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಅಲಗಾಡುತ್ತೆ, ಇದನ್ನು ನಿಸ್ಟ್ಯಾಗ್ಮಸ್ ಅಂತ ಹೇಳ್ತೀವಿ. ಬಿಕಾಸ್ ಇದನ್ನು ನಾವು 6 ಮಂತ್ಸಿಂದನೇ ಅಬ್ಸರ್ವ್ ಮಾಡ್ಬೋದು. ಯಾಕಂದರೆ ನಾವು ಈಗ ಮಗುವಿಗೆ ಕಣ್ಣಿನ ದೃಷ್ಟಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನೋದಕ್ಕೆ, ಮಗು ಅದನ್ನು ನೋಡಿ ಓದೋಕ್ಕೆ ಅಥವಾ ಏನಾದರೂ ಒಂದು ಕಲರ್ ನೋಡಿ ಹೇಳೋಕ್ಕೆ ಅದು ತುಂಬ ದೊಡ್ಡದಾಗಬೇಕು ಪಾಪು, 3 ಇಯರ್ಸ್ ಆಗಲಿ 4 ಇಯರ್ಸ್ ಆಗಲಿ. ಈ ಥರ ನಾವು ಈ ಒಂದು ನಿಸ್ಟ್ಯಾಗ್ಮಸ್ ಅಂತ ಏನು ಹೇಳಿದೆ ಅದನ್ನು ನಾವು ಬೇಗ 6 ಮಂತ್ಸಿಂದನೇ ನಮಗೆ ಗೊತ್ತಾಗ್ಬೋದು. ಹಾಗೆ ಕೂಡ ಮಗು 1 ಇಯರ್ ಆಗಲಿ, ಆವಾಗಲೆಲ್ಲ ಮಗುಗೆ ನಾವೇನಾದ್ರು ಬಿಸಿಲಲ್ಲಿ ಕರ್ಕೊಂಡು ಹೋದರೆ ಸಡನ್ನಾಗಿ ಕಣ್ಣು ಕ್ಲೋಸ್ ಮಾಡೋದು, ಕಣ್ಣು ಚುಚ್ಚೋದು ಅವರಿಗೆ ಅನಿಸಿದ್ರೆ, ಯಾವಾಗಲೂ ಇಂತಹ ಮಕ್ಕಳು ಅವ್ರು ತಾನಾಗೇ ಸನ್ಲೈಟ್ ಅವಾಯ್ಡ್ ಮಾಡ್ತಾರೆ, ಅವ್ರಿಗೆ ಕಣ್ಣು ಬಿಡೋಕ್ಕಾಗೋದಿಲ್ಲ ಸನ್ಲೈಟಲ್ಲಿ. ಈ ಥರ ತುಂಬಾ ಸೆನ್ಸಿಟಿವ್ ಆಗಿರೋ ಕಂಡೀಷನ್ಸ್ ಕೂಡ ನಮಗೆ ಸ್ವಲ್ಪ ನಾವು ಗಮನ ಇಡಬೇಕು.
7: ಇವಾಗ ಚರ್ಮದ ಬಣ್ಣ ತಿಳಿಯಾಗತ್ತೆ ಅಂತ ಹೇಳಿದ್ರಿ, ಕಣ್ಣಿನ ಪಾಪೆಯ ಬಣ್ಣ ಕೂಡ ಅವರಿಗೆ ಬದಲಾಗುತ್ತೆ, ಅದು ಬಿಟ್ಟು ಬೇರೆ ಯಾವ ಸಮಸ್ಯೆಗಳು ಬರುತ್ತೆ?
8: ಬೇಸಿಕಲಿ ಅವ್ರಿಗೆ ಈ ಮೂರು ಮೇನ್ಲಿ ಕಲರ್ ಮತ್ತೆ ಅವ್ರಿಗೆ ಕಣ್ಣಿನ ದೃಷ್ಟಿ ಪ್ರಾಬ್ಲಮ್ ಮಾತ್ರ ಆಗೋದು. ಅವರಿಗೆ ಏನೇ ತರದು ಮೆಂಟಲ್ ಪ್ರಾಬ್ಲಮ್ಸ್ ಆಗ್ಲಿ ಬೇರೆ ಯಾವುದೇ ತರದು ಪ್ರಾಬ್ಲಮ್ಸ್ ಇರೋದಿಲ್ಲ. ಅವರಿಗೆ ಚೆನ್ನಾಗಿ ಅವ್ರು ಓದ್ಬೋದು, ನಾರ್ಮಲ್ ಶಾಲೆಗೆ ಹೋಗ್ಬೋದು, ಯಾವುದೇ ರೀತಿ ಬೇರೆ ತೊಂದರೆ ಇರೋದಿಲ್ಲ. ಬಟ್ ಅವ್ರಿಗೆ ಕಣ್ಣದ ಮತ್ತು ಚರ್ಮ ಹಾಗೂ ಕೂದಲಿನ ಕಲರ್ ಮಾತ್ರ ಡಿಫ್ರೆಂಟ್ ಆಗುತ್ತೆ ಹಾಗೂ ದೃಷ್ಟಿ ತೊಂದರೆ ಆಗುತ್ತೆ, ಇಷ್ಟು ಮಾತ್ರ ಆಗೋ ಸಾಧ್ಯತೆ ಇದೆ.
9: ಅಂದ್ರೆ ಅವರಿಗೆ ಹುಬ್ಬು ಕಣ್ರೆಪ್ಪೆಯಲ್ಲೂ ಕೂಡ ಎಲ್ಲಾ ಕಡೆ ಬಿಳಿಯಾಗಿರುತ್ತೆ. ಮತ್ತೆ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿ ಲಕ್ಷಣಗಳು ಇರುತ್ತಾ ಈ ಆಲ್ಬಿನಿಸಂ ಇದ್ರೆ, ಅಥವಾ ಬೇರೆ ಬೇರೆ ತರ ಒಂದ್ ಮಗುಗೆ ಬರೀ ಕೂದಲಲ್ಲಿ ಮಾತ್ರ ಬಣ್ಣ ಬದಲಾವಣೆ ಆಗೋದು, ಒಂದ್ ಮಗುಗೆ ಚರ್ಮದಲ್ಲಿ ಮಾತ್ರ ಬದಲಾವಣೆ ಆಗೋದು, ಆ ತರ ಏನಾದ್ರೂ ಇರುತ್ತಾ?
8: ಹೌದು, ಇದರಲ್ಲಿ ವೇರಿಯಸ್ ಟೈಪ್ಸ್ ಇದೆ. ಒಂದು ಅಂದರೆ ಆಕ್ಯುಲೋಕ್ಯುಟೇನಿಯಸ್ ಆಲ್ಬಿನಿಸಮ್ ಅಂತ ಹೇಳ್ತೀವಿ. ಇದರಲ್ಲಿ ಮೂರು ಭಾಗ ಸಿಂಪ್ಟಮ್ಸ್ ತೋರಿಸುತ್ತೆ, ಕಣ್ಣಾಗಲಿ ಚರ್ಮ ಆಗಲಿ ಕೂದಲಾಗಲಿ ಎವ್ರಿಥಿಂಗ್ ವಿಲ್ ಬಿ ಇನ್ವಾಲ್ವ್ಡ್. ಇನ್ನೊಂದಿದೆ ಆಕ್ಯುಲರ್ ಆಲ್ಬಿನಿಸಮ್, ಇದರಲ್ಲೇನೆ ಬರೀ ಕಣ್ಣು ಮಾತ್ರ ಎಫೆಕ್ಟ್ ಆಗಿರುತ್ತೆ, ಚರ್ಮ ಮತ್ತು ಕೂದಲು ನಾರ್ಮಲ್ ಇರುತ್ತೆ.
9: ಯಾವಾಗ ಈ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್ ಮೋನಾ? ಹುಟ್ಟಿದಿಂದಾನೇ ಆ ಮಗುಗೆ ಬಿಳಿ ಕೂದಲು ಇರುತ್ತಾ, ಅಥವಾ ಚರ್ಮ ತುಂಬಾ ಬಿಳಿಯಾಗಿರುತ್ತಾ? ಯಾವಾಗಿನಿಂದ ಈ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಥವಾ ಬೆಳೀತಾ ಬೆಳೀತಾ ಕಾಣಿಸ್ಕೊಳ್ಳುತ್ತಾ?
8: ಇದು ಹೇಗೆ ಅಂದರೆ ಜೆನೆಟಿಕ್ ಕಂಡೀಷನ್ ಇರೋದ್ರಿಂದ ಇದು ಸಿವಿಯರಿಟಿ ಒಬ್ಬರಿಂದ ಒಬ್ಬರಿಗೆ ತುಂಬ ಡಿಫ್ರೆಂಟ್ ಇರುತ್ತೆ. ಕೆಲವರಿಗೆ ಬೈ ಬರ್ತ್ ಅವ್ರ ಕಲರ್ ಆಫ್ ಹೇರ್ ಆಗಲಿ ಎಲ್ಲ ಕಲರ್ ಬೈ ಬರ್ತಲ್ಲೇ ಗೊತ್ತಾಗ್ಬಿಡುತ್ತೆ, ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಬಟ್ ಕೆಲವರಲ್ಲಿ ಹುಟ್ಟಿದಾಗ ನಾರ್ಮಲ್ ಕಾಣುತ್ತೆ, ಮುಂದೆ ಅವ್ರು ಸ್ಕೂಲಿಗೆ ಹೋಗಿ ಅವರಿಗೆ ಕಣ್ಣು ಕಾಣಿಸೋಕ್ಕೆ ತೊಂದರೆ ಆಗ್ಬೋದು. ಕೆಲವು ಟೈಮ್ ಏನಾಗುತ್ತೆ, ಅವರು ಕಣ್ಣು ಫಾಸ್ಟಾಗಿ ಮೂವ್ ಮಾಡೋದು, ಬಿಸಿಲಿಗೆ ಹೋದರೆ ಕಣ್ಣು ಚುಚ್ಚೋದು, ಅಥವಾ ಹೀಟ್ ಅವರು ತಡಿದೇ ಇರ್ಬೋದು ಸನ್ಲೈಟ್, ಆ ಥರ ಸಿಂಪ್ಟಮ್ಸಿಂದನೂ ಬರ್ತಾರೆ. ಸಮ್ಟೈಮ್ಸ್ ನಾವೇನು ನೋಡ್ತಿರ್ವಿ ಅಂದರೆ ಅವ್ರ ಕಣ್ಣು ಸಿಂಪ್ಟಮ್ಸಿಂದ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಅಲ್ಲಿಂದ ಡಯಾಗ್ನೋಸ್ ಆಗಿ ನಮ್ಮ ಹತ್ರ ಬರ್ತಾರೆ, ಆ ರೀತಿಯೂ ಆಗಿದೆ. ಸೊ ಒಂದೊಂದು ಮಗುನಲ್ಲಿ ಒಂದೊಂದು ಥರ ತೋರಿಸ್ಕೊಳ್ಳುತ್ತೆ, ಸೇಮ್ ಇರೋಕೆ ಸಾಧ್ಯ
9: ಇಲ್ಲ ಅಂತ ಹೇಳ್ತೀರಾ. ಮತ್ತೆ ಈ ಸಮಸ್ಯೆಯಲ್ಲಿ ಕಣ್ಣಿನ ದೃಷ್ಟಿ ಸಮಸ್ಯೆ ಯಾಕೆ ಅತಿಯಾಗಿ ಕಾಡುತ್ತೆ?
8: ಇದರಲ್ಲಿ ಈ ಮೆಲನಿನ್ ಅಂತ ಏನು ಹೇಳಿದೆ ನಾನು, ಅದು ಯಾಕೆ ಅದು ಮೆನ್ಷನ್ ಮಾಡಿದೆ ಅಂದರೆ, ಆ ಮೆಲನಿನ್ ಅಂಶ ಏನಿದೆ ಅದು ನಮ್ಮ ಆಪ್ಟಿಕ್ ನರ್ವ್ ಅಂತ ಹೇಳ್ತೀವಿ, ಆಪ್ಟಿಕ್ ನರ್ವ್ ನಮ್ಮ ಕಣ್ಣಿಂದ ಬ್ರೈನಿಗೆ ಹೋಗುತ್ತೆ. ಆ ಆಪ್ಟಿಕ್ ನರ್ವ್ನ ಡೆವಲಪ್ಮೆಂಟಿಗೋಸ್ಕರನೂ ಈ ಮೆಲನಿನ್ ತುಂಬ ಮುಖ್ಯ. ಆದ್ದರಿಂದ ಅದೇ ಥರ ಹೇಗೆ ಮೆಲನಿನ್ ಆಬ್ಸೆಂಟ್ ಇದೆ ಅಲ್ಲೂ ಕೂಡ ಇರದೇ ಇರೋದ್ರಿಂದ ದೃಷ್ಟಿ ಕೂಡ ತುಂಬ ಎಫೆಕ್ಟ್ ಆಗುತ್ತೆ.
9: ಇದಕ್ಕೆ ಚಿಕಿತ್ಸೆ ಏನಿದೆ ಡಾಕ್ಟ್ರೆ?
8: ಇದಕ್ಕೆ ಕಂಪ್ಲೀಟ್ ಆಗಿ ಏನು ಟ್ರೀಟ್ಮೆಂಟ್ ಇಲ್ಲ. ಏನು ಮಾಡ್ಬೋದು ಅಂದರೆ, ವಿ ಕ್ಯಾನ್ ಜಸ್ಟ್ ಹೆಲ್ಪ್ ಟು ಇಂಪ್ರೂವ್. ಹೆಂಗೆ ಅಂದರೆ, ಒಂದು ಕಣ್ಣಿನ ಪ್ರಾಬ್ಲಮ್ನ ಬೇಗ ಕಂಡುಹಿಡಬೇಕು, ಬೇಗ ಮಕ್ಕಳ ಕಣ್ಣಿನ ತಜ್ಞರ ಹತ್ರ ತೋರಿಸ್ಬೇಕು. ಅದರಲ್ಲಿ ಕಣ್ಣಿನ ಕೆಲವು ತೊಂದರೆ ಆಗುತ್ತೆ, ನಿಸ್ಟಾಗ್ಮಸ್ ಅಂತ ಹೇಳ್ತೀವಿ, ಕಣ್ಣು ಸೈಡ್ ಸೈಡಿಗೆ ಅಥವಾ ಮೇಲೆ ಕೆಳಗೆ ಫಾಸ್ಟಾಗಿ ಮೂವ್ ಆಗುತ್ತೆ, ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು. ಕಣ್ಣಿನ ಸ್ಕ್ವಿಂಟ್ ಇರುತ್ತೆ ಒರೆತನ, ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು. ಹಾಗೆ ಕೂಡ ಅವ್ರಿಗೆ ರಿಫ್ರಾಕ್ಟಿವ್ ಏರರ್ಸ್ ಅಂದರೆ ದೂರದಿಂದ ಕಾಣಲ್ಲ ಹತ್ರದ್ದು ಕಾಣಲ್ಲ, ಅದು ಪ್ರಾಬ್ಲಮ್ಸ್ ನಾವು ಕರೆಕ್ಟ್ ಮಾಡ್ಕೋಬೇಕು. ಹಾಗೆ ಅವರು ಸ್ಕಿನ್ ಬಗ್ಗೆ ಬಂದರೆ ನಾವು ಅವ್ರಿಗೆ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದು, SPF 30 or 50 ಅದನ್ನು ಯೂಸ್ ಮಾಡಬೇಕು. ಬಿಸಿಲಿಗೆ ಹೋಗೋದು ಅವಾಯ್ಡ್ ಮಾಡಬೇಕು ಸ್ವಲ್ಪ. ಹಾಗೆ ಅವರು ಟಿಂಟೆಡ್ ಗ್ಲಾಸಸ್ ಯೂಸ್ ಮಾಡ್ಬೋದು. ಈ ಥರ ಕೆಲವು ನಾವು ಒಂದು ಇದು ಮಾಡಿಕೊಂಡ್ರೆ ಈಸಿಲಿ ಇಟ್ ಕ್ಯಾನ್ ಬಿ ಏನೋ ಮ್ಯಾನೇಜ್ ಮಾಡಬೇಕು ರಾದರ್ ದೆನ್ ಟ್ರೀಟ್ ಮಾಡೋಕ್ಕಿಂತ ಮ್ಯಾನೇಜ್ ಮಾಡ್ಬೋದು.
9: ಅಂದರೆ ಇವರು ಬಿಸಿಲಿಗೆ ಹೋಗಬಾರ್ದು ಅಂದರೆ ಆಟ ಆಡಬಹುದಾ ಹೊರಗೆ ಹೋಗಿ?
8: ಹೌದೌದು, ಖಂಡಿತವಾಗಿ ಆಡ್ಬೋದು. ಬಟ್ ಅದು ಏನಿದೆ, 12:00 to 3:00 ತನಕ ದಿಸ್ ಆ ಟೈಮಲ್ಲಿ ಬಿಸಿಲು ತುಂಬ ಸ್ಟ್ರಾಂಗ್ ಇರುತ್ತೆ, ಪ್ಲಸ್ ಯು ವಿ ರೇಸ್ ಕೂಡ ತುಂಬ ಸ್ಟ್ರಾಂಗ್ ಇರುತ್ತೆ. ಆ ಬಿಸಿಲಲ್ಲಿ ಹೋದರೆ ಅವರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಮೆಲನಿನ್ ಏನು ಪಿಗ್ಮೆಂಟ್ ನಮ್ಮಲ್ಲೆಲ್ಲ ಇದೆ, ನಾವು ಬಿಸಿಲಿಗೆ ಹೋಗ್ತೀವಿ, ಇಟ್ ಗಿವ್ಸ್ ಅಸ್ ಪ್ರೊಟೆಕ್ಷನ್ ಫ್ರಮ್ ಕ್ಯಾನ್ಸರ್, ಸ್ಕಿನ್ ಕ್ಯಾನ್ಸರಿಂದ ಪ್ರೊಟೆಕ್ಟ್ ಮಾಡುತ್ತೆ. ಅವರಿಗೆ ಆ ಸ್ಕಿನ್ನಲ್ಲಿ ಅವ್ರ ಸ್ಕಿನ್ನಲ್ಲಿ ಮೆಲನಿನ್ ಇಲ್ಲದೇ ಇರೋದ್ರಿಂದ ಫ್ಯೂಚರ್ ರಿಸ್ಕ್ ಆಫ್ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಸಡನ್ನಾಗಿ ಅವ್ರಿಗೆ ಏನು ತೊಂದರೆ ಆಗದೆ ಇರ್ಬೋದು, ಬಟ್ ಫ್ಯೂಚರ್ ರಿಸ್ಕ್ ಆಫ್ ಕ್ಯಾನ್ಸರ್ ಅವ್ರಿಗೆ ಜಾಸ್ತಿ ಇರುತ್ತೆ. ಸೊ ಆ ಟೈಮ್ ಅವಾಯ್ಡ್ ಮಾಡಬೇಕು. ಹೋದರೂ ಕೂಡ ಬೈ ಚಾನ್ಸ್ ಹೋಗಲೇಬೇಕು ಅಂದರೆ ದೇ ಕ್ಯಾನ್ ಯೂಸ್ ಸನ್ಸ್ಕ್ರೀನ್. ಎವ್ರಿ 2-3 hours ದೇ ಹ್ಯಾವ್ ಟು ರಿಪೀಟೆಡಾಗಿ ರೀಅಪ್ಲೈ ಮಾಡಬೇಕು ಸನ್ಸ್ಕ್ರೀನ್.
9: ಇಡೀ ದೇಹಕ್ಕೆ ಅಂದ್ರೆ, ಐ ಮೀನ್ ಎಲ್ಲೆಲ್ಲಿ ಸನ್ ಎಕ್ಸ್ಪೋಸ್ ಆಗುತ್ತೋ ಆ ಭಾಗಗಳಿಗೆ ನಾವು ಸನ್ಸ್ಕ್ರೀನ್ ನ ಅಪ್ಲೈ
8: ಮಾಡ್ತಾ ಇರಬೇಕು,
9: ಹೋಗ್ಬೇಕಾಗತ್ತೆ ಹೊರಗೆ. ಮತ್ತೆ ಈಗ ಈ ಮಕ್ಕಳು ಹೊರಗೆ ಆಡುವಾಗಿರಬಹುದು ಅಥವಾ ಸ್ಕೂಲಿಗೆ ಹೋಗಕ್ಕೆ ಶುರು ಮಾಡದ ಮೇಲೆ ಇರಬಹುದು, ಬೇರೆ ಮಕ್ಕಳು ಕೀಟ್ಲೆ ಮಾಡ್ತಿರ್ತಾರೆ, ಇವ್ರ ಬಣ್ಣ ಬದಲಾವಣೆ ಆಗಿರೋದ್ರಿಂದ, ಇವರು ಹೊರಗೆ ಹೋದಾಗ ಅಥವಾ ಶಾಲೆಗೆ ಹೋದಾಗ ಅಥವಾ ಮನೆಯಲ್ಲಿ ಪೋಷಕರು ಯಾವ ರೀತಿ ಇವರನ್ನ ಸ್ಟ್ರಾಂಗ್ ಮಾಡಬೇಕಾಗತ್ತೆ, ಅದನ್ನ ಒಂಚೂರು ಹೇಳಿ.
8: ಇದರಲ್ಲಿ ಶಾಲೆಗಳು ಕೂಡ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಪೇರೆಂಟ್ಸ್ ಅಷ್ಟೇ ಅಲ್ಲ, ಪೇರೆಂಟ್ಸಿಗೆ ಅವ್ರ ಮಗು ಅಂದರೆ ತುಂಬ ಇದಿರುತ್ತೆ, ಅವರು ಡೆಫಿನೆಟಾಗಿ ಮಗುಗೆ ಪರವಾಗಿ ಎಲ್ಲ ಹೇಳ್ಕೊಡ್ತಾರೆ ಮಾಡ್ತಾರೆ. ಬಟ್ ಹೊರಗಡೆ ಮನೆ ಹೊರಗಡೆ ಶಾಲೆಯಲ್ಲಿ ತುಂಬ ಸಹಕಾರ ಬೇಕಾಗತ್ತೆ, ಎಸ್ಪೆಷಲಿ ಗುರುಗಳಿಂದ ಸಹಕಾರ ಬೇಕು. ಅವ್ರಿಗೆ ಎಲ್ಲ ಥರ ಸಪೋರ್ಟ್ ಕೊಡಬೇಕು, ಅವರಿಗೆ ನಾರ್ಮಲೈಸ್ ಮಾಡಬೇಕು, ಅವ್ರಿಗೆ ಯಾವುದೇ ಥರ ನಾವು ಸಪ್ರೇಟಾಗಿ ಬಿಹೇವ್ ಅವ್ರ ಜೊತೆ ಮಾಡಬಾರ್ದು. ಬೇರೆ ಮಕ್ಕಳಿಗೂ ಕೂಡ ನಾವು ಹೇಳ್ಕೊಡ್ಬೇಕು, ಅವರಿಗೆ ಫಸ್ಟ್ ಬೆಂಚಲ್ಲಿ ಕೂರಿಸ್ಬೇಕು, ಬಿಕಾಸ್ ಅವ್ರಿಗೆ ವಿಷನ್ ಪ್ರಾಬ್ಲಮ್ಸ್ ಇರ್ಬೋದು, ಅವರಿಗೆ ಮ್ಯಾಗ್ನಿಫೈಯರ್ ಯೂಸ್ ಮಾಡೋಕ್ಕೆ ಸ್ಟಡೀಸಲ್ಲಿ ಹೆಲ್ಪ್ ಆಗ್ಬೋದು, ಅದನ್ನು ಅಲೋ ಮಾಡಬೇಕು ಸ್ಕೂಲಲ್ಲಿ.
10: ಇದನ್ನ ವಾಸಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರಿ. ಮತ್ತೆ ಈ ಕಾಯಿಲೆ ಬರೋದಕ್ಕೆ ನಮ್ಗೆ ಏನು ನಾವು ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ವಿ ಅಥವಾ ಯಾರ್ದೋ ಶಾಪ ಇದೆ ಆ ಥರ ಎಲ್ಲ ಮಿತ್ಸ್ ಎಲ್ಲ ತುಂಬ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಯಾಕೆಂದರೆ ಸಾಮಾನ್ಯವಾಗಿ ಈ ವಿಟಿಲಿಗೋ ಬಂದ್ರೇ ಇದೇ ಒಂದು ಶಾಪದಿಂದ ಬಂದಿರೋದು ಅಂತ. ವಿಟಿಲಿಗೋ ಅಂದರೆ ಚರ್ಮದ ಅಲ್ಲಲ್ಲಿ ಬಿಳಿ ಆಗೋದು ಅಂತ. ಆದರೆ ಇದು ಮೈ ಬಣ್ಣ ಪೂರಾ ನಮಗೆ ಬಿಳಿ ಆಗತ್ತೆ ಅಂತ ಅಂದರೆ ಅವ್ರು ಅದನ್ನು ಇನ್ನೂ ತಪ್ಪು ಅಂತ ಅಂದ್ಕೊಂಡು ಬಿಡ್ತಾರೆ. ಈ ತಪ್ಪು ಕಲ್ಪನೆಗಳ ಬಗ್ಗೆ ಹೇಳೋದಾದರೆ
8: ಇದು ಖಂಡಿತವಾಗ್ಲೂ ಆ ಥರ ಏನಿಲ್ಲ. ಇಟ್ ಇಸ್ ಬೇಸಿಕಲಿ ಪ್ಯೂರ್ಲಿ ಜೆನೆಟಿಕ್ ಕಂಡೀಷನ್. ತಾಯಿಯಲ್ಲಿ ಒಂದು ಜೀನ್ ಇರುತ್ತೆ, ತಂದೆನಲ್ಲೂ ಅದೇ ಥರ ಜೀನ್ ಇದ್ರೆ ಅದು ರೇರ್ ಜೊತೆಯಲ್ಲಿ ಬರೋದು. ಆ ಥರ ಯಾರಿಗೂ ಗೊತ್ತಿರಲ್ಲ ಯಾವ ಜೀನ್ ಯಾವ ಹತ್ರ ಇದೆ ಅಂತ. ಅವ್ರ ತಂದೆ ತಾಯಿನಲ್ಲಿ ಏನೂ ಅದು ಸಿಂಪ್ಟಮ್ಸ್ ತೋರಿಸ್ಕೊಂಡಿರಲ್ಲ, ಅದು ಯಾವಾಗಲೂ ಇಬ್ಬರಿಂದ ಬಂದರೆ ಮಾತ್ರ ತೋರಿಸ್ಕೊಳ್ಳುತ್ತೆ. ಆ ಸ್ಥಿತಿನಲ್ಲಿ ಮಾತ್ರ ಆ ಥರ ಬರೋ ಸಾಧ್ಯತೆ ಇರುತ್ತೆ. ಈಗ ನಾವು ನೋಡ್ತೀವಿ ತಂದೆ ತಾಯಿ ನೋಡೋಕೆ ಚೆನ್ನಾಗಿರ್ತಾರೆ, ನಾರ್ಮಲ್ ಇರ್ತಾರೆ, ಅವ್ರಿಗೆ ಯಾಕಪ್ಪ ಅವರಲ್ಲೂ ಇತ್ತು ಇವರಲ್ಲೂ ಇತ್ತು ಜೀನು, ಇವ್ರ ಮಗು ಯಾಕೆ ಹಿಂಗಾಯ್ತು ಏನೋ ಒಂದು ತಪ್ಪಿರ್ಬೋದು ಅಂತ ಅನ್ಕೋತಾರೆ. ಸೊ ತಾಯಿನಲ್ಲಿ ಒಂದು ಜೀನ್ ಇರುತ್ತೆ, ಸೊ ತಾಯಿ ನಾರ್ಮಲ್ ಇರ್ತಾರೆ. ತಂದೆನಲ್ಲೂ ಒಂದು ಜೀನ್ ಇರುತ್ತೆ, ಅವರು ನಾರ್ಮಲ್ ಇರುತ್ತೆ. ಆದರೆ ಮಗುನಲ್ಲಿ ತಂದೆಯಿಂದ ಒಂದು ತಾಯಿಯಿಂದ ಒಂದಾಗಿ ಎರಡು ಜೀನ್ ಬರುತ್ತೆ. ಯಾವಾಗ ಎರಡು ಜೀನ್ ಬರುತ್ತೆ ದೆನ್ ದ ಡಿಸೀಸ್ ಬಿಕಮ್ ಸಿವಿಯರ್, ಆವಾಗ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಅದು ಯಾರು ಈ ಗರ್ಭಾವಸ್ಥೆಯಲ್ಲಿ ಏನೋ ಮಾಡಿರೋದಾಗಲಿ ಮಾಡದೇ ಇರೋದಾಗಲಿ ಶಾಪನಾಗಲಿ ಅದು ಏನೂ ಇರೋದಿಲ್ಲ. ಇನ್ನೊಂದೇನು ಅಂದರೆ ಅದು ಮುಟ್ಟದಿಂದ ಬರೋಂಥದ್ದು ಅಲ್ವೇ ಅಲ್ಲ, ತುಂಬ ಜನ ಹೆದರ್ಕೋತಾರೆ, ಮುಟ್ಟಕ್ಕೂ ಹೆದರ್ಕೋತಾರೆ. ಇಟ್ ಈಸ್ ನಥಿಂಗ್ ಲೈಕ್ ದಟ್. ಅವರಿಗೆ ಸ್ಕೂಲಲ್ಲೇ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಈ ಥರ ಏನಿಲ್ಲ, ನಾರ್ಮಲೈಸ್ ಮಾಡಬೇಕು ಅವ್ರಿಗೆ.
10: ಮತ್ತೆ ಇದು ವಾಸಿ ಆಗೋದಿಲ್ಲ ಅಂತ ನೀವು ಮೊದಲೇ ಹೇಳಿದ್ರಿ, ಆದರೆ ಇತ್ತೀಚಿನ ಸಂಶೋಧನೆಗಳಲ್ಲಿ ಏನಾದರೂ ಮುಂದುವರೆದಿದ್ಯಾ ಈ ಕಾಯಿಲೆ ಬಗ್ಗೆ, ಏನಾದರೂ ಗುಣಪಡಿಸೋದ್ರ ಬಗ್ಗೆ ಅಥವಾ ಮ್ಯಾನೇಜ್ ಮಾಡೋದ್ರ ಬಗ್ಗೆ ಏನು ಹೊಸ ಸಂಶೋಧನೆಗಳು ಏನಾಗಿದೆ?
8: ತುಂಬ ಟ್ರಯಲ್ಸ್ ನಡೀತಾ ಇದೆ. ಇನ್ಫ್ಯಾಕ್ಟ್ ಸ್ಕಿನ್ ಕಲರ್ ಆ ಥರ ಆದಮೇಲೆ ಅದಕ್ಕೆ ಸ್ವಲ್ಪ ಲೈಟಾಗಿ ನಾವು ನಾರ್ಮಲೈಸ್ ಸ್ಕಿನ್ ಕಲರ್ ಮಾಡಲಿಕ್ಕೋಸ್ಕರ ಎಲ್ಲ ತುಂಬ ಅಥವಾ ಜೀನ್ ರೀಪ್ಲೇಸ್ಮೆಂಟು ತುಂಬ ಟ್ರಯಲ್ಸ್ ನಡೀತಾ ಇದೆ. ಟು ಸಮ್ ಎಕ್ಸ್ಟೆಂಟ್ ತುಂಬ ಜನ ಅದರಲ್ಲಿ ಹೆಲ್ಪ್ ಆಗಿದೆ, ಬಟ್ ಅದು ಕಂಪ್ಲೀಟಾಗಿ ಸಂಪೂರ್ಣವಾಗಿ ಕ್ಯೂರ್ ಅಂತ ಹೇಳೋಕ್ಕಾಗಲ್ಲ. ಲೈಕ್ ಐ ಟೋಲ್ಡ್, ಮ್ಯಾನೇಜ್ ಮಾಡಬೇಕು, ಅವ್ರಿಗೆ ಹೆಲ್ಪ್ ಆಗಬೇಕು. ಐಸ್ ಪ್ರಾಬ್ಲಮ್ ಆಗಲಿ, ಸ್ಕಿನ್ ಪ್ರಾಬ್ಲಮ್ ಆಗಲಿ, ಏನೇ ಆಗಲಿ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯತೆ ಆಗಿದೆ, ಕಂಪ್ಲೀಟ್ ಕ್ಯೂರ್ ಇಲ್ಲಿಗಂಟ ಆಗಿಲ್ಲ. ಅದು
10: ಕಾರ್ಯಕ್ರಮದ ಕಡೆಯದಾಗಿ ಕೇಳುಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
8: ಏನು ಅಂದರೆ ಈ ಸ್ಥಿತಿಯಲ್ಲಿ ಇದು ಆನುವಂಶಿಕವಾಗಿರೋದ್ರಿಂದ ನಾವು ಮಗುವನ್ನು ನೋಡಬೇಕು, ಆ ಸ್ಥಿತಿಯನ್ನು ನೋಡಬಾರ್ದು. ಈ ಮಗು ಕೂಡ ಎಲ್ಲ ಮಕ್ಕಳು ಥರ ಕನಸು ಕಾಣ್ಬೋದು, ಓದ್ಬೋದು, ಸಾಧಿಸ್ಬೋದು, ಎಲ್ಲ ಮಕ್ಕಳು ಥರ ಆಟ ಆಡ್ಬೋದು. ಯಾವುದೇ ಕಾರಣಕ್ಕೂ ಅವರಿಗೆ ಬೇರೆ ಅಂತ ಫೀಲ್ ಮಾಡಿಸ್ಬಾರ್ದು ನಾವು. ಇದು ನಮ್ಮ ಸೊಸೈಟಿ, ಆ್ಯಸ್ ಎ ಸೊಸೈಟಿ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ.
10: ಧನ್ಯವಾದಗಳು ಡಾಕ್ಟರ್ ಮೋನಾ ಕುಲ್ಸುಮೋರೆ. ಇದುವರೆಗೂ ಆಲ್ಬಿನಿಸಮ್ ಅನ್ನೋ ಕಾಯಿಲೆ ಯಾಕೆ ಬರುತ್ತೆ, ಇದಕ್ಕೆ ಚಿಕಿತ್ಸೆ ಏನಿದೆ, ಕಾಯಿಲೆನ ಹೇಗೆ ಮ್ಯಾನೇಜ್ ಮಾಡ್ಕೊಳ್ತಾ ಹೋಗಬಹುದು, ಶಾಲೆಯಲ್ಲಿ ಶಿಕ್ಷಕರು ಯಾವ ರೀತಿ ಮಗುವಿಗೆ ಸಹಕಾರವನ್ನು ಕೊಡಬೇಕಾಗತ್ತೆ ಓದೋದ್ರಲ್ಲಾಗಿರಬಹುದು ಅಥವಾ ಬೇರೆ ಮಕ್ಕಳ ಜೊತೆ ಆಟ ಆಡೋದ್ರಲ್ಲಾಗಿರ್ಬೋದು, ಎಲ್ಲವನ್ನ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಅದಕ್ಕಾಗಿ ನಿಲಯದ ಪರವಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
8: ನಮಸ್ಕಾರ.
11: ಇದುವರೆಗೂ ವಿಶ್ವ ಆಲ್ಬಿನಿಸಂ ದಿನದ ಸಂದರ್ಭದಲ್ಲಿ ಲಕ್ಷಣಗಳು, ಕಾರಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನವಜಾತ ಶಿಶು ತಜ್ಞರು ಹಾಗೂ ಮಕ್ಕಳ ವೈದ್ಯರಾದ ಡಾಕ್ಟರ್ ಮೋನಾ ಕುಲ್ಸುಮ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್.
12: ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 9:40 ಪ್ರಸಾರವಾಗಲಿರುವ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನ ಮಹಾದಾನ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪಲ್ಲವಿ ಪಿ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
13: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೇ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
12: ಆಕಾಶವಾಣಿ ಮೈಸೂರು FM 100.6, ಸಮಯ 7:30. ಸೇವಾ ವಾಹಿನಿ.
14: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
12: ಸೇವಾ ವಾಹಿನಿಯಲ್ಲಿ ಪ್ರಕಟಣೆ. ರುಟ್ಸೆಟ್ ಸಂಸ್ಥೆ ಮೈಸೂರು ಇಲ್ಲಿನ NRLM ಯೋಜನೆಯ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದ ಯುವಕ ಯುವತಿಯರಿಗಾಗಿ ಸ್ವ ಉದ್ಯೋಗ ಮಾಡಲು ವಿವಿಧ ರೀತಿಯ ಕೌಶಲ್ಯ ತರಬೇತಿಗಳನ್ನು ಈಗ ಹೇಳುವ ದಿನಾಂಕಗಳಲ್ಲಿ ಪ್ರಾರಂಭಿಸಲಾಗುತ್ತಿದೆ. ಬ್ಯೂಟಿ ಪಾರ್ಲರ್ ನಿರ್ವಹಣೆ ಇದೇ ತಿಂಗಳ 16 ಜುಲೈ 20 ಎಂಬ್ರಾಯ್ಡ್ರಿ ಮತ್ತು ಫ್ಯಾಬ್ರಿಕ್ ಪೇಂಟಿಂಗ್ ಈ ತಿಂಗಳ 18 ಜುಲೈ 18. ಕಂಪ್ಯೂಟರ್ ಟ್ಯಾಲಿ ಈ ತಿಂಗಳ 24 ಜುಲೈ 31 ಹಾಗೂ ಮೊಬೈಲ್ ರಿಪೇರಿ ಮತ್ತು ಸರ್ವಿಸ್ ಜುಲೈ 6 ಆಗಸ್ಟ್ ತಿಂಗಳ 6 ನಡೆಸಲಾಗುತ್ತಿದೆ. ಅಭ್ಯರ್ಥಿಗಳ ಅರ್ಹತೆ ಹೀಗಿದೆ: 18-50 ವಯೋಮಿತಿಯನ್ನು ಹೊಂದಿರಬೇಕು, ಕನ್ನಡ ಓದು ಬರಹ ಬಲ್ಲವರಾಗಿರಬೇಕು, ಸ್ವ ಉದ್ಯೋಗವನ್ನು ಮಾಡಬೇಕೆಂಬ ಆಸಕ್ತಿ ಹೊಂದಿರಬೇಕು. ಗಮನಿಸಿ, ತರಬೇತಿಯು ಊಟ ಮತ್ತು ವಸತಿ ಸಹಿತವಾಗಿ ಸಂಪೂರ್ಣ ಉಚಿತವಾಗಿರುತ್ತದೆ. ಆಸಕ್ತರು ಸಂಸ್ಥೆಗೆ ಬಂದು ಅಥವಾ ದೂರವಾಣಿ ಮುಖಾಂತರ ತರಬೇತಿಗೆ ಹೆಸರು ನೋಂದಾಯಿಸಲು ತಿಳಿಸಲಾಗಿದೆ. ಆಸಕ್ತ ಅಭ್ಯರ್ಥಿಗಳು ತಮ್ಮ ಮೊಬೈಲ್ ನಂಬರ್ ಉಳ್ಳ ಸ್ವವಿಳಾಸದ ಅರ್ಜಿಯೊಂದಿಗೆ, ಆಧಾರ್ ಕಾರ್ಡ್, ಬಿಪಿಎಲ್ ರೇಷನ್ ಕಾರ್ಡ್ ಜೆರಾಕ್ಸ್ ಪ್ರತಿಗಳೊಂದಿಗೆ ಈಗ ಹೇಳಿದ ದಿನಾಂಕದ ಒಳಗಾಗಿ ಸಂಪರ್ಕಿಸಿ ರೂಟ್ಸೆಟ್ ಸಂಸ್ಥೆಯಲ್ಲಿ ತರಬೇತಿಯಲ್ಲಿ ಪಾಲ್ಗೊಳ್ಳಲು ತಿಳಿಸಲಾಗಿದೆ. ತರಬೇತಿಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೇರ ಸಂದರ್ಶನದ ಮೂಲಕ ನಡೆಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 251-9663. ಮತ್ತೊಮ್ಮೆ 251-9663. ಮೈಸೂರಿನ STD ಕೋಡ್ 0821. ರುಟ್ಸೆಟ್ ಸಂಸ್ಥೆ ಮೈಸೂರು ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ಇದುವರೆಗೂ ಸೇವಾ ವಾಹಿನಿ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6, ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಪ್ರಕಟಣೆ, ಅನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ, ನಿಂಗೂ ಬಂತಾ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದಲು ನಿಮ್ಮ ಅಕೌಂಟ್ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕು. ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ ಯುಜಿ ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ನಿರ್ಗಮನ ಪಥಸಂಚಲನವನ್ನು ಪರಿಶೀಲಿಸಲಿದ್ದಾರೆ. ಈ ವರ್ಷದ ನಿರ್ಗಮನ ಪಥಸಂಚಲನ ಐತಿಹಾಸಿಕವಾಗಲಿದೆ, ಏಕೆಂದರೆ ಮೊದಲ ಬಾರಿಗೆ ಮಹಿಳಾ ಕೆಡೆಟ್ಗಳು ತಮ್ಮ ಪುರುಷ ಸಹವರ್ತಿಗಳೊಂದಿಗೆ ಪಥಸಂಚಲನ ನಡೆಸಲಿದ್ದಾರೆ. ಈ ಭವ್ಯ ಸಮಾರಂಭದಲ್ಲಿ 500 ಹೆಚ್ಚು ಕೆಡೆಟ್ಗಳು ಅಂತಿಮ ಹೆಜ್ಜೆ ಹಾಕಲಿದ್ದಾರೆ ಮತ್ತು ಭಾರತೀಯ ಸೇನೆಯಲ್ಲಿ ಅಧಿಕಾರಿಗಳಾಗಿ ನಿಯೋಜನೆಗೊಳ್ಳಲಿದ್ದಾರೆ. ಭಾರತೀಯ ಮಿಲಿಟರಿ ಅಕಾಡೆಮಿಯ ಪಥಸಂಚಲನ ಕೇವಲ ಮಿಲಿಟರಿ ಸಂಪ್ರದಾಯವಲ್ಲ, ಬದಲಾಗಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಸಮರ್ಪಿತವಾಗಿರುವ ಯುವ ಅಧಿಕಾರಿಗಳಿಗೆ ಹೊಸ ಪಯಣದ ಆರಂಭವನ್ನು ಸೂಚಿಸುತ್ತದೆ. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆಯ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳನ್ನು ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20 ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಸ್ವದೇಶಿ ಕ್ಷೇಪಣಿ ವ್ಯವಸ್ಥೆಗಳು ತೋರಿದ ಅಸಾಧಾರಣ ಪ್ರದರ್ಶನವು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಲಯದ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹೈದರಾಬಾದ್ನ ಡಿಆರ್ಡಿಒದ ಡಿಆರ್ಡಿಎಲ್ನಲ್ಲಿ ಅತ್ಯಾಧುನಿಕ ಸುಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆ ಸಂಕೀರ್ಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಆಕಾಶ್ ಮತ್ತು ಬ್ರಹ್ಮೋಸ್ನಂತಹ ಕ್ಷಿಪಣಿ ವ್ಯವಸ್ಥೆಗಳು ಜಾಗತಿಕ ರಕ್ಷಣಾ ತಂತ್ರಜ್ಞಾನದಲ್ಲಿ ಭಾರತದ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಸಾಬೀತುಪಡಿಸಿವೆ ಎಂದ ಅವರು, ಶಾಂತಿ ಸ್ಥಾಪನೆಗೆ ಶಕ್ತಿ ಅಗತ್ಯವಾಗಿದ್ದು ಸ್ವಾವಲಂಬನೆಯೇ ಆ ಶಕ್ತಿಗೆ ಅತ್ಯಂತ ವಿಶ್ವಾಸಾರ್ಹ ತಳಹದಿಯಾಗಿದೆ ಎಂದು ತಿಳಿಸಿದರು. ವೇಗವಾಗಿ ಬದಲಾಗುತ್ತಿರುವ ಯುದ್ಧದ ಸ್ವರೂಪ ಹಾಗೂ ಜಾಗತಿಕ ಅನಿಶ್ಚಿತತೆಗಳ ನಡುವೆ ರಾಷ್ಟ್ರೀಯ ಭದ್ರತೆಯನ್ನು ರಕ್ಷಿಸಲು ಶತ್ರುಗಳನ್ನು ಮಟ್ಟಹಾಕುವ ಪ್ರಬಲ ನಿರೋಧಕ ಸಾಮರ್ಥ್ಯ ಅತ್ಯಗತ್ಯ ಎಂದ ಸಚಿವರು, ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಶಸ್ತ್ರ ಪಡೆಗಳಿಗೆ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳನ್ನು ಒದಗಿಸಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದರು. ಇದೇ ಸಂದರ್ಭದಲ್ಲಿ ಅವರು ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳು ಹಾಗೂ ಸ್ವದೇಶಿ ಕ್ಷಿಪಣಿ ವೇದಿಕೆಗಳ ತಾಂತ್ರಿಕ ಪ್ರದರ್ಶನವನ್ನು ವೀಕ್ಷಿಸಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸಿದ್ಧತೆಗಳ ಕುರಿತು ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು, ಎಲ್ಲ ಸಂಬಂಧಿತ ಪಾಲುದಾರರ ನಡುವೆ ನಿಕಟ ಸಮನ್ವಯತೆಯನ್ನು ಸಾಧಿಸುವ ಮೂಲಕ ಮರುಪರೀಕ್ಷೆಯನ್ನು ಸುಗಮವಾಗಿ, ಪಾರದರ್ಶಕವಾಗಿ ಮತ್ತು ಸುರಕ್ಷಿತವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಒತ್ತು ನೀಡಿದರು. ಪರೀಕ್ಷೆಯ ಪಾವಿತ್ರ್ಯತೆ ಹಾಗೂ ಸುಗಮ ನಿರ್ವಹಣೆಗೆ ಧಕ್ಕೆ ತರಲು, ಅಡ್ಡಿಪಡಿಸಲು ಅಥವಾ ಯಾವುದೇ ರೀತಿಯ ಅಕ್ರಮ ಎಸಗಲು ಯತ್ನಿಸುವ ಯಾವುದೇ ವ್ಯಕ್ತಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ನೀಟ್ ಮರುಪರೀಕ್ಷೆಯು ದೇಶಾದ್ಯಂತ ಇದೇ 21ರಂದು ಜರುಗಲಿದ್ದು, ಯಾವುದೇ ಲೋಪದೋಷಗಳಿಲ್ಲದೆ ಪರೀಕ್ಷೆ ನಡೆಸಲು ಎಲ್ಲಾ ಹಂತಗಳಲ್ಲೂ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗಿದೆ. ಒಮಾನ್ ಕರಾವಳಿಯಲ್ಲಿ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಯನ್ನು ಖಂಡಿಸಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಅವರೊಂದಿಗೆ ಮಾತನಾಡಿ ತೀವ್ರ ಪ್ರತಿಭಟನೆ ದಾಖಲಿಸಿದ್ದಾರೆ. ಪಲಾವ್ ದೇಶದ ಧ್ವಜ ಹೊಂದಿದ್ದ ಎಂಟಿ ಸೆಟ್ಟೆಬೆಲ್ಲೋ ವಾಣಿಜ್ಯ ಹಡಗಿನ ಮೇಲಿನ ಇಂತಹ ದಾಳಿಗಳು ಯಾವುದೇ ರೀತಿಯಲ್ಲೂ ಸಮರ್ಥನೀಯವಲ್ಲ ಎಂದು ಡಾಕ್ಟರ್ ಜೈಶಂಕರ್ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಹಡಗಿನಲ್ಲಿದ್ದ 24 ಭಾರತೀಯ ಸಿಬ್ಬಂದಿ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು ನಾಪತ್ತೆಯಾಗಿದ್ದ 3 ಸಾವನ್ನಪ್ಪಿರುವುದು ದೃಢಪಟ್ಟಿದೆ. ಘಟನೆಗೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯ ಉನ್ನತ ಅಧಿಕಾರಿಗೆ ಸಮನ್ಸ್ ಜಾರಿಗೊಳಿಸಿ ಭಾರತ ಸರ್ಕಾರ ವಿವರಣೆ ಕೇಳಿದೆ. ನಾಗರಿಕ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಅಂತಾರಾಷ್ಟೀಯ ಕಡಲ ವ್ಯಾಪಾರದ ಸುರಕ್ಷತೆ ಮತ್ತು ಸ್ಥಿರತೆಗೆ ಧಕ್ಕೆ ತರುತ್ತವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ತಕ್ಷಣವೇ ನಿಲ್ಲಬೇಕು ಎಂದು ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಆಗ್ರಹಿಸಿದ್ದು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಕರೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ನೇಮಕಾತಿ ಮಂಡಳಿ ನೇಮಕಾತಿ ಪ್ರಕ್ರಿಯೆಯ ಕುರಿತು ಭಾರತೀಯ ರೈಲ್ವೆಯ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಹೆಚ್ಚು ಪಾರದರ್ಶಕ ನಿಖರ ಮತ್ತು ತಂತ್ರಜ್ಞಾನ ಚಾಲಿತ ವ್ಯವಸ್ಥೆಯ ಅಗತ್ಯವನ್ನು ಒತ್ತಿ ಹೇಳಿದರು. ಇಲಾಖಾ ಪರೀಕ್ಷೆಗಳನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವಿಧಾನಕ್ಕೆ ಬದಲಾಯಿಸುವಲ್ಲಿ ಆಗಿರುವ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ನೇಮಕಾತಿಯನ್ನು ವೇಗವಾಗಿ ಪರಿಣಾಮಕಾರಿಯಾಗಿ ಮತ್ತು ಬಳಕೆದಾರ ಸ್ನೇಹಿಯಾಗಿ ಮಾಡಲು ಹೆಚ್ಚಿನ ಟ್ಯಾಬ್ಲೆಟ್ ಆಧಾರಿತ ಪರೀಕ್ಷೆಗಳನ್ನು ಪರಿಚಯಿಸಬೇಕು ಎಂದು ಹೇಳಿದರು. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್, ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಪ್ರಾರಂಭಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸಾಂಸ್ಕೃತಿಕ ಪಯಣ ಪ್ರವರ್ಧಮಾನಕ್ಕೆ ಬಂದಿದೆ ಮತ್ತು ಸಂಪ್ರದಾಯದಲ್ಲಿ ಬೇರೂರಿದೆ ಮತ್ತು ಜಗತ್ತಿಗೆ ಮುಕ್ತವಾಗಿದೆ. ಸರ್ಕಾರ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಅದು ಜನರಲ್ಲಿ ದೇಶದ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಆಳವಾದ ಹೆಮ್ಮೆಯನ್ನು ಮೂಡಿಸಿದೆ. ಕಾಶಿ ವಿಶ್ವನಾಥ ಕಾರಿಡಾರ್ ನಿರ್ಮಾಣ, ಮಹಾಕಾಲ್ ಲೋಕ ಯೋಜನೆ, ಮಾ ಕಾಮಾಖ್ಯ ದೇವಾಲಯದ ಪುನರ್ ನಿರ್ಮಾಣ, ಜುನಾ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣ ಮತ್ತು ಅಯೋಧ್ಯೆಯಲ್ಲಿ ರಾಮ ದೇವಾಲಯದ ಸ್ಥಾಪನೆ ಸರ್ಕಾರದ ಪ್ರಮುಖ ಮುಖ್ಯಾಂಶಗಳಾಗಿವೆ. ಆಧ್ಯಾತ್ಮಿಕ ಮತ್ತು ಆಧುನಿಕ ಯಾತ್ರಾ ಸೌಲಭ್ಯಗಳ ಮೂಲಕ ಭಾರತದ ನಾಗರಿಕತೆ ಹೆಮ್ಮೆಯನ್ನು ಸರಾಗವಾಗಿ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಈ ಪರಿವರ್ತನೆಗೆ ಚಾಲನೆ ನೀಡಿರುವ ಪ್ರಮುಖ ಉಪಕ್ರಮಗಳಲ್ಲಿ ಮ್ಯೂಸಿಯಂ ಅನುದಾನ ಯೋಜನೆ ಮತ್ತು ಸಾಂಸ್ಕೃತಿಕ ಕಾರ್ಯ ಮತ್ತು ಉತ್ಪಾದನಾ ಅನುದಾನ ಯೋಜನೆ ಸೇರಿವೆ. ಏರ್ ಇಂಡಿಯಾ ವಿಮಾನ AI-171 ಅಪಘಾತ ಪ್ರಕರಣದ ತನಿಖೆಯು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಕಾರ್ಯವಿಧಾನಗಳಿಗೆ ಅನುಗುಣವಾಗಿ ಶ್ರದ್ಧೆ ಮತ್ತು ವೃತ್ತಿಪರತೆಯೊಂದಿಗೆ ಮುಂದುವರೆದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಹೇಳಿದ್ದಾರೆ. ಕಳೆದ ವರ್ಷ ಸಂಭವಿಸಿದ ದುರಂತ ವಿಮಾನ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಸಂತಾಪ ಸೂಚಿಸಿದ್ದಾರೆ. ಸಿಡ್ನಿಯಲ್ಲಿ ಇಂದು ನಡೆಯಲಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಭಾರತದ ಪಿವಿ ಸಿಂಧು ವಿಶ್ವ ಚಾಂಪಿಯನ್ ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ನಲ್ಲಿ ನಿನ್ನೆ ನಡೆದ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಶ್ರೀಲಂಕಾವನ್ನು 87 ರನ್ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಡ್ಯಾನಿ ವ್ಯಾಟ್ ಹಾಡ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 1 ವಿಕೆಟ್ಗೆ 219 ರನ್ ಗಳಿಸಿತು. ಪ್ರತಿಯಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಟೊರಾಂಟೋದಲ್ಲಿ ಇಂದು ನಡೆದ ಕೆನಡಾ ಮತ್ತು ಬಾಸ್ನಿಯಾ ಹೆರ್ಜೆಗೋವಿನಾ ನಡುವಿನ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಪ್ರಸ್ತುತ ನಡೆಯುತ್ತಿರುವ ಪಂದ್ಯದಲ್ಲಿ ಅಮೆರಿಕ ಮತ್ತು ಪೆರಗ್ವೆ ಮುಖಾಮುಖಿಯಾಗಿದ್ದು ಇತ್ತೀಚಿನ ವರದಿಯಂತೆ 3 ಗೋಲುಗಳನ್ನು ಗಳಿಸಿರುವ ಅಮೆರಿಕ ಮುನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ ಯುಜಿ ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
5: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡೋ.
6: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
5: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.

0: ಪಕ್ಕದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಕೇಳುಗರೆ ಗಮನಿಸಿ, ಈ ಸಂಜೆ 4:30 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಹಿರಿಯ ಸಂಗೀತ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ ಸಂವಾದದ 2ನೇ ಭಾಗ ಮೂಡಿಬರಲಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಶಂಕರ್ ಗಣೇಶ್ ಅವರ ಸಂಗೀತವಿರುವ ಕಲಿಯುಗ ಕೃಷ್ಣ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್.

ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 0821 2461

ಕಾರ್ಯಕ್ರಮದ ಕಡೆಯದಾಗಿ ನೀವೀಗ ಆಲಿಸುತ್ತಿರುವ ಗೀತೆ ಬೇಬಿ ಹಿರಣ್ಯಮಯಿ ಅವರು ಹಾಡಿರುವ ಕನ್ನಡದ ಕಂದ ಚಿತ್ರದ್ದು. ಗೊಟ್ಟೂರಿ ಅವರ ಸಾಹಿತ್ಯಕ್ಕೆ ಹೆಚ್ ಗುರುನಾಥ್ ಅವರ ಸಂಗೀತವಿದೆ.

ಇದುವರೆಗೂ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತಷ್ಟು ಚಿತ್ರಗೀತೆಗಳನ್ನು ಈ ಬೆಳಿಗ್ಗೆ 8:45 ಪ್ರಸಾರ ಮಾಡುತ್ತೇವೆ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:00. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: आयोजन के लिए सभी संबंधित पक्षों के बीच बेहतर समन्वय सुनिश्चित करने पर बल दिया। लॉस एंजल्स में फीफा फुटबॉल विश्व कप में पराग्वे के साथ मैच में ताजा समाचार मिलने तक अमेरिका 3-1 से आगे चल रहा था। इससे पहले कनाडा और बोस्निया हर्जेगोविना का मैच 1-1 की बराबरी पर समाप्त हुआ। भारत की पीवी सिंधु आज सिडनी में ऑस्ट्रेलियन ओपन बैडमिंटन टूर्नामेंट के महिला सिंगल सेमीफाइनल में जापान की अकाने यामागुची से खेलेंगी। सिंधु ने क्वार्टर फाइनल में चेन सू यू को हराया था। और अब बात मौसम की। मौसम विभाग ने असम और मेघालय में आज मूसलाधार वर्षा का अनुमान व्यक्त किया है। विभाग के अनुसार कर्नाटक, तेलंगाना, आंध्र प्रदेश, पश्चिम बंगाल, ओडिशा और महाराष्ट्र के कुछ हिस्सों में अगले 2 दिनों में दक्षिण पश्चिम मानसून के आगे बढ़ने के आसार हैं। और अब आज के समाचार पत्रों की सुर्खियों के साथ हैं वैष्णवी।
1: धन्यवाद विशाल। ओमान की खाड़ी में भारतीय चालक दल वाले व्यावसायिक जहाजों पर अमरीकी हमलों पर भारत का कड़ा विरोध आज के अधिकांश अखबारों के मुख्य पृष्ठ पर है। अमर उजाला की सुर्खी है, जहाजों को निशाना बनाने से भारत नाराज, अमरीका से कहा ऐसे हमले स्वीकार्य नहीं, अमरीकी दूतावास के प्रभारी को दूसरी बार किया तलब। अमेरिकी राष्ट्रपति डोनाल्ड ट्रंप का ईरान के साथ युद्ध समाप्ति समझौते का दावा भी अखबारों की सुर्खी बना है। दैनिक जागरण ने लिखा है, ईरान युद्ध खत्म, समझौता जल्द, तेहरान ने कहा अभी अंतिम फैसला नहीं। जिनेवा में कल मसौदे पर हस्ताक्षर संभव। वहीं हिंदुस्तान ने बिजनेस पन्ने पर लिखा है, शांति कायम होने के संकेतों से शेयर बाजारों में तूफानी तेजी। अमेरिका और पश्चिमी देशों के दोहरे रवैये पर विदेश मंत्री एस जयशंकर की खरी खरी राजस्थान पत्रिका में है। फिनलैंड में कुल तारंता टॉक्स में कहा, भारत ने नहीं पहुंचाया यूरोप की सुरक्षा को खतरा, हम जानते हैं खेल क्या है, यूरोप के हथियारों का इस्तेमाल भारत पर हमले के लिए किया जाता है। महिलाओं के लिए क्षमता दिखाने का माहौल, प्रधानमंत्री नरेंद्र मोदी के ये शब्द जनसत्ता में है। पीएम ने कहा, राष्ट्रीय जनतांत्रिक गठबंधन सरकार ने पिछले 12 वर्षों में महिलाओं के नेतृत्व में विकास को आगे बढ़ाने के लिए काम किया, सम्मान, अवसर और सशक्तिकरण पर दिया जोर।
0: धन्यवाद वैष्णवी। और अब अंत में मुख्य समाचार एक बार फिर। प्रधानमंत्री नरेंद्र मोदी आज फ्रांस और स्लोवाकिया की 6 दिवसीय यात्रा पर रवाना होंगे। डीआरडीओ ने बहुस्तरीय बैलिस्टिक मिसाइल रक्षा क्षमता का प्रदर्शन करते हुए लगातार 3 सफल परीक्षण किए। विदेश मंत्री डॉक्टर एस जयशंकर ने तेल टैंकर पर हमले के विरोध में अमेरिका के विदेश मंत्री मार्को रूबियो से कड़ा विरोध जताया। हमले में मारे गए थे 3 भारतीय नाविक। भारत और बांग्लादेश ने सीमा पर शांति और स्थिरता बनाए रखने की प्रतिबद्धता दोहराई। अमरीका प्रस्तावित शांति समझौते के तहत ईरान के नागरिक परमाणु कार्यक्रम पर हुआ सहमत। ऑस्ट्रेलियन ओपन बैडमिंटन के महिला सिंगल सेमीफाइनल में आज भारत की पीवी सिंधु और जापान की अकाने यामागुची होंगी आमने सामने। और इसके साथ ही समाचार प्रभात का ये अंक समाप्त हुआ। नमस्कार।
2: आकाशवाणी प्रेजेंट्स मॉर्निंग न्यूज। Good morning, I'm Sarabjit Kaur. The headlines. Prime Minister Narendra Modi to embark on 6-day visit to France and Slovakia this morning. DRDO successfully conducts 3 consecutive flight tests to demonstrate multi-layered ballistic missile defense capability. External Affairs Minister Dr. S. Jaishankar lodges strong protest with US Secretary of State Marco Rubio over US strikes on oil ship that killed 3 Indian sailors. India and Bangladesh reaffirm their commitment to maintain peace and tranquility along the border. United States says it opened to civil nuclear program of Iran under proposed peace deal. In badminton, PV Sindhu to face world champion Akane Yamaguchi of Japan in women's single semi-finals of Australia Open today. And in FIFA World Cup, United States takes 3-1 lead in ongoing match against Paraguay in Group D at Los Angeles. And now the news in detail. Prime Minister Narendra Modi will be arriving in Nice, France this evening, embarking on a 2-nation European tour spanning France and Slovakia. This is the Prime Minister's seventh official visit to France since 2014 and carries special diplomatic weight. Prime Minister Modi and French President Emmanuel Macron are set to hold their first bilateral summit since the elevation of India-France ties to a special global strategic partnership earlier this year. The Prime Minister will also participate in the G7 summit in Iran, reaffirming India's standing as an indispensable voice of the Global South on the world stage. Our correspondent joins us now from Nice, France.
3: On arrival this evening, Prime Minister Modi will proceed to his hotel, where he will attend a community reception bringing together members of the Indian diaspora from across the south of France. The engagements on 14th of June opened on a note of innovation and ambition. Prime Minister Modi, alongside President Macron, will inaugurate Bharat Innovates, India's flagship innovation showcase at the Palais des Expositions de Nice. More than 120 Indian startups and companies will come together with leading investors and business leaders from France and across the world, spotlighting India as a global destination for deep tech, artificial intelligence and entrepreneurship. Thereafter, the two leaders will proceed to the historic Villa Carlos for their bilateral summit, where defense, space, civil nuclear energy, technology and people-to-people ties are expected to feature prominently on the agenda. India and France share over 25 years of strategic partnership with deep cooperation in defense, space and a fast-growing economic relationship, with bilateral trade crossing $15.82 billion in 2025-26. Shailesh Menon for Akashvani News, Nice, France.
2: After concluding his engagements in Nice, the Prime Minister will visit Slovak Republic from 14 to 16 June. Our correspondent, Smithy M. Paluruthi from Bratislava, has filed this report.
4: The Slovak capital, Bratislava, is all set for the maiden visit of the Indian Prime Minister. Prime Minister Narendra Modi will hold talks with the Slovak Prime Minister Fico during the visit and explore new avenues of cooperation. The Prime Minister will also meet President Pellegrini during the visit. The Prime Minister's state visit assumes greater significance in view of the continuous increase in bilateral trade, which crossed $1 billion in 2024 and reached $1.8 billion last year. The visit will further reinforce India's commitment to strengthening cooperation with European Union member states. Smithy M. Paluruthi, Akashvani News from Bratislava in Slovak Republic.
2: Defence Minister Rajnath Singh today congratulated Defence Research and Development Organisation DRDO for successfully conducting three consecutive flight tests to demonstrate multi-layered defence against long-range ballistic missiles and anti-ship capability at medium range. In a social media post, the minister said that these tests have put India in elite group of nations having ballistics missile defense capabilities to engage ballistic missiles up to intercontinental ballistic missile. Mr. Singh said that DRDO has successfully demonstrated multiple crucial technologies bolstering nations' defense capabilities against different types of enemy threats. The passing out parade is being held today at the Indian Military Academy, IMA, in Dehradun, the capital of Uttarakhand. President Draupadi Murmu is attending the occasion and has reviewed the parade. This year's passing out parade is historic, as for the first time, women cadets are passing out alongside gentlemen cadets from the academy. India has undergone a remarkable transformation driven by the principles of Sabka Saath, Sabka Vikas, Sabka Vishwas and Sabka Prayas under the visionary leadership of Prime Minister Narendra Modi in the last 12 years. During this period, the Modi government carried out many flagship initiatives for the welfare and empowerment of the poor, farmers, women and youth. Akashvani News brings you a special feature, 12 Saal Vishwas Ke, Vikas Ke, Jan Kalyan Ke. Today, we focus on the steps taken by the government to strengthen and celebrate the nation's cultural legacy.
5: Over the last 12 years, India's cultural journey has flourished and is rooted in tradition and open to the world. Government has undertaken numerous initiatives, both nationally and internationally, that have instilled a deep sense of pride in the country's cultural heritage among its people. The making of Kashi Vishwanath Corridor, Mahakal Lok Project, redevelopment of Maa Kamakhya Temple, reconstruction of Juna Somnath Temple, and establishment of Ram Temple in Ayodhya are the major highlights of the Modi government. Through spiritual circuits and modern pilgrim amenities, India's civilization pride is being seamlessly revived. Among the key initiatives driving this transformation have been the Museum Grant Scheme and the Cultural Function and Production Grant Scheme. These schemes have helped preserve India's civilizational heritage by simultaneously encouraging cultural creativity and grassroots participation. Under the Museum Grant Scheme, the nation's cultural infrastructure has been upgraded by establishing 21 new museums and modernizing 23 existing ones. Over the years, the scheme has emerged as a key support system in Nagaland. Talking to Akashwani News, Mr. Talit Jain, guide lecturer with the Nagaland's Department of Art and Culture, highlighted the benefits of the scheme in the state.
6: 2016-17 Museum Grant established, we upgraded a new annexe. There we have set up Games and Sports Gallery and then the Textile Gallery. Through the Museum Grant scheme, the one thing, most impactful thing we can say is it gave us some opportunity to build new infrastructure to preserve our traditions and culture.
5: The Cultural Function and Production Grant have also emerged as one of the Cultural Ministry's key instrument for supporting cultural activities across the country. The Manipur Dramatic Union, the oldest proscenium theatre organization in Manipur, is gearing up to launch a series of new theatrical production following a fresh infusion of financial aid. Talking to Akashwani News, Secretary of Dramatic Union Sorokhai Bum Sarat Chandra expressed gratitude to the government for sustaining regional arts through robust financial frameworks.
7: Since the inception of this organization, we have received from the Ministry of Culture so many production grants. Under this cultural production grant, under the new ministry, we have received, this year we have received 125 lakhs. We are very thankful to the government of India, particularly this Ministry of Culture.
5: India has taken big steps to protect its culture and share it with the world. Ancient temples have been restored, holy places improved, and old traditions brought back to life. At the same time, new roads, clean facilities, and better services have made it easier for people to visit these places. People around the world are showing interest in India's way of life. Today, India's rich culture is not only shining at home, but also spreading light across the world. Aman Yadav, Akashwani News, Delhi.
2: This is Akashwani giving you the news. For quick news updates round the clock, follow us on our X handle at AIR News Alerts. And for details of stories and more, log on to our website www.newsonair.gov.in and download News on AIR app. Welcome back. You're listening to the Morning News. External Affairs Minister Dr. S. Jaishankar spoke to U.S. Secretary of State Marco Rubio and lodged a strong protest over the attacks by the U.S. Navy in the Gulf that killed three Indian mariners. In a post on X, Dr. Jaishankar said such lethal actions against commercial shipping are not justified. The conversation comes days after three Indian crew members were killed in a U.S. strike on the Palau flagged tanker MT Setebello off the coast of Oman, triggering a sharp response from New Delhi. India and Bangladesh have reaffirmed their commitment to maintaining peace, tranquility and stability along the India-Bangladesh border. The 57th Director General Level Border Coordination Conference between the Border Security Force and Border Guard Bangladesh was held at BSF headquarters in New Delhi from 8th to 11th June. The conference provided an important platform to review the prevailing border situation and discuss issues of mutual concern relating to border security and border management. The Trump administration said it is prepared to accept a civilian nuclear energy program in Iran as part of a broader nuclear agreement, provided Tehran dismantles the infrastructure that could enable it to build a nuclear weapon. The clarification came as a senior administration official outlined details of a proposed U.S.-Iran nuclear agreement yesterday that officials said could be signed within days. The official drew a clear distinction between civilian nuclear power generation and nuclear weapons capabilities, arguing that Washington's objective is not to eliminate Iran's nuclear energy sector, but to prevent Tehran from retaining the capacity to produce a bomb. In badminton, India's PV Sindhu will face world champion Akane Yamaguchi of Japan in the women's singles semi-finals of the Australian Open in Sydney today. The third-seeded Indian booked her place in the last four with a commanding victory over Chen Su Yu in just 27 minutes in the quarterfinals. In another quarterfinal, Yamaguchi defeated India's Tanvi Sharma to set up the semi-final clash against Sindhu. In FIFA World Cup, the United States has extended its lead to 3-1 over Paraguay as the second half progresses in Group D opener at SoFi Stadium, Los Angeles. The US team took an early advantage in the match when a sharp cross from Christian Pulisic bounced off Paraguay's Damian Bobadilla for an own goal. The game quickly grew intense in the ninth minute when Paraguay defender Jean Jose Carques received a yellow card for a hard foul. The India Meteorological Department, IMD, has forecast heavy to very heavy rainfall over Assam and Meghalaya today. According to IMD, conditions are favourable for further advance of southwest monsoon into some more parts of Maharashtra, Karnataka, Telangana, Andhra Pradesh, West Bengal, Odisha, Jharkhand, Bihar and Chhattisgarh during the next 2 days. And now for a look at today's newspapers, it's over to Shakun Chopra.
8: Thank you, Sarabjit. Almost all newspapers today open with condemnation of US attack on ship with Indian crew. The Asian Age writes, India flays Hormuz ship attacks, US blames Iran. Hailing diversification of its energy basket, EAM calls out West's double standards on oil purchases, writes the Statesman. In the backdrop of US and Iran signing peace deal, war premium to peace dividend, stock surge, crude cools and the rupee rebounds on hopes of easing tensions, reports the Financial Express. Termed as student-friendly changes, extra 15 minutes, more rough work space for students in NEET retest, informs the Hindustan Times. Rain, strong winds deliver city its cleanest air since September 15th, reports the Times of India. The Statesman on its editorial page under the caption Demanding Proof writes, for much of the past 2 years, investors appeared willing to suspend disbelief. Artificial intelligence was not merely a promising technology, it became the foundation of a market narrative. Share prices soared, valuations stretched, and every earnings season was interrupted through the lens of an AI-driven future. The recent turbulence in global stock markets suggests that this phase may be ending. Technological revolutions have always generated excitement, but financial markets eventually demand evidence. And finally, under the caption Peck Party, the Delhi Tribune captures a serene picture of a parrot and black-rumped flame-back woodpecker feeding on a wall. And with that, it's back to you, Sarabjit.
2: Thank you, Shagun. And now, before we end the bulletin, the headlines once again. Prime Minister Narendra Modi to embark on 6-day visit to France and Slovakia this morning. DRDO successfully conducts 3 consecutive flight tests to demonstrate multi-layered ballistic missile defense capability. External Affairs Minister Dr. S. Jaishankar lodges strong protest with US Secretary of State Marco Rubio over US strikes on oil ship that killed 3 Indian sailors. India and Bangladesh reaffirm their commitment to maintain peace and tranquility along the border. United States says it open to civil nuclear program of Iran under proposed peace deal. In badminton, PV Sindhu to face world champion Akane Yamaguchi of Japan in women's single semi-finals of Australian Open today. And in FIFA World Cup, United States takes 3-1 lead. And with that, we end the morning news. Have a nice day.
9: ಈಗ ಸಮಯ 8:30.
10: ಆಕಾಶವಾಣಿ ಮೈಸೂರು. ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಪ್ರಸ್ತುತಿ ಡಾಕ್ಟರ್ ಎಎಸ್ ಚಂದ್ರಶೇಖರ್.
11: ಅನೇಕ ಜನ ಯೋಗ ಕಲಿತವರು ಹಿಮಾಲಯಕ್ಕೆ ಹೋಗಿ ತಮ್ಮ ಒಂದು ಸ್ವಾರ್ಥದ ದೃಷ್ಟಿಯಿಂದ ಮತ್ತು ಮೋಕ್ಷ ಪಡಿಕೋಬೇಕು ಅಂತ ಹೋಗ್ತಾರೆ. ಆದರೆ ಬಿ ಕೆ ಸೈಂಗಾರ್ ಅವರು ಹಿಮಾಲಯಕ್ಕೇನು ಹೋಗಲೇ ಇಲ್ಲ. ಅವರು ಬೇರೆ ಬೇರೆ ಋಷಿಮುನಿಗಳ ಥರನೂ ಬಟ್ಟೆಗಳನ್ನು ಹಾಕ್ಕೊಂಡು ಆ ಥರನೂ ಏನೂ ಮಾಡಲಿಲ್ಲ. ಆದರೆ ಇಲ್ಲಿನ ಸಾಂಪ್ರದಾಯಿಕ ಬಟ್ಟೆ ಉಡುಗೆ ಅದರಲ್ಲೇ ಬಿ ಕೆ ಸೈಂಗಾರ್ ಅವರು ಜಗತ್ತಿನಾದ್ಯಂತ ಸಂಚರಿಸಿ ಅವರ ಜೀವನವನ್ನೇ ಯೋಗಮಯ ಮಾಡಿಕೊಂಡು ಸಮಾಜ ಯೋಗ ಅಂದರೆ ಯೋಗ ಕಲಿತವನು ಜೀವನವನ್ನು ಸಮಾಜಕ್ಕೆ ಹೇಗೆ ಸಮರ್ಪಿಸ್ಕೋಬೇಕು ಈ ಸಂದೇಶನ ಬಿಟ್ಟು ಹೋಗಿದ್ದಾರೆ. ಇನ್ನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿದ್ದಂಥ ಶ್ರೀ ಶಂಕರ್ ನಾರಾಯಣ್ ಜೋಯಿಸ್ ಅವರು ಇದೇ ಶೈಲಿ ಗರಡಿಯಲ್ಲಿ ಪಳಗಿದವರಾಗಿದ್ದಾರೆ ಮತ್ತು ವೃತ್ತಿಗೆ ರಾಜೀನಾಮೆ ನೀಡಿ ಕಳೆದ 35 ವರ್ಷದಿಂದ ಉತ್ತಿನಹಳ್ಳಿ ಚಾಮುಂಡಿ ಬೆಟ್ಟದ ಹಿಂದೆ ಇರತಕ್ಕಂಥ ಒಂದು ಜಾಗದಲ್ಲಿ ಭಾರತೀ ಯೋಗಧಾಮ ಅನ್ನುವ ಹೆಸರಿನಲ್ಲಿ ಪಾಠಶಾಲೆಯನ್ನು ತೆರೆದುಬಿಟ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಯೋಗ ವೇದ ಸಂಸ್ಕೃತ ಸಾಹಿತ್ಯದ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇವರು ಆಯುರ್ವೇದ ಕಾಲೇಜಿನಲ್ಲಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜು 2 ವರ್ಷದ ಒಂದು ಕೋರ್ಸ್ ಇತ್ತು. ಆ 82, 83, 84, 85 ಅಲ್ಲಿ ಪಾರ್ಟ್ ಟೈಮ್ ಆಗಿ ಲೆಕ್ಚರರ್ ಆಗಿ ಅನೇಕ ಆಯುರ್ವೇದವನ್ನು ಓದಿ ತಜ್ಞರಾಗಿ ನಂತರದಲ್ಲಿ ಈ ಒಂದು ಕೋರ್ಸನ್ನು ಯಾರು ತೊಗೊಂಡಿದ್ರು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಅದು ಆ ಕೋರ್ಸ್ನವರಿಗೆ ಪಾಠವನ್ನು ಯೋಗದ ಥಿಯರಿ ಮತ್ತು ಪ್ರಾಕ್ಟಿಕಲ್ ಎರಡನ್ನೂ ಹೇಳಿಕೊಟ್ಟು ಅನೇಕ ಜನರಿಗೆ ಯೋಗದ ನಿಜವಾದ ಅರ್ಥವನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಭಾರತೀಯ ಯೋಗಧಾಮದಲ್ಲಿ ಉಚಿತ ಊಟ ಉಳಿಯೋದಕ್ಕೆ ವ್ಯವಸ್ಥೆಗಳನ್ನು ಸಹ ನೀಡಿ ಅವರ ಯೋಗಕ್ಷೇಮಕ್ಕೆ ಒತ್ತು ಕೊಟ್ಟು ಜೀವನ ಮೌಲ್ಯಗಳನ್ನು ಹೆಚ್ಚಿಸ್ತಾ ಇದ್ದಾರೆ. ಶ್ರೀ ಶಂಕರನಾರಾಯಣ ಜೋಯಿಸ್ರವರು ಯೋಗದಲ್ಲಿ ಸಂಶೋಧನೆ ನಡೆಸಿ ಡಾಕ್ಟ್ರೇಟನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಕನ್ಯಾಕುಮಾರಿಯ ವಿವೇಕಾನಂದ ಕೇಂದ್ರದ ಮೈಸೂರು ಶಾಖೆ ಅಂದರೆ ಇದಕ್ಕೆ ಒಂದು ಇತಿಹಾಸನೇ ಇದೆ. ಕನ್ಯಾಕುಮಾರಿಯಲ್ಲಿ ಒಂದು ವಿವೇಕಾನಂದ ಕೇಂದ್ರ ಮಾಡಬೇಕು ಅಂದಾಗ ಮೊದಲಿಗೆ ಡೊನೇಷನ್ ಕೊಟ್ಟವರು ಮೈಸೂರಿನವರು. ಮೈಸೂರಿನಲ್ಲೂ ಒಂದು ಶಾಖೆ 1980 ಸ್ಥಾಪನೆ ಆಗುತ್ತೆ. ಪ್ರತಿನಿತ್ಯ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ನಡೆಸಲಾಗ್ತಾ ಇದೆ. ಇಂಥ ಒಂದು ವಿವೇಕಾನಂದ ಕೇಂದ್ರ ಅದು ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ. ವಿವೇಕಾನಂದರ ಭಾರತ ಪರಿಕ್ರಮ ಅವರ 100 ವರ್ಷದಲ್ಲಿ ನಡೀತು. ಆಗ ಸಹ ಅನೇಕ ಕಾರ್ಯಕ್ರಮಗಳನ್ನು ಮೈಸೂರಿನಲ್ಲಿ ಹಮ್ಮಿಕೊಂಡು ಎಲ್ಲ ಸಾಧು ಸಂತರು ಅದರ ಜೊತೆಗೆ ಜೋಡಿಸ್ಕೊಂಡಿದ್ದರು. ಇದಲ್ಲದೆ ವಿವೇಕಾನಂದ ಜಯಂತಿ, ಯೋಗ ವರ್ಗ, ಸಂಸ್ಕಾರ ವರ್ಗ, ಸ್ವಾಧ್ಯಾಯ ವರ್ಗ, ಯೋಗಸೂತ್ರ, ಆನಂದಾಲಯ, ಭಜನೆ, ಭಗವದ್ಗೀತೆ ಕಂಠಪಾಠ, ಯುವ ಶಿಬಿರ, ದೇಶಭಕ್ತಿ ಗೀತೆ, ಗುರುಪೂರ್ಣಿಮಾ ಮಹತ್ವ, ಸಾಧನಾ ದಿವಸ್, ಗೀತಾ ಜಯಂತಿ, ಯೂನಿವರ್ಸಲ್ ಬ್ರದರ್ಹುಡ್ ಡೇ, ಇಂಟರ್ನ್ಯಾಷನಲ್ ಯೋಗಾ ಡೇ, ರಾಮಕೃಷ್ಣ ಜಯಂತಿ, ಶ್ರೀ ಶಾರದಾ ಮಾತೆ ಜಯಂತಿ, ಹೀಗೆ 10 ಕಾರ್ಯಕ್ರಮಗಳನ್ನು ಮೈಸೂರಿನ ಜಯನಗರದ ರೈಲ್ವೆ ಗೇಟ್ ಪಕ್ಕದಲ್ಲಿ ಇರೋಂಥ ಒಂದು ಮನೆಯಲ್ಲಿ ನಡೆಸ್ಕೊಂಡು ಬರಲಾಗ್ತಾ ಇದೆ. ನನಗೆ ಜ್ಞಾಪಕ ಇರೋ ಹಾಗೆ ಭಾವನಾತ್ಮಕ ಸಮಾಧಿ ಅಂದರೆ ಮಹರ್ಷಿ ಮಹೇಶ್ ಯೋಗಿ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ ನಾವೇನು ಹೇಳ್ತೀವಿ, ಅವರಿಗೆ ಆತ್ಮೀಯರಾಗಿದ್ದಂಥ ಒಬ್ಬರು ರಾಷ್ಟ್ರವಾದಿ ನಾಗರಾಜ ಸೂರ್ಯನಾರಾಯಣ ಪಾಂಡೆಯವರು. ಇವರು ಒಂದು 50 ವರ್ಷದ ಹಿಂದೆ ಮೈಸೂರಿಗೆ ಬಂದರು. ಅವರು ಬಂದು ಶ್ರೀ ಪತಂಜಲಿ ಧ್ಯಾನ ಕೇಂದ್ರ ಅನ್ನುವಂಥ ಹೆಸರಿನಲ್ಲಿ ಲಕ್ಷ್ಮೀಪುರಂನಲ್ಲಿ 1 ಮುಖ್ಯ ರಸ್ತೆಯಲ್ಲಿ ಅದನ್ನು ಶುರು ಮಾಡಿದರು. ರಷ್ಯಾದ ಫೇಮಸ್ ಸೈಕಾಲಜಿಸ್ಟ್ ಒಬ್ಬರ ಶಿಷ್ಯ ಕೂಡ ಇವರು ಆಗಿದ್ದು ಆಧ್ಯಾತ್ಮಿಕ ಗುರು ಅಂತ ಅವರನ್ನು ಸ್ವೀಕರಿಸಿ ನಂತರ ಅಭ್ಯಾಸವನ್ನು ಈ ಪತಂಜಲಿ ಯೋಗಕ್ಕೂ ಮತ್ತು ಸೈಕಾಲಜಿಗೂ ಇರುವಂಥ ಸಂಬಂಧಗಳನ್ನು ಅನೇಕ ಪುಸ್ತಕಗಳನ್ನು ಕೂಡ ಅವರು ಬರೆದಿದ್ದಾರೆ. ಪ್ರಸ್ತುತ ಅವರು ದೈವಾಧೀನರಾಗಿದ್ದರೂ ಸಹ ಅವರು ಅನೇಕ ಶಿಷ್ಯಂದರನ್ನು ಪಡೆದಿದ್ದು ಮಹರ್ಷಿ ಮಹೇಶ್ ಯೋಗಿಯವರ ಯೋಗದ ಬಗ್ಗೆ ಅನೇಕರಿಗೆ ಮಾರ್ಗದರ್ಶನವನ್ನು ಕೂಡ ಮಾಡಿದ್ದಾರೆ. ಸ್ವಾಮಿ ಶಿವಾನಂದರು ಮೈಸೂರಿಗೆ ಸಹ ಬಂದಿದ್ದರು ಅಂತ ತಿಳಿದುಬರುತ್ತೆ. ಅವರು ವೈದ್ಯರಾಗಿದ್ದರೂ ಕೂಡ ಯೋಗದ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಹಿಮಾಲಯದಲ್ಲಿ ಸಾಧಕರಾಗಿ ಯೋಗವನ್ನು ವಿಶ್ವಕ್ಕೆ ಸಾರಿದ್ದಾರೆ. ಮೈಸೂರಿನಲ್ಲೂ ಸಹ ಶಿವಾನಂದ ಜ್ಞಾನಾಲಯ ಅನ್ನೋ ಹೆಸರಿನಲ್ಲಿ ಕಟ್ಟಡ ಇದೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಸ್ತೆಯಲ್ಲಿದೆ. ಡಿವೈನ್ ಲೈಫ್ ಸೊಸೈಟಿ ಅಂತ ಅದರ ಮೂಲಕ 1936 ಋಷಿಕೇಶದಲ್ಲಿ ಪ್ರಾರಂಭ ಮಾಡಿದ್ದು, ಆದರೆ ಅದೇ ಹೆಸರಿನಲ್ಲಿ ಇಲ್ಲಿ ಕೂಡ ಒಂದು ಚಟುವಟಿಕೆಗಳನ್ನು ನಡೆಸಿಕೊಂಡು ಬರಲಾಗ್ತಾ ಇದೆ. ಇನ್ನು ಬೆಳಗ್ಗೆ ಮತ್ತು ಸಂಜೆ ಯೋಗ ಶಿಕ್ಷಣ ಕೊಡ್ತಾ ಇದೆ. ಸ್ವಾಮಿ ಶಿವಾನಂದರು 10 ಸಂಪುಟಗಳ ಯೋಗದ ಪುಸ್ತಕಗಳನ್ನು ಪ್ರಕಟಿಸಿರ್ತಾರೆ. 22 ವರ್ಷಗಳ ಹಿಂದೆ ಕೇವಲ ಬೆರಳೆಣಿಕೆಯಷ್ಟು ಜನ ಯೋಗ ಶಾಲೆಗಳಿದ್ವು. ಅವುಗಳನ್ನು ನಿರ್ವಹಿಸುತ್ತಿದ್ದಂಥ ವ್ಯಕ್ತಿಗಳ ಜೊತೆ ಮಾತುಕತೆ ಮಾಡಿ ನಾವೆಲ್ಲ ಒಟ್ಟಾಗಿ ಅರಮನೆ ಮುಂದೆ ಸಾಮೂಹಿಕವಾಗಿ ರಥಸಪ್ತಮಿ ದಿವಸ ಸೂರ್ಯ ನಮಸ್ಕಾರ ಮಾಡೋಣ ಅಂತ ಹೇಳಿದಾಗ ಎಲ್ಲರ ಸಹಕಾರ ಸಿಕ್ತು. ಮೊದಲ ಬಾರಿಗೇ 800 ಜನ ಸೇರಿ 108 ಸೂರ್ಯ ನಮಸ್ಕಾರ ಮಾಡಿದ್ವಿ. ಅದು ಇವತ್ತಿಗೂ ಸಹ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಪ್ರತಿ ವರ್ಷ 1000 ಜನ, ಈಗ ಅಲ್ಲಿ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲೂ ಈ ಬಿಳಿ ಉಡುಪನ್ನು ಹಾಕ್ಕೊಂಡು ಬೇರೆ ಬೇರೆ ಕಡೆಗಳಲ್ಲೂ ಸಹ ಇವತ್ತು ಸೂರ್ಯ ನಮಸ್ಕಾರಗಳು ನಡೆಯೋದನ್ನು ನಾವು ನೋಡ್ತೀವಿ. ಇದರಲ್ಲಿ ಸಾಮಾನ್ಯ ಜನರ ಸಹಕಾರ ಕೂಡ ನಮಗೆ ಸಿಗ್ತಾ ಇರತಕ್ಕಂಥದ್ದು ಯೋಗಕ್ಕೆ ಸಂದ ಗೌರವ. 130 ವರ್ಷಗಳ ಹಿಂದೆಯೇ ಯೋಗನ ಸಾಮಾನ್ಯ ಜನಕ್ಕೆ ತಲುಪಿಸೋದಕ್ಕೋಸ್ಕರ ಪ್ರಯತ್ನಿಸಿದಂತಹ ಮೈಸೂರಿನ ಶ್ರೀಮನ್ ಮಹಾರಾಜರು ಅವರು ಸ್ತುತ್ಯರ್ಹರು. ಇಷ್ಟು ಪ್ರಚಾರದಲ್ಲಿ ಯೋಗ ಇದ್ದರೂ ಶಾಲಾ ಕಾಲೇಜುಗಳಲ್ಲಿ ಪಠ್ಯದಲ್ಲಿ ಇನ್ನೂ ಸೇರಿಸಲಾಗ್ತಾ ಇಲ್ಲ ಅನ್ನುವಂಥದ್ದೇ ಒಂದು ದುರ್ದೈವದ ಸಂಗತಿ. ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳು ಅವರು ಮಹಾರಾಜರ ಸಂಪರ್ಕದಲ್ಲಿದ್ದರು. ರಾಜರ್ಷಿ ಎನ್ನುವಂಥ ಒಂದು ಬಿರುದನ್ನು ಕೂಡ ಪಡ್ಕೊಂಡು ಕೃಷ್ಣರಾಜ ಒಡೆಯರ ಹತ್ರ ಅವರು ಅನೇಕ ಸಂದರ್ಭಗಳಲ್ಲಿ ಭೇಟಿಯನ್ನು ಕೂಡ ಮಾಡ್ತಾಯಿದ್ರು. ಒಂದು ಉಚಿತವಾದಂತಹ ದಾಸೋಹ ವಿದ್ಯೆಗಾಗಿ ಶಾಲೆಗಳನ್ನು ತೆರೆದು ದೇಶ ವಿದೇಶಗಳಲ್ಲಿ ಛಾಪು ಮೂಡಿಸಿರ್ತಾರೆ. ಒಬ್ಬ ವಿದ್ಯಾರ್ಥಿ ಬಡತನದಿಂದ ಬಳಲ್ತಾ ಇದ್ದ, ಯಾವುದೋ ವಾರದ ಮನೆಗಳಿಗೆ ಹೋಗಿ ಊಟ ಮಾಡ್ತಿದ್ದ. ಆ ವಾರದ ಮನೆಯವರು ಎಲ್ಲ ಊರುಕೊಟ್ಟೋದ್ರು. ಅದಾಗಿ ನಮ್ಮ 3-4 ದಿವಸ ಊಟ ಸಿಕ್ಕದಲ್ಲೇ ಭಾಳ ಹೊಟ್ಟೆ ಹಸಿವಿನಿಂದ ನರಳುತ್ತಿದ್ದಾಗ ಇವರು ಅವನು ನೋಡ್ತಾರೆ, ರಾಜೇಂದ್ರ ಸ್ವಾಮಿಗಳು ನೋಡಿ, ಏನಪ್ಪ ಯಾಕೆ ಇಲ್ಲಿ ಮಲಗಿದೆಯಾ ಅಂತ ಕೇಳ್ತಾರೆ. ಆಗ ಅವ್ರಿಗೆ ಅನಿಸುತ್ತೆ, ಇಲ್ಲೇ ಎಲ್ಲರೂ ಒಂದು ಅನಾಥಾಲಯ ಮಾಡಬೇಕು, ಹುಡುಗರಿಗೆ ಬಡ ಹುಡುಗರಿಗೆ ಬೇರೆ ಬೇರೆ ಊರುಗಳಿಂದ ಬಂದವ್ರಿಗೆ ಒಂದು ವ್ಯವಸ್ಥಿತವಾದಂಥ ದಾಸೋಹದ ಕಾರ್ಯಕ್ರಮ, ವಿದ್ಯೆಯನ್ನು ಕೊಡಿಸುವಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತಕ್ಷಣ ಅವರ ಕರಡಿಗೆಯಲ್ಲಿದ್ದಂಥ ಚಿನ್ನ ಹಾಗೂ ಅವರು ಹಾಕ್ಕೊಂಡಿದ್ದಂಥ ಚಿನ್ನದ ಉಂಗುರ ಇವೆಲ್ಲನೂ ಮಾರಿಬಿಟ್ಟು ತಕ್ಷಣ ಅಲ್ಲೇ ಒಂದು ತೀರ್ಮಾನವನ್ನು ತಗೊಂಡು ಕೇವಲ 3-4 ದಿವಸದೊಳಗೆ ಒಂದು ಅನಾಥಾಲಯವನ್ನು ಮಾಡ್ತಾರೆ. ಅದು ರಾಮಾನುಜ ರೋಡ್ನಲ್ಲಿ ಶುರು ಮಾಡಿ ಅಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಊಟ ವಸತಿ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಶಾಲೆಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದಲ್ಲದೆ ಮೈಸೂರಿನ ವಿವಿಧ ಬಡಾವಣೆಗಳ ಜನಕ್ಕೆ ಕೂಡ ಅನೇಕ ಶಾಲೆಗಳನ್ನು ತೆರೆದು ಇವತ್ತಿನ ದಿವಸ ಯಾರು ಶಾಲೆಗೆ ಹೋಗಲ್ಲ ಅಂಥವ್ರಿಗೆ ಅವತ್ತಿನ ಕಾಲದಲ್ಲೇ ಬಡವರಿಗೂ ಕೂಡ ಸೂಕ್ತವಾದಂಥ ವ್ಯವಸ್ಥೆಗಳನ್ನು ಮಾಡಿದರು. ಸುತ್ತೂರಿನಲ್ಲಿ 1000 ಜನಕ್ಕೆ ಸ್ಥಳಾವಕಾಶ ಇರತಕ್ಕಂಥ ಜಾಗದಲ್ಲಿ ಬಡವರು ಬೇರೆ ಬೇರೆ ರಾಜ್ಯಗಳಿಂದಲೂ ಬಂದು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ವೈದ್ಯಕೀಯ ಚಿಕಿತ್ಸೆ ಕೂಡ ಅನೇಕ ವಿದ್ಯಾರ್ಥಿಗಳಿಗೆ ಮಾಡಿಕೊಡ್ತಾ ಇದ್ದಾರೆ. ಶ್ರೀ ರಾಜೇಂದ್ರ ಸ್ವಾಮಿಗಳು 29/8/1916 ಮಲ್ಲಿಕಾರ್ಜುನ ದೇವರು ಮತ್ತು ಶಂಕರಮ್ಮನವರ ಮಗನಾಗಿ ಸುತ್ತೂರಿನಲ್ಲಿ ಜನಿಸ್ತಾರೆ. ಪ್ರಾಥಮಿಕ ಶಿಕ್ಷಣದ ನಂತರ ಹೆಚ್ಚಿನ ಶಿಕ್ಷಣನ ಮೈಸೂರಿನ ಶ್ರೀ ಬಸವರಾಜ ಶಾಸ್ತ್ರಿಗಳ ನೇತೃತ್ವದಲ್ಲಿ ಪಡ್ಕೋತಾರೆ. ಇದಿಷ್ಟೇ ಅಲ್ಲದೆ ಲೋಕಾಸಕ್ತಿ ಇಲ್ಲ ಅವರಿಗೆ. DVG ಅವರು ಒಂದು ಕಡೆ ಹೇಳ್ತಾರೆ, ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಕಾರ್ಯಧ್ಯಾನ, ಒಳಗು ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗು ಅದರ ತಾತ್ಸಾರ. ವರ ಯೋಗ ಮಾರ್ಗವಿದು ಮಂಕುತಿಮ್ಮ ಅಂತ ಹೇಳ್ತಾರೆ. ಹಾಗೆಯೇ ನಡ್ಕೊಂಡಂಥ ವ್ಯಕ್ತಿ ರಾಜೇಂದ್ರ ಮಹಾಸ್ವಾಮಿಗಳು. ಮೈಸೂರಿನ ಬೆಟ್ಟದ ತಪ್ಪಲಲ್ಲಿ ಆಚಾರ್ಯ ಶ್ರೀ ರವಿಶಂಕರ್ ಗುರುಜಿಯವರ ಆಶ್ರಮವನ್ನು ಸ್ಥಾಪಿಸಿದ್ದಾರೆ. ಆರ್ಟ್ ಆಫ್ ಲಿವಿಂಗ್ ಅನ್ನುವಂಥ ಹೆಸರಲ್ಲಿ ಸುದರ್ಶನ ಕ್ರಿಯೆಯನ್ನು ಪ್ರಚಾರಪಡಿಸ್ತಾ ಇದ್ದಾರೆ. ಬೇರೆ ಬೇರೆ ಸ್ಥಳಗಳಲ್ಲಿ ನಿಯಮಿತ ಶಿಬಿರವನ್ನು ಏರ್ಪಡಿಸಿ 1000 ಜನ ಶಿಷ್ಯಂದ್ರನ್ನು ತಯಾರು ಮಾಡ್ತಾ ಇದ್ದಾರೆ. ಆಚಾರ್ಯರು ಮೈಸೂರಿನವರಾಗಿದ್ದರೂ ಸಹ ದೇಶ ವಿದೇಶಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ನ ಬ್ರ್ಯಾಂಚ್ಗಳನ್ನು ತೆರೆದಿದ್ದಾರೆ. ಇವರು ಪಾಕಿಸ್ತಾನದಲ್ಲಿರ್ಬೋದು, ಅಲ್ಲೂ ಕೂಡ ಇವರು ಪ್ರವಾಸವನ್ನು ಮಾಡಿ ಶಾಂತಿದೂತರಂತೆ ಕೆಲಸ ಮಾಡಿರೋದನ್ನ ನಾವು ಗಮನಿಸ್ಬೋದು. ದಸರಾ ಸಮಯದಲ್ಲೇ ಹಲವಾರು ಕಾರ್ಯಕ್ರಮಗಳನ್ನು ಯೋಗದಲ್ಲಿ ಸೇರಿಸಬೇಕು ಅಂದಾಗ, ಯೋಗ ದಸರಾದಲ್ಲಿ ಏನಿದ್ರೆ, ಯೋಗ ದಸರಾ ಅಂತ ಯಾಕೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗಿ ಎಲ್ಲರ ಮನಸ್ಸಿನಲ್ಲಿ ಅದು ಇತ್ತು. ಆ ಸಂದರ್ಭದಲ್ಲಿ ಯೋಗದ ವಿಷಯದಲ್ಲಿ ರಸಪ್ರಶ್ನೆ, ಯೋಗಾಸನ ಪ್ರದರ್ಶನ, ಯೋಗ ಕೇಂದ್ರಗಳಲ್ಲಿ ಭಾಷಣಗಳು, ಸಂವಾದಗಳು, ಬೇರೆ ಬೇರೆ ಜಿಲ್ಲೆಗಳು ರಾಜ್ಯಗಳಿಂದ ಸಾಧಕರನ್ನು ಕರೆಸಿ ಅವರ ಮಾರ್ಗದರ್ಶನ, ಯೋಗಾಸನ ಷಟ್ಕ್ರಿಯೆಗಳ ಕಾಂಪಿಟೇಷನ್ನು, ಸಾಮೂಹಿಕ ಸೂರ್ಯ ನಮಸ್ಕಾರ, ಯೋಗಾಸನಗಳ ಕಾಂಪಿಟೇಷನ್ನು, ಸಂಗೀತ ಕಲೆ ಆಟೋಟಗಳನ್ನು ನೋಡಿ ಕೇಳಿ ಮನವನ್ನು ತುಂಬಿಸ್ಕೊಳ್ತಕ್ಕಂಥ ಜನ ಜಾತ್ರೆಯಂತೆ ಸೇರ್ತಾ ಇರ್ತಾರೆ. ಆಗ ಈ ಯೋಗವನ್ನು ಕೂಡ ನೋಡಲಿ ಕೇಳಲಿ ಅನ್ನುವಂಥ ಒಂದು ಸಂದರ್ಭದಲ್ಲಿ ಮನೆ ಮನೆಗೆ ಯೋಗ ಅನ್ನುವಂಥದ್ದನ್ನು ಕೂಡ ಮಾಡಿದ್ವಿ, ಮತ್ತು ಪಾರ್ಕ್ಗಳಲ್ಲಿ ಯೋಗಗಳನ್ನು ಹೇಳ್ಕೊಡುವಂಥದ್ದು ಹೀಗೆಲ್ಲ ಮಾಡಿ ಯೋಗ ದಸರಾದಲ್ಲಿ ಯೋಗವೇ ಸುಪ್ರೀಂ, ಬೇರೆ ಎಲ್ಲ ಇದಕ್ಕೂ ಜನ 1000 ಜನ ಬಂದರೂ ಸಹ ಇದು ಒಂಥರ ಮನಸ್ಸಿನಲ್ಲಿಟ್ಕೊಂಡು ಮನೆಯಲ್ಲಿ ಆಚರಿಸಿ ಅಥವಾ ನಾನು ಯೋಗ ಕಲಿಬೇಕು ಅನ್ನುವಂಥವ್ರಿಗೆ ಮೊದಲು ಇನ್ನೂ ಯೋಗನೇ ಮಾಡಿಲ್ಲ, ಯೋಗ ಗೊತ್ತಿಲ್ಲ ಅನ್ನೋರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾಗಲಿ ಅನ್ನುವಂಥ ಒಂದು ದಿಶೆಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ದಸರಾದಲ್ಲಿ ಯೋಗವನ್ನು ಸೇರಿಸಲಾಯಿತು. 2005 ಸ್ಥಾಪಿಸಲ್ಪಟ್ಟಂಥ ಶ್ರೀ ವೇದವ್ಯಾಸ ಪ್ರತಿಷ್ಠಾನದ ಆಶ್ರಯದಲ್ಲಿ ಯೋಗ ಮತ್ತು ದಾಸ ಸಾಹಿತ್ಯದ ಕುರಿತಾದ ಅಧ್ಯಯನ ಸಂಶೋಧನೆ ನಡೀತಾ ಇದೆ. ಸುಮಾರು 25 ಹಿಂದೆ ಡಾಕ್ಟರ್ ರಾಘವೇಂದ್ರ ಪೈ ಅವರು ಮೈಸೂರಿಗೆ ಬಂದರು, ಇಲ್ಲೇ ನೆಲೆ ಊರಿದರು. ಅವರು ಧರ್ಮಸ್ಥಳದ ಯೋಗದ ಕೇಂದ್ರದಲ್ಲಿ ಡೈರೆಕ್ಟರಾಗಿ ಕೆಲಸ ಮಾಡ್ತಿದ್ದವರು. ಮೈಸೂರಿಗೆ ಬಂದ ಮೇಲೆ ಯೋಗವನ್ನೇ ಜೀವನವನ್ನಾಗಿ ಮಾಡಿಕೊಂಡು PhD ಪದವಿಯನ್ನು ಸಹ ದಾಸಪರಂಪರೆ ಮತ್ತು ಯೋಗ ಅನ್ನುವಂಥ ವಿಷಯದಲ್ಲಿ ಪಡ್ಕೊಂಡ್ರು. ಅವರ ಶ್ರೀಮತಿ ಭವಾನಿಯವರು ಸಹ ಯೋಗ ತರಗತಿನ ನಿರಂತರವಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ. ಈ 25 ವರ್ಷದಲ್ಲಿ ತಮ್ಮದೇ ಛಾಪನ್ನು ಮೈಸೂರಿನ ಜನತೆಯ ಮನಸ್ಸಿನಲ್ಲಿ ಮೂಡಿಸಿ ಶಾಸ್ತ್ರೋಕ್ತವಾಗಿ ನಡೆಸ್ತಾ ಇದ್ದಾರೆ. 2016 ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಡಾಕ್ಟರ್ ರಾಘವೇಂದ್ರ ಪೈ ಅವರ ಹೆಸರನ್ನು ನಮೂದಿಸಲಾಗಿದೆ. ವಿಯೆಟ್ನಾಂನಲ್ಲಿ ನಡೆದಂಥ ಸಾಮೂಹಿಕ ಸೂರ್ಯ ನಮಸ್ಕಾರ, ಅದಾದ ನಂತರ ಮ್ಯಾರಥಾನ್, ಅದನ್ನು ಅಲ್ಲಿ ಆಯೋಜನೆ ಮಾಡಲಾಗಿತ್ತು. ಆ ಮ್ಯಾರಥಾನ್ನಲ್ಲಿ ಸತತ 60 ಗಂಟೆಗಳಲ್ಲಿ 7,777 ಸುತ್ತು ಸೂರ್ಯ ನಮಸ್ಕಾರವನ್ನು ಮಾಡಿ ಅಲ್ಲಿನ ಜನತೆಗೆ ಆಶ್ಚರ್ಯವನ್ನು ಮೂಡಿಸಿದರು. ಅವರು ಹುಟ್ಟಿದ್ದು 10 ಜನವರಿ 1966 ಶಿವಮೊಗ್ಗದಲ್ಲಿ. ಶಿವಮೊಗ್ಗದಲ್ಲಿ BM ಶ್ರೀಕಂಠ ಮತ್ತು ಅಜಿತ್ ಕುಮಾರ್ ಅನ್ನುವಂಥವರ ಕೈ ಕೆಳಗೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಯೋಗ ಕಲಿತರು. ಮೈಸೂರು ಯೂನಿವರ್ಸಿಟಿಯಲ್ಲಿ ಸಂಸ್ಕೃತ MA ಓದಿದರು. ಹಿಮಾಲಯದಲ್ಲಿ ಹಿಮದಂಡ ಧ್ಯಾನ ಕಲಿತರು. ಅವರು ಚೈನಾ ಮತ್ತು UK, ರಷ್ಯಾ, ಜರ್ಮನಿ, ಕತಾರ್, ಸಿಂಗಪುರ್ಗಳಲ್ಲಿ ಕೂಡ ಯೋಗವನ್ನು ಹೇಳಿಕೊಟ್ಟಿದ್ದಾರೆ. ಯೋಗಿಕ್ ವಾಕ್ ಅನ್ನುವಂಥದ್ದನ್ನು ಅವರೇ ಸ್ವತಃ ಎಲ್ಲರಿಗೂ ತಿಳಿಸ್ಕೊಡ್ತಾ ಅದರ ಮೇಲೆ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಪ್ರಣವೋಪಾಸನ ಅದನ್ನು ಅನೇಕ ಕಡೆಗಳಲ್ಲಿ ಪ್ರಚಾರ ಮಾಡಿದ್ದಾರೆ. ಯೋಗ ಎನ್ಸೈಕ್ಲೋಪೀಡಿಯಾದ ತಯಾರಿಯಲ್ಲಿ ಈಗ ಹೆಚ್ಚು ಸಮಯವನ್ನು ವಿನಿಯೋಗಿಸ್ತಾ ಇದ್ದಾರೆ. ಸುಮಾರು 55 ವರ್ಷದ ಹಿಂದೆ ಅಷ್ಟಾಂಗ ಯೋಗ ಮಂದಿರ ಅನ್ನುವಂಥ ಒಂದು ಸಂಸ್ಥೆ ಸಂಸ್ಕೃತ ಯೋಗದಲ್ಲಿ ಸಮಾನ ಮನಸ್ಕರಾಗಿದ್ದಂತಹ ಮತ್ತು ಸಂಸ್ಕೃತಿಯನ್ನು ಪ್ರಸಾರ ಮಾಡೋದಕ್ಕೆ ಹೊರಟಿದ್ದಂಥ ಅನೇಕರು ಈ ಲಕ್ಷ್ಮೀಪುರಂನಲ್ಲಿ ಇದನ್ನು ಹುಟ್ಟಾಕಿದರು. ಇಂದಿಗೂ ಸಹ ವಾರಕ್ಕೊಂದ್ಸಲ ಅಥವಾ 15 ದಿವಸಕ್ಕೊಂದ್ಸಲ ಎಲ್ಲರೂ ಸೇರಿ ಜಿಜ್ಞಾಸ, ತತ್ವಚಿಂತನ ಮುಂತಾದ ಕಾರ್ಯಚಟುವಟಿಕೆಯನ್ನು ನಡೆಸ್ತಾ ಬಂದಿದ್ದಾರೆ. 1ನೇ ಕ್ರಾಸ್ ಲಕ್ಷ್ಮೀಪುರಂನಲ್ಲಿ ಅಷ್ಟಾಂಗ ಯೋಗ ಮಂದಿರ ಇರುವಂಥದ್ದು. ದೇಶದ ಅನೇಕ ವಿದ್ವಾಂಸರು ಕಾರ್ಯಕ್ರಮ ಇಲ್ಲಿ ನಡೆಸ್ಕೊಡ್ತಾರೆ.

0: ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಸರಣಿ ಕೇಳಿದರೆ ಪ್ರಸ್ತುತಿ ಡಾಕ್ಟರ್ ಎಎಸ್ ಚಂದ್ರಶೇಖರ್.
1: ನಡೆಯುವ ಮುಂದೆ ಮುಂದೆ ನಡೆಯುವ ನಡೆಯುವ ನಡೆಯುವ ಮುಂದೆ ಮುಂದೆ ನಡೆಯುವ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
3: ಈ ಡಿಸಿಷನ್ ನ ಕೊಟ್ಟಿದ್ದಾರೆ ಯಾಕೆ ಅಂದ್ರೆ, ನಿಮ್ಮ ಹೆಂಡತಿ ನಿಮ್ಮ ಜೀವನ ಸಂಗಾತಿಯೇ ಹೊರತು ಆಕೆ ಮನೆ ಕೆಲಸದಾಳಲ್ಲ, ಮನೆ ಕೆಲಸ ಮಾಡಲ್ಲ ಅನ್ನೋದು ಕ್ರೌರ್ಯ ಅನ್ನಿಸ್ಕೊಳ್ಳಲ್ಲ. ಏನು 498 ಏನಲ್ಲಿ ಕ್ರೌರ್ಯ ಅನ್ನೋದ್ರ ಬಗ್ಗೆ, ಕ್ರುಯಲ್ಟಿ ಅನ್ನೋದ್ರ ಬಗ್ಗೆ ಡೆಫಿನಿಷನ್ ಇದೆ
2: ಕೇಳಿ. ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
4: ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಮೇರಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 8:45. ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಚಿತ್ರ ಅವರ ಧ್ವನಿಯಲ್ಲಿರುವ ಅಮೃತ ವರ್ಷಿಣಿ ಚಿತ್ರದ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್ ಅವರದು, ಸಂಗೀತ ನಿರ್ದೇಶಿಸಿದ್ದಾರೆ ದೇವಾ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡ್ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. RBI ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.
4: ಬಣ್ಣದ ಕನಸುಗಳು, ಅದಕ್ಕಿಂತಲೂ ಹೆಚ್ಚು ಭಯಗಳು. ಸಹಾಯಕ್ಕೆ ಯಾರೂ ಇಲ್ಲ, ಎಲ್ಲರೂ ತಮ್ಮದೇ ಲೋಕದಲ್ಲಿ. ಆದರೆ ಈ ಯುವಕ ಶಕ್ತಿ ಇರುವ ಹೃದಯದವ.
3: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ FM 100.6.
5: ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಮುಂದಿನ ಗೀತೆ ಕೇಳುವ ಮುನ್ನ ಪ್ರಕಟಣೆಯೊಂದನ್ನು ಗಮನಿಸಿ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ

ಈಗ ಪ್ರಸ್ತಾಪಿಸಿರುವ ಕ್ಷೇತ್ರಗಳಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ ತಿಂಗಳ 31ನೇ ತಾರೀಖಿನ ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 2490011111, ಮತ್ತೊಮ್ಮೆ 2490111, ಮೈಸೂರಿನ ಎಸ್ಟಿಡಿ ಕೋಡ್ 0821. ಈಗ ಕೇಳೋಣ ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತವಿರುವ ಸೈನಿಕ ಚಿತ್ರದ ಗೀತೆ. ಹಾಡಿದ್ದಾರೆ ಹರಿಣಿ ಹಾಗೂ ಸಂಗಡಿಗರು.

0: ಸಿನಿಮಾ ಯಾನ ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
1: ಏನು ನಿಮಗೆ ಕಪ್ಪ ಕೊಡಬೇಕೆ? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆಚ್ಚಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೇಕೆ ಕೊಡಬೇಕು ಕಪ್ಪ?
0: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
2: ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡು.
3: ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ, ಹೋಗಿ ರಣಗಾಳಿಯನ್ನು ಓದಿ.
0: ಕೇಳಲು ಮರೆಯದಿರಿ ಸಿನಿಮಾ ಯಾನ.
1: ಏನೋ ತೊತ್ತಿನ ಮಗನೇ.
4: ಏನೇ ಕತ್ತೆಯ ಮಗಳೇ?
0: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
5: ಕೇಳುಗರೆ ಗಮನಿಸಿ, ಈ ಬೆಳಿಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಸಂಜೆ 4:00 ನಾಟಕ ಉಳ್ಳಾಗಡ್ಡಿ ಉಳ್ಳ ಮಾವ, ರಚನೆ ಅರುಣ ದೇಶಪಾಂಡೆ, ನಿರ್ದೇಶನ ರಮಾ ಎಸ್ ಹಿರೇಮಠ್. ಸಂಜೆ 4:30 ಕೇಳಿ ನೆನಪಿನಂಗಳ, ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಸಂಗೀತ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ ಸಂವಾದದ ಎರಡನೆಯ ಭಾಗ ಮೂಡಿಬರಲಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ. ಜೋಗಿ ಚಿತ್ರಕ್ಕಾಗಿ ಶಂಕರ್ ಮಹದೇವನ್ ಹಾಗೂ ಸುನೀತಾ ಎಸ್ ಅವರು ಹಾಡಿರುವ ಗೀತೆ, ಸಾಹಿತ್ಯ ಪ್ರೇಮವರದು, ಸ್ವರಕಲ್ಪನೆ ಗುರುಕಿರಣ್.

0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಹಣ್ಣು ಹೊನ್ನು
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಈ ಸಂಜೆ 6:50 ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ ಸಾವಯವ ಕಬ್ಬಿನ ಬೇಸಾಯ ಕುರಿತು ಸಂವಾದ ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಳ್ತೂರು ಗ್ರಾಮದ ಬಿಟಿ ಶಿವರಾಮಯ್ಯ ಮತ್ತು ಬಿಎಸ್ ಪ್ರಭುಲಿಂಗ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಮರೆಯದೆ ಕೇಳಿ ಈ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನ ಮಹಾದಾನ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾ ಪಲ್ಲವಿ ಪಿ ಅವರೊಂದಿಗಿನ ಮಾತುಕತೆ ಪ್ರಸಾರವಾಗಲಿದೆ. ನೆನಪಿಡಿ, ನಾಳೆ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮ.
4: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೇವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6. ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463869.
1: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರು ನಿನ್ನಿಂದಲೇ ಚಿತ್ರಕ್ಕಾಗಿ ಹಾಡಿರುವ ಗೀತೆ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಮಣಿಶರ್ಮಾ ಅವರ ಸಂಗೀತ.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ? ಕವನ ಕೂಡ ಬರೀತೀರಾ? ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
2: ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ, ಮೈಸೂರು. ಇಲ್ಲಿಂದ ಬಂದ ಪ್ರಕಟಣೆಯನ್ನು ಗಮನಿಸಿ. ಇಲ್ಲಿನ 2026-27 ಸಾಲಿನ ವಿವಿಧ ವೃತ್ತಿಗಳ ಖಾಲಿ ಸ್ಥಾನಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಹಾಗೂ 8 ತರಗತಿ ಪಾಸಾದ ವೆಲ್ಡರ್ ವೃತ್ತಿಗೆ ಮಾತ್ರ ಮೆರಿಟ್ ಆಧಾರದಲ್ಲಿ ಪ್ರಾಚಾರ್ಯರ ಹಂತದಲ್ಲಿಯೇ ಆಫ್ಲೈನ್ ಮೂಲಕ ಆಗಸ್ಟ್ ತಿಂಗಳ 31 ತಾರೀಖಿನವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶವಿದ್ದು, ಅಭ್ಯರ್ಥಿಗಳಿಗೆ ಮೆರಿಟ್ ಆಧಾರದಲ್ಲಿ ಪ್ರವೇಶಕ್ಕಾಗಿ ಅವಕಾಶ ಕಲ್ಪಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಅರ್ಜಿ ಜೊತೆ ಈಗ ಹೇಳುವ ದಾಖಲಾತಿಗಳೊಂದಿಗೆ ಖುದ್ದಾಗಿ ಕಚೇರಿಗೆ ಭೇಟಿ ನೀಡಲು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಎಸ್ಎಸ್ಎಲ್ಸಿ ದೃಢೀಕೃತ ಅಂಕಪಟ್ಟಿ, 5 ವ್ಯಾಸಂಗ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣಪತ್ರ, ಆಧಾರ್ ಜೆರಾಕ್ಸ್ ಪ್ರತಿ, ಇತ್ತೀಚಿನ ಭಾವಚಿತ್ರ, ಮೂಲ ವರ್ಗಾವಣೆ ಪ್ರಮಾಣಪತ್ರ, ಪ್ರವೇಶ ಶುಲ್ಕ 1200 ಮತ್ತು ದಾಖಲಾತಿ ಪರಿಶೀಲನಾ ಶುಲ್ಕ 50 ರೂಪಾಯಿ. ಗಮನಿಸಿ, ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಪ್ರವೇಶವಿದ್ದು ಪ್ರವೇಶ ಶುಲ್ಕ ವಿನಾಯಿತಿ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 249845456, ಮೈಸೂರಿನ ಎಸ್ಟಿಡಿ ಕೋಡ್ 0821. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ, ಮೈಸೂರು. ಇಲ್ಲಿಂದ ಬಂದ ಪ್ರಕಟಣೆ ಕೇಳಿದಿರಿ. ಕೆಳುಗರೆ ಗಮನಿಸಿ, ಈ ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಡೆಸಿಕೊಡುತ್ತಾರೆ ಲಿಖಿತ ಎಂಪಿ ಹಾಗೂ ಸ್ವರ್ಣದಾಸ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ವಾಣಿ ಹರಿಕೃಷ್ಣ ಅವರು ಅದ್ಧೂರಿ ಚಿತ್ರಕ್ಕಾಗಿ ಹಾಡಿರುವ ಗೀತೆಯನ್ನು ಇನ್ನು ಮುಂದೆ ಕೇಳೋಣ. ಎಪಿ ಅರ್ಜುನ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶಿಸಿದ್ದಾರೆ ವಿ ಹರಿಕೃಷ್ಣ.

ಶ್ರೋತೃಗಳೇ, ಮೈಸೂರು ಆಕಾಶವಾಣಿಯಿಂದ ಪ್ರತಿ ತಿಂಗಳ ಎರಡನೇ ಶುಕ್ರವಾರ ಪ್ರಸಾರವಾಗಲಿದೆ ನಾದ ಲಯ ಸಂಗೀತವನ್ನೊಳಗೊಂಡ ಕಾರ್ಯಕ್ರಮ ಸಂಗೀತ ಸಂಭ್ರಮ. ಸಂಗೀತ ಸಂಭ್ರಮ ಕೇಳಲು ಮರೆಯದಿರಿ. ಪ್ರತಿ ತಿಂಗಳ ಎರಡನೇ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸಂಗೀತ ಸಂಭ್ರಮ. ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.

ಕೇಳುಗರೆ ಗಮನಿಸಿ, ಈ ಬೆಳಿಗ್ಗೆ ಈ ರಾತ್ರಿ 8:10 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಈಶಾನ್ಯ ರಾಜ್ಯಗಳು ಅಂದರೆ ಅಷ್ಟಲಕ್ಷ್ಮಿ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಯುಎಸ್ ಪ್ರಸಾದ್ ಅವರ ಕರ್ನಾಟಕ ಶಾಸ್ತ್ರೀಯ ಸ್ಯಾಕ್ಸೋಫೋನ್ ವಾದನವಿದೆ. ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಈಗ ಕೇಳೋಣ, ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ ಅನೂಪ್ ಸಿಲಿನ್ ಅವರು ಸಂಗೀತ ನೀಡಿರುವ ಸಿದ್ಲಿಂಗು ಚಿತ್ರದ ಗೀತೆ ಹಾಡಿದ್ದಾರೆ ಅನುರಾಧ ಭಟ್.

0: ತಪ್ಪದೇ ಆಲಿಸಿ ವಚನ ಬಾನುಲಿ ಆಯ್ದ ವಚನ ವಿಶ್ಲೇಷಣೆಯ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ
1: ಮಾಡಬೇಕು ಮಾಡಬೇಕು ಮಹಾನುಭಾವರ ಸಂಗವ.
2: ಇಂದು ಮಧ್ಯಾಹ್ನ 3 ಗಂಟೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಬ್ಯಾಡಮೂಡ್ಲು ಗ್ರಾಮದ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗಸ್ವಾಮಿ ಹಾಡು ಪ್ರಸಾರವಾಗಲಿದೆ. ಗಮನಿಸಿ, ಮಧ್ಯಾಹ್ನ 3:30 ಕ್ಕೆ ಮಕ್ಕಳ ಮಂಟಪ, ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ

ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಪ್ರಸಾರವಾಗಲಿದೆ. ಕೇಳುಗರೆ ಗಮನಿಸಿ, ನಾಳೆ ಬೆಳಿಗ್ಗೆ 11 ಗಂಟೆಗೆ ಶ್ರೀಮತಿ ಕಮಲಮ್ಮ ಶ್ರೀ ಜಿಎ ಶಿವಲಿಂಗಯ್ಯ ಧಾರ್ಮಿಕ ದತ್ತಿ ಸಂಸ್ಥೆ, ಶ್ರೀಮತಿ ಜಿಎಸ್ ವಿಜಯಲಕ್ಷ್ಮಿ ಕಾದಂಬರಿಕಾರ್ತಿ ಮತ್ತು ಲೇಖಕಿ ಇವರ ಸ್ಮಾರಕ ಸಾಹಿತ್ಯ ಪ್ರಶಸ್ತಿ ಪ್ರದಾನ, ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣೆ ಮತ್ತು ಸಾಧಕರ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಿದೆ. ಗಮನಿಸಿ, ಕಾರ್ಯಕ್ರಮ ನಡೆಯುವ ಸ್ಥಳ ರೋಟರಿ ಶಾಲಾ ಸಭಾಂಗಣ, ಝಾನ್ಸಿ ಲಕ್ಷ್ಮೀಬಾಯಿ ರಸ್ತೆ, ಮೂಡ ಕಚೇರಿ ಎದುರು, ಮೈಸೂರು. ಸಮಯ ನಾಳೆ ಬೆಳಿಗ್ಗೆ 11 ಗಂಟೆಗೆ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಈಗ ಕೇಳೋಣ ಯುವರತ್ನ ಚಿತ್ರದ ಗೀತೆ. ಹಾಡಿದ್ದಾರೆ ಅರ್ಮಾನ್ ಮಲಿಕ್ ಹಾಗೂ ಶ್ರೇಯಾ ಘೋಷಾಲ್. ಗೌಸ್ ಪೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಸ್ ಥಾಮನ್.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗ ಶಿಕ್ಷಕಿ ಎನ್ ಆಶಾದೇವಿ ಅವರೊಂದಿಗೆ ಯೋಗ ಮತ್ತು ಮಕ್ಕಳು ಈ ಕುರಿತು ಮಾತುಕತೆಯನ್ನು ಆಲಿಸುವಿರಿ.
1: ಅಷ್ಟಾಂಗ ಯೋಗ ಅಂದರೆ 8 ಅಂಗಾಂಗಗಳನ್ನು ಅಲ್ಲಿ 8 ಸ್ಟೆಪ್ಸನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ.
0: ತಪ್ಪದೇ ಕೇಳಿ ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಇದೇ ಸೋಮವಾರ ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಸಂರಕ್ಷಣೆ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ವಯೋವೃದ್ಧರ ವಿಭಾಗದ ಮುಖ್ಯಸ್ಥರಾದ ಡಾ ಪ್ರತಿಭಾ ಪೆರೇರಾ ಅವರೊಂದಿಗಿನ ಮಾತುಕತೆ ಬಿತ್ತರಗೊಳ್ಳಲಿದೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ನೆನಪಿಡಿ, ಇದೇ ಸೋಮವಾರ ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮ. ಗೌಸ್ಪೀರ್ ಅವರ ಸಾಹಿತ್ಯವಿರುವ ಮತ್ತೊಂದು ಗೀತೆ, ಚಿತ್ರ ದಿಲ್ ಖುಷ್. ಸಂಗೀತ ನೀಡಿದ್ದಾರೆ ಪ್ರಸಾದ್ ಕೆ ಶೆಟ್ಟಿ. ಗೀತೆಯನ್ನು ಹಾಡಿದ್ದಾರೆ ನಿಹಾಲ್ ತೌರ್ ಹಾಗೂ ಆರತಿ ಅಶ್ವಿನ್.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಹಾಯ್ ಪುಟ್ಟಾಣಿಗಳೇ ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ
3: ನೀನು ಹೋಗಿ ಆ ಮನೆಯಲ್ಲಿ ಯಾರಾದರೂ ಇದ್ದರೆ ನೀರನ್ನು ಕೇಳು ಅಪ್ಪಣೆ ಪ್ರಭು ಸ್ವಾಮಿ ಸ್ವಾಮಿ ಒಳಗೆ ಯಾರಾದರೂ ಇದ್ದೀರಾ ಸ್ವಲ್ಪ ಬಾಗಿಲು ತೆಗೆಯಿರಿ ಹೋ ಒಳಗೆ ಯಾರು ಇಲ್ಲ ಅನಿಸುತ್ತದೆ
2: ತಪ್ಪದೆ ಆಲಿಸಿ ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ
4: ಮುಂದಿನ ಗೀತೆ ಕೇಳುವ ಮುನ್ನ ಕಾಣಿಯಾದವರ ಬಗ್ಗೆ ಒಂದು ಪ್ರಕಟಣೆಯನ್ನು ಗಮನಿಸಿ 36 ವರ್ಷದ ಬಸವಣ್ಣ ಎಂಬ ವ್ಯಕ್ತಿ ಇದೇ ತಿಂಗಳ 2ನೇ ತಾರೀಕಿನಿಂದ ದೇವರಾಜ ಪೊಲೀಸ್ ಠಾಣೆಯ ವ್ಯಾಪ್ತಿಯಿಂದ ಕಾಣೆಯಾಗಿದ್ದಾರೆ ಇವರ ಮುಖಚಹರೆ ಹೀಗಿದೆ 5.6 ಅಡಿ ಎತ್ತರ ಎಣ್ಣೆಗೆಂಪು ಮೈಬಣ್ಣ ಕೋಲು ಮುಖ ಸಾಧಾರಣ ಮೈಕಟ್ಟು ಗಡ್ಡ ಮೀಸೆ ಬಿಟ್ಟಿರುತ್ತಾರೆ ಕಪ್ಪು ಬಿಳಿ ತಲೆಗೂದಲು ಹೊಂದಿದ್ದಾರೆ ಎದೆಯ ಎಡಭಾಗದಲ್ಲಿ ನಾಗರತ್ನ ಎಂಬ ಹಸಿರು ಹಚ್ಚೆ ಇರುತ್ತದೆ ಕಾಣೆಯಾದಾಗ ಗುಲಾಬಿ ಬಣ್ಣದ ತುಂಬು ತೋಳಿನ ಶರ್ಟ್ ಹಾಗೂ ಸಿಮೆಂಟ್ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ ಇವರಿಗೆ ಕನ್ನಡ ಹಾಗೂ ಹಿಂದಿ ಭಾಷೆ ತಿಳಿದಿದೆ ಈಗ ಹೇಳಿದ 36 ವರ್ಷದ ಬಸವಣ್ಣ ಎಂಬ ವ್ಯಕ್ತಿಯ ಪರಿಚಯ ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ ಕೇಳುಗರೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ ಇನ್ನು ಮುಂದೆ ಕೇಳೋಣ ಸಂಜಿತ್ ಹೆಗ್ಡೆ ಹಾಗೂ ಜೋನಿತಾ ಗಾಂಧಿ ಅವರ ಧ್ವನಿಯಲ್ಲಿರುವ ಬ್ರಹ್ಮಾಸ್ತ್ರ ಚಿತ್ರದ ಗೀತೆ ಹೃದಯ ಶಿವ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
0: ಸಸ್ಯಸಿರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸೇರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

ಮುಕುಂದ ಮುರಾರಿ ಚಿತ್ರಕ್ಕಾಗಿ ಶಂಕರ್ ಮಹದೇವನ್ ಅವರು ಹಾಡಿರುವ ಗೀತೆ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರದು, ಸ್ವರಕಲ್ಪನೆ ಅರ್ಜುನ್ ಜನ್ಯ.

ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ. ಸಿದ್ಧಾರ್ಥ್ ಬೆಳಮಣ್ಣು ಹಾಗೂ ರಕ್ಷಿತಾ ಸುರೇಶ್ ಅವರು ಹಾಡಿರುವ ನಿನ್ನ ಸನಿಹಕ್ಕೆ ಚಿತ್ರದ ಗೀತೆ. ವಾಸುಕಿ ವೈಭವ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಘು ದೀಕ್ಷಿತ್.

ಇದುವರೆಗೂ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಮತ್ತೆ 10:30 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ಗಮನಿಸಿ, ಈ ಮಧ್ಯಾಹ್ನ 1:20 ಭವ್ಯ ಪೈ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಲಿದ್ದೀರಿ. 3:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಬ್ಯಾಡಮೂಡ್ಲು ಗ್ರಾಮದ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗಸ್ವಾಮಿ ಹಾಡು. 4:00 ನಾಟಕ ಉಳ್ಳಾಗಡ್ಡಿ ಉಳ್ಳ ಮಾವ, ರಚನೆ ಅರುಣಾ ದೇಶಪಾಂಡೆ, ನಿರ್ದೇಶನ ರಮಾ ಎಸ್ ಹಿರೇಮಠ್. ಆಕಾಶವಾಣಿ ಮೈಸೂರು FM 100.6. ಸಮಯ 10:00. ಈಗ ಕೇಳೋಣ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಓಎಸ್ ಅರುಣ್ ಅವರ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕಾರ್ಯಕ್ರಮದ ಆರಂಭದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಅಖಿಲಾಂಡೇಶ್ವರಿ, ದ್ವಿಜಾವಂತಿ ರಾಗ, ಆದಿತಾಳದಲ್ಲಿ.

ಇನ್ನು ಮುಂದೆ ಕೇಳೋಣ. ಯಮುನಾ ಕಲ್ಯಾಣಿ ರಾಗ ಖಂಡಚಾಪುತಾಳದಲ್ಲಿ ಅಣ್ಣಮಾಚಾರ್ಯರ ಕೃತಿ ಭಾವಯಾಮಿ ಗೋಪಾಲ

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಓಎಸ್ ಅರುಣ್ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ಕಾರ್ಯಕ್ರಮದ ಕಡೆಯದಾಗಿ ಕೇಳಿ, ಬ್ರೋವಾ ಬಾರಮ ಬಹುದಾರಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ಈ ಕೃತಿ.

0: ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಓಎಸ್ ಅರುಣ್ ಅವರ ಹಾಡುಗಾರಿಕೆ ಪ್ರಸಾರವಾಯಿತು. ಗಮನಿಸಿ, ಈ ಮಧ್ಯಾಹ್ನ 12:35 ಸಂಕೀರ್ತನ ಪ್ರಿಯ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. 12:45 ಲಕ್ಷ್ಮೀಪುರದ ಮಹಾಲಿಂಗ ಎಂ ಅವರಿಂದ ಜನಪದ ಗೀತೆಗಳು. 1:20 ಭಾವಗೀತೆಗಳ ಕಾರ್ಯಕ್ರಮ ಭವ್ಯ ಪೈ ಅವರಿಂದ. 3:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಬ್ಯಾಡಮುಳ್ಳು ಗ್ರಾಮದ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗಸ್ವಾಮಿ ಹಾಡು. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಯುಎಸ್ ಪ್ರಸಾದ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸ್ಯಾಕ್ಸೋಫೋನ್ ವಾದನವಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ.
1: ಭಾಷಾ ಭಾರತಿ ಹಿಂದಿ ಪಾಠಗಳ ವಿಶಿಷ್ಟ ಬಾನುಲಿ ಸರಣಿ ಪ್ರತಿ ಸೋಮವಾರ ಹಾಗೂ ಬುಧವಾರ 4:45.

ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ರಲ್ಲಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ದುರಂಧರ್ ಚಿತ್ರದ ಈ ಗೀತೆ.

0: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೆ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
1: ಕೇಳುಗರೆ ಗಮನಿಸಿ, ಈ ಸಂಜೆ 6:50 ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಸಾವಯವ ಕಬ್ಬಿನ ಬೇಸಾಯ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಳ್ತೂರು ಗ್ರಾಮದ ಬಿಟಿ ಶಿವರಾಮಯ್ಯ ಮತ್ತು ಬಿಎಸ್ ಪ್ರಭುಲಿಂಗ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಮರೆಯದೆ ಕೇಳಿ ಈ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಪ್ರಿನ್ಸ್ ಚಿತ್ರದ ಗೀತೆ.

0: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463689.
1: ಮುಂದಿನ ಗೀತೆ ಕೇಳುವ ಮುನ್ನ ಪ್ರಕಟಣೆಯೊಂದನ್ನು ಗಮನಿಸಿ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಅಥವಾ ಸಂಸ್ಥೆಗಳಿಗೆ ರಾಷ್ಟ ಪ್ರಶಸ್ತಿ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿ ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ ತಿಂಗಳ 31 ತಾರೀಖಿನ ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಚೇರಿಯ ದೂರವಾಣಿ ಸಂಖ್ಯೆ 24-90-111, ಮತ್ತೊಮ್ಮೆ 24-90-111, ಮೈಸೂರಿನ ಎಸ್ಟಿಡಿ ಕೋಡ್ 08-21. ಪ್ರಕಟಣೆ ಕೇಳಿದಿರಿ. ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇನ್ನು ಮುಂದೆ ಕೇಳೋಣ ರೂಪ್ಕುಮಾರ್ ರಾಥೋಡ್ ಅವರ ಧ್ವನಿಯಲ್ಲಿ ರೆಹನಾ ಹೇ ತೇರೆ ದಿಲ್ಮೆ ಚಿತ್ರದ ಈ ಗೀತೆ.

ನೀವೀಗ ಆಲಿಸುತ್ತಿರುವ ಗೀತೆ ಲತಾ ಮಂಗೇಶ್ಕರ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಏಕ್ ದೂಜೆ ಕೆ ಲಿಯೇ ಚಿತ್ರದ್ದು.

ಗಮನಿಸಿ, ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಸಂಜೆ 4:30ಕ್ಕೆ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಹಿರಿಯ ಸಂಗೀತ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ ಸಂವಾದದ ಎರಡನೆಯ ಭಾಗ ಮೂಡಿಬರಲಿದೆ.

ಕೇಳುಗರೆ ಗಮನಿಸಿ, ಈ ರಾತ್ರಿ 8:15 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಈಶಾನ್ಯ ರಾಜ್ಯಗಳು ಅಂದರೆ ಅಷ್ಟಲಕ್ಷ್ಮಿ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಮೂಡಿಬರಲಿದೆ. ಈಗ ಕೇಳೋಣ ಜಾವೇದ್ ಅವರ ಸಾಹಿತ್ಯ, ಕುಲ್ದೀಪ್ ಸಿಂಗ್ ಅವರ ಸಂಗೀತವಿರುವ ಸಾತ್ ಸಾತ್ ಚಿತ್ರದ ಗೀತೆ. ಹಾಡಿದ್ದಾರೆ ಜಗಜೀತ್ ಸಿಂಗ್ ಹಾಗೂ ಚಿತ್ರಾ ಸಿಂಗ್.

ಗಮನಿಸಿ, ಇಂದು ಮಧ್ಯಾಹ್ನ 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಪುರದ ಮಹಾಲಿಂಗ ಎಂ ಅವರಿಂದ ಜನಪದ ಗೀತೆ ಕೇಳುವಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಿಲಯದ ಮುಂದಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಿಕೆ ಸರಸ್ವತಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಸಮಯವಾಗ್ತಿದೆ 11:00. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ ಹೆಸರು ಪ್ರಸ್ತುತಪಡಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್.

ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ ಹೆಸರು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೀರಿ, ಪತ್ರಗಳನ್ನು ಬರೆದು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ತಾವು ಸಹ ಈ ಕಾರ್ಯಕ್ರಮದಲ್ಲಿ ನೇರವಾಗಿ ಭಾಗವಹಿಸಿ ತಮ್ಮ ಊರಿನ ಬಗೆಗೆ ಒಂದಷ್ಟು ಮಾಹಿತಿಯನ್ನು ತಾವು ನೀಡಬಹುದು, ಮತ್ತಷ್ಟು ಜನಕ್ಕೆ ಹಂಚುವ ಕೆಲಸವನ್ನು ಮಾಡಬಹುದು. ನಮ್ಮೂರ ಹೆಸರು ಕಾರ್ಯಕ್ರಮ ಪ್ರತಿ ಶನಿವಾರ ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಹಲವು ಸಂಶೋಧಕರು ಮತ್ತು ತಜ್ಞರು ಈ ಅವರವರ ಊರನ್ನು ಕುರಿತಾಗೆ, ಅವರು ಸಂಶೋಧನೆಯನ್ನು ಮಾಡಿದಂತಹ ಊರನ್ನು ಕುರಿತಾಗೆ ಕೆಲವಷ್ಟು ಮಾಹಿತಿಯನ್ನು ನಿಮಗೋಸ್ಕರ ನೀಡ್ತಾ ಬರ್ತಾ ಇದ್ದಾರೆ. ಇಂದು ಕೂಡ ಕೆಲವು ಊರುಗಳ ಸ್ಥಳನಾಮಗಳ ಬಗೆಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಕೆಳಗರೆ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಊರುಗಳ ಬಗೆಗೆ ಒಂದಷ್ಟು ಮಾಹಿತಿಯನ್ನು ಮತ್ತಷ್ಟು ಜನಕ್ಕೆ ಹಂಚುವ ಕೆಲಸವನ್ನು ಮಾಡಬಹುದು. ಕರೆಗಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 251252 ಮತ್ತೊಂದು 251589 ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251252 ಮತ್ತೊಂದು 251589 ಮೈಸೂರಿನ STD ಕೋಡ್ 0821. ಕೇಳುಗರೆ, ಕೇಳಿದ ಕಾರ್ಯಕ್ರಮಗಳನ್ನು ಕುರಿತಂತೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ಕಳಿಸಬಹುದು. ಹಾಗೆಯೇ ತಮ್ಮ ಊರುಗಳ ಬಗೆಗೆ ಒಂದಷ್ಟು ವಿಚಾರಗಳು ತಾವು ಕಲೆಕ್ಟ್ ಮಾಡಿದ್ದೇ ಆದಲ್ಲಿ, ಸಂಗ್ರಹ ಮಾಡಿದ್ದೇ ಆದಲ್ಲಿ ಪತ್ರದ ಮೂಲಕವೂ ಕೂಡ ತಮ್ಮ ಅಭಿಪ್ರಾಯವನ್ನು, ಊರಿನ ಬಗೆಗಿನ ವಿಚಾರವನ್ನು ಬರೆದು ನಮಗೆ ಕಳಿಸಬಹುದು. ಹಾಗೆಯೇ ಮಿಂಚಂಚೆಯನ್ನು ಕೂಡ ಮಾಡಬಹುದು. ಪತ್ರಕ್ಕಾಗಿ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ನಮ್ಮೂರ ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57020. ಮತ್ತೊಮ್ಮೆ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ನಮ್ಮೂರು ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57020. ಮಿಂಚಂಚೆಗಾಗಿ replyaimysore@gmail.com replyaimysore@gmail.com. ಕೇಳುಗರೆ, ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಅಂಡಮಾನ್. SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಈ ಗೀತೆಯ ಗಾಯಕರು. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು.

0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6 ಪ್ರಸಾರ ಆಗ್ತಾ ಇರುವಂತಹ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ಕೇಳುಗರೆ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ಒಂದು ದೂರವಾಣಿ ಕರೆಯನ್ನು ಸ್ವೀಕರಿಸೋಣ. ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು, ಎಲ್ಲಿಂದ ಕರೆ ಮಾಡಿದಿರಿ?
1: ಸರ್, ನನ್ನ ಹೆಸರು ಮಹಾದೇವ ಅಂತ. ನಾನು ಮೈಸೂರಿನಿಂದನೇ ಕರೆ ಮಾಡ್ತಾ ಇದ್ದೇನೆ.
0: ಮಹಾದೇವ ಅವರು ಏನ್ ಮಾಡಿಕೊಂಡಿದ್ರು?
1: ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನಾನು ಇಂಗ್ಲಿಷ್ ಪ್ರಾಧ್ಯಾಪಕನಾಗಿದ್ದೆ. ನಾನು ನಿವೃತ್ತ ಜೀವನವನ್ನ ನಡೆಸ್ತಾ ಇದ್ದೇನೆ. ನಾನು ಮೂಲತಃ ಮಂಡ್ಯ ಜಿಲ್ಲೆಗೆ ಸೇರಿದವನು, ಆದ್ರೆ ಮೈಸೂರಿನಲ್ಲೇ ಒಂದು 33 ವರ್ಷಗಳಿಂದ ವಾಸ ಇದ್ದೇನೆ. ನಮ್ಮೂರಿನ ಬಳಿ ಮದ್ದೂರು ತಾಲೂಕಿನಲ್ಲಿ ಚಿಕ್ಕ ಅರಸಿನ ಕೆರೆ, ದೊಡ್ಡ ಅರಸಿನ ಕೆರೆ ಅಂತ ಎರಡು ಗ್ರಾಮಗಳು ಉಂಟು. ಅವು ಕೆರೆಗಳು, ಕೆರೆಗಳು ಹೆಸರು ಅವಕ್ಕೆ ಬಂದಿದೆ. ಚಿಕ್ಕ ಅರಸಿ, ದೊಡ್ಡ ಅರಸಿ ಅಂತ ಮೈಸೂರು ಮಹಾರಾಜರಿಗೆ ನಡೆದುಕೊಂಡಂತಹ ಇಬ್ರು ಅಕ್ಕ ತಂಗಿಯರು ಅಲ್ಲಿ ಕೆರೆಗಳನ್ನ ಕಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಅವರನ್ನ ಚಿಕ್ಕ ಅರಸಿನ ಕೆರೆ, ದೊಡ್ಡ ಅರಸಿನ ಕೆರೆ ಅಂತಾರೆ. ಆದ್ರೆ ಸ್ಥಳೀಯವಾಗಿ ಅದನ್ನ ಸೂಳೆ ಕೆರೆ ಅಂತ ಕರೀತಾರೆ. ಇಲ್ಲಿ ಅದು ಒಂದು ವಿಷಯ. ಎರಡನೇದ ಏನಪ್ಪಾ ಅಂತಂದ್ರೆ, ಆ ಮಧ್ಯದಲ್ಲಿ ಆ ಕೆರೆಗಳ ಒಂದು ಮುಟ್ನಳ್ಳಿ ಅಂತಿದೆ. ಮುಟ್ನಳ್ಳಿ ಅಂತನ್ನುವುದನ್ನ ಸಾಮಾನ್ಯವಾಗಿ ಜನಸಾಮಾನ್ಯರು ತುಂಬಾ ಹಾಸ್ಯಾಸ್ಪದವಾದಂತಹ ಒಂದು ಕೀಳರಿಮೆಯ ಅರ್ಥ ಕೊಡುವಂತ ರೀತಿನಲ್ಲಿ ಮಾತನಾಡ್ಕೊಂಡು ನಕ್ಕ ಬಿಡ್ತಾರೆ. ಇದನ್ನ ನಾವು ಹೀಗೆ ಮಾತನಾಡ್ಕೊಂಡು ಬಸ್ ನಲ್ಲಿ ಪ್ರಯಾಣ ಮಾಡೋದು ನಗ್ತಾ ಇದ್ದಾಗ ಹಿರಿಯರೊಬ್ರು, ನೋಡಪ್ಪ ಮುಟ್ನಳ್ಳಿ ಅಂತನ್ನುವುದನ್ನ ಹಾಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ತಾವು? ತಟ್ಟು ಮುಟ್ಟು ಅಂತಂದ್ರೆ ಅಳಗೆ ನಡೆದ ಶಬ್ದದಲ್ಲಿ ನಾವು ಇದು ಆಳ ತೆಗಿಲಿಕ್ಕೆ, ಆಮೇಲೆ ಮಣ್ಣನ್ನ ಸಾಗಿಸ್ಲಿಕ್ಕೆ, ಮಣ್ಣನ್ನ ಕಡಿಲಿಕ್ಕೆ ಬಳಸ್ತಕ್ಕಂತ ಗುದ್ದಲಿ, ಆರೆ, ಪಿಕಾಸಿ ಇವುಗಳನ್ನ ತೊಟ್ಟು ಮುಟ್ಟು ಅಂತ ಕರಿತೀವಿ. ಈ ಕೆರೆಗಳನ್ನ ಕಟ್ಟುವಾಗ ಈ ಊರಿನಲ್ಲಿ ಬಂದು ಆ ಸಾಮಗ್ರಿಗಳನ್ನ ಸಂಜೆ ಹೊತ್ತು ಇಡ್ತಾ ಇದ್ದುದ್ರಿಂದ ಇದಕ್ಕೆ ಮುಟ್ಟನಳ್ಳಿ ಅಂತ ಹೆಸರು ಬಂದಿದೆ ಅಂತ ಹೇಳಿದ್ರು. ಹಾಗಾಗಿ ಸ್ಥಳನಾಮಗಳು ಬಂದ ಮೂಲವನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಮುಖ್ಯ. ಆಮೇಲೆ ಅವಕ್ಕೆ ತಮ್ಮದೇ ಆದಂತಹ ಒಂದು ಇತಿಹಾಸ ಇರ್ತದೆ. ಎಷ್ಟೋ ಸಂದರ್ಭದಲ್ಲಿ ಮಹಾಪುರುಷರುಗಳ ಹೆಸರುಗಳು ಕೂಡ ಇದರಲ್ಲಿ ಜೋಡಣೆ ಆಗಿರ್ತದೆ. ಹಾಗಾಗಿ ಸ್ಥಳದ ಮಹಿಮೆಯನ್ನ, ಸ್ಥಳದ ಹೆಸರುಗಳನ್ನ ಅರ್ಥ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿರ್ತದೆ. ಈ ಕಾರ್ಯಕ್ರಮವನ್ನ ಮೈಸೂರು ಆಕಾಶವಾಣಿ ನಡೆಸ್ತಾ ಇರತಕ್ಕಂಥದ್ದು ಕೂಡ ಹೆಚ್ಚು ಅರ್ಥಪೂರ್ಣವಾಗಿದೆ. ಅವರವರಿಗೆ ಅವ್ರ ಗ್ರಾಮದ ಮಹಿಮೆಯನ್ನ, ಇತಿಹಾಸವನ್ನ, ಸಂಸ್ಕೃತಿಯನ್ನ ತಿಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಆಕಾಶವಾಣಿ ಇಂಥ ಕೆಲಸಗಳನ್ನ ಮಾಡ್ಲಿ ಅಂತ ನಾನು ಅಭಿನಂದಿಸ್ತೇನೆ.
0: ಮಹಾದೇವ್ ಸರ್, ಒಂದು ವಿಚಾರ, ಈಗ ಮುಟ್ಟನಹಳ್ಳಿ ಬಗ್ಗೆ ಆ ಒಂದು ಹಳಗನ್ನಡ ಶಬ್ದಗಳ ಪ್ರಯೋಗದಿಂದ ಆ ಹೆಸರು ಬಂತು ಆ ಕೆರೆಕಟ್ಟೆಗಳನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ದೀರಿ. ಮತ್ತೆ ಅಕ್ಕಪಕ್ಕ ಯಾವ ಹಳ್ಳಿಗಳಿವೆ ಸರ್? ಈ ಮುಟ್ಟನಹಳ್ಳಿಯ ಅಕ್ಕಪಕ್ಕ ಏನಾದ್ರೂ ಯಾವ್ಯಾವ ಹಳ್ಳಿಗಳು ಬರ್ತವೆ?
1: ಹಳ್ಳಿ ಅಂತಿದೆ, ಆಮೇಲೆ ಮದ್ದೂರು ಅಂತಿದೆ. ಮದ್ದೂರು ಅಂತಿದೆ. ಮದ್ದೂರು ಅಂತಂದ್ರೆ ಮದ್ದೂರಮ್ಮನ ಜಾತ್ರೆಯನ್ನು ನಡೀತದೆ. ಮದ್ದೂರು ಅಂತಕ್ಕಂಥದ್ದು ಹಾಸ್ಪಿಟಲ್ ಮೂಲದಿಂದ ಬಂದಿರೋದು. ಇನ್ನೊಂದು, ಟಿಪ್ಪು ಸುಲ್ತಾನರ ಕಾಲದಲ್ಲಿ ಅಲ್ಲಿ ಗುಂಡು ಮದ್ದನ್ನ ತಯಾರಿಸ್ತಕ್ಕಂತ ಕಾರ್ಖಾನೆಯೂ ಇತ್ತು. ಹಾಗಾಗಿ ಮದ್ದು ಅಂತಂದ್ರೆ ಔಷಧಿ ಅಂತ. ಹಳಗನ್ನಡ ಶಬ್ದದಲ್ಲಿ ನಾವು ಮದ್ದಾಕ್ಸ್ಕೊಳಕ್ ಹೋಗ್ತಾ ಇದ್ದೀವಿ, ಬಹಳ ಸುಲಭವಾಗಿ ಮಾತಾಡ್ತಾ ಇದ್ರು. ಇವಾಗೆಲ್ಲ ಡಾಕ್ಟರ್ಗೆ ಹೋಗ್ತೀವಿ, ಹಾಸ್ಪಿಟಲ್ಗೆ ಹೋಗ್ತೀವಿ ಅಂತನ್ನುವ ಇಂಗ್ಲಿಷ್ ಶಬ್ದಗಳಿಂದ ಹಳಗನ್ನಡ ಶಬ್ದ ಮರ್ತೋಗಿದೆ. ಹಾಗಾಗ್ಬಿಟ್ಟು ಮೊದ್ಲು ಒಂದು ಊರಿಗೆ ಹೆಸರು ಅದರ ಕೆಲಸದ ಮೂಲದಿಂದ ಅಥವಾ ವ್ಯಕ್ತಿಯ ಮೂಲದಿಂದ, ಒಂದು ಸ್ಥಳೀಯವಾಗಿರ್ತಕ್ಕಂತಹ ನಿಸರ್ಗದತ್ತವಾದಂತಹ ಬೆಟ್ಟನೋ ನದಿನೋ ಇವುಗಳ ಮೂಲದಿಂದ ಬರ್ತದೆ. ಇದು ಅಲ್ಲಿ ಆಸ್ಪತ್ರೆಯಿಂದ ಆ ಮೂಲದಿಂದ ಬಂದಿದೆ ಅಂತ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ.
0: ತುಂಬಾ ಸಂತೋಷ ಮಹಾದೇವ್ ಅವರೇ. ತಾವು ಪ್ರಾಧ್ಯಾಪಕರಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸಿ ವಿಶ್ರಾಂತ ಬದುಕನ್ನು ನಡೆಸ್ತಾ ಇದ್ರಿ. ನಿಮ್ಮ ಒಂದಷ್ಟು ಸಂಶೋಧನಾತ್ಮಕವಾದಂತಹ ವಿಚಾರಗಳು ಹಳ್ಳಿಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಜನರಿಗೆ ಗೊತ್ತಾಗಬೇಕು ಅನ್ನುವಂಥದ್ದು ನಮ್ಮ ಹಂಬಲ. ಕೇಳುಗರೆಲ್ಲರೂ ಕೂಡ ಬಹಳ ಕುತೂಹಲದಿಂದ ಈ ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತಾರೆ. ಮುಂದೊಂದು ದಿನ ಈ ಯಾವುದಾದ್ರೂ ಹಳ್ಳಿಗಳ ಬಗ್ಗೆ ಒಂದಷ್ಟು ಮಾಹಿತಿನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಿ ಅನ್ನುವಂಥ ಆಶಾಭಾವನೆಯನ್ನು ಇಟ್ಕೊಂಡಿದ್ದೀವಿ.
1: ಥ್ಯಾಂಕ್ ಯು ವೆರಿ ಮಚ್ ಸರ್.
0: ಓಕೆ, ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ಕೇಳುಗರೆ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಅವಳಿ ಜವಳಿ. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸತ್ಯಂ.

ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು FM 100.6 ಕೇಳುಗರೆ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ಡಾಕ್ಟರ್ ಎಂ ಭೈರೇಗೌಡ ಅವರು ಸ್ಥಳನಾಮಗಳು ಐತಿಹ್ಯಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಜಾನಪದ ಜಗತ್ತು ಅನ್ನುವಂತಹ ಕೃತಿಯಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಮೂರು ಊರಿನ ಸ್ಥಳನಾಮಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈಗ ತಿಳ್ಕೊಳ್ಳೋಣ. ಬಟ್ಟಲುಗುಂಡೇಶ್ವರ ಅನ್ನುವಂತಹ ಒಂದು ಸ್ಥಳ. ಕನಕಪುರದಿಂದ ಸಾತನೂರಿಗೆ ಹೋಗುವಾಗ 6-7 ಕಿಲೋಮೀಟರ್ ಕ್ರಮಿಸಿದರೆ ಬಲಭಾಗದ ಬೆಟ್ಟದ ಮೇಲೆ ಒಂದು ದೇಗುಲವಿದೆ. ಅದೇ ಬಟ್ಟಲುಗುಂಡೇಶ್ವರ ದೇವಾಲಯ. ಹಿಂದೆ ತಪಸ್ಸಿಗೆ ಕುಳಿತಿದ್ದ ನಾಗಲಿಂಗ ಮಹಾಸ್ವಾಮಿಗಳಿಗೆ ಹಾಲು ಕೊಡಲು ದೇವಲೋಕದಿಂದ ದೇವತೆಗಳು ಕಾಮಧೇನುವನ್ನು ಕಳುಹಿಸುತ್ತಿದ್ದರಂತೆ. ಈ ಸ್ವಾಮಿಗಳು ತಪಸ್ಸು ಮಾಡುತ್ತಿದ್ದ ಎದುರು ಬಂಡೆಯ ಮೇಲೆ ಮಜ್ಜನಕ್ಕಾಗಿ ಬರುವ ದಾರಿಯಲ್ಲಿ ಆ ಕಾಮಧೇನು ಹಾಲು ಕರೆಯುತ್ತಿತ್ತಂತೆ. ಹಾಲು ಬಿದ್ದ ಜಾಗ ಒರಳು ಕಲ್ಲಿನೋಪಾದಿಯಲ್ಲಿ ಕುಳಿಯಾಗಿ ಹಾಲು ನಿಲ್ಲುತ್ತಿತ್ತು. ಸ್ವಾಮಿಗಳು ಅದನ್ನು ಉಪಯೋಗಿಸುತ್ತಿದ್ದರಂತೆ. ಮುಂದೆ ಕಾಲಾನುಕಾಲದಲ್ಲಿ ಅಲ್ಲಿಯೇ ಶಿವನಲ್ಲಿ ಐಕ್ಯರಾಗಿ ಲಿಂಗ ರೂಪದಲ್ಲಿ ಆ ಬೆಟ್ಟದಲ್ಲಿಯೇ ನೆಲೆಸಿದ್ರು. ಅಂದಿನಿಂದ ಎದಿರು ಬದಿರಾಗಿರುವ ಈ ಬಟ್ಟಲು ಗುಂಡಾದ ಲಿಂಗ. ಇದರಿಂದ ಭಕ್ತರು ಅದನ್ನು ಬಟ್ಟಲುಗುಂಡೇಶ್ವರ ಎಂಬ ಹೆಸರಿನಿಂದ ನಿತ್ಯ ಪೂಜೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಪ್ರತಿ ವರ್ಷ ಸಾವಿರಾರು ಜನರು ಸೇರಿ ಜಾತ್ರೆ ಕೂಡ ನಡೆಸ್ತಾ ಇದ್ದಾರೆ. ಪಕ್ಕದ ಊರಾದ ಶಿವನಹಳ್ಳಿಯ ಜನರು. ಮತ್ತೊಂದು ಊರು ಉರಗನ ದೊಡ್ಡಿ ಅಂಥೇಳಿ. ಉರಗ ಎಂದರೆ ಹಾವು. ಹಾವಿಗೂ ಈ ದೊಡ್ಡಿಗೂ ಸಂಬಂಧವೇನು? ಈ ಪ್ರಶ್ನೆ ಮೂಡಬಹುದು. ಕನಕಪುರ ತಾಲೂಕಿನ ಗಡಿಗ್ರಾಮವಾದ ಈ ದೊಡ್ಡಿಗೆ ಈ ಹೆಸರು ಬಂದ ರೀತಿ ಹೀಗಿದೆ. ಬಹು ವರ್ಷಗಳ ಹಿಂದೆ ಆ ಊರಿನಲ್ಲಿ ವಾಸಿಸುತ್ತಿದ್ದ ಕೊರಮ ಜನಾಂಗವನ್ನು ಬಹಳವಿದ್ದ ಹಾವುಗಳು ಕಚ್ಚಿ ನಿರ್ನಾಮ ಮಾಡುತ್ತಿದ್ದವಂತೆ. ಮುಂದೆ ಬೇಟೆಗೆ ಬಂದ ಕಾಡು ಪೂಜಾರಿಯೊಬ್ಬ ಈ ಎಲ್ಲ ಹಾವುಗಳನ್ನು ಯಾವುದೋ ಗಿಡಮೂಲಿಕೆ ಬೇರು ಮತ್ತು ತನಗೆ ಗೊತ್ತಿದ್ದ ವಶೀಕರಣ ವಿದ್ಯೆಯ ಪ್ರಭಾವದಿಂದ ಸಂಹಾರ ಮಾಡುತ್ತಿದ್ದನಂತೆ. ಆಗ ಸಾಕ್ಷಾತ್ ಉರಗೇಶ್ವರನೇ ಪ್ರತ್ಯಕ್ಷನಾಗಿ, ನನ್ನ ಸಂತತಿ ನಾಶ ಮಾಡಬೇಡ, ನಾನು ಇಲ್ಲಿಯೇ ನೆಲೆಸಿ ಯಾರಿಗೂ ತೊಂದರೆ ಕೊಡದಂತೆ ನನ್ನ ಉರಗ ಪರಿವಾರವನ್ನು ನಿಯಂತ್ರಿಸುತ್ತೇನೆ, ನೀವು ನಿಮ್ಮ ಜನ ನಿಶ್ಚಿಂತೆಯಿಂದ ಮನೆಗಳನ್ನು ಮಾಡಿಕೊಂಡು ವಾಸಿಸಿರಿ ಮತ್ತು ವರ್ಷಕ್ಕೊಮ್ಮೆ ಮುಂಗಾರು ಮಳೆ ಬೀಳುವಾಗ ನನ್ನ ಪೂಜೆ ಮಾಡಿ ಅರವಟ್ಟಿಗೆ ನಡೆಸಿ ಎಂದು ಅಲ್ಲಿಯೇ ಪ್ರತಿಷ್ಠಾಪಿತನಾದ. ಈಗಲೂ ಪಾಳಾಗಿರುವ ಉರಗೇಶ್ವರ ದೇವಾಲಯ ಊರ ಹೊರವಲಯದ ಪೂರ್ವ ಭಾಗದಲ್ಲಿ ಇದೆ. ಮುಂಗಾರು ಮಳೆಯಲ್ಲಿ ಪರಮಾಡುತ್ತಿದ್ದ ಆ ಪರದ ದಿವಸ ಸುತ್ತಮುತ್ತಲ ಎಲ್ಲ ಹಳ್ಳಿಗಳಿಗೂ ಮಳೆ ಬಿದ್ದರೂ ಉರಗನ ದೊಡ್ಡಿಗೆ ಪರ ಮುಗಿಯುವವರೆಗೂ ಬೀಳುವುದಿಲ್ಲ. ಮುಗಿದ ನಂತರ ಆನಕಲ್ಲು ಜೇನುಕಲ್ಲು ಮಳೆ ಬೀಳುತ್ತದೆ ಎಂದು ಆ ಊರ ಜನ ಬಲವಾದ ನಂಬಿಕೆಯನ್ನು ಇರಿಸಿಕೊಂಡಿದ್ದಾರೆ. ಇದು ಉರಗನ ದೊಡ್ಡಿ ಬಗ್ಗೆ KP ದೊಡ್ಡಿಯ ಎಂ ಭೈರೇಗೌಡ ಅವರು ಹೇಳಿರುವಂತಹ ಸ್ಥಳನಾಮ ಇದು. ಮತ್ತೊಂದು ಮಣಕನಕಲ್ ಬೆಟ್ಟ ಅಂಥೇಳಿ. ಉಜ್ಜಪ್ಪನ ದೊಡ್ಡಿ ಆನೇಕಲ್ ತಾಲೂಕಿನ ಒಂದು ಕುಗ್ರಾಮ. ಆ ಊರಿನ ದಕ್ಷಿಣ ಭಾಗದಲ್ಲಿರುವ ಬೆಟ್ಟಕ್ಕೆ ಮಣಕನಕಲ್ ಬೆಟ್ಟ ಎಂದು ಕರೆಯುತ್ತಾರೆ. ಇದರ ಹಿನ್ನೆಲೆಯನ್ನು ಕೇಳಿದಾಗ, ಕಳ್ಳನೊಬ್ಬ ಮಣಕವೊಂದನ್ನು ಕದ್ದುಕೊಂಡು ಹೋಗುವಾಗ ಹಳ್ಳಿಯ ಜನ ಅಟ್ಟಿಸಿಕೊಂಡು ಹೋದರು. ಆಗ ಹೆದರಿದ ಕಳ್ಳ ಮಣಕವನ್ನು ಈ ಬೆಟ್ಟದ ಗುಹೆಯಲ್ಲಿ ಬಿಟ್ಟು ಹೋದನಂತೆ. ಅದರ ಸಂತತಿ ಮುಂದೆ ಬೆಳೆದು ಗುಂಪಾಯಿತು. ಗುಂಪಾದ ಮೇಕೆಗಳನ್ನು ಮತ್ತಾರೋ ದನ ಕಾಯುವವ ಬಂದು ಮನೆಗೆ ಹೊಡಕೊಂಡು ಹೋದನಂತೆ. ಅಂದಿನಿಂದ ಆ ಬೆಟ್ಟಕ್ಕೆ ಮಣಕನಕಲ್ ಬೆಟ್ಟ ಎಂಬ ಹೆಸರು ಬಂತೆಂದು ಹೇಳ್ತಾರೆ. ಮತ್ತೊಬ್ಬರ ಹೇಳಿಕೆಯ ಪ್ರಕಾರ, ಮೇಕೆಗಳನ್ನು ಮೇಯಿಸಲು ಕಾಡಿಗೆ ಒಬ್ಬ ಬಂದಿದ್ದ. ಫಲವಾಗಿದ್ದ ಒಂದು ಮೇಕೆ ಗುಹೆಯಲ್ಲಿ ಮರಿ ಹಾಕಿ ಹಾಲು ಕುಡಿಸಿ ತಾನು ಮೇವಿಗಾಗಿ ಗುಂಪಿನೊಡನಿತ್ತು. ಜೋರಾಗಿ ಮಳೆ ಬಂದದ್ದರಿಂದ ಮೇಕೆಯ ಹಿಂಡನ್ನು ಮನೆಯ ಕಡೆಗೆ ದೌಡಾಯಿಸಿಕೊಂಡು ಹೋದ. ಮರಿ ಒಂದೇ ಉಳಿದು ದೊಡ್ಡ ಮಣಕವಾಯಿತು. ಹಾಗೆ ಅದರ ಸಂತತಿ ಬೆಳೆದು ಗುಂಪಾಯಿತು. ಇರುಳಿಗನೊಬ್ಬ ಸೂರ್ಯೋದಯದ ಸಂದರ್ಭದಲ್ಲಿ ಬೇಟೆಗೆ ಬಂದವನು ಮೈಕಾಸಿಕೊಂಡು ಬಂಡೆವೊಂದರ ಮೇಲೆ ಮಲಗಿದ್ದ ಮಣಕಗಳ ಗುಂಪು ಕಂಡು ಮರಳಿ ಊರಿಗೆ ಬಂದು ತಿಳಿಸಿದ. ಊರ ಜನರೆಲ್ಲ ಸೋಪಡಿ ಬೇಟೆಗೆ, ಅಂದರೆ ಗುಂಪು ಬೇಟೆಗೆ ಬಂದರು. ಎಲ್ಲಿಯೂ ಮಣಕಗಳ ಗುಂಪು ಕಾಣಲಿಲ್ಲ. ಮಾಯವಾದಂತಾಗಿತ್ತು. ಇರುಳಿಗರ ಒಬ್ಬನಿಗೆ
ಕಂಡರೂ ಅವನು ಹೇಳಲಿಲ್ಲ. ಮುಂದೆ ಒಂದು ದಿನ ದನ ಕಾಯಲು ಬಂದವನೊಬ್ಬ ಇವು ಯಾವೋ ಆಡುಗಳಿವೆ ಎಂದು ತನ್ನ ಮನೆಗೆ ಹೊಡೆದುಕೊಂಡು ಹೋದ. ಬೆಟ್ಟದ ಪಕ್ಕದಲ್ಲಿಯೇ ಊರು ಆಯಿತು. ಮಣಕಗಳು ಮಲಗಿದ್ದ ಬಂಡೆ ಪಕ್ಕದಲ್ಲಿಯೇ ಇರುವುದರಿಂದ ಮಣಕಲ ಕಲ್ದುಡ್ಡಿ ಎಂದು ಹೆಸರಿಟ್ಟುಕೊಂಡರು. ಸರ್ಕಾರ ಈಗ ಈ ಊರಿನ ಸಂಸ್ಥಾಪಕನ ಹೆಸರಿಟ್ಟು ಉಜ್ಜಪ್ಪನ ದೊಡ್ಡಿ ಎಂದು ದಾಖಲಿಸಿಕೊಂಡಿದೆ. ಇದು ಆನೇಕಲ್ ತಾಲೂಕಿನ ಗಡಿಹಳ್ಳಿಯಾಗಿದೆ ಅಂಥೇಳಿ ಡಾಕ್ಟರ್ ಎಂ ಭೈರೇಗೌಡ ಅವರು ತಮ್ಮ ಸ್ಥಳನಾಮಗಳ ಅಧ್ಯಯನದಲ್ಲಿ ತಿಳಿಸಿದ್ದಾರೆ. ಈ ವಿಚಾರಗಳು ಜಾನಪದ ಜಗತ್ತು ಅನ್ನುವಂತಹ ಕೃತಿಯಲ್ಲಿ ದಾಖಲಾಗಿದೆ. ಕೇಳುಗರೆ, ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6 ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ರಿ. ತಮ್ಮ ಊರುಗಳ ಬಗೆಗೆ ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇ ಆದಲ್ಲಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಊರಿನ ಪರಿಚಯವನ್ನು ಮಾಡಿಕೊಡಬಹುದು. ಕರೆಗಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-0899. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-0899. ಮೈಸೂರಿನ STD ಕೋಡ್ 0821. ಈಗ ಒಂದು ಗೀತೆಯನ್ನು ಕೇಳೋಣ. ಚಿತ್ರ ಭಗೀರ. ಪ್ರಮೋದ್ ಮರವಂತೆಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್. ಹಾಡಿದ್ದಾರೆ ಹರ್ಷಿಕಾ ದೇವನಾಥ್.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಪ್ರಸಾರ ಆಗ್ತಾ ಇರುವಂತಹ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ಕೇಳುಗರೆ ತಾವೆಲ್ಲರೂ ಆಲಿಸ್ತಾ ಇದ್ರಿ. ಈಗ ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಂಡ್ಯದ ಸಂಶೋಧಕರಾದಂತಹ ಪ್ರಕಾಶ್ ಸಂತೆಕೆಸಲಗೆರೆ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಲೋ ಸರ್, ನಮಸ್ಕಾರ. ಹಲೋ,
1: ಹೇಳಿ ಸರ್. ಹೇಳಿ ಸರ್.
0: ಹಾ ಹೇಳಿ ಪ್ರಕಾಶ್ ಅವರೇ, ಇವತ್ತು ಯಾವ ಗ್ರಾಮನಾಮಗಳ ಬಗ್ಗೆ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡ್ತೀರಿ?
1: ಮಂಡ್ಯ ತಾಲೂಕಿನಲ್ಲಿ ಅಕ್ಷರ ಇದು ಆಲ್ಫಾಬೆಟ್ ಪ್ರಕಾರವಾಗಿ ನಾವು ಹೇಳ್ಕೊ ಬರ್ತಾ ಇದ್ದು, ಈಗ ತಾ ಅಕ್ಷರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದ್ರ ಮೊದಲನೇದಾಗಿ ತಂಗಳಗೆರೆ ಅಂದ್ರೆ ತಗ್ಗಳ್ಳಿ, ತಂದನಾಯಕನ ದೊಡ್ಡಿ, ಈ ಬಗ್ಗೆ ಗ್ರಾಮಗಳ ಬಗ್ಗೆ ಈಗ ನಾನು ಮಾತನಾಡೋದಕ್ಕೆ ಆರಂಭ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ತಂಗಳಗೆರೆ ಅನ್ನುವಂತ ಗ್ರಾಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ತಂಗಳು ಅಂತಂದ್ರೆ ಸಾಮಾನ್ಯವಾಗಿ ಉಳಿದದ್ದು ಅನ್ನುವಂತ ಅರ್ಥ, ಅಂದ್ರೆ ರಾತ್ರಿ ಉಳಿದದ್ದು ಬೆಳಗ್ಗೆ ತಿನ್ನುವಂತಹದ್ದು ಅನ್ನುವಂತ ಈ ಅರ್ಥದಲ್ಲಿ ಹೇಳಲಾಗ್ತದೆ. ಅಂತದೇ ಒಂದು ಪದ ಗ್ರಾಮದ ನಿಷ್ಪತ್ತಿಗೆ ಕಾರಣವಾಯಿತು ಅನ್ನೋದ್ರ ಬಗ್ಗೆ ನಾನೀಗ ವಿವರವಾಗಿ ಮಾತನಾಡೋದಕ್ಕೆ ಬಯಸ್ತೀನಿ. ತಂಗಳಗೆರೆ ಮಂಡ್ಯ ತಾಲೂಕು ಕೇಂದ್ರದ ಉತ್ತರ ದಿಕ್ಕಿಗೆ 16 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 690.8 ಹೆಕ್ಟರ್ ಪ್ರದೇಶವನ್ನು ಹೊಂದಿದೆ. ಈ ಹಿಂದೆ ಜೀವನೋಪಾಯಕ್ಕಾಗಿ ಊರಿಂದ ಊರಿಗೆ ವಲಸೆ ಹೋಗುವ ಪದ್ಧತಿ ಇತ್ತು. ಹೀಗೆ ವಲಸೆ ಹೋಗುವಂತ ಅವರು ಕೂಲಿ ಕಾರ್ಮಿಕರು ಆಗಿದ್ದರು. ಮತ್ತೆ ಕೇವಲ ಪ್ರಾಕೃತಿಕ ಹಿನ್ನೆಲೆಯಲ್ಲೂ ಕೂಡ ವಲಸೆ ಹೋಗುವಂತ ಪದ್ಧತಿಗಳಿದ್ದವು. ಈ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬಂದಂತ ಜನ ಇವರು ಕೆರೆಯ ಬಳಿ ತಂಗಿದ್ದರು. ಇಲ್ಲಿ ತಂಗಿದವರನ್ನು ತಂಗಳಗೆರೆ ಎನ್ನುವಂತ ಹೆಸರಿನಿಂದ ಕರೀತಾ ಇದ್ರು. ಈ ಗ್ರಾಮೀಣ ಭಾಗದಲ್ಲಿ ತಂಗುವುದನ್ನು ತಳಗು ಅನ್ನುವಂತ ಪದದಲ್ಲೂ ಕರೀತಾರೆ. ತಳಂಗು, ತಂಗಳು ಮತ್ತು ತಂಗಳ ಗೆರೆ ಎನ್ನುವಂತ ಹೆಸರಿನಲ್ಲಿ, ಅಂದ್ರೆ ಕೆರೆಯ ನೀರನ್ನ ಕುಡಿದು ಅವರು ಸಮೃದ್ಧವಾಗಿ ನಿದ್ದೆ ಮಾಡಿದರು ಅನ್ನುವಂತ ಕಾರಣಕ್ಕಾಗಿ ಆಗಿಯಾದ್ರು ಈ ಊರನ್ನ ತಂಗಳಗೆರೆ ಎನ್ನುವಂತ ಹೆಸರಿನಿಂದ ಕರೀತಾ ಇದ್ದಾರೆ. ಮತ್ತೊಂದು ಮಾಹಿತಿ ಪ್ರಕಾರವಾಗಿ ಈ ಗ್ರಾಮದ ತಗ್ಗು ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರು ತಮ್ಮ ಬುತ್ತಿಯನ್ನು ಬಿಚ್ಚಿ ಊಟ ಮಾಡುತ್ತಿದ್ದರು. ಬೆಳಗ್ಗೆ ಬೇಗನೆ ಕೆಲಸಕ್ಕೆ ಬರಬೇಕಾಗಿದ್ದರಿಂದ ತಂಗಳು ಅಂದ್ರೆ ರಾತ್ರಿ ಮಿಕ್ಕಿದ ಅನ್ನವನ್ನು ಮತ್ತಿತರ ಆಹಾರದ ಬುತ್ತಿಯನ್ನು ಇಲ್ಲಿಗೆ ತಂದು ತಿಂದಿದ್ದರಿಂದಾಗಿಯೂ ಈ ಕೆರೆ ನೀರನ್ನು ಕುಡಿದು ದಣಿವಾರಿಸಿಕೊಂಡಿದ್ದಕ್ಕಾಗಿ ಕೂಡ ಈ ಗ್ರಾಮವನ್ನ ತಂಗಳಗೆರೆ ಎನ್ನುವಂತ ಹೆಸರಿನಿಂದ ಕರಿತಾ ಇದ್ದಾರೆ ಅನ್ನುವಂತ ಮಾಹಿತಿ ನಮ್ಗೆ ಲಭ್ಯವಾಗ್ತದೆ. ಈ ಗ್ರಾಮದಲ್ಲಿ ಅಲ್ಲಿ ವಲಸೆ ಬಂದಂತ ಕಾರ್ಮಿಕರುಗಳು ತಮ್ಮ ಗ್ರಾಮ ದೇವತೆಗಳ ಹೆಸರಿನಲ್ಲಿ ದೇವಾಲಯವನ್ನು ಕೂಡ ಕಟ್ಟಿಕೊಂಡಂತ ಸಂದರ್ಭಗಳು ಇಲ್ಲಿ ಉಂಟು. ಈ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಮಾರಮ್ಮನ ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಮತ್ತೆ ಪ್ರತಿ ವರ್ಷವೂ ಕೂಡ ಈ ಗ್ರಾಮದ ಒಳಿತಿಗಾಗಿ ಮತ್ತು ತಮಗಾಗಿಯೂ ಕೂಡ ಮಾರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುವ ಪದ್ಧತಿ ಈ ಗ್ರಾಮದಲ್ಲಿದೆ. ಈ ಗ್ರಾಮ ಅತ್ಯಂತ ಚಿಕ್ಕ ಗ್ರಾಮವೇನಲ್ಲ. 2011 ಜನಗಣತಿ ಪ್ರಕಾರವಾಗಿ 1124 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರೇ ದೊಡ್ಡ ಸಮುದಾಯ. ಮಡಿವಾಳರು, ಪರಿಶಿಷ್ಟ ಜನಾಂಗದವರು ಈ ಗ್ರಾಮದಲ್ಲಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರ, ಮಂಡ್ಯ ವಿಧಾನಸಭಾ ಕ್ಷೇತ್ರ, ಬಸರಾಳು ತಾಲೂಕು ಪಂಚಾಯತಿ, ಹಲ್ಲೆಗೆರೆ ಗ್ರಾಮ ಪಂಚಾಯತಿಗೆ ಸೇರಿದ ಈ ಗ್ರಾಮ ಇದಾಗಿದೆ. ಮತ್ತೆ ಮುಂದಿನ ಗ್ರಾಮವಾಗಿ ಮಾತನಾಡುವುದಾದ್ರೆ ಈಗಾಗಲೇ ಒಂದು ಸಾರಿ ಪರಿಚಯಿಸಿದ್ದೆ ಅಂತ ನೆನಪಿದೆ, ಅದರಲ್ಲಿ ತಂಡಸನಹಳ್ಳಿ ಅನ್ನುವಂಥ ಗ್ರಾಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ತಂಡಸ ಅಂದ್ರೆ ಹಾಗೆ ಹಿಂದೆ ತಂಡೋಪತಂಡವಾಗಿ ಸೇನೆಯನ್ನ ಬಿಡಾರ ಬಿಡುವುದೇ ಇದಕ್ಕೆ ಮುಖ್ಯ ಉದ್ದೇಶ. ಈ ಹಿನ್ನೆಲೆಯಲ್ಲಿ ಒಂದು ತಂಡ, ಸೇನೆಯ ತಂಡದ ಹಿನ್ನೆಲೆಯಲ್ಲಿ ಒಂದು ಗ್ರಾಮ ಹುಟ್ಟಿಕೊಂಡಿತು ಅನ್ನುವಂತಹದ್ದು ಇಲ್ಲಿ ಕಂಡು ಬರ್ತದೆ. ತಂಡಸನಹಳ್ಳಿ ಮಂಡ್ಯ ತಾಲೂಕು ಕೇಂದ್ರದ ಉತ್ತರ ದಿಕ್ಕಿಗೆ 7 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 265 ಹೆಕ್ಟರ್ ಪ್ರದೇಶವನ್ನು ಇದೆ. ಈಗ ಇರುವ ತಂಡಸನಹಳ್ಳಿ ಗ್ರಾಮದ ಹೊರಭಾಗದಲ್ಲಿ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಕೊತ್ತರಹಳ್ಳಿ ಇತ್ತು. ಈ ಮೈಸೂರು ಅರಸರ ಕಾಲದಲ್ಲಿ ಕೋಟೆ ಕಾಯುವ ಕೆಲಸದಲ್ಲಿ ಇಲ್ಲಿನವರು ಬಹುತೇಕ ನಿಯೋಜನೆಗೊಂಡಿದ್ದರು ಎನ್ನುವಂತ ಮಾಹಿತಿ ಗ್ರಾಮದವರಿಂದ ನಮಗೆ ತಿಳಿದು ಬರುತ್ತೆ. ಸೈನಿಕರಲ್ಲಿ ಕೊತ್ವಾಲರು ಎಂದು ಕರೀತಾ ಇದ್ರು ಈ ಸೈನಿಕರನ್ನ. ಕೊತ್ವಾಲರು ಅಂದ್ರೆ ಸೈನಿಕರಿಂದ ಮೇಲ ದರ್ಜೆಯವರು ಎನ್ನುವಂತ ಮಾಹಿತಿ. ಕೊತ್ವಾಲರಹಳ್ಳಿ ಎನ್ನುವಂತ ಮೊದಲು ಬದಲಾಗಿ ಕರಿತಾ ಇದ್ರು. ನಂತರದಲ್ಲಿ ಕೊತ್ತರಹಳ್ಳಿ ಎನ್ನುವಂತಾಯ್ತು. ಕೊತ್ತರಹಳ್ಳಿ ಎನ್ನುವಂತಹದ್ದು ಮುಂದೆ ಈ ಗ್ರಾಮದಲ್ಲಿ ಇಲ್ಲಿ ವೀರಗಲ್ಲುಗಳು ಸಾಕಷ್ಟುಗಳಿವೆ. ಧಾನ್ಯವನ್ನು ಕುಟ್ಟಿ ಹದ ಮಾಡಬಹುದಾದಂತ ಒರಳು ಕಲ್ಲುಗಳು ಕೂಡ ಈ ಗ್ರಾಮದಲ್ಲಿ ಈಗಲೂ ಕೂಡ ನಮಗೆ ಸಿಗ್ತವೆ. ಇವೆಲ್ಲವೂ ಕೂಡ ಸೇನೆಯಗೆ ಆಹಾರವನ್ನು ತಯಾರು ಮಾಡೋದಕ್ಕೋಸ್ಕರವಾಗಿ ಇಲ್ಲಿ ಕೆಲವು ಪದಾರ್ಥಗಳನ್ನು ಬಳಸುತ್ತಿದ್ದರು. ಈ ಕಾರಣಕ್ಕಾಗಿ ಈಗಲೂ ಕೂಡ ಅಲ್ಲಲ್ಲಿ ಧಾನ್ಯವನ್ನು ಕುಟ್ಟಿ ಹದ ಮಾಡುವಂತಹ ಕೆಲವು ಒಳಕಲ್ಲುಗಳು ನಮಗೆ ಲಭ್ಯವಾಗ್ತವೆ. ಮೈಸೂರು ಮಹಾರಾಜರ ಸೇನೆ ತುಕ್ಕಡಿ ಅಂದ್ರೆ ತಂಡ, ಸೇನೆಯ ತಂಡದೊಂದಿಗೆ ಗ್ರಾಮದ ಬಳಿ ವಿಶ್ರಾಂತಿ ಪಡೆದರು. ಜೊತೆಗೆ ಸೇನೆಯ ಗುಂಪು ಇಲ್ಲಿ ಬಂದಿದ್ದರಿಂದಾಗಿ ಸೇನೆಯ ತಂಡ, ಸೇನೆ ತಂಡ ಮತ್ತು ತಂಡ ಸೇನೆ ಅನ್ನುವಂತ ಹಿನ್ನೆಲೆಯಲ್ಲಿ ತಂಡಸನಹಳ್ಳಿ ಅನ್ನುವಂಥ ಹೆಸರನ್ನ ಪಡೆದುಕೊಂಡಿದೆ ಎನ್ನುವಂತಹದ್ದು ನಮಗೆ ತಿಳಿದು ಬರುತ್ತದೆ. ಅಲ್ಲದೆ ಈ ಗ್ರಾಮದಲ್ಲಿ ಬೋರೆದೇವರು, ಮಾರಮ್ಮ, ಚೌಡೇಶ್ವರಿ, ರಾಮ ಮಂದಿರ ದೇವಾಲಯಗಳಿವೆ. ಪ್ರತಿ ವರ್ಷ ಬೋರೆದೇವರ ಹಬ್ಬವನ್ನು ಆಚರಿಸುತ್ತಾರೆ. ಮಾರಮ್ಮನ ಹಬ್ಬದಲ್ಲಿ ತಂಬಿಟ್ಟಿನ ಆರತಿ ತೋರಿಸಿ ತಂಪು ತೋರಿಸುವ ಪದ್ಧತಿ ಈ ಗ್ರಾಮದಲ್ಲಿದೆ. ಅಲ್ಲದೆ ಈ ಎಲ್ಲಾ ಆಚರಣೆಗಳ ನಡುವೆ ಬಲಿ ಪದ್ಧತಿ ಕೂಡ ನಿರಂತರವಾಗಿ ಇಲ್ಲಿಗೆ ನಡೀತಾ ಇದೆ. ಇಲ್ಲಿ ಗ್ರಾಮದಲ್ಲಿ 2011 ಜನಗಣತಿ ಪ್ರಕಾರವಾಗಿ 1190 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರು ದೊಡ್ಡ ಸಮುದಾಯದವರಾಗಿದ್ದಾರೆ. ಪರಿಶಿಷ್ಟ ಜಾತಿ ಉಪ್ಪಾರರು, ಬ್ರಾಹ್ಮಣರು ಸಹ ಈ ಗ್ರಾಮದಲ್ಲಿ ವಾಸವಾಗಿದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ, ಕೊತ್ತತ್ತಿ ಜಿಲ್ಲಾ ಪಂಚಾಯಿತಿ, ಮಂಡ್ಯ ಗ್ರಾಮಾಂತರ ತಾಲೂಕು ಪಂಚಾಯಿತಿ ಮತ್ತು ಗ್ರಾಮಾಂತರ ಜಲ ಗ್ರಾಮ ಪಂಚಾಯಿತಿಯನ್ನು ಈ ಗ್ರಾಮ ಹೊಂದಿದೆ ಎನ್ನುವಂತಹದ್ದು ನಮಗೆ ತಿಳಿದು ಬರುತ್ತದೆ. ಹೀಗೆ ಮುಂದೆ ನಾವು ಮಾತನಾಡುವಾಗ ನಾಯಕರ ಹೆಸರಿನಲ್ಲಿ ಅಂದ್ರೆ ಪಾಳೆಗಾರರ ಹೆಸರಿನಲ್ಲಿಯೇ ಹುಟ್ಟಿಕೊಂಡಂತಹ ಗ್ರಾಮಗಳು ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಗ್ರಾಮಗಳು ನಮಗೆ ಸಿಗುತ್ತವೆ. ಈ ನೆಲೆಯಲ್ಲಿ ತಂದ ನಾಯಕ ಎನ್ನುವಂತವನು ಆಳ್ವಿಕೆ ನಡೆಸಿದ್ದ ಊರು ಈಗ ಗ್ರಾಮವಾಗಿ ಬೆಳೆದಿದೆ. ಈಗ ತಂದ ನಾಯಕನ ದೊಡ್ಡಿ ಎನ್ನುವ ವಿಚಾರದ ಬಗ್ಗೆ ನಾನು ಮಾತನಾಡುವಾಗ ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 19 ಕಿಲೋಮೀಟರ್ ದೂರದಲ್ಲಿದೆ. 7,048.13 ಎಕ್ಟರ್ ಪ್ರದೇಶವನ್ನು ಹೊಂದಿದೆ. ಈ ಗ್ರಾಮದಲ್ಲಿ ಬಹುತೇಕವಾಗಿ ತಂದನಾಯಕ ಎನ್ನುವನ ಆಳ್ವಿಕೆಗೆ ಈ ಗ್ರಾಮ ಒಳಪಟ್ಟಿತ್ತು. ಈ ಗ್ರಾಮದ ಜೊತೆಗೆ ಅಲ್ಲಗೆರೆ, ಬೀದರಕೋಟೆಯ ಕೂಡ ಗಡಿ ಗ್ರಾಮವಾಗಿ ಈ ಗ್ರಾಮ ಹಂಚಲ್ಪಟ್ಟಿತ್ತು. ಈ ವಿಸ್ತಾರವಾದಂತಹ ಗ್ರಾಮವನ್ನು ಆಳ್ವಿಕೆ ನಡೆಸುತ್ತಿದ್ದಂತ ತಂದನಾಯಕ ಈತನ ಹೆಸರಿನಲ್ಲಿಗೆ ತನ್ನ ಊರನ್ನು ಕಟ್ಟಿಕೊಂಡಿದ್ದ. ಇವನು ಪ್ರಮುಖವಾಗಿ ಈತನ ಉದ್ದೇಶ ಅಂದ್ರೆ ಅಲ್ಲಿ ಪಶುಸಂಗೋಪನೆ ಮಾಡುವುದು ಮತ್ತು ಜನರಿಗೆ ವಿವಿಧ ಸೌಲಭ್ಯವನ್ನು ಒದಗಿಸಿಕೊಡುವುದು ಈತನ ಮುಖ್ಯ ಉದ್ದೇಶವಾಗಿತ್ತು. ಈ ಜನಾನುರಾಗಿ ನಾಯಕನ ಹಿನ್ನೆಲೆಯಲ್ಲಿ ಅಲ್ಲಿ ಆತನ ಹೆಸರಿನಿಂದಲೇ ತಂದನಾಯಕನ ದೊಡ್ಡಿ ಎನ್ನುವಂತ ಹೆಸರಿನಿಂದ ಈ ಗ್ರಾಮವನ್ನು ಕರೀತಾ ಇದ್ದಾರೆ. ಈ ಗ್ರಾಮದಲ್ಲಿ ಬೋರಪ್ಪ, ಬೀರಪ್ಪ, ಮಾರಮ್ಮ ದೇವಾಲಯಗಳಿವೆ. ಸೋಬಾನೆ ಪದ ಕಲಾವಿದರು ಕೂಡ ಈ ಗ್ರಾಮದಲ್ಲಿದ್ದಾರೆ. 2011 ಜನಗಣತಿ ಪ್ರಕಾರವಾಗಿ 761 ಜನಸಂಖ್ಯೆಯನ್ನು ಹೊಂದಿದೆ. ಕುರುಬ ಜನಾಂಗದವರು ದೊಡ್ಡ ಸಮುದಾಯದವರಾಗಿದ್ದಾರೆ. ಬೆಸ್ತರು, ಪರಿಶಿಷ್ಟ ಜನಾಂಗದವರು ಈ ಗ್ರಾಮದಲ್ಲಿದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ, ಬಸರಾಳ ಜಿಲ್ಲಾ ಪಂಚಾಯತಿ, ಅಲ್ಲಗೆರೆ ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಯನ್ನು ಈ ಗ್ರಾಮ ಹೊಂದಿದೆ ಎನ್ನುವಂಥದ್ದು ನಮಗೆ ಮಾಹಿತಿ ತಿಳಿದು ಬರ್ತದೆ. ಮುಂದಿನ ಗ್ರಾಮವಾಗಿ ನಾವು ಮಾತನಾಡೋದಾದ್ರೆ ಮಂಡ್ಯ ತಾಲೂಕಿನಲ್ಲಿ ಮತ್ತು ಮದ್ದೂರು ತಾಲೂಕಿನಲ್ಲೂ ಕೂಡ ತಗ್ಗಳ್ಳಿ ಎನ್ನುವಂಥ ಹೆಸರಿನಲ್ಲಿ ಸಾಕಷ್ಟು ಗ್ರಾಮಗಳು ನಮಗೆ ಸಿಗ್ತವೆ. ಅಲ್ಲಲ್ಲಿ ತಗ್ಗಳ್ಳಿ ಗ್ರಾಮಗಳು ಅಲ್ಲಿಯ ಪರಿಸರದ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಂತಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯ ತಾಲೂಕಿನಲ್ಲಿರುವ ತಗ್ಗಳ್ಳಿ ಗ್ರಾಮದ ಬಗ್ಗೆ ನಾನು ಈಗ ಮಾಹಿತಿಯನ್ನು ನೀಡೋದಕ್ಕೆ ಬಯಸ್ತೇನೆ. ಮಂಡ್ಯ ತಾಲೂಕು ಕೇಂದ್ರದಿಂದ ಪೂರ್ವ ದಿಕ್ಕಿಗೆ 8 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 547.5 ಎಕ್ಟರ್ ಪ್ರದೇಶವನ್ನು ಹೊಂದಿದೆ. ಸಾಗುವಳಿಯಾಗಿ 393.8 ಹೆಕ್ಟರ್ ಪ್ರದೇಶವನ್ನು ಹೊಂದಿದೆ. ನೀರಾವರಿಯಾಗಿ 674.27 ಎಕ್ಟರ್ ಪ್ರದೇಶವನ್ನು ಈ ತಗ್ಗಳ್ಳಿ ಗ್ರಾಮ ಹೊಂದಿದೆ. ಈ ಗ್ರಾಮದಲ್ಲಿ ಸಾಕಷ್ಟು ವೀರಗಲ್ಲುಗಳಿವೆ. 15 ಮತ್ತು 16ನೇ ಶತಮಾನಕ್ಕೆ ಸೇರಿದ ಶಾಸನ ಕಲ್ಲುಗಳು ಇಲ್ಲಿ ದೊರೆಯುತ್ತವೆ. ಊರಿನ ಜಗತಿ ಮೇಲೆ ಅಕ್ಕಪಕ್ಕದಲ್ಲಿ ಈ ಶಾಸನಗಳನ್ನು ಜೋಡಿಸಿ ಇಡಲಾಗಿದೆ ಎನ್ನುವಂತಹದ್ದು ವಿಶೇಷವಾಗಿ ಕಂಡು ಬರುತ್ತದೆ. ಅದರ ಲಿಪಿ ಸವೆದು ಹೋಗಿರುವುದರಿಂದ ಅದಕ್ಕೆ ಸಾಕಷ್ಟು ಸುಣ್ಣ ಬಣ್ಣವನ್ನು ಬಳಸಿರುವುದರಿಂದ ಅದರಲ್ಲಿರುವ ಶಾಸನಗಳನ್ನು ಓದಲು ಸಾಕಷ್ಟು ಕಷ್ಟವಾಯಿತು. ಈ ಹಿನ್ನೆಲೆಯಲ್ಲಿ ಕೆಲವೊಂದನ್ನು ಮಾತ್ರ ನಾವು ಗುರುತಿಸಬಹುದಾಗಿದೆ ಎನ್ನುವಂತಹದ್ದು ಕಂಡು ಬರುತ್ತದೆ. ಇಲ್ಲಿನ ಶಾಸನದ ಪ್ರಕಾರವಾಗಿ ಮಲ್ಲರಾಜ ಒಡೆಯನ ಕಾರ್ಯಕರ್ತ ತೋಟಯ್ಯ ಒಡೆಯ ಎಂಬುವರು ಮಲ್ಲ ದೇವರಸನೆಂಬ ನೀರಗಂಟಿಗೆ ಈ ಗ್ರಾಮವನ್ನು ಉಂಬಳಿಯಾಗಿ ನೀಡಿದ ವಿಚಾರ ಈ ಮೇಲಿನ ಶಾಸನದಲ್ಲಿ ನಮಗೆ ತಿಳಿದು ಬರುತ್ತದೆ. ಬಹುಶಃ ಮಲ್ಲರಾಜ ಒಡೆಯ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದಂತ ಉಮ್ಮತ್ತೂರಿನ ಮಾಂಡಲೇಶ್ವರನಾಗಿದ್ದನು ಎನ್ನುವಂತಹದ್ದು ಕಂಡು ಬರ್ತದೆ. ಅವನ ಅಧಿಕಾರಿ ತೋಟಯ್ಯ ಒಡೆಯನು ಕೆರೆಯ ಮೇಲ್ವಿಚಾರಕನಾಗಿದ್ದನು. ಮಲ್ಲ ದೇವರಸನಿಗೆ ತಗ್ಗಳ್ಳಿ ಗ್ರಾಮವನ್ನು ಕೊಡುಗೆಯಾಗಿ ನೀಡಿರಬೇಕು ಎನ್ನುವಂತಹದ್ದು ಈ ಶಾಸನದಿಂದ ನಮಗೆ ಮಾಹಿತಿ ತಿಳಿದು ಬರ್ತದೆ. ತೋಟಯ್ಯ ಒಡೆಯ ಈ ಗ್ರಾಮವನ್ನು ಉಂಬಳಿ ನೀಡಿದ್ದರಿಂದ ಅವನ ಹೆಸರಿನಿಂದಲೇ ಈ ಊರಿಗೆ ತೋಟಯ್ಯನಹಳ್ಳಿ ತೋಟಹಳ್ಳಿ ಎಂದಾಗಿ ಕೂಡ ಕರೀತಾ ಇದ್ರು. ನಂತರದಲ್ಲಿ ಈ ಹೆಸರುಗಳು ಅಪಭ್ರಂಶಗೊಂಡು ತಂಗಳ್ಳಿ ಎನ್ನುವಂತ ಹೆಸರಿನಿಂದ ಪಡೆದುಕೊಂಡಿದೆ ಎನ್ನುವಂತಹದ್ದು ನಮಗೆ ತಿಳಿದು ಬರ್ತದೆ. ಆದರೂ ಕೂಡ ಇಲ್ಲಿನ ಉತ್ತರಕ್ಕಿರುವ ಕಮ್ಮನಾಯಕನ ಹಳ್ಳಿಯ ಕೆರೆಯ ದಕ್ಷಿಣಕ್ಕಿರುವ ತಂಗಳ್ಳಿ, ಅದರ ಪಕ್ಕದಲ್ಲಿರುವ ಅಳುವಾಡಿ, ಈ ಮೂರು ಗ್ರಾಮಗಳ ಸಹೋದರ ಗ್ರಾಮಗಳಾಗಿವೆ. ಕಮ್ಮನಾಯಕನ ಹಳ್ಳಿ ಹಾಗೂ ಕೆರೆಯು ತೆಂಕಣ ಅಂದ್ರೆ ದಕ್ಷಿಣ ದಿಕ್ಕಿಗೆ ಈ ಕೆರೆ ಇದೆ. ಈ ಗ್ರಾಮ ತೆಂಕಣಹಳ್ಳಿ ಅಂತಲೂ ತೆಂಕಲ ಹಳ್ಳಿ ಅಂತಲೂ ಕರೀತಾ ಇದ್ರು. ನಂತರದಲ್ಲಿ ತಗ್ಗಾದ ಅಂದ್ರೆ ತಗ್ಗಾದ ಹಳ್ಳ ಪ್ರದೇಶದಲ್ಲಿ ಈ ಗ್ರಾಮ ಇದ್ದರಿಂದಾಗಿಯೂ ಗ್ರಾಮದಲ್ಲಿರುವ ಕಾರಣ ತಗ್ಗಾದ ಹಳ್ಳಿ ಅಂದ್ರೆ ಅತೀ ಹಳ್ಳಕ್ಕೆ ಇರುವಂತಹ ಪ್ರದೇಶವಾದ್ರಿಂದ ತಗ್ಗಾದ ಹಳ್ಳಿ ಎನ್ನುವಂಥದ್ದು ತಗ್ಗಳ್ಳಿ ಎನ್ನುವಂಥ ಹೆಸರನ್ನು ಪಡೆದುಕೊಂಡಿದೆ ಎನ್ನುವಂತಹದ್ದನ್ನ ಗ್ರಾಮಸ್ಥರು ನಮಗೆ ಮಾಹಿತಿ ನೀಡ್ತಾರೆ. ಈ ಗ್ರಾಮದಲ್ಲಿ ಮಾರಮ್ಮ, ಕಾಳಮ್ಮ, ಮಂಚಮ್ಮ, ಮಾಸ್ತಮ್ಮ, ಪಟ್ಟಳದಮ್ಮ ಅಂದ್ರೆ ಕಮ್ಮನಾಯಕಳಮ್ಮ ಅಂತ ಕರಿತಾ ಇದ್ದಾರೆ, ತಿಮ್ಮಮ್ಮ, ಈಶ್ವರ, ಶಂಭುಲಿಂಗೇಶ್ವರ, ಗಣೇಶ, ಭೂಮಿ ದೇವರ, ವೀರಪ್ಪನ ಗುಡಿಗಳು ಈ ಗ್ರಾಮದಲ್ಲಿವೆ. ಮಸೀದಿ ಕೂಡ ಈ ಗ್ರಾಮದಲ್ಲಿದೆ. ಅಲ್ಲದೆ ಶಿವರಾತ್ರಿ ಕಳೆದ 15 ದಿವಸಕ್ಕೆ ಪಟ್ಟಳದಮ್ಮನ ಹಬ್ಬವನ್ನು ಮಾಡ್ತಾರೆ. ಮಾರಿಯನ್ನು ಕೂಡ ಈ ಹಬ್ಬದ ಸಂದರ್ಭದಲ್ಲಿ ಬಲಿ ಕೊಡುವ ಪದ್ಧತಿ ಈ ಗ್ರಾಮದಲ್ಲಿದೆ. ಕೊಂಡ ಬಂಡಿ ನಡೆಯುವುದು ಪಟ್ಟದಮ್ಮನ ಹಬ್ಬದ ಮುಗಿದ 15ನೇ ದಿನಕ್ಕೆ ಕಾಳಮ್ಮನ ಹಬ್ಬ ಆಚರಣೆ ಮಾಡುವರು. ಬಂಡಿ ಕಟ್ಟುವರು, ಸೋಬಾನೆ ಕಲಾವಿದರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸ್ತಾರೆ ಎನ್ನುವಂಥದ್ದು ಮಾಹಿತಿ ಇದೆ. 2011 ಜನಗಣತಿ ಪ್ರಕಾರವಾಗಿ 7603 ಜನಸಂಖ್ಯೆಯನ್ನು ಹೊಂದಿದೆ ಒಕ್ಕಲಿಗರೆ ದೊಡ್ಡ ಸಮುದಾಯ. ಪರಿಶಿಷ್ಟ ಜಾತಿ ಮುಸ್ಲಿಮರು, ಕುರುಬರು, ವಿಶ್ವಕರ್ಮರು, ಬೆಸ್ತರು, ಮಡಿವಾಳರು ಹಾಗೂ ಲಿಂಗಾಯತ ಸಮುದಾಯದವರು ಈ ಗ್ರಾಮದಲ್ಲಿದ್ದಾರೆ. ಈ ಗ್ರಾಮ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ, ತಗ್ಗಳ್ಳಿ ಜಿಲ್ಲಾ ಪಂಚಾಯತಿ, ತಗ್ಗಳ್ಳಿ ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಯನ್ನು ಈ ಗ್ರಾಮ ಹೊಂದಿದೆ ಎನ್ನುವಂತದ್ದು ಮಾಹಿತಿ ನಮಗೆ ತಿಳಿದು ಬರುತ್ತದೆ.
0: ಪ್ರಕಾಶ್ ಅವರೇ, ಈಗ ಇನ್ನೊಂದೆರಡು ಸ್ಥಳನಾಮಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೀಡ್ತೀರಿ, ಒಂದು ಗೀತೆಯ ನಂತರ. ಕೇಳುಗರೆ, ಈಗ ಒಂದು ಗೀತೆಯನ್ನ ಕೇಳೋಣ. ಚಿತ್ರ ಪ್ರೇಮ ಪರ್ವ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಗೀತೆಯನ್ನ ಹಾಡಿದ್ದಾರೆ. ಶ್ಯಾಮಸುಂದರ ಕುಲಕರ್ಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

0: ಕೆಳಗರೆ ನಮ್ಮೂರು ಹೆಸರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಈಗ ಮತ್ತೆ ನಾವು ಸಂಶೋಧಕರಾದಂತಹ ಪ್ರಕಾಶ್ ಸಂತೆಕೆಸಲಗೆರೆ ಅವರನ್ನು ಸಂಪರ್ಕಿಸ್ತಾ ಇದ್ದೇವೆ. ಪ್ರಕಾಶ್ ಅವರೇ, ಮುಂದುವರಿಸಿ ಸರ್.
1: ಮುಂದಿನ ಭಾಗವಾಗಿ ನಾವು ತಾಕ್ಷರದಲ್ಲೇ ಮಾತಾಡುವಾಗ ಸಿರಣಿಗೆರೆ ಮತ್ತು ತಾರಸಿಗೆರೆ ಮತ್ತು ತಾವರೆಕೆರೆ ಬಗ್ಗೆ ನಾನು ಈ ಮುಂದುವರೆದವಾಗಿ ಮಾತಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಗ್ರಾಮಗಳಲ್ಲಿ ಅಲ್ಲಿ ಬಯಲು ಪ್ರದೇಶಗಳಲ್ಲಿ ಇರುವಂತಹ ಪ್ರಾಣಿ ಪಕ್ಷಿಗಳ ಆಧಾರದ ಮೇಲೆ ಈ ಗ್ರಾಮದ ನಿಷ್ಪತ್ತಿ ಪಡೆದಿದೆ ಎನ್ನುವುದರ ಬಗ್ಗೆ ಮಾತಾಡುವಾಗ, ತರಣಿಗೆರೆ ಎನ್ನುವಂತ ಹೆಸರು ಹೇಳಿದಾಗಲೇ ನಮಗೆ ತರಣಿ ಎನ್ನುವುದು ಅರಣಿ ಎನ್ನುವಂತ ಹಿನ್ನೆಲೆಯಲ್ಲಿ ಬಂದಂತಹದ್ದು ಅನ್ನುವಂತಹದ್ದು ನಮಗೆ ತಿಳಿದು ಬರ್ತದೆ. ಈ ಗ್ರಾಮ ಮಂಡ್ಯ ತಾಲೂಕು ಕೇಂದ್ರದ ಉತ್ತರ ದಿಕ್ಕಿಗೆ 25 ಕಿಲೋಮೀಟರ್ ದೂರದಲ್ಲಿದೆ. ಕಂದಾಯ ಗ್ರಾಮ ಆಗಿದೆ. ಭೌಗೋಳಿಕವಾಗಿ 120.78 ಎಕರ್ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಈ ಗ್ರಾಮದಲ್ಲಿ ಬಯಲು ಪ್ರದೇಶದಲ್ಲಿ ಸಾಕಷ್ಟು ಪ್ರಾಣಿಗಳು ಇಲ್ಲಿ ವಾಸವಾಗಿದ್ದವು. ಅದರ ಜೊತೆಯಲ್ಲಿ ಹೆಚ್ಚಾಗಿ ಇದ್ದಿದ್ದು ಹರಿಣಿಗಳು ಎನ್ನುವಂತಹದ್ದು ಕಂಡು ಬರ್ತವೆ. ಈ ಹರಿಣಿಗಳು ಹೆಚ್ಚಾಗಿದ್ದರಿಂದ ಇವುಗಳನ್ನ ಜನ ತರಣಿಗೆರೆ ಎನ್ನುವಂತ ಹೆಸರಿನಲ್ಲಿ ಕರೀತಾ ಇದ್ದಾರೆ. ಇಲ್ಲಿ ಆ ಪಕ್ಕದಲ್ಲಿ ಒಂದು ಕೆರೆ ಇದೆ, ಇಲ್ಲಿ ತರಣಿಗೆರೆ ಎನ್ನುವಂಥದ್ದು ಈ ನೀರನ್ನ ಬಳಸಿಕೊಳ್ಳುವುದಕ್ಕೆ, ಜೊತೆಗೆ ಅರಣಿಗಳು ಬಂದು ಆ ಕೆರೆಯಲ್ಲಿ ನೀರು ಕುಡಿತಿದ್ದರಿಂದಾಗಿ ಈ ಗ್ರಾಮವನ್ನು ತರಣಿಕೆರೆ ಎನ್ನುವಂತ ಹೆಸರಿನಲ್ಲಿ ಕರೀತಾ ಇದ್ರು. ಆ ಕೆರೆಯ ಹಿನ್ನೆಲೆಯಲ್ಲಿ ಈ ಗ್ರಾಮವನ್ನು ಕೂಡ ಗುರುತಿಸಲಾಗ್ತಾ ಇದೆ.

ಈ ಗ್ರಾಮದಲ್ಲಿದ್ದಾರೆ. 2011 ಜನಗಣತಿ ಪ್ರಕಾರವಾಗಿ 264 ಜನಸಂಖ್ಯೆಯನ್ನಂತೆ ಮೊದಲೇ ಹೇಳಿದ ಹಾಗೆ ಇದೊಂದು ಪುಟ್ಟ ಗ್ರಾಮ ಎನ್ನುವಂತಹದ್ದು ನಮಗೆ ಕಂಡು ಬರ್ತದೆ. ಮತ್ತೆ ಕೇವಲ 60 ಮನೆಗಳು ಮಾತ್ರ ಇಲ್ಲಿವೆ. ಈ ಗ್ರಾಮದಲ್ಲಿ ಒಕ್ಕಲಿಗರೇ ದೊಡ್ಡ ಸಮುದಾಯದವರಾಗಿದ್ದಾರೆ. ಗೊಲ್ಲಗೌಡರು, ಗಾಣಿಗಚಿತ್ರರು ಈ ಗ್ರಾಮದಲ್ಲಿದ್ದಾರೆ. ಅಲ್ಲದೆ ಈ ಗ್ರಾಮ ಮಂಡ್ಯ ವಿಧಾನಸಭಾ ಕ್ಷೇತ್ರ, ಬಸರಾಳ ಜಿಲ್ಲಾ ಪಂಚಾಯಿತಿ, ಮಂಡ್ಯ ತಾಲೂಕು ಪಂಚಾಯಿತಿ ಮತ್ತು ಬೇವಿ ಗ್ರಾಮ ಪಂಚಾಯಿತಿಯನ್ನು ಈ ಗ್ರಾಮ ಹೊಂದಿದೆ ಎನ್ನುವಂತಹದ್ದು ನಮಗೆ ತಿಳಿದು ಬರ್ತದೆ. ಮತ್ತೆ ಮುಂದಿನ ಗ್ರಾಮವಾಗಿ ಮಾತನಾಡುತ್ತಾರೆ ಈ ತಾರಸಿಗೆರೆ ಅನ್ನುವಂಥದ್ದು. ಈ ಒಂದು ರೋಚಕವಾದಂತಹ ವಿಚಾರ, ಇಲ್ಲಿ ತೆರಿಗೆ ಸಂಗ್ರಹದ ಹಿನ್ನೆಲೆಯಲ್ಲಿ ಕರ ಎಂದರೆ ತೆರಿಗೆ ಎನ್ನುವಂತಹದ್ದು, ಇದನ್ನ ತೆರಿಗೆ ಕರ ಮತ್ತು ಕರ ಎನ್ನುವಂತ ಹಿನ್ನೆಲೆಯಲ್ಲಿ ಈ ಗ್ರಾಮವನ್ನ ಕರೀತಾ ಇದ್ರು. ಇದು ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 20 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 298.2 ಎಕರ್ ಪ್ರದೇಶವನ್ನು ಹೊಂದಿದೆ. ಸಾಗುವಳಿಯಾಗಿ 208.38 ಎಕರ್ ಪ್ರದೇಶವನ್ನು ಹೊಂದಿದೆ. ನೀರಾವರಿಯಾಗಿ 16.7 ಎಕರ್ ಪ್ರದೇಶವನ್ನು ಈ ಗ್ರಾಮ ಹೊಂದಿದೆ. ಅಂದರೆ ಬಹುತೇಕವಾಗಿ ನೀರಾವರಿಯಿಂದ ವಂಚಿತವಾದಂತಹ ಪ್ರದೇಶ ಅಂತ ಗುರುತಿಸಲ್ಪಟ್ಟಂತಹ ಈ ಗ್ರಾಮ ಬಹುತೇಕವಾಗಿ ತೆರಿಗೆ ಸಂಗ್ರಹ ಅಂದ್ರೆ ಈ ಭೂಮಿಯಲ್ಲಿ ತರಿ ಭೂಮಿ ಹೆಚ್ಚಾಗಿದೆ. ಅಂದ್ರೆ ವಿಶಾಲವಾದಂತಹ ಜಮೀನು, ತರಿ ಭೂಮಿ ಅಂದ್ರೆ ಮಳೆಯನ್ನ ಆಶ್ರಯಿಸಿದ ಭೂಮಿಗಳು ಎನ್ನುವಂತಹ ಹಿನ್ನೆಲೆಯಲ್ಲಿ ಕರೆಯಲಾಗ್ತಾ ಇದೆ. ಈ ಕೆರೆಯಲ್ಲಿ ಈ ಗ್ರಾಮಕ್ಕೆ ಒಂದು ಕೆರೆಯನ್ನು ನಿರ್ಮಿಸಿದರು. ಈ ಕೆರೆ ನೀರನ್ನ ಬಳಸಬೇಕಾದರೆ ತೆರಿಗೆಯನ್ನು ಕಟ್ಟುವ ಮೂಲಕ ಈ ಕೆರೆಯ ನೀರನ್ನ ಬಳಸಬೇಕಾಗಿರುತ್ತದೆ. ಈ ಕಾರಣಕ್ಕಾಗಿ ತೆರಿಗೆ ಕೆರೆ ಎನ್ನುವಂಥದ್ದು ಕರಿತಾ ಇದ್ದಾರೆ. ತೆರಿಗೆ ಕಟ್ಟಿ ನೀರನ್ನು ಬಳಸುತ್ತಿದ್ದರಿಂದ ತೆರಿಗೆ ಕೆರೆ ಎನ್ನುವಂಥದ್ದು ಮುಂದೆ ಮುಂದೆ ಇದು ತೆರಿಗೆ ಕರೆ ಅಂತಾಯ್ತು. ನಂತರದಲ್ಲಿ ತಾರಸಿಗೆರೆ ಎನ್ನುವಂತ ಹೆಸರನ್ನ ಪಡೆದುಕೊಂಡಿದೆ. ಮುಂದೆ ಇದನ್ನ ತರಣಿಕೆರೆ ಗ್ರಾಮದವರು ಕೂಡ ಇದನ್ನ ಬಳಸ್ತಾ ಇದ್ರು ಎನ್ನುವಂಥದ್ದು ಕಂಡು ಬರ್ತದೆ. ಅಂದ್ರೆ 2 ಗ್ರಾಮದವರು ಕೂಡ ಈ ಗ್ರಾಮದ ನೀರನ್ನ ಬಳಸ್ಕೊಳ್ತಾ ಇದ್ರು ಮತ್ತು ಬೇಸಾಯಕ್ಕೆ ಅನುಕೂಲವನ್ನು ಮಾಡಿಕೊಂಡಿದ್ರು ಅನ್ನುವಂಥದ್ದು ಕಂಡು ಬರ್ತದೆ. ಅಂದ್ರೆ ಈ ಗ್ರಾಮಕ್ಕೆ ತೆರಿಗೆ ನೀರಿಗೂ ಕೂಡ ತೆರಿಗೆ ಕಟ್ಟುತ್ತಿದ್ದರು ಎನ್ನುವಂತಹದ್ದು ನಮಗೆ ಸ್ಪಷ್ಟ ಆಗ್ತದೆ. ಈ ಗ್ರಾಮ ಚಿಕ್ಕ ಗ್ರಾಮವಾದರೂ ಕೂಡ ಪಟ್ಟದಮ್ಮ ಮತ್ತು ಮಾರಮ್ಮನ ದೇವಾಲಯಗಳಿವೆ. ಇಲ್ಲಿ ವಿಶ್ವೇಶ್ವರಯ್ಯ ಯುವಕರ ಸಂಘ, ಅಂಬೇಡ್ಕರ್ ಯುವಕ ಸಂಘಗಳು ಇಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇವೆ. ಸುಬಾನೆ ಪದ ಕಲಾವಿದರು ಕೂಡ ಈ ಗ್ರಾಮದಲ್ಲಿದ್ದಾರೆ. 2011 ಜನಗಣತಿ ಪ್ರಕಾರವಾಗಿ 1200 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರು ದೊಡ್ಡ ಸಮುದಾಯದವರಾಗಿದ್ದಾರೆ. ಪರಿಶಿಷ್ಟ ಜಾತಿ, ಗೊಲ್ಲರು, ಕುರುಬ ಜನಾಂಗದವರು ಈ ಸಣ್ಣ ಸಮುದಾಯದವರಾಗಿ ಇಲ್ಲಿದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರ, ಹೊಸರಾಳು ಜಿಲ್ಲಾ ಪಂಚಾಯಿತಿ, ಬೇಬಿ ತಾಲೂಕು ಪಂಚಾಯಿತಿ, ಬೇಬಿ ಗ್ರಾಮ ಪಂಚಾಯಿತಿಯನ್ನು ಈ ತಾರಸಿಗೆರೆ ಹೊಂದಿದೆ ಎನ್ನುವಂತಹದ್ದು ನಮಗೆ ತಿಳಿದು ಬರ್ತದೆ. ಮತ್ತೆ ಮುಂದಿನ ಗ್ರಾಮವಾಗಿ ಮಾತನಾಡುವಾಗ ಇಲ್ಲಿ ತಾವರೆಕೆರೆ ಎನ್ನುವಂಥದ್ದು ಸಾಕಷ್ಟು ಗ್ರಾಮಗಳು ಬರ್ತವೆ. ಇಲ್ಲಿ ಮಂಡ್ಯ ಸಮೀಪದ ಒಂದು ತಾವರೆಕೆರೆ ಆದ್ರೆ ಮತ್ತೊಂದು ಕಂಬದಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ತಾವರೆಕೆರೆ. 2 ಗ್ರಾಮಗಳ ಬಗ್ಗೆಯೂ ನಾನು ಸಂಕ್ಷಿಪ್ತವಾದಂತಹ ವಿವರವನ್ನು ನೀಡೋದಕ್ಕೆ ನಾನು ಬಯಸ್ತೇನೆ. ಮಂಡ್ಯ ತಾಲೂಕು ಕೇಂದ್ರದಿಂದ ಉತ್ತರ ದಿಕ್ಕಿಗೆ 29 ಕಿಲೋಮೀಟರ್ ದೂರದಲ್ಲಿದೆ. ಭೌಗೋಳಿಕವಾಗಿ 1261.35 ಎಕರ್ ಪ್ರದೇಶವನ್ನು ಹೊಂದಿದೆ. ಸಾಗುವಳಿಯಾಗಿ 819.6 ಎಕರ್ ಪ್ರದೇಶ, ನೀರಾವರಿಯಾಗಿ 23.15 ಎಕರ್ ಪ್ರದೇಶವನ್ನು ಈ ತಾವರೆಕೆರೆ ಹೊಂದಿದೆ. ಜವರೇಗೌಡನ ಕೊಪ್ಪಲು, ಮೊಳ್ಳೆಕೊಪ್ಪಲು ಗ್ರಾಮಗಳು ಈ ಗ್ರಾಮದ ಅಕ್ಕಪಕ್ಕದಲ್ಲಿರುವುದರಿಂದಾಗಿ ತಾವರೆಕೆರೆ ಗ್ರಾಮವು 2 ಗ್ರಾಮಗಳಿಗೆ ಕೇಂದ್ರ ಬಿಂದುವಾಗಿದೆ. ಈ ನಡುವೆ ಒಂದು ಕೆರೆ ಕೂಡ ಇದೆ. ಈ ಕೆರೆಯಲ್ಲಿ ತಾವರೆ ಹೂಗಳು ಹೆಚ್ಚಾಗಿದ್ದರಿಂದಾಗಿ ಸಹಜವಾಗಿ ಈ ಗ್ರಾಮವನ್ನು ತಾವರೆಯ ಕೆರೆ ಎನ್ನುವಂತ ಹೆಸರಿನಿಂದ ಕರೀತಾ ಇದ್ದಾರೆ ಎನ್ನುವಂತ ತಿಳಿದು ಬರ್ತದೆ. ಈ ಗ್ರಾಮದಲ್ಲಿ ಆಂಜನೇಯ ದೇವಸ್ಥಾನ ಬಿಟ್ಟರೆ ಮತ್ತಾವುದು ಕೂಡ ಲಭ್ಯವಾಗುವುದಿಲ್ಲ. ಈ ಗ್ರಾಮ ಮಂಡ್ಯ ವಿಧಾನಸಭಾ ಕ್ಷೇತ್ರ, ಬಸರಾಳ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಮತ್ತು ಕಂಬದಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ್ದಾಗಿದೆ. ಈ ತಾವರೆಕೆರೆಯಲ್ಲಿ 2011 ಜನಗಣತಿ ಪ್ರಕಾರವಾಗಿ 648 ಜನಸಂಖ್ಯೆಯನ್ನು ಹೊಂದಿದೆ. ಒಕ್ಕಲಿಗರೆ ದೊಡ್ಡ ಸಮುದಾಯ, ಕುರುಬ, ಪರಿಶಿಷ್ಟ ಜಾತಿ ಮತ್ತು ಸಣ್ಣ ಸಮುದಾಯದವರಾಗಿ ವಾಸ ಮಾಡ್ತಾ ಇದ್ದಾರೆ. ಮತ್ತೆ ಮಂಡ್ಯ ಸಮೀಪದಲ್ಲೇ ಇರುವಂತಹ ಮಂಡ್ಯದ ನಗರದಲ್ಲಿ ಒಂದಾಗಿರುವಂತಹ ಈ ತಾವರೆಕೆರೆ ಬಗ್ಗೆ ನಾವು ಮಾತಾಡೋದಾದ್ರೆ ಮಂಡ್ಯ ಈ ನಗರದಿಂದ ಕೇವಲ ಹೃದಯ ಭಾಗದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ನಗರಸಭೆ ವ್ಯಾಪ್ತಿನಲ್ಲಿದೆ. ಹಾರಳ್ಳಿ ಈ ಎತ್ತಗದಳ್ಳಿ ನಡುವೆ ಇರುವಂತಹ ಈ ತಾವರೆಕೆರೆ ಇಲ್ಲೂ ಕೂಡ ಕೆರೆಯ ಹಿನ್ನೆಲೆಯಲ್ಲಿಯೇ ನಿಷ್ಪತ್ತಿ ಪಡೆದಿದೆ ಎನ್ನುವಂಥದ್ದು ನಮಗೆ ತಿಳಿದು ಬರುತ್ತದೆ. ಈ ಕೆರೆ ನೀರನ್ನು ಬಳಸಿಕೊಂಡು ಎತ್ತಗದಳ್ಳಿ, ಹಾಲಳ್ಳಿ ನಿವಾಸಿಗಳು ಬೇಸಾಯ ಮಾಡ್ತಾ ಇದ್ರು.

0: ಕೆರೆಯಲ್ಲಿ ತಾವರೆ ಹೂಗಳು ಹೆಚ್ಚಾಗಿ ಬೆಳೆಸಿದ್ದರಿಂದಾಗಿ ತಾವರೆ ಕೆರೆ ಎನ್ನುವಂಥದ್ದು ಈ ಗ್ರಾಮಕ್ಕೂ ಕೂಡ ಸಹಜವಾಗಿ ಬಂದಿದೆ. ಮಂಡ್ಯ ನಗರ ಬೆಳೆದಂತೆ ಇಲ್ಲಿದ್ದ ಕೆರೆ ಮುಚ್ಚಿ ಹೋಗಿ ಕಟ್ಟಡಗಳು ಗುಟ್ಟಿಕೊಂಡಿವೆ. ವಿಸ್ತಾರವಾಗಿ ಬೆಳೆದಿರುವ ಬಡಾವಣೆಯಲ್ಲಿ ಸುಮಾರು 250ಕ್ಕೂ ಹೆಚ್ಚು ಮನೆಗಳಿವೆ. 2500ಕ್ಕೂ ಹೆಚ್ಚು ಜನಸಂಖ್ಯೆ ಏನೊಂದಿದೆ. ಇಲ್ಲಿಯೂ ಕೂಡ ಒಕ್ಕಲಿಗರು, ಲಿಂಗಾಯತರು, ಮುಸ್ಲಿಂ ಜನಾಂಗದವರು ಕೂಡ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ.
1: ಓಕೆ,
0: ಅಲ್ಲದೆ
1: ಹಾಂ ಪ್ರಕಾಶ್ ಅವರೇ, ತುಂಬ ಸಂತೋಷ. ಒಂದಷ್ಟು ಗ್ರಾಮನಾಮಗಳ ಬಗೆಗೆ ನಮ್ಮ ಕೇಳುಗರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ. ಮತ್ತೆ ಮುಂದಿನ ವಾರ ಒಂದಷ್ಟು ಗ್ರಾಮಗಳ ಜೊತೆಯಲ್ಲಿ ಭೇಟಿಯಾಗೋಣ. ಇಲ್ಲಿವರೆಗೆ ಮಾತಾಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ. ನಮಸ್ಕಾರ
1: ಕೇಳುಗರೆ, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಸಮೀಪಿಸ್ತಾ ಇದೆ. ತಾವು ಏನಾದರೂ ಹಳ್ಳಿಗಳ ಬಗೆಗೆ ಸಂಶೋಧನೆಯನ್ನು ಕೈಗೊಂಡಿದ್ರೆ, ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅನ್ನುವಂತಹ ಹಂಬಲವನ್ನು ಇಟ್ಕೊಂಡಿದ್ರೆ, ಸಂಗ್ರಹ ಮಾಡಿದಂಥ ವಿಚಾರಗಳನ್ನು ಮತ್ತಷ್ಟು ಜನಕ್ಕೆ ತಲುಪಿಸಲು ಇರುವಂತಹ ವೇದಿಕೆ ನಮ್ಮೂರು ಹೆಸರು ವೇದಿಕೆ. ಅದರಿಂದ ಪ್ರತಿ ವಾರ ಶನಿವಾರ ನಿಮಗೋಸ್ಕರ ಈ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಕರೆ ಮಾಡಿ ನಿಮ್ಮ ಊರುಗಳ ಬಗೆಗೆ ತಾವು ಮಾತಾಡಬಹುದು. ಹಾಗೆಯೇ ಪತ್ರಗಳನ್ನು ಕೂಡ ಬರೆಯಬಹುದು. ಪತ್ರಕ್ಕಾಗಿ ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ನಮ್ಮೂರು ಹೆಸರು ವಿಭಾಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು 57002. ಮಿಂಚಂಚೆಗಾಗಿ ವಿಳಾಸ reply@mysore.gmail.com. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಈ ಚಿತ್ರದ ಒಂದು ಗೀತೆಯೊಂದಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಅರ್ಚನಾ ಉಡುಪ. ಅಬ್ಬಾಸ್ ಅಬ್ಬಲಗೆರೆ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಜಯಾನಂದ್.

ಇದುವರೆಗೂ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ನಮ್ಮೂರ್ ಹೆಸರು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಡಾಕ್ಟರ್ ಮೈಸೂರು ಉಮೇಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಿದೆ 12 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಂತಾರಾಷ್ಟೀಯ ಆಲ್ಬಿನಿಸಂ ಜಾಗೃತಿ ದಿನಾಚರಣೆ ಇಂದು. ನನ್ನ ಚರ್ಮದ ಬಗ್ಗೆ ಹೆಮ್ಮೆಯಿದೆ ಎಂಬ ಧ್ಯೇಯದೊಂದಿಗೆ ಬಣ್ಣ ಆಧಾರಿತ ತಾರತಮ್ಯವನ್ನು ದೂರ ಮಾಡಲು ಹಾಗೂ ಆಲ್ಬಿನಿಸಂ ಬಗ್ಗೆ ಜನಜಾಗೃತಿ, ಮಾನವೀಯ ನೆಲೆಯಲ್ಲಿ ಹಕ್ಕುಗಳು ಮತ್ತು ಅನುಭವಗಳನ್ನು ಗುರುತಿಸಲು ಯೋಜಿಸಲಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನೆಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಾಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಆಯುಷ್ ಇಲಾಖೆ ಕೋರಿದೆ. ಧಾರವಾಡದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಜಿಬಿ ಜೋಶಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಇಂದು ಸಂಜೆ 6:00 ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಿನ್ನೆ ರಾತ್ರಿ ಮಂಗಳೂರಿಗೆ ಆಗಮಿಸಿದ್ದು ಇಂದು ಬೆಳಗ್ಗೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಬಳಿಕ ಉಚ್ಚಿಲ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಆಯೋಜಿತ 2 ದಿನಗಳ ಬಿಜೆಪಿ ಪ್ರಶಿಕ್ಷಣ ವರ್ಗವನ್ನು ಉದ್ಘಾಟಿಸಿದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಹಿನ್ನೆಲೆ ಜನಜಾಗೃತಿ ಜಾಥಾಕ್ಕೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಿಎಂ ದಿವ್ಯಶ್ರೀ ಚಾಲನೆ ನೀಡಿದರು. ಯಾದಗಿರಿ ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಗೆ ಜಿಲ್ಲಾ ಪ್ರಧಾನ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಚಾಲನೆ ನೀಡಿದರು. ಮೈಸೂರಿನ ನಂಜರಾಜ್ ಬಹದ್ದೂರು ಛತ್ರದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬೀಜಮೇಳ ಆಯೋಜಿತವಾಗಿದೆ. ಸಹಜ ಸಮೃದ್ಧ ಸಹಜ ಸೀಡ್ಸ್ ಸಂಸ್ಥೆಗಳು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಸಹಯೋಗದಲ್ಲಿ ಬೀಜ ವೈವಿಧ್ಯ ಸಂಭ್ರಮ ಆಯೋಜಿಸಿದ್ದು ಬೀಜ ಸಂರಕ್ಷಣೆ ಕುರಿತ ತರಬೇತಿ ಹಾಗೂ ನಾಳೆ ಬೆಳಗ್ಗೆ 10:30 ಮಕ್ಕಳ ಚಿತ್ರಕಲೆ ಸ್ಪರ್ಧೆ ಆಯೋಜಿತವಾಗಿದೆ. ಜ್ಯೂಸ್ ಬಿಲ್ವಾ ಸೇರಿದಂತೆ ಹಲವು ಪ್ರಜಾತಿಯ ಹಣ್ಣಿನ ಗಿಡಗಳ ಪ್ರದರ್ಶಿನಿ ಹಾಗೂ ಮಾರಾಟ ಮೇಳವನ್ನು ಬೆಳೆಗಾರರೇ ಆಯೋಜಿಸಿರುವುದು ವಿಶೇಷ. ದೇಸಿ ಬೀಜಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಬೀಜ ಸಂರಕ್ಷಕಿ ಭಾಗ್ಯೇಶ್ವರಿ ಮಾಳಿಕ್ನವರ್.
1: ಮೈಸೂರು ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಬೀಜ ಮೇಳ ಆಯೋಜನೆಯಾಗಿದೆ. ನಾವು ನಮ್ಮ ಮಹಿಳಾ ಸಂಘದಿಂದ ಮೈಸೂರು ಗ್ರಾಹಕರಿಗಂತ ಚಟ್ನಿ ಪುಡಿಗಳು, ಸಿರಿಧಾನ್ಯ ಅಕ್ಕಿಗಳು, ಜವಾರಿ ಕಾಳು, ಬೇಳೆಗಳು, ಮಕ್ಕಳು ಮತ್ತು ಮನೆಯವರು ಕುಡಿಯಲು ಮಾಲ್ಟ್ ಪೌಡರ್, ಈ ತರ ಹತ್ತಾರು ವೈವಿಧ್ಯಮಯ ಅಡುಗೆಗಳು ಇವೆ. ಎಲ್ಲರೂ ಬನ್ನಿ, ಇದರ ಸದುಪಯೋಗ ಪಡೆದುಕೊಳ್ಳಿ ಮತ್ತು ಮನೆಯ ಹಿತ್ತಲು ಪಾಟುಗಳಲ್ಲಿ ಬೆಳೆಯಲು ತರಕಾರಿ ಬೀಜಗಳು ಸಿಗುತ್ತವೆ. ಧನ್ಯವಾದಗಳು.
0: ಭಾನುವಾರ 28ನೇ ತಾರೀಕು ರಾಷ್ಟೀಯ ಪಲ್ಸ್ ಪೋಲಿಯೋ ದಿನಾಚರಣೆ ಹಿನ್ನೆಲೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ನೀಡಲಾಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 1,27,641 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಮಕ್ಕಳ ಆರೋಗ್ಯಾಧಿಕಾರಿ ಡಾ ಅಭಿನವ್ ತಿಳಿಸಿದ್ದಾರೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು 16ರಿಂದ 20ನೇ ತಾರೀಖಿನವರೆಗೆ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಆಯೋಜಿಸಲಾಗಿದೆ. ಹಿರಿಯ ಸಾಹಿತಿ ದೇವನೂರು ಮಹಾದೇವ ಶಿಬಿರವನ್ನು ಉದ್ಘಾಟಿಸಲಿದ್ದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಲಲಿತಕಲಾ ಅಕಾದೆಮಿ ಅಧ್ಯಕ್ಷ ಪಸ ಕುಮಾರ್ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆ ಮನ್ನಳ್ಳಿ ಗ್ರಾಮದಲ್ಲಿ ಒಟ್ಟು 9,35,000 ರೂಪಾಯಿ ಮೌಲ್ಯದ 1,539 ರಸಗೊಬ್ಬರ ಚೀಲಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಕಂದಾಯ ದಾಖಲೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಲಾಗಿದೆ ಎಂದು ಉಪ ಆಯುಕ್ತ ಸಿದ್ದು ಹುಲ್ಲೊಳ್ಳಿ ತಿಳಿಸಿದ್ದಾರೆ. ಭೂತಾನ್ನಲ್ಲಿ ನಡೆದ ಏಷ್ಯಾದ ಆಟ್ಯಾಪಾಟ್ಯ ಚಾಂಪಿಯನ್ಶಿಪ್ನಲ್ಲಿ ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಶಿಂಗಟರಾಯನಕೇರಿ ತಾಂಡದ ರಾಹುಲ್ ಶೇಖರ್ ಕಾರಭಾರಿ 3ನೇ ಹಿರಿಯರ ಆಟ್ಯಾಪಾಟ್ಯ ಸ್ಪರ್ಧೆ ವಿಭಾಗದಲ್ಲಿ ಭಾರತೀಯ ತಂಡವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಪಡೆದಿದ್ದಾರೆ. ಶಿರಹಟ್ಟಿ ತಾಲೂಕು ದೇವಿಹಾಳ್ ತಾಂಡದ ಉಳುವೇಶ್ ಶಿವಾಜಿ ಲಮಾಣಿ 19 ವರ್ಷದೊಳಗಿನವರ ಪ್ರಥಮ ಕಿರಿಯರ ಅಟ್ಯಾಪಾಟ್ಯ ವಿಭಾಗದಲ್ಲಿ ಭಾರತ ತಂಡದ ನಾಯಕರಾಗಿ ತಂಡವನ್ನು ಮುನ್ನಡೆಸಿ ಚಿನ್ನದ ಪದಕ ಗೆದ್ದಿದ್ದಾರೆ. ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತದ ಪರವಾಗಿ ಅಭಿನಂದಿಸಿ ಗೌರವಿಸಿದರು. 5ನೇ ಆವೃತ್ತಿಯ ಮಹಾರಾಜ ಕ್ರಿಕೆಟ್ ಟ್ರೋಫಿ ಕೆಎಸ್ಸಿಎ ಟಿ20 ಟೂರ್ನಿಯಲ್ಲಿ ಆಡಲಿರುವ ಬೆಂಗಳೂರು ಬ್ಲಾಸ್ಟರ್ಸ್ ಕ್ರಿಕೆಟ್ ತಂಡದ ಜೆರ್ಸಿಯನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಬಿಡುಗಡೆಗೊಳಿಸಿದರು. ಖ್ಯಾತ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಪಾಲ್ಗೊಂಡಿದ್ದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
3: ಆಕಾಶವಾಣಿ ಪರಿಸರದ ಅಳಿವು ಉಳಿವು ಕುರಿತು ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈಯೆ.
4: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಪ್ರಕೃತಿ ನಮ್ಮ ಅನರ್ಘ್ಯ ಸಂಪತ್ತು. ಮಾನವನ ಅಸ್ತಿತ್ವ ಪ್ರಕೃತಿಯಿಂದ. ಆದರೆ ಮನುಷ್ಯ ಇಂದು ಅಭಿವೃದ್ಧಿ ಆಧುನಿಕತೆಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ದಿನನಿತ್ಯ ಅತಿಕ್ರಮಣವನ್ನ ಮಾಡ್ತಾ ಇದ್ದಾನೆ. ಇದು ಹೀಗೆ ಮುಂದುವರಿತ ಹೋದ್ರೆ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವೇನು ಎಂಬುದು ದೊಡ್ಡ ಆತಂಕ ಸದಾ ಕಾಡ್ತಾ ಇರುತ್ತೆ. ಇಂದು ಪರಿಸರವನ್ನ ಉಳಿಸೋದು ಬೆಳೆಸೋದು ಇಂದಿನ ಅತ್ಯಂತ ತುರ್ತು ಅಗತ್ಯ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಪರಿಸರದ ಉಳಿವು ಅಳಿವಿನ ಬಗ್ಗೆ ಒಂದಿಷ್ಟು ಚರ್ಚೆಯನ್ನ ಮಾಡೋಣ. ಕೇಳಿದರೆ, ಈ ಚರ್ಚೆಯನ್ನ ಮಾಡಲಿಕ್ಕೆ ಈ ಕುರಿತು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈ ಎ ಇವರು. ನಮಸ್ಕಾರ.
5: ನಮಸ್ತೆ. ಆಕಾಶವಾಣಿಯ ಕೇಳುಗರೆಲ್ಲರಿಗೂ ನಮಸ್ಕಾರಗಳು.
4: ಸ್ನೇಹಿತರೆ, ಇವರು ಪ್ರಕೃತಿ ಸಂರಕ್ಷಣೆ ಮತ್ತು ಜಲವ್ಯವಸ್ಥೆಗಳ ಅಧ್ಯಯನದಲ್ಲಿ ವಿಶೇಷ ಆಸಕ್ತಿಯನ್ನ ಹೊಂದಿದ್ದಾರೆ. ಹಾಗೆ ಹೊಸ ಚಿಗುರು ಮ್ಯಾನೇಜ್ಡ್ ಫಾರಂ ಲ್ಯಾಂಡ್ಸ್ ಬೆಂಗಳೂರು ಈ ಸಂಸ್ಥೆಯಲ್ಲಿ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಆಗಿಯೂ ಸಹ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಹಾಗೆ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಇವರು ಜಲ ಹರಿವು ವಿಶ್ಲೇಷಣಾ ವರದಿ, ಮಳೆ ನೀರು ಹರಿವು ಹಾಗೂ ಪ್ರಕೃತಿ ಆಧಾರಿತ ಜಲ ನಿರ್ವಹಣೆಯ ಕುರಿತಾಗಿ ಅಧ್ಯಯನ, ವಸ್ತು ಹಾಗೂ ವಿನ್ಯಾಸ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಸ್ಕೊಂಡಿದ್ದಾರೆ. ಯಶವಂತಿಯವರೇ, ಏನಿದು ಯುವ ಭೂದೃಶ್ಯ ವಿನ್ಯಾಸಕಿ, ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ?
5: ಭೂದೃಶ್ಯ ವಿನ್ಯಾಸ ಅಂದ್ರೆ ಎಲ್ಲಾ ಕಲೆಗಳಲ್ಲಿ ಒಂದು ಶ್ರೇಷ್ಠವಾದ ಕಲೆ, ಪರಿಸರದ ಜೊತೆಯಲ್ಲಿ ಮಾಡುವಂತದ್ದು ಕಲೆ. ಭೂದೃಶ್ಯ ವಿನ್ಯಾಸ ಅಂದ್ರೆ ಹೊರಗಡೆ ನಾವೇನ್ ನೋಡ್ತೀವಿ ಅದನ್ನ ವಿನ್ಯಾಸ ಮಾಡುವಂತದ್ದು. ಸಣ್ಣ ಕೋರ್ಟ್ಯಾರ್ಡಿಂದ ಹಿಡಿದು ದೊಡ್ಡ ಉದ್ಯಾನವನ, ಬಯೋಡೈವರ್ಸಿಟಿ ಪಾರ್ಕ್, ಈ ಎಲ್ಲಾ ಸ್ಕೇಲ್ಗಳಲ್ಲೂ ನಾವು ವಿನ್ಯಾಸವನ್ನ ಮಾಡ್ತೀವಿ. ಮುಖ್ಯವಾಗಿ ಹೇಳೋದಾದ್ರೆ ಪರಿಸರದ ಮಾದರಿಗಳನ್ನ ಅಂದ್ರೆ ನೇಚರ್ ಪ್ಯಾಟರ್ನ್ನ ನಾವು ಮುಖ್ಯ ಅಂಶವಾಗಿ ಇಟ್ಟುಕೊಂಡು ನಮ್ಮ ವಿನ್ಯಾಸವನ್ನ ಮಾಡ್ತೀವಿ.
4: ಓಕೆ, ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯ್ತು?
5: ನನ್ನ ವಿದ್ಯಾಭ್ಯಾಸ ಮೊದಲನೇದು ಬಿಆರ್ಕ್, ಬ್ಯಾಚುಲರ್ಸ್ ಇನ್ ಆರ್ಕಿಟೆಕ್ಚರ್, ಮಾಸ್ಟರ್ಸ್ ಇನ್ ಆರ್ಕಿಟೆಕ್ಚರ್, ಮಾಸ್ಟರ್ಸ್ ಇನ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್ ಮಾಡಿದ್ದೇನೆ.
4: ಈ ವಿದ್ಯಾಭ್ಯಾಸವನ್ನ ಮಾಡಿ ಭೂದೃಶ್ಯ ಮತ್ತು ಪರಿಸರ ನಿರ್ವಹಣೆ, ಜಲ ನಿರ್ವಹಣೆ ಈ ಕುರಿತಾದ ವಿಷಯಗಳನ್ನ ಅಧ್ಯಯನ ಮಾಡಿ ಇವತ್ತು ಅದನ್ನೇ ವೃತ್ತಿನೂ ಸಹ ಮಾಡಿಕೊಂಡಿದ್ದೀರಿ, ಅದೇ ಕೆಲಸದಲ್ಲಿ ಸಹ ತೊಡಸ್ಕೊಂಡಿದ್ದೀರಿ. ಓಕೆ ಯಶವಂತಿಯವರೇ, ಇವತ್ತಿನ ನಮ್ಮ ವಿಷಯನೇ ಬಂದ್ಬಿಟ್ಟು ಪರಿಸರ ಸಂರಕ್ಷಣೆ ಎಂಬುದೇ ಆಗಿದೆ. ನಿಮ್ಮ ಅಧ್ಯಯನದ ಮತ್ತು ವ್ಯಾಸಂಗದ ಹಿನ್ನೆಲೆಯಲ್ಲಿ ಮತ್ತು ನೀವು ಈಗ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಕುರಿತಾಗಿ ನಿಮ್ಮೊಂದಿಗೆ ಒಂದಿಷ್ಟು ಮಾಹಿತಿಗಳನ್ನ ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ. ಮನುಷ್ಯನ ದಾಳಿ ಪ್ರಕೃತಿಯ ಮೇಲೆ ನಿರಂತರವಾಗಿ ನಡೀತಾನೆ ಇದೆ. ಅದು ಅಭಿವೃದ್ಧಿಗಾಗಿರ್ಬೋದು, ಆಧುನಿಕತೆ ಹೆಸರಿನಲ್ಲಿ ಆಗಿರ್ಬೋದು, ನಿರಂತರ ದಾಳಿ ನಡೀತಾನೆ ಇದೆ. ಆದರೆ ಪ್ರಕೃತಿಯನ್ನ ನಾಶ ಮಾಡೋದ್ರಲ್ಲಿ ವಹಿಸುವ ಆಸಕ್ತಿ, ಅದನ್ನ ಉಳಿಸೋದ್ರಲ್ಲಿ ಮನುಷ್ಯನಿಗೆ ಸಮಯ ಇಲ್ಲ ಅನ್ನೋ ತರ ಮಾಡ್ತಾನೆ, ಉಳಿಸೋದ್ರಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಪ್ರಕೃತಿಯ ನಂಟನ್ನ ಬೆಳೆಸೋದು ಹೇಗೆ ಅನ್ನೋ ವಿಚಾರವಾಗಿ ಮಾತಾಡ್ತೀರಾ?
5: ಹೌದು, ಈಗಿನ ಸಂದರ್ಭದಲ್ಲಿ ಎಲ್ಲರೂ ಪ್ರಕೃತಿಯ ನಂಟನ್ನು ಅಂಟಿಸಿಕೊಳ್ಳುವ ಮುಖ್ಯವಾದ ಮಹತ್ವತೆ ತುಂಬಾನೇ ಇದೆ. ಮಾನವನು ಪ್ರಕೃತಿಯ ಒಂದು ಭಾಗ. ಮಾನವನಿಲ್ಲದೆ ಪ್ರಕೃತಿ ಇರುತ್ತದೆ, ಆದರೆ ಪ್ರಕೃತಿ ಇಲ್ಲದೆ ಮಾನವನಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇಗೆ ಹೇಳೋದಾದ್ರೆ ಪ್ರಕೃತಿಯ ಸಂಯೋಜನೆ ಪಂಚಭೂತಗಳಿಂದ ಆಗಿದೆ. ವಿಶ್ವವು ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಎಂಬ ಪಂಚಭೂತಗಳಿಂದ ಕೂಡಿದೆ. ನಮ್ಮಲ್ಲಿರುವುದು ಪಂಚಭೂತಗಳೇ, ಪರಿಸರದಲ್ಲಿರುವುದು ಪಂಚಭೂತಗಳೇ. ಆದ ಕಾರಣ ಪ್ರಕೃತಿಯಲ್ಲಿರುವ ಪಂಚಭೂತಗಳನ್ನು ಸಮತೋಲನಗೊಳಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ. ಪ್ರಕೃತಿ ಉಳಿಸುವುದೆಂದರೆ ಮರಗಳನ್ನು ನೆಡುವುದು ಅಥವಾ ನದಿಗಳನ್ನು ಸಂರಕ್ಷಿಸಿ ಇವೆರಡರ ಮಾಡಿದ್ರೆ ಮಾತ್ರ ನಾವು ಪ್ರಕೃತಿಯನ್ನು ಸಂರಕ್ಷಣೆ ಮಾಡಿದೀವಿ ಅಂತಲ್ಲ. ನಾವು ಪ್ರಕೃತಿಯಲ್ಲಿ ನೇಚರ್ ಪ್ಯಾಟರ್ನ್ಸ್ ನ ಅರ್ಥ ಮಾಡ್ಕೋಬೇಕು, ಅಂದ್ರೆ ಪ್ರಕೃತಿಯ ಮಾದರಿಗಳನ್ನ ಅರ್ಥ ಮಾಡಿಕೊಂಡು ಪ್ರಕೃತಿಯ ರೀತಿ ನೀತಿಗಳಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದಾಗ ಮಾತ್ರ ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಆಗಿ ಹಾಸುಹೊಕ್ಕಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ. ಭೂಮಿ ನಮಗೆ ಸ್ಥಿರತೆಯನ್ನು ಕಲಿಸುತ್ತದೆ. ಜಲದ ಹರಿವು ಜೀವಂತಿಕೆಯನ್ನು ತೋರಿಸುತ್ತದೆ. ಅಗ್ನಿ ಪರಿವರ್ತನೆಯ ಶಕ್ತಿಯನ್ನು ಸೂಚಿಸುತ್ತದೆ. ವಾಯು ಚಲನೆ ಮತ್ತು ಜೀವನದ ಸಂಕೇತ. ಆಕಾಶ ಎಲ್ಲವೂ ತನ್ನೊಳಗೆ ಹೇಗೆ ಧರಿಸಬೇಕು ಎಂಬ ಅನಂತತೆಯನ್ನು ತೋರಿಸುತ್ತದೆ. ಈ ಪಂಚಭೂತಗಳು ನಮ್ಮೊಳಗೂ ಇವೆ. ಆದ ಕಾರಣ ನಾವು ಎಷ್ಟು ಸಾಧ್ಯವೋ ಅಷ್ಟು ಪಂಚಭೂತಗಳನ್ನು ಸಮತೋಲನ ಮಾಡಿದರೆ ಪರಿಸರ ಸಂರಕ್ಷಣೆ ಆಗುವುದೆಂದು ಹೇಳಬಹುದು.
4: ಓಕೆ ಯಶವಂತಿಯವರೇ, ನೀವು ಹೇಳ್ತಾ ಇದ್ದೀರಾ ಪಂಚಭೂತಗಳು ಪರಿಸರದ ನಡುವೆ ಸಮತೋಲನವನ್ನ ಸಾಧಿಸ್ತವೆ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ನೀವು ಉದಾಹರಣೆ ಕೊಡ್ತಾ ಇರೋದು ಭೂಮಿ, ಜಲ, ವಾಯು, ಅಗ್ನಿ ಇತರ ವಿಚಾರಗಳನ್ನ ಇಟ್ಕೊಂಡು ಹೇಳ್ತಾ ಇದ್ದೀರಿ. ಪ್ರಕೃತಿಯ ಸಿದ್ಧಾಂತಗಳನ್ನ ಸೈದ್ಧಾಂತಿಕವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಪ್ರಕೃತಿಯನ್ನ ಸಮತೋಲನವಾಗಿ ಇಡಬಹುದು ಅಂತ ಹೇಳ್ತಿದ್ದೀರಾ?
5: ಹೌದು.
4: ಹಾಗಾದ್ರೆ ಇದನ್ನ ನಮ್ಮ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸೋದು ಹೇಗೆ?
5: ಸಾಮಾನ್ಯ ಜನರಿಗೆ ಪ್ರಕೃತಿಯ ಅಂಶಗಳನ್ನ, ಅಚ್ಚರಿಯ ಅಂಶಗಳನ್ನ ನಾವು ಬಂದಟ್ಟಾಗಿ ತೋರಿಸಿದಾಗ ಪ್ರಕೃತಿಯಿಂದ ಸಿಗ್ತಾ ಇರೋದನ್ನ ನಾವು ಎಷ್ಟು ಜವಾಬ್ದಾರಿ ರೀತಿಯಿಂದ ಉಪಯೋಗಿಸ್ಕೊಂತಾ ಇದೀವಿ ಅನ್ನೋದನ್ನ ನಾವು ಮಂದಟ್ ಮಾಡಿಕೊಂಡ್ರೆ ಅದು ಮುಂದಿನ ಪೀಳಿಗೆಗೆ ಹೋಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾನು ಪ್ರತಿಯೊಂದು ಪಂಚಭೂತಗಳನ್ನ ಆಯ್ದುಕೊಂಡು ಅದಕ್ಕೆ ಹೊಂದಿಕೊಳ್ಳುವ ಉದಾಹರಣೆಯನ್ನು ನೀಡ್ತೀನಿ. ಮೊದಲಿಗೆ ಭೂಮಿ ಅಂತ ಬಂದ್ರೆ ಮೇಘಾಲಯದಲ್ಲಿ ನೋಡಬಹುದಾದಂತ ಲಿವಿಂಗ್ ರೂಟ್ಸ್ ಬ್ರಿಡ್ಜ್, ಬೇರುಗಳ ಸೇತುವೆ ನೋಡಬಹುದು.
4: ಅಂದ್ರೆ ಜೀವಂತ ಬೇರುಗಳಿಂದ ಮಾಡಿರುವಂತಹ ಸೇತುವೆ.
5: ಹೌದು. ಫೈಕಸ್ ಎಲಾಸ್ಟಿಕಾ ಅಂತೇಳಿ ಒಂದು ಮರ ಇದೆ. ಆ ಮರಗಳನ್ನ ಅಲ್ಲಿನ ಖಾಸಿ ಜನಾಂಗದವರು ಬ್ಯಾಂಬುಗಳನ್ನ ಹಿಡಿದ್ಬಿಟ್ಟು ಆ ಬೇರುಗಳನ್ನ ಸೇತುವೆಗಳಾಗಿ ರೂಪಿಸ್ತಾರೆ. ಆ ಸೇತುವೆ ಎಲ್ಲಾ ಋತುವಿನಲ್ಲೂ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಒಂದೊಂದು ರೀತಿಯ ಬದಲಾವಣೆಯನ್ನು ಮಾಡಿಕೊಂಡು ಇನ್ನ ಸ್ಥಿರವಾಗಿ ಇರುತ್ತೆ. ಇದು ಅದ್ಭುತವಾದಂತಹ ಸೇತುವೆ, ಮಾನವ ಮತ್ತು ಪ್ರಕೃತಿಯ ನಡುವಿನ ಸೇತುವೆ ಅಂತಾನೆ ಹೇಳ್ಬಹುದು. ಈ ತರ ಅದ್ಭುತವಾಗಿರುವಂತಹ ಸೇತುವೆ ನಾವು ಮುಂದಿನ ಪೀಳಿಗೆಗೆ ನೋಡಬೇಕು ಅಂತ ಕೊಡಬೇಕು ಅನ್ನೋ ಮನೋಭಾವನ ಬಂದೇ ಬರುತ್ತೆ ಆ ಸೇತುವೆ ನೋಡಿದಾಗ. ಹಾಗಾಗಿ ಈ ಸೇತುವೆಯನ್ನ ನಾವು ನಮ್ಮ ಮಾನವ ಮತ್ತು ಪ್ರಕೃತಿಯ ಸೇತುವೆ ಆಗಿ ಅನ್ಕೋಬಹುದು. ಇಂಥ ನೈಸರ್ಗಿಕವಾಗಿರುವಂತಹ ಸುಂದರ ತಾಣಗಳಿಗೆ ಏನೋ ಕುತ್ತು ಬಾರದ ಹಾಗೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಇದೇ ನಿಟ್ಟಿನಲ್ಲಿ ಯುನೆಸ್ಕೋ ಸಂಸ್ಥೆ ಇದನ್ನ ಸಂರಕ್ಷಿಸುವ ಪ್ರಯತ್ನ ಮಾಡುತ್ತಾ ಇದೆ. ಇದಕ್ಕೆ ಕುತ್ತು ತರುತ್ತಿರುವಂತಹ ಪ್ರಮುಖ ಅಂಶಗಳೇನೆಂದರೆ ತ್ಯಾಜ್ಯ ವಸ್ತುಗಳು ಸರಿಯಾಗಿ ನಿರ್ವಹಣೆ ಆಗದಲ್ಲಿರೋದು, ಪ್ಲಾಸ್ಟಿಕ್ ಅನ್ನು ಅಲ್ಲಲ್ಲೇ ಬಿಟ್ಟು ಬರುತ್ತಾ ಇರುವುದು.
4: ಮಾನವ ನಿರ್ಮಿತ ತ್ಯಾಜ್ಯ ವಸ್ತುಗಳು ಪರಿಸರಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಮಾಡುತ್ತವೆ. ಇದರ ನಿರ್ವಹಣೆ ಹೇಗೆ ಮಾಡಬೇಕು?
5: ಇದರ ನಿರ್ವಹಣೆ ಪ್ರತಿ ಹಂತದಲ್ಲೂ ನಾವು ಯಾವ್ಯಾವ ಕಾಲದಲ್ಲಿ ಅದರ ಚೇಂಜಸ್ ಆಗ್ತಾ ಇದೆ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ನಾವು ಅದನ್ನ ಮುನ್ನಡೆಸಿಕೊಂಡು ಹೋಗ್ಬೇಕು. ಯುನೆಸ್ಕೋ ಈ ನಿಟ್ಟಿನಲ್ಲಿ ಕಾರ್ಯಗಳನ್ನು ನಿರ್ವಹಿಸ್ತಾ ಇದೆ. ತ್ಯಾಜ್ಯ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದು ಮತ್ತೆ ಇಲ್ಲಿ ಬರಂತಹ ಪ್ರಕೃತಿ, ಇಲ್ಲಿ ಬರಂತಹ ಜಲಚರಗಳಿಗೆ ಹೊಂದಾಣಿಕೆ ಆಗಂತ ಮರಗಿಡಗಳನ್ನ ನೆಟ್ಟಿ ಅಲ್ಲಿರುವಂತ ಜಲಚರಗಳು, ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದಲ್ಲಿ ಒಂದು ಇಂಟಿಗ್ರೇಟೆಡ್ ವೇ ಅಲ್ಲಿ ನಾವು ಪರಿಸರವನ್ನ ಸಂರಕ್ಷಿಸಬಹುದು.
4: ಘನ ತ್ಯಾಜ್ಯ ನಿರ್ವಹಣೆಯನ್ನ ಮಾಡೋ ರೀತಿ ಬಗ್ಗೆ ಹೇಳಿದ್ರೆ, ಇನ್ನು ನೀವು ಜಲ ವಿನ್ಯಾಸ, ಜಲ ಸಂರಕ್ಷಣೆಯಲ್ಲೂ ಸಹ ಬಹಳಷ್ಟು ಪರಿಣಿತಿಯನ್ನ ಪಡೆದಿದ್ದೀರಿ, ವಿದ್ಯಾಭ್ಯಾಸವನ್ನ ಆ ವಿಚಾರದಲ್ಲಿ ಮಾಡಿದ್ದೀರಿ ಅಂತ ತಿಳಿಸಿದ್ರಿ. ಏನಿದು ಜಲ ಸಂರಕ್ಷಣೆ, ಜಲ ವಿನ್ಯಾಸವನ್ನ ನಮಗೆ ತಿಳಿಸ್ಕೊಡ್ತೀರಾ?
5: ಭೂಮಿಯು ಏರುಪೇರುಗಳಿಂದ ಆಗಿರುತ್ತೆ. ಯಾವುದೇ ಭೂಮಿಯು ಒಂದು ಫ್ಲಾಟ್ ಲ್ಯಾಂಡ್ ಆಗಿರುತ್ತಲ್ಲ, ಅಂದ್ರೆ ಲೆವೆಲ್ಡ್ ಲ್ಯಾಂಡ್ ಆಗಿರುವುದಿಲ್ಲ. ಪ್ರತಿ ಭೂಮಿಯಲ್ಲೂ ಏರುಪೇರು ಇರುತ್ತೆ. ಅದಕ್ಕೆ ರೀತಿಯಾಗಿ ನೀರಿನ ಹರಿವು ಆಗ್ತಾ ಇರುತ್ತೆ. ನೀರು ಯಾವ ಜಾಗದಲ್ಲಿ ಬರ್ತಾ ಇದೆ ಅನ್ನೋದ ಅರ್ಥಕೊಂಡು ನಮ್ಮ ಅಭಿವೃದ್ಧಿಯ ಕಾರ್ಯಗಳನ್ನ ನೋಡ್ಕೋಬೇಕು. ಅಂದ್ರೆ ನೀರು ಈ ಕಡೆ ಬರುತ್ತೆ ಅಂತ ಗೊತ್ತಿದ್ರು ನಾವು ಅಭಿವೃದ್ಧಿಯ ಕಾರ್ಯಗಳನ್ನ ಮಾಡಿದ್ರೆ ಅದು ಮತ್ತೆ ನಮಗೆ ಫ್ಲಡ್ಡಿಂಗ್ ಆಗುತ್ತೆ, ಪ್ರವಾಹ ಬರುತ್ತೆ. ಹಾಗಾಗಿ ಜಲದ ಹರಿವು ಹೇಗೆ ಆಗುತ್ತೆ ಅನ್ನೋ ಅಧ್ಯಯನ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ನಾವು ಇದೇ ರೀತಿ ನೋಡಿದಾದ್ರೆ ಜಲ ಮತ್ತು ಭೂಮಿಯ ನಡುವಿನ ಒಂದು ಜೈವಿಕ ಹೆದ್ದಾರಿ ನಿರ್ಮಾಣ ಆಗುತ್ತೆ. ನಾವು ಅಲ್ಲಿ ಇರುವಂತ ಸುಂದರ ಪ್ರಾಣಿ ಪಕ್ಷಿಗಳು ತಮಗೆ ಬೇಕಾಗಿರುವಂತಹ ಗೂಡುಗಳನ್ನ ಕಟ್ಕೊಂಡು ತುಂಬಾ ಒಳ್ಳೆಯ ತಾಣ, ಹಾಗೂ ತಾವು ಪಕ್ಷಿಗಳು ಅಲ್ಲಿ ತಂಗುದಾಣಗಳಾಗಿ ಮಾಡ್ಕೊಂಡಿರುತ್ತೆ. ಹಾಗಾಗಿ ದೇವ ಭೂಮಿ ಅಥವಾ ನದಿ ತೀರದ ವೆಟ್ಲ್ಯಾಂಡ್ ನದಿ ತೀರದ
4: ಪಡುವಂತಹ ಪ್ರದೇಶಗಳಿವು. ಈ ಒಂದು ಪ್ರದೇಶ ಅತಿ ಹೆಚ್ಚು ಸೂಕ್ಷ್ಮ ಜೀವಿಗಳಿಗೆ ಹಾಗೂ ಪಕ್ಷಿ ಪ್ರಭೇದಗಳಿಗೆ ಆವಾಸ ಸ್ಥಾನ ಅಂತ ಹೇಳ್ತಾ ಇದ್ದೀರಾ?
5: ಹೌದು ಹೌದು. ಈ ತರ ವೆಟ್ಲ್ಯಾಂಡ್ಸ್ ಗಳನ್ನ ನಾವು ಉದಾಹರಣೆ ತಗೊಳ್ಳೋದಾದ್ರೆ ಕೇರಳದ ಪಿಬಾಂದನ್ ವೆಟ್ಲ್ಯಾಂಡ್ಸ್ ಅಲ್ಲಿ ಭಾರತದ ಪ್ರಮುಖ ದೇವಾಭೂಮಿ ಅಂತಾನೆ ಹೇಳ್ಬೋದು. ಇದನ್ನ ರಾಮ್ಸಾರ್ ಸೈಟ್ ಸಂರಕ್ಷಿಸುತ್ತಾ ಇದೆ. ರಾಮ್ಸಾರ್ ಸೈಟ್ ವಿಶ್ವದಾದ್ಯಂತ ಎಲ್ಲೆಲ್ಲಿ ದೇವಾಭೂಮಿ ಇದೆಯೋ ಅದರ ರಕ್ಷಣೆಯ ಕಾರ್ಯಗಳಲ್ಲಿ ನಿರತವಾಗಿದೆ.
4: ಈ ದೇವಾಭೂಮಿಗಳನ್ನ ಪ್ರಕೃತಿಯ ಶ್ವಾಸಕೋಶಗಳು ಅಂತಾನು ಸಹ ಕರೀತಾರೆ ಅಲ್ವಾ?
5: ಹೌದು. ಪ್ರಕೃತಿಯಲ್ಲಿ ಏನೇನು ಕಲುಷಿತ ಅಂಶ ಇರುತ್ತೋ ದೇವಭೂಮಿಗೆ ಸೇರೆ ಬಿಟ್ಟು ಅಲ್ಲಿಂದ ಶುದ್ಧೀಕರಣ ಆದ ಮೇಲೆನೆ ಅದು ನದಿಗೆ ಹೋಗುತ್ತೆ. ಇದು ಪ್ರಕೃತಿಯಲ್ಲಿರುವಂತಹ ಅದ್ಭುತವಾದಂತ ಇಂಟೆಲಿಜೆನ್ಸ್ ಅಂತಾನೆ ಹೇಳ್ಬೋದು. ಪ್ರತಿ ಹಂತದಲ್ಲೂ ನಾವು ಕುಡಿಯೋ ನೀರು ಹೇಗೆ ಫಿಲ್ಟರ್ ಮಾಡ್ಕೊಂತೀವೋ ಹಾಗೆ ಪ್ರಕೃತಿ ಸಹಜವಾಗಿಯೇ ಮಾಡಿ ನದಿಗಳಿಗೆ ಕೆರೆಗಳಿಗೆ ಬಿಡುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಅತಿಕ್ರಮಣ ಮತ್ತೆ ಅಭಿವೃದ್ಧಿಯ ಹೆಸರಲ್ಲಿ ವೆಟ್ಲ್ಯಾಂಡ್ಸ್ ದೇವಭೂಮಿಯನ್ನೇ ನಾಶ ಮಾಡಿದಾಗ ಪ್ರಕೃತಿ ತನ್ನಲ್ಲಿರುವ ಅಂಶಗಳನ್ನ ಕಲುಷಿತ ಅಂಶಗಳನ್ನ ಶುದ್ಧೀಕರಣ ಮಾಡ್ಕೊಳ್ಳೋ ಅವಕಾಶವನ್ನೇ ನಾವು ಕಳೀತಾ ಹೋಗ್ತಾ ಇದೀವಿ.
4: ಖಂಡಿತ, ಬಹಳ ಒಳ್ಳೆಯ ವಿದ್ಯಮಾನವನ್ನ ಹೇಳಿದ್ರಿ. ಈಗ ಈ ದೇವಭೂಮಿಗಳು ಪ್ರಕೃತಿಯನ್ನ ಸಂರಕ್ಷಣೆ ಮಾಡುವುದರಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನ ನೀವು ತಿಳಿದುಕೊಟ್ರಿ. ಇದರ ಸಂರಕ್ಷಣೆ ನಾವು ಹೇಗ್ ಮಾಡಬಹುದು, ಮನುಷ್ಯರು ಅದನ್ನ ಹೇಗೆ ಕಾಪಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂಚೂರು ವಿಚಾರ ತಿಳಿಸ್ತೀರಾ?
5: ಒಂದು ಉದಾಹರಣೆ ತಗೊಂಡು ಹೇಳೋಣ. ಆಲಿವ್ ರೆಡ್ಲಿ ಅಂತೇಳಿ ಟರ್ಟಲ್ಸ್ ಇದೆ. ಇದನ್ನ ನಾವು ಕಾರವಾರದ ತೀರದಲ್ಲಿ ಒಡಿಶಾ ತೀರದಲ್ಲಿ ನೋಡಬಹುದು. ಇದು ಏನಂದ್ರೆ ತನ್ನ ಗೂಡು ಕಟ್ಕೊಳ್ಳೋಕೋಸ್ಕರ ಹಲವಾರು ಕಿಲೋಮೀಟರ್ ಸಮುದ್ರದಲ್ಲಿ ಈಜಾಡ್ಕೊಂಡು ಬರುತ್ತೆ.
4: ಸಂತಾನೋತ್ಪತ್ತಿಗಾಗಿ ಬರುತ್ತವೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೇವೆ.
5: ಹೌದು, ಹಲವಾರು ಕಿಲೋಮೀಟರ್ ಈಜಾಡ್ಕೊಂಡು ಬಂದ ಮೇಲೆ ಅದರಲ್ಲಿರುವಂತಹ ಕಲುಷಿತ ಅಂಶ ಮತ್ತು ಮೀನುಗಾರರು ಸಮುದ್ರದಲ್ಲಿ ಬಿಟ್ಟಿರುವಂತಹ ನೆಟ್ಗಳು ಹಾಗೂ ಕರಾವಳಿ ತೀರದಲ್ಲಿ ಆಗಂತಿರುವ ಅಭಿವೃದ್ಧಿ ಇವೆಲ್ಲ ಅದರಿಂದ ಮತ್ತೆ ರಾತ್ರಿ ಹೊತ್ತು ಆರ್ಟಿಫಿಷಿಯಲ್ ಲೈಟ್ಸ್ ಕಣ್ಣಿಗೆ ಹೊಡುತ್ತವೆ ಅದಕ್ಕೆ ಇವೆಲ್ಲದ್ರಿಂದ ಅದು ದಾರಿ ತಪ್ಪತಾ ಇದೆ. ಬರ ಜಾಗದಲ್ಲಿ ಬರ್ತಾ ಇಲ್ಲ, ಮನೆ ಕಟ್ಕೊಳಕ್ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಇನ್ನ ಅನೇಕ ಕನ್ಸರ್ವೇಶನ್ ಅಥಾರಿಟೀಸ್ ಸಮುದ್ರ ತೀರದಲ್ಲಿ ಇದು ಬರ ಜಾಗಗಳನ್ನ ಐಡೆಂಟಿಫೈ ಮಾಡಿ ಅಂದ್ರೆ ಆಲಿವ್ ರೆಡ್ಲಿ ಬರಂತಹ ಜಾಗಗಳನ್ನ ಐಡೆಂಟಿಫೈ ಮಾಡಿ
4: ಸಂರಕ್ಷಣೆಯ ಮಾಡುವ ಸಲುವಾಗಿ ಅದನ್ನ ಕೆಲವು ವಿಶೇಷ ಕಾನೂನುಗಳನ್ನ ಜಾರಿಗೆ ಪಡಿಸಿರುವಂತದ್ದು.
5: ಬೀಚ್ಗಳಲ್ಲಿ ಫಿಶಿಂಗ್ ಮಾಡಬಾರ್ದು, ಪ್ಲಾಸ್ಟಿಕ್ ನ ಯೂಸ್ ಮಾಡಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ಸ್ ನ ಮಾಡಿದೆ. ಸೊ ಇದೇ ರೀತಿ ನಮ್ಮ ಕರಾವಳಿ ತೀರ, ನಮ್ಮ ದೇವಭೂಮಿ ಎಷ್ಟೋ ಜೀವ ಪ್ರಭೇದಗಳಿಗೆ ತಂಗುದಾಣ ಆಗಿದೆ. ಹಾಗಾಗಿ ಪ್ರತಿಯೊಂದು ಅಂಶವನ್ನು ಪ್ರಕೃತಿಯಲ್ಲಿರುವಂತ ಈ ತರ ಜಲಚರಗಳಲ್ಲಿರುವಂತ ಮಾದರಿಗಳನ್ನ ನಮೂನೆಗಳನ್ನ ನಾವು ಅರ್ಥ ಮಾಡಿಕೊಂಡಾಗ ಅದನ್ನ ಸಂಪೂರ್ಣವಾಗಿ ಸಂರಕ್ಷಣೆ ಮಾಡಕ್ಕಾಗತ್ತೆ. ಈ ಭೂಮಿ ಎಲ್ಲರಿಗೂ ಸೇರಿದ್ದು, ಆ ಎಲ್ಲಾ ಜಲಚರಗಳು ಪ್ರಾಣಿ ಪಕ್ಷಿಗಳ ಏನೇನಕ್ಕೆ ಅವು ಅಲ್ಲಿಗೆ ಬರುತ್ತೆ, ಅವುಗಳ ನೀಡ್ಸ್ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ಅವ್ರ ಜೊತೆ ಇಂಟ್ರಾಕ್ಟ್ ಆಗ್ಬೇಕು. ಹಾಗಾದಲ್ಲಿ ಮಾತ್ರ ಮಾನವ ಮತ್ತು ಪ್ರಕೃತಿಯ ನಡುವೆ ಸಂಬಂಧ ಆಳವಾಗ್ತಾ ಹೋಗುತ್ತೆ.
4: ಪ್ರಕೃತಿ ಮತ್ತು ಮಾನವ ನಡುವೆ, ಪರಿಸರ ಮತ್ತು ಮನುಷ್ಯನ ನಡುವೆ ಸಂವಹನ ಉತ್ತಮವಾಗಿದ್ರೆ ಪರಿಸರ ಸಮತೋಲನವನ್ನ ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀರಿ.
5: ಮುಂದೆ ನೋಡೋದಾದ್ರೆ ನಾವು ಭೂಮಿ ಬಗ್ಗೆ ಮಾತಾಡಿದ್ವಿ, ಜಲದ ಬಗ್ಗೆ ಮಾತಾಡಿದ್ವಿ, ಈಗ ಅಗ್ನಿಯ ಬಗ್ಗೆ ಮಾತಾಡೋಣ. ಅಗ್ನಿಯನ್ನು ಬೆಂಕಿ ಮಾತ್ರ ಅಲ್ಲ, ತಾಪಮಾನ ರೀತಿಯಲ್ಲಿ ನಾವು ಈಗ ನೋಡಬಹುದು. ಈ ಸತಿಯ ಬೇಸಿಗೆ ತುಂಬಾ ತಾಪಮಾನ ಆಗಿದೆ, ಭಾರತ ಇಡೀ 50 ಡಿಗ್ರಿ ತಲುಪಿದೆ ಅನ್ನೋ ಸುದ್ದಿಯನ್ನ ಕೇಳ್ತಾ ಇದ್ದೀವಿ.
4: ನಮ್ಮ ಚಿತ್ರದುರ್ಗದಲ್ಲೇನೆ 37 ಡಿಗ್ರಿ ಸೆಲ್ಸಿಯಸ್ ಅನ್ನು ಮುಟ್ಟಿದ್ದು ಸಹ ನೋಡಿದ್ವಿ, ಗರಿಷ್ಠ ತಾಪಮಾನ ಇತ್ತು.
5: ಇದಕ್ಕೆಲ್ಲ ಕಾರಣ ಗ್ಲೋಬಲ್ ವಾರ್ಮಿಂಗ್, ಅಂದ್ರೆ ನಾವು ಪರಿಸರವನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದ ಸಂಕೇತವಾಗಿ ಈ ಸತಿಯ ಬೇಸಿಗೆ ಉತ್ತರ ಕೊಟ್ಟಿದೆ. ತಾಪಮಾನ ಹೆಚ್ಚಿಸ್ಬಿಟ್ಟು ನಾವು ಪ್ರಕೃತಿಯನ್ನ ಕಾಪಾಡ್ಕೋಬೇಕು ಪಾಠವನ್ನ ಚೆನ್ನಾಗಿ ಹೇಳಿದೆ. ಅದಕ್ಕೆ ಹೇಳೋದು, ಪ್ರಕೃತಿ ತಾನೇ ಪಾಠ ಕಲಿಸುತ್ತೆ, ತಾನೇ ಪಾಠ ಹೇಳ್ಕೊಡುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಮುನ್ನ ನಡ್ಸ್ಕೊಂಡು ಹೋಗೋದು ಮಾನವನ ಆದ್ಯ ಕರ್ತವ್ಯ ಆಗಿ ಮಾಡ್ಕೋಬೇಕು. ಉದಾಹರಣೆ ತಗೊಳ್ಳೋದಾದ್ರೆ ಹಿಮಾಲಯದಲ್ಲಿ ತಾಪಮಾನ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿನ ನೀರೆಲ್ಲ ಕರಗ್ತಾ ಇದೆ, ಇದರಿಂದ ಪ್ರವಾಹಗಳಾಗ್ತಾ ಇದೆ. ಹಾಗಾಗಿ ಭಾರತ ಸರ್ಕಾರ ನ್ಯಾಷನಲ್ ಮಿಷನ್ ಆಫ್ ಸಸ್ಟೈನಿಂಗ್ ದ ಹಿಮಾಲಯನ್ ಎಕೋಸಿಸ್ಟಮ್ ಅಂತ ಮುಂತಾದ ಸಂಸ್ಥೆಗಳು ಹಿಮಾಲಯಗಳನ್ನ ಸಂರಕ್ಷಣೆ ಮಾಡ್ತಾ ಬರ್ತಾ ಇದೆ. ಹಾಗೂ ಸಂರಕ್ಷಣೆ ಬರೀ ಸರ್ಕಾರದ ಕೆಲಸವಲ್ಲ, ಸಂರಕ್ಷಣೆ ಪ್ರತಿ ನಾಗರಿಕರಿಂದ ಆದರೆ ಮಾತ್ರ ನಾವು ಪ್ರಕೃತಿಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಆಗುತ್ತದೆ. ಮುಂದೆ ನೋಡೋದಾದ್ರೆ ವಾಯು ಅಂಶ ಹೇಗೆ ಪ್ರಕೃತಿಯಲ್ಲಿ ವಿನ್ಯಾಸಗಳನ್ನ ರೂಪಿಸ್ತಾ ಇದೆ ಅಂತ ನೋಡ್ತಾ ಹೋದ್ರೆ, ನಾವು ವಾಯು ಅಂಶನ ಶ್ವಾಸಕೋಶ ಅಂತ ಹೇಳ್ಬೋದು. ಈ ಹೇಗೆ ಪಂಚಭೂತಗಳು, ಈಗ ಶ್ವಾಸಕೋಶ ಅಂತ ಹೇಳ್ತಾ ಇದೀವಿ ವಾಯುನ ನಮಗೆ ಬೇಕಾಗಿರುವಂತ ಆಕ್ಸಿಜನ್ ರಿಲೀಸ್ ಮಾಡುವಂತಹ ಮರಗಳು, ಆ ವಾಯು ಶುದ್ಧವಾಗಿದ್ದಲ್ಲಿ ಮಾತ್ರ ನಮ್ಮ ಶ್ವಾಸಕೋಶ ಚೆನ್ನಾಗಿರಲು ಸಾಧ್ಯ. ಈಗ ಏನಾಗ್ತಾ ಇದೆ, ಪ್ರಕೃತಿಯಲ್ಲಾಗುತ್ತಿರುವಂತಹ ಪೊಲ್ಯೂಷನ್ ಓಜೋನ್ ಪದರಗಳನ್ನ ಹಾನಿ ಮಾಡ್ತಾ ಇದೆ. ಈ ಹಾನಿ ಮಾಡ್ತಾ ಇರೋದ್ರಿಂದ ಯುವಿ ರೇಡಿಯೇಷನ್ಸ್ ನಮ್ಮ ಓಜೋನ್ ಪದರವನ್ನ ದಾಟಿ ಭೂಮಿಗೆ ಬರ್ತಾ ಇರೋದ್ರಿಂದ ತಾಪಮಾನ ಜಾಸ್ತಿ ಆಗ್ತಾ ಇದೆ.
4: ನೇರಳಾತೀತ ಕಿರಣಗಳು ಮನುಷ್ಯನ ಚರ್ಮವನ್ನ ತುಂಬಾ ಹಾಳು ಮಾಡುತ್ತೆ, ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಸಹ ಇದೆ ಅಲ್ವಾ?
5: ಹಾ ಹೌದು, ಚರ್ಮ ಕಾಯಿಲೆಗಳು ಬರುತ್ತೆ.
4: ಅದೇ ಇದರಿಂದಾಗಿ ನಾವು ಗಾಳಿಯನ್ನ ಶುದ್ಧೀಕರಿಸೋದು, ವಾಯುವನ್ನ ಅತ್ಯಂತ ಮಲಿನವಾಗದೆ ಇಟ್ಕೊಳ್ಳುವಂತದ್ದು ಇವತ್ತಿನ ಅತ್ಯಂತ ಅಗತ್ಯ ಅಂತ ಸಹ ತಿಳಿಸ್ಕೊಡ್ತಾ ಇದ್ದೀರಿ.
5: ಹೌದು, ಇದೇ ನಿಟ್ಟಿನಲ್ಲಿ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತಾನೂ ನಡೀತಾ ಇದೆ. ಈ ಎಲ್ಲಾ ಸಂರಕ್ಷಣಾ ಕಾರ್ಯಕ್ರಮದನ್ನ ನಾವು ಪ್ರತಿಯೊಬ್ಬ ನಾಗರಿಕರು ಹೇಗೆ ಆಗ್ತಾ ಇದೆ, ಹೇಗೆ ನಿರ್ವಹಣೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಅದರಲ್ಲಿ ಪಾಲ್ಗೊಂಡು ಅದನ್ನ ಪಾಲಿಸಿದ್ರೆ ಮಾತ್ರ ಪ್ರಕೃತಿಯ ಸಂರಕ್ಷಣೆ ಆಗುತ್ತದೆ.
4: ಈಗ ನಾಲ್ಕು ಪಂಚಭೂತ ತತ್ವಗಳನ್ನ ಬಹಳ ಚೆನ್ನಾಗಿ ವಿವರಣೆ ಕೊಟ್ರಿ. ಈಗ ಕೊನೆಯದಾಗಿ ಉಳಿದಿರುವಂತದ್ದು ಆಕಾಶ ಅಂತ ಹೇಳ್ತಾ ಇದ್ದೀರಾ, ಯಾವ ರೀತಿ ಇದು ಪರಿಸರವನ್ನ ಸಮತೋಲನವಾಗಿ ಕಾಪಾಡಿಕೊಳ್ಳಬಹುದು?
5: ನಾವು ಆಕಾಶ ತತ್ವವನ್ನು ನೋಡ್ಬೇಕಂದ್ರೆ ಮೊದಲನೇಗೆ ನಕ್ಷತ್ರ. ಮುಂಚೆ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ತಾತಗಳ ಕಾಲದಲ್ಲಿ ನಕ್ಷತ್ರ ಮಿನುಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ನಕ್ಷತ್ರ ಮಿನುಗುದನ್ನ ಕಾಣೋದಕ್ಕೆ ನಾವು ಆಕಾಶನ ಎಷ್ಟೊತ್ತು ನೋಡ್ಬೇಕು. ಇದು ಏನಕ್ಕೆ ಅಂದ್ರೆ ಲೈಟ್ ಪೊಲ್ಯೂಷನ್, ಬೆಳಕಿನ ಪೊಲ್ಯೂಷನ್ ಆಗ್ತಾ ಇದೆ ಅದು. ಮತ್ತೆ ಮೈಗ್ರೇಟರಿ ಬರ್ಡ್ ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಂಗುದಾಣ ಹುಡ್ಕೊಂಡು ಹಾಗೂ ಗೂಡುಗಳನ್ನ ಕಟ್ಕೊಳ್ಳಕ್ಕೆ ಹೋಗುವ ಪಕ್ಷಿಗಳು, ಇವೆಲ್ಲವನ್ನು ಪರಿಸರದಲ್ಲಿರುವ ಆಕಾಶ ತತ್ವವನ್ನ ಪ್ರತಿಬಿಂಬಿಸುತ್ತೆ. ಅನೇಕ ವಲಸೆ ಪಕ್ಷಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಏನಾಗ್ತಾ ಇದೆ ಅಂದ್ರೆ ಪಕ್ಷಿ ಈ ವರ್ಷ ಬಂದಿರುತ್ತೆ, ಮುಂದಿನ ವರ್ಷ ಅಲ್ಲಿ ಬರೋಷ್ಟೊತ್ತಿಗೆ ಅಲ್ಲಿ ಕಟ್ಟಡ ಇರುತ್ತೆ, ಅಲ್ಲಿ ಗಾಜಿನ ಕಟ್ಟಡ ಇರುತ್ತೆ. ಆ ಗಾಜಿನ ಕಟ್ಟಡ ಕಣ್ಣಿಗೆ ಹೊಡೆದಾಗ ಅದಕ್ಕೆ ಹಾರ್ಲಿಕ್ಕಾಗೋದಿಲ್ಲ, ಅದು ಸತ್ತು ಹೋಗುತ್ತೆ. ಈ ತರ ಅನೇಕ ಘಟನೆಗಳು ನಡೆದಿದೆ. ಹಾಗಾಗಿ ನಾವು ನಗರೀಕರಣ ಮಾಡಬಾರದು ಅಂತ ಹೇಳ್ತಿಲ್ಲ, ನಗರೀಕರಣ ನಮ್ಮ ರೀತಿಯಲ್ಲಿ ಹೇಗೆ ಯೋಚನೆ ಮಾಡ್ತೀವೋ, ನಾವು ಪ್ರತಿ ಜಲಚರಗಳ ಪ್ರಾಣಿ ಪಕ್ಷಿಗಳು ಎಲ್ಲಾ ರೀತಿಯಲ್ಲೂ ಯೋಚನೆ ಮಾಡಿ ಆ ಅಭಿವೃದ್ಧಿ ನಿಜವಾಗ್ಲೂ ಬೇಕಾ, ಆ ಅಭಿವೃದ್ಧಿ ಪ್ರಕೃತಿಯ ಅಭಿವೃದ್ಧಿ ಆಗುತ್ತಾ ಅಥವಾ ಮಾನವನ ಅಭಿವೃದ್ಧಿ ಆಗುತ್ತಾ ಅಥವಾ ಸ್ವಾರ್ಥದ ಅಭಿವೃದ್ಧಿ ಆಗುತ್ತಾ ಅಂತ ನೋಡಿಕೊಂಡು ನಾವು ಮುನ್ನಡಿಬೇಕು.
4: ಯಶೋವಂತಿಯವರೇ, ಇದುವರೆಗೂ ನೀವು ಮಾತಾಡಿದ್ದನ್ನೆಲ್ಲ ಕೇಳಿದಾಗ ನನಗೆ ಒಂದು ಪ್ರಶ್ನೆ ನಿಮ್ಮನ್ನ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಇದುವರೆಗೂ ಪರಿಸರ ಹಾಗೂ ಪಂಚಭೂತಗಳ ಸಹಸಂಬಂಧದ ಕುರಿತು ಅಧ್ಯಯನದ ವಿಚಾರವಾಗಿ ನೀವು ಮಾತಾಡಿದ್ರಿ. ನನಗೆ ಪ್ರಶ್ನೆ ಏನು ಅಂತಂದ್ರೆ, ಪಂಚತತ್ವದ ಉದ್ದೇಶಗಳನ್ನ ಭೂದೃಶ್ಯ ವಿನ್ಯಾಸದಲ್ಲಿ ಹೇಗೆ ಪ್ರತಿಬಿಂಬಿಸ್ತಾರೆ ಅನ್ನೋದನ್ನ ಕೇಳಿದರಿಗೆ ತಿಳಿಸ್ಕೊಡ್ತೀರಾ?
5: ಹಾ ಖಂಡಿತ, ಅದು ಸುಂದರವಾದಂತ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಅದು ಪ್ರತಿ ಹಂತದಲ್ಲೂ ನಮಗೆ ಸಂತೋಷ ನೀಡುತ್ತದೆ, ಯಾಕಂದ್ರೆ ಪರಿಸರದಿಂದ ಪ್ರೇರಣೆಗೊಂಡು ಪರಿಸರದಲ್ಲಿರುವಂತಹ ಅಂಶಗಳನ್ನ ತೆಗೆದುಕೊಂಡು ನಾವು ವಿನ್ಯಾಸವನ್ನ ಮಾಡ್ತೇವೆ. ಉದಾಹರಣೆ ತಗೊಳ್ಳೋದಾದ್ರೆ ಪ್ರಕೃತಿಯಲ್ಲಿರುವ ಹಾವಭಾವ ಅದು ಯಾವ ರೀತಿ ಹೋಗ್ತಾ ಇದೆ, ಟೋಪೋಗ್ರಫಿ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು, ಮತ್ತು ಜಲದ ಹರಿವು ಹೇಗಿದೆ ಅನ್ನೋದು ಎಲ್ಲಾನು ತಿಳಿದುಕೊಂಡು ನಾವು ರಚನೆಯನ್ನ ಮಾಡ್ತೀವಿ. ನನ್ನ ಹವ್ಯಾಸದಲ್ಲಿ ಭರತನಾಟ್ಯ, ಕನ್ನಡ ಚುಟುಕುಗಳನ್ನು ಬರೆಯುವುದು ಮತ್ತೆ ಚಿತ್ರಕಲೆ ಇವೆಲ್ಲವೂ ನನಗೆ ಪೂರಕವಾಗುತ್ತದೆ. ಯಾಕಂದ್ರೆ ವಿನ್ಯಾಸ ಮಾಡ್ತಾ ಇರೋದನ್ನ ನಾನು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಅದು ತುಂಬಾ ಒಳ್ಳೆ ಸಹಕಾರ ಕೊಡ್ತಾ ಇರುತ್ತೆ. ನಾವು ವಿನ್ಯಾಸ ಮಾಡಬೇಕಾದ್ರೆ ಮೊದಲಿಗೆ ಒಂದು ಕಾನ್ಸೆಪ್ಟ್ ಅಂತೇಳಿ ಬಿಲ್ಡ್ ಮಾಡ್ತೀವಿ. ಆ ಕಾನ್ಸೆಪ್ಟ್ ಹೇಗೆ ಬಿಲ್ಡ್ ಮಾಡ್ತೀವಿ ಅಂದ್ರೆ, ಎಲ್ಲಾ ಪ್ರಕೃತಿ ಅಧ್ಯಯನಗಳನ್ನ ಮಾಡಿ ಪ್ರಕೃತಿಗೆ ಹೇಗೆ ಬೇಕು, ಏನು ಬೇಕು ಅನ್ನೋದನ್ನ ನಾವು ಸ್ಟ್ರಾಟಜಿಕಲಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನ ನೋಡಿಕೊಂಡು ನಂತರ ಅದನ್ನ ನಾವು ಹಂತವಾಗಿ ಪ್ಲಾನಿಂಗ್ ನ ಮಾಡ್ತಾ ಹೋಗ್ತೀವಿ. ಮಾಸ್ಟರ್ ಪ್ಲಾನ್, ಪ್ರಮುಖ ನಕ್ಷೆಗಳನ್ನೆಲ್ಲ ಬರ್ತಾ ಹೋಗುತ್ತೆ. ಇದೇ ರೀತಿ ಪ್ರತಿ ಹಂತದಲ್ಲೂ ನಾವು ಪರಿಸರದಿಂದ ಪ್ರೇರಣೆಗೊಂಡು ಮಾಡ್ತಾ ಇರ್ತೀವಿ. ಹಾಗೂ ಐದು ಅಂಶಗಳನ್ನ ಪ್ರಕೃತಿಯಲ್ಲಿ ಹೇಗೆ ಇರುತ್ತದೋ ನಮ್ಮ ವಿನ್ಯಾಸದಲ್ಲೂ ಸಹ ಪ್ರತಿ ಅಂಶಗಳು, ಪ್ರತಿ ಭೂಮಿ, ಗಿಡ ಮರಗಳು, ಜಲ, ವಾಟರ್ ಫೀಚರ್ಸ್ ಇರ್ಬೋದು, ಸಣ್ಣ ತೊರೆಯನ್ನ ವಿನ್ಯಾಸ ಮಾಡೋದು, ಒಂದು ಸೈಟ್ ಅಲ್ಲಿ ಮಳೆ ಬಂದಾಗ ಮಳೆ ಕೊಯ್ಲು ಪದ್ಧತಿಯನ್ನ ಹೇಗೆ ಅದರಲ್ಲಿ ಅಳವಡಿಸ್ಕೋಬಹುದು, ಎಷ್ಟು ನೀರನ್ನ ನಾವು ಉಳಿಸ್ಕೋಬಹುದು, ನಮ್ಮ ಭೂಮಿಯಲ್ಲೇನೆ ನಮಗೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನ ನಾವು ಹೇಗೆ ನಾವೇ ಉತ್ಪತ್ತಿ ಮಾಡ್ಕೋಬಹುದು ಅನ್ನೋದು. ಉದಾಹರಣೆಗೆ ತರಕಾರಿ ಗಾರ್ಡನ್ ಅಂತ ಹೇಳ್ಬೋದು, ವೆಜಿಟೇಬಲ್ ಗಾರ್ಡನ್, ಆ ರೀತಿಯಾಗಿ ನಾವು ಮೆಡಿಸಿನಲ್ ಪ್ಲಾಂಟ್ಸ್ ಗಾರ್ಡನ್ಸ್ ನ ಮಾಡ್ಕೋಬಹುದು. ಹಾಗೆ ಬಟರ್ಫ್ಲೈಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಬಟರ್ಫ್ಲೈ ಗಾರ್ಡನ್ಸ್, ಮೇನ್ ಆಗಿ ಹೂಗಳು ಬಿಡುವಂತಹ ಗಿಡಗಳನ್ನ ಹಾಕ್ಬಹುದು. ಇದೇ ರೀತಿಯಾಗಿ ವಿವಿಧ ರೀತಿಯಾದ ಪ್ಲಾಂಟಿಂಗ್ ಸ್ಕೀಮ್ ಅಂತ ಹೇಳ್ತೀವಿ, ಅಂದ್ರೆ ಪ್ಲಾಂಟಿಂಗ್ ಥೀಮ್ ಗಳನ್ನ ತಗೊಂಡು ನಾವು ವಿನ್ಯಾಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವೆಲ್ಲವೂ ಸಹ ಹೇಗೆ ನಾವು ಪ್ರಕೃತಿಯಲ್ಲಿರೋ ಪ್ಯಾಟರ್ನ್ಸ್ ಏನೇನಿದೆಯೋ ಅದರ ಆಧಾರಿತ ಮೇಲೆ ನಾವು ವಿನ್ಯಾಸವನ್ನ ಮಾಡ್ತೀವಿ.
4: ಈ ವಿಚಾರವನ್ನ ತಿಳಿಸ್ಕೊಡ್ತಾ ಮಧ್ಯದಲ್ಲಿ ನಿಮ್ಮ ಹವ್ಯಾಸಗಳ ಬಗ್ಗೆನು ಹೇಳಿದ್ರಿ, ಪರಿಸರದ ಬಗ್ಗೆ ಅಪಾರ ಕಾಳಜಿನೂ ಇದೆ, ಹಾಗೆ ಪರಿಸರದ ಕುರಿತು ಗೀತೆಗಳನ್ನು ಹೇಳ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಪರಿಸರ ಗೀತೆಯನ್ನ ಒಂದು ಹೇಳಕ್ ಇಷ್ಟಪಡ್ತೀರಾ?
5: ಹಾ, ಖಂಡಿತ. ನಾನೀಗ ಹೇಳ್ತಾ ಇರುವುದು ಭಾವಗೀತೆ, ರಚನೆ ಚಂದ್ರಶೇಖರ್ ತಾಳಿ ಅವರದು.

0: ಬಹಳ ಸುಶ್ರಾವ್ಯವಾಗಿ ಹಾಡಿದ್ರಿ. ಭಾವಗೀತೆ, ಪರಿಸರದ ಗೀತೆಗಳನ್ನ ಹಾಡುವುದರಲ್ಲಿ ಬಹಳ ಆಸಕ್ತಿ ಇದೆ ಅಂತ ಅಂದ ಹಾಗಾಯ್ತು. ನೀವು ಕೆಲವು ಕವನಗಳನ್ನ ರಚಿಸಿದ್ದೀರಿ ಅಂತ ಗೊತ್ತಾಯ್ತು. ಒಂದು ಕವನವನ್ನ ಹೇಳಬಹುದಾ?
1: ಹಾ, ಖಂಡಿತ. ಎಲ್ಲ ಕಡೆ ನೋಡುವ ಹಾಗೆ ಆಲದ ಮರ, ಬ್ಯಾನಿಯನ್ ಟ್ರೀ, ಮರದ ಬಗ್ಗೆ ಬರೆದಿರೋದು. ಮರದ ಕೆಳಗೆ ಕೂತಾಗ ನನಗೆ ಆದ ಅನುಭವವನ್ನ ನಾನು ಪದಗಳಲ್ಲಿ ಪೋಣಿಸಿದ್ದೇನೆ. ಪದ್ಯದ ಶೀರ್ಷಿಕೆ ಆಲಾಶ್ರಯ. ಯಾವ ಮರ ಹೊತ್ತಿತ್ತೋ ಆ ಚಿಗುರನ್ನು, ಯಾವ ಮರ ಹೊತ್ತಿತ್ತೋ ಆ ಚಿಗುರನ್ನು, ನೆಲೆಯಿಲ್ಲದೆ ನೆಲೆಯಾಗುವ ಭವ್ಯ ಚಪ್ಪರವನ್ನು, ನೆಲೆಯಿಲ್ಲದೆ ನೆಲೆಯಾಗುವ ಭವ್ಯ ಚಪ್ಪರವನ್ನು, ನೀರಿನ ಗಾಳಕ್ಕಾಗಿ ಬೇರೂರಿ ಜಲದೇವಿಯನ್ನು ಕರೆಯುವ ದಿವ್ಯಾಲಯವನ್ನು, ನೀರಿನ ಗಾಳಕ್ಕಾಗಿ ಬೇರೂರಿ ಜಲದೇವಿಯನ್ನು ಕರೆಯುವ ದಿವ್ಯಾಲಯವನ್ನು. ಎಲ್ಲ ಜೀವಿಗಳಿಗೂ ನೆಲೆ ನೀವ ಆಲಾಶ್ರಯವೇ, ಬೃಹತ್ ಬೇರಿನ ಬಲೆಯಲ್ಲಿ ಎಲ್ಲವ ಸೆಳೆಯುವ ವಿಶಾಲ ವೃಕ್ಷವೇ, ವಂದನೆ ನಿಮಗೆ ವಂದನೆ.
0: ನೀವು ಎಷ್ಟು ಭಾವನಾತ್ಮಕವಾಗಿ ಪರಿಸರದೊಂದಿಗೆ ಮಾತಾಡ್ತೀರಿ, ಈ ಒಂದು ಕವನದಿಂದ ಅರ್ಥ ಆಯ್ತು.
1: ವಿಶ್ವ ಪರಿಸರ ದಿನಾಚರಣೆಯ ಘೋಷವಾಕ್ಯ ಹೀಗಿದೆ: ನಮ್ಮ ಭವಿಷ್ಯದ ರಕ್ಷಣೆಗೆ ಪ್ರಕೃತಿಯಿಂದ ಪ್ರೇರಣೆಗೊಂಡು ಹವಾಮಾನವನ್ನು ಸಮತೋಲನಗೊಳಿಸುವುದು. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಫ್ಯೂಚರ್, ಈ ಘೋಷದೊಂದಿಗೆ ಈ ವರ್ಷದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ.
0: ಕಾಕತಾಳೀಯ

0: ನೋಡಿ, ನೀವು ಇದುವರೆಗೂ ನಮ್ಮೊಂದಿಗೆ ಹಂಚಿಕೊಂಡ ವಿಷಯನೂ ಸಹ ಹವಾಮಾನ, ಪರಿಸರ ಮತ್ತು ಮಾನವ ನಡುವಿನ ಸಮತೋಲನವೇ ಆಗಿತ್ತು. ಈ ವರ್ಷದ ಘೋಷವಾಕ್ಯನೂ ಸಹ ಅದೇ ವಿಷಯದ ಮೇಲೆ ನಿಂತಿರುವುದು ಬಹಳ ಸಂತೋಷದ ಸಂಗತಿ. ಯಶವಂತಿಯವರೇ,
1: ಪರಿಸರವನ್ನು ಉಳಿಸಿ, ಪರಿಸರವನ್ನು ಬೆಳೆಸಿ ಹಾಗೂ ಪರಿಸರವನ್ನು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಅವಕಾಶವನ್ನು ನೀಡಿದ ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು.
0: ಪರಿಸರದ ಬಗ್ಗೆ ಕಾಳಜಿ, ಪರಿಸರವನ್ನು ಉಳಿಸಿಕೊಳ್ಳೋದು ಬೆಳೆಸ್ಕೊಳ್ಳೋದ್ರ ಬಗ್ಗೆ ಪ್ರಾಥಮಿಕವಾಗಿ ಹಾಗೂ ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ತಿಳಿಸ್ಕೊಟ್ರಿ ನೀವು. ಬಹಳ ಖುಷಿಯಾಯಿತು, ಇದು ನಮ್ಮ ಕೇಳುಗರಿಗೆ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಸಹ ನಾವು ಭಾವಿಸ್ತೇವೆ. ಧನ್ಯವಾದ ತಮಗೆ.
1: ಧನ್ಯವಾದಗಳು.
2: ಇದುವರೆಗೂ ಪರಿಸರದ ಅಳಿವು ಉಳಿವು ಕುರಿತು ವಿಶೇಷ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಡಾ ಸೌಮ್ಯ ಕೆ ಮಂಜುನಾಥ್, ಸಂಕಲನ ಹಿರೇಕಂದವಾಡಿ ದೀಪಾಎಂ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ಅಧಿಕಾರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 12:30:40. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಈ ಮಧ್ಯಾಹ್ನ 12:35 ಭಕ್ತಿಗೀತೆಗಳು ಸಂಕೀರ್ತನಾ ಪ್ರಿಯ ಅವರಿಂದ. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಪುರದ ಮಹಾಲಿಂಗ ಎಂ ಅವರಿಂದ ಜನಪದ ಗೀತೆಗಳು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ರಾಷ್ಟ್ರೀಯ ಜಾನುವಾರು ಅಭಿಯಾನ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 1:20 ಭಾವಗೀತೆಗಳು ಭವ್ಯಾಪೈ ಅವರಿಂದ, 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 2:40 ಹಾಗೂ ರಾತ್ರಿ 8:00 ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು. 3:00 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಬ್ಯಾಡ್ಲಮೂಡು ಗ್ರಾಮದ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗಸ್ವಾಮಿ ಹಾಡು. 3:30 ಮಕ್ಕಳ ಮಂಟಪ. ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಬಹುದು. ಈ 4:00 ನಾಟಕ ಉಳ್ಳಾಗಡ್ಡಿ ಉಳ್ಳ ಮಾವ, ರಚನೆ ಅರುಣಾ ದೇಶಪಾಂಡೆ, ನಿರ್ದೇಶನ ರಮಾ ಎಸ್ ಹಿರೇಮಠ. ಈ 4:30 ನೆನಪಿನಂಗಳ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಸಂಗೀತ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮೀ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ 2ನೇ ಭಾಗ. ಈ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತೇ ಜಗತ್ತು, ಸಸ್ಯ ವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ. 6:50 ಕೃಷಿ ರಂಗ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಸಾವಯವ ಕಬ್ಬಿನ ಬೇಸಾಯ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಳ್ತೂರು ಗ್ರಾಮದ ಬಿಟಿ ಶಿವರಾಮಯ್ಯ ಮತ್ತು ಬಿಎಸ್ ಪ್ರಭುಲಿಂಗ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:10 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಈಶಾನ್ಯ ರಾಜ್ಯಗಳು ಅಂದರೆ ಅಷ್ಟಲಕ್ಷ್ಮಿ ಈ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಈ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಲಿಖಿತ ಎಂಪಿ ಮತ್ತು ಸ್ವರ್ಣದಾಸ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಈ ರಾತ್ರಿ 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ

ಯು ಎಸ್ ಪ್ರಸಾದ್ ಇವರಿಂದ ಕರ್ನಾಟಕ ಶಾಸ್ತ್ರೀಯ ಸ್ಯಾಕ್ಸೋಫೋನ್ ವಾದನ. ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸಂಕೀರ್ತನ ಪ್ರಿಯ ಅವರು ಹಾಡಿರುವ ಕೆಲವು ಭಕ್ತಿಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಆರಂಭಕ್ಕೆ ಪ್ರಸನ್ನ ವೆಂಕಟದಾಸರ ರಚನೆ ರಾಮ ರಾಮ ಜಯ ರಾಮ ಜಯ ರಾಮ ರಘುರಾಮ.

ಗಮನಿಸಿ, ಇಂದು ಮಧ್ಯಾಹ್ನ 1:20 ಗಂಟೆಗೆ ಭವ್ಯಾ ಪೈ ಅವರು ಹಾಡಿರುವ ಭಾವಗೀತೆಗಳು ಪ್ರಸಾರವಾಗಲಿವೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:45. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಪುರದ ಮಹಾಲಿಂಗ ಎಂ ಅವರಿಂದ ಜನಪದ ಗೀತೆಗಳನ್ನು ಆಲಿಸುವಿರಿ.

0: ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಪುರದ ಮಹಾಲಿಂಗ ಎಂ ಅವರು ಹಾಡಿರುವ ಜನಪದ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಿದೆ 1 ಗಂಟೆ. ಇನ್ನು ಮುಂದೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ನಂತರ 1:10 ಕನ್ನಡದಲ್ಲಿ ವಾರ್ತೆಗಳು.
1: ಸರ್ಕಾರದ ಪ್ರಧಾನಮಂತ್ರಿ ರಾಷ್ಟ್ರೀಯ ಜಾನುವಾರು ಮಿಷನ್ ಕಾರ್ಯಕ್ರಮದ ಕುರಿತು ಮಾತುಕತೆ.
2: ಶಾಂತಕ್ಕ,
3: ಏನೋ ಬಸಣ್ಣ,
2: ಚಾ ಮಾಡ್ಕೊಂಬಾ, ಟೈಮ್ ಆತ್ ನೋಡು.
3: ಹೌದ, ಮಾಡಕ್ ಇಟ್ಟಿನ್ ನಿಂದ್ರ ಮಾಡಕತ್ತೀನ.
4: ಬಸಣ್ಣ, ಬಸಣ್ಣ, ಏನ್ ಮಾಡತ್ತಿಪ್ಪ?
2: ಯಾರು?
4: ನಾವ ಇದೇವಪ್ಪ, ಕಲ್ಲಣ್ಣಮ್ಮನ ಇಬ್ರು ಬಂದೇವ್ ನೋಡಿ ಮನೆಗೆ.
2: ಏ, ಹಿಂಗ್ ಹೊಂಟಿರಲ್ಲ, ಕಲ್ಲಣ್ಣಮ್ಮಲ್ಲ ಈ ಕಡೆ ನಮ್ಮನಿ ಕಡೆ ಮುಂಜಾಳೆದ್ದ?
4: ಹಂಗ ಒಂದ್ ಸ್ವಲ್ಪ ದಗದಿತ್ತ, ಬಂದಿದ್ದೇವಿ ಕಾಡಿ. ಕಲ್ಲಣ್ಣ ನಾನು ಇಬ್ರು ಕೂಡ ಹೊಂಟಿದ್ದೇವಿ.
2: ಬರ್ರಿ ಬರ್ರಿ, ಒಳಗ್ ಬರ್ರಿ. ಯಾಕ್ರಿ ಕಲ್ಲಣ್ಣಮ್ಮಲ್ಲ ಆರಾಮದಿರ್ಲ ಒಟ್ಟ?
5: ಆರಾಮದೇವಪ್ಪ, ಆರಾಮದೇವ್. ಬಸಣ್ಣ, ಏನ್ ನಡೆಸಿ ಆರಾಮದೇ?
2: ಏನ್ ನೋಡಪ್ಪ, ಪೇಪರ್ ಓದಾಕತ್ತಿದ್ದೆ. ಅಂದಂಗ ಮಲ್ಲನ್ ಯಾಕೋ ಡಲ್ ಅದನ್ಲ ಕಲ್ಲಣ್ಣ.
5: ಹೌದಪ್ಪ, ಮೊನ್ನೆ ಅವು ದನಕರಗಳು ಇದು ಆದವತ್ತ ತೀರ್ಕೊಂಡವತ್ತ, ಹಿಂಗಾಗಿ ಅವಂಗ ಭಾಳ ಮಾನಸಿಕ ಮಾಡ್ಕೊಂಡನ. ಅದು ಏನ್ ಮಾಡೋದು, ಮತ್ತೆ ಅದು ಲೋನ್ ತಗೊಂಡಾನಂತ ಮತ್ತೀಗ ಅವರು ಸಾಲಗಾರ ಬಂದು ಮತ್ತೀಗ ವಸೂಲಿ ಮಾಡ್ತಾರ ಅನ್ನೋ ಚಿಂತೆ ಹತ್ತದ ಅವನಿಗೆ. ಅದಕ್ಕೆ ಭಾಳ ಸ್ವಲ್ಪ ಅದೊಂದು ಡಲ್ ಆಗ್ಯಾನ.
4: ಏನು ಮಾಡ್ಸಣ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದನಕರಗಳನ್ನೆಲ್ಲ ಸಾಕೊಂಡಿದ್ನೆ, ಒಂದು ಹಂಗ ಇದು ಆಗಿ ದನಕರಗಳು ಸತ್ತುಪ್ಪ. ಭಾಳ ಒಂದು 7-8 ದನ ಸತ್ತು ನಾನು.
2: ಹೌದಾ? ಇದು ನೀ ರಾಷ್ಟ್ರೀಯ ಜಾನುವಾರು ಮಿಷನ್ ಬಗ್ಗೆ ಕೇಳಿಲ್ಲನ?
4: ರಾಷ್ಟ್ರೀಯ ಜಾನುವಾರು ಮಿಷನ್?
2: ಹೌದು.
4: ಹಂಗಂದ್ರೆ ಏನು?
2: ಏ, ರಾಷ್ಟ್ರೀಯ ಜಾನುವಾರು ಮಿಷನ್ ಅನ್ನೋದು ಕೇಂದ್ರ ಸರ್ಕಾರ ಒಂದು 2014 ಮತ್ತು 2015 ಈ ಯೋಜನೆಯನ್ನು ಪ್ರಾರಂಭ ಮಾಡೈತಿ ನೋಡು. ಮತ್ತೆ ಜಾನುವಾರು ಕ್ಷೇತ್ರದೊಳಗೆ ಬೆಳವಣಿಗೆ ಉತ್ತೇಜನ ಮಾಡ್ಲಕ್ಕ ಈ ಯೋಜನೆಯನ್ನು ಮತ್ತೆ ಮರು ನಿರ್ಮಾಣ ಮಾಡಿದ್ರು. ಯಾವಾಗಂತಂದ್ರೆ 2021 ಮತ್ತು 2022 ಈಗ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯಿಂದ ಜಾರಿಗೆ ತಾದ ಈ ಯೋಜನೆ ಕರ್ನಾಟಕ ಸೇರಿದಂಗ ಭಾರತದಾದ್ಯಂತ ಈ ಯೋಜನೆ ಜಾರಿಯಾಗೈತಿ ನೋಡು. ಅಂದ್ರೆ ಇಲ್ಲಿ ಏನೈತೆ ಅಂದ್ರೆ, ತಳಿ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ಉದ್ಯಮಶೀಲತೆಯನ್ನು ಬೆಳೆಸುವುದು ಇದರ ಮುಖ್ಯ ಗುರಿಯಾಗ್ಯದ. ಇನ್ನು ಜಾನುವಾರುಗಳಿಗೆ ವಿಮಾ ಸೌಲಭ್ಯ ಒದಗಿಸುವುದು, ಫಲಾನುಭವಿಗಳಿಗೆ ಬೆಲೆಯುಳ್ಳ ಹೈನುಗಾರಿಕೆಗೆ ಯೋಗ್ಯವಾದ 1 ವರ್ಷ ಮೇಲ್ಪಟ್ಟ, ಅಂದ್ರೆ ಈಗ 8 ವರ್ಷ ಗರಿಷ್ಠ ಮೀರಿದಂಗ ಆಕಳಾಗಿರ್ಬೋದು, ಮನಕ್ಕಾಗಿರ್ಬೋದು, ಎಮ್ಮೆ ಆಗಿರ್ಬಹುದು, 1 ವರ್ಷದ ಅಥವಾ 3 ವರ್ಷದ ಅವಧಿಗೆ ಮಾರುಕಟ್ಟೆ ಬೆಲೆ ಏನಿರ್ತದಲ್ಲ, 70,000 ಮೂಲ ಬೆಲೆವರೆಗೂ ಪ್ರೀಮಿಯಂ ಸಹಾಯಧನ ಈ ಸೌಲಭ್ಯದೊಳಗೆ ಸಿಗ್ತದೆ ನೋಡು.
5: ತಿಳ್ಕೊಂಡೆ ಬಿಡು ಬಸಣ್ಣ, ಇದು ಎಲ್ಲಿ ತಿಳ್ಕೊಂಡು, ನಮಗ ಗೊತ್ತಾಗ್ಲಿಲ್ಲ ಬಸಣ್ಣ.
2: ಅಂದಂಗ ಚಾ ತಗೊಂಬಂದಿ ನೀನು ಅಕ್ಕ?
3: ಆಯ್ತು ನೋಡಪ್ಪ, ಚಾ ತಂದಿನಿ, ತಗೋರಿ, ಚಾ ತಗೋರಿ, ಕುಡಿ.
2: ಇದು ನಷ್ಟ ಗೊತ್ತಿಲ್ಲ, ಮಾಹಿತಿ ಶಾಂತಕ್ಕೂ ಗೊತ್ತೈತಿ.
5: ಶಾಂತಕ್ ಅವರು, ಮತ್ತೆ ನಿಮಗೆ ಗೊತ್ತೈತೆ ಅಂತೀರಿ, ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಕಾರ್ಯಕ್ರಮದ ಉದ್ದೇಶಗಳೇನದಾವ ಸ್ವಲ್ಪ ತಿಳ್ಕೊಂಡ್ರಿ.
3: ಎಲ್ಲ ಗೊತ್ತದಪ್ಪ, ಚಾ ತಗೋರಿ ಮೊದ್ಲು ನೋಡ್. ಮೊನ್ನೆ ನಿಮ್ ದನಗಳು ಓದು ಅಂತ ಕೇಳದನ, ಹಿಂಗಾಗಿ ಇದು ಹೇಳ್ಬೇಕೆ ಅಂತಿದ್ದೇವ್ ನೋಡು. ನಾ ಬಸಣ್ಣ ಕರ್ಕೊಂಡೆ ಬರ್ಬೇಕನ್ಕತ್ತಿದ್ ನಿಮ್ ಕಡೆ, ನೀವೇ ಬಂದ್ರಿ, ಚಲೋ ಆಯ್ತು ನೋಡು. ನೋಡು, ಇದು ಕರ್ನಾಟಕ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ನಮ್ಮ ಸರ್ಕಾರದವ್ರು ನೋಡು, ಈಗ ಹೊಸದಾಗಿ ಮತ್ತ 2021 ಮರು ರೂಪಿಸಲಾಗ್ಯದ ಇದನ್ನ. ಇದು ವ್ಯಕ್ತಿಗಳು, ರೈತರು, ಉತ್ಪಾದಕ ಸಂಸ್ಥೆಗಳು, ಸಹಾಯ ಗುಂಪುಗಳು ಮತ್ತ 8 ಕಂಪನಿಗಳು ಜಾನುವಾರು ಆಧಾರಿತ ಉದ್ಯಮಗಳನ್ನು ಸ್ಥಾಪಿಸಲು ಬಹಳ ಸರ್ಕಾರ ಪ್ರೋತ್ಸಾಹ ಕೊಡಕತ್ತಾರ.
5: ಏನೇನ್ ಕೊಡ್ತಾರ್ರಿ?
3: ಹಾ, ಅದರಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿ ಮತ್ತೆ ತಳಿ ಸುಧಾರಣೆ, ಅಹರ್ಯ ಸಂಸ್ಥೆಗಳಿಗೆ ನೋಡ್ಕೊಂಡು ಅವರು ಆರ್ಥಿಕ ಸಹಾಯವನ್ನು ಅವ್ರು ಮಾಡ್ತಾರ. ಅಷ್ಟೇ ಅಲ್ಲದೆ ಅದು ತಳಿ ಸುಧಾರಣೆ ಮಾಡಕ ಹೇಳ್ತಾರೆ. ಯಾವ್ದ್ಯಾವ್ದಂದ್ರ ಮಾಂಸ, ಹಾಲು, ಮೊಟ್ಟೆ, ಉಣ್ಣೆ ಉತ್ಪಾದನೆಯನ್ನು ಹೆಚ್ಚು ಮಾಡಕ, ಕೋಳಿ, ಕುರಿ, ಮೇಕೆ ಮತ್ತು ಹಂದಿಗಳ ಉತ್ಪಾದನೆಗಳನ್ನು ಕೂಡ ಗುಣಮಟ್ಟ ಹೆಚ್ಚು ಮಾಡ್ಬೇಕನ್ನೋದಕ್ಕೆ ಎಲ್ಲ ಕಾರ್ಯಕ್ರಮಗಳು ಇದಾವಪ್ಪ. ಮನೆಗೆ ಇದ್ದು ಇದು ನೋಡು, ಇನ್ನೂ ಇಷ್ಟೇ ಅಲ್ಲ, ಉದ್ಯೋಗ ಸೃಷ್ಟಿ ಮಾಡದ್ ಕೊಡ್ತೈತಿ, ಕೌಶಲ್ಯ ಆಧಾರಿತ ತರಬೇತಿ ಮತ್ತು ಜಾನುವಾರು ಸಂಬಂಧಿತ ವ್ಯವಹಾರಗಳ ಮೂಲಕ ಉದ್ಯೋಗವನ್ನು ಸೃಷ್ಟಿಸ್ತಾರ. ಸಂಶೋಧನೆ ಮಾಡ್ತಾರ. ಯಾವುದು ಅಂದ್ರೆ ವಿಸ್ತರಣಾ ಚಟುವಟಿಕೆಗಳು, ಜಾನುವಾರು ವಿಮೆ ಮತ್ತು ನಾವೀನ್ಯತೆ ತೊಡಗಿರುವ ಸಂಸ್ಥೆಗಳು ಅಂತ ಅದಾವ. ಇಲ್ಲಿ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಬೆಂಬಲಿಸ್ತಾವ. ಆಮೇಲೆ ಸಹಾಯ ಯೋಜನೆಗಳನ್ನು ಗೌರ್ಮೆಂಟ್ ನಿಮಗೆ ಕೊಟ್ಟಾರ ನೋಡಿ. ಇಲ್ಲಿ ಜಾನುವಾರುಗಳು, ಕುರಿ ಘಟಕಗಳು ಖರೀದಿಸಿದ ಜಾನುವಾರು ಸಂಬಂಧಿತ ಯೋಜನೆಗಳಿಗೆ ಸರ್ಕಾರದವರು ಸಾಲಗಳು ಮತ್ತು ಬಡ್ಡಿ ಸಬ್ಸಿಡಿ ಅದ ನೋಡ್ ನಿಮಗ. ಇದನ್ನೆಲ್ಲ ನೀವು ಉಪಯೋಗ ಮಾಡ್ಬೇಕು.
4: ಬಹಳ ಚಲೋ ಹೇಳಿದ ಶಾಂತ, ಇಷ್ಟೆಲ್ಲ ಮಾಹಿತಿ ಹೇಳಿದಿ. ಅದ್ರ ಬಸನ್ನ, ಇದು ಏನಿದು ಜಾನುವಾರು ವಿಮೆ ಅಂದ್ರೆ?
2: ನೋಡಪ್ಪ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಜಾನುವಾರು ವಿಮೆ ಕಾರ್ಯಕ್ರಮ. ರೋಗ ಅಥವಾ ಅಪಘಾತದಿಂದ ಜಾನುವಾರು ಸಾವಾಗುವ ಸಂಭವಿತ ನಷ್ಟದಿಂದ ಕರ್ನಾಟಕದ ಪಶುಪಾಲಕರಿಗೆ ರಕ್ಷಣೆ ನೀಡುತ್ತದೆ. ಈ ಯೋಜನೆ ಜಾನುವಾರು ವಿಮೆಯನ್ನು ಎಲ್ಲರಿಗೆ ಲಭ್ಯವಾಗುವಂತೆ ಮಾಡಲು ಹೆಚ್ಚಿನ ಪ್ರಮಾಣದ ಸಹಾಯಧನ ವಿಮಾ ಪ್ರೀಮಿಯಂ ಮೇಲೆ ತೆರಮ್ಯಾಗ ಒತ್ತು ಕೊಡಲಾಗಿದೆ. ಈ ಯೋಜನೆ ಅಡಿ ಫಲಾನುಭವಿಗಳು 15% ಕೊಡುಗೆ ನೀಡುತ್ತಾರೆ, ಮತ್ತು 85% ಸಬ್ಸಿಡಿ ಕೂಡ ಪಡ್ಕೋತಾರೆ ನೋಡು.
4: ಇಷ್ಟೆಲ್ಲ ಸಬ್ಸಿಡಿ ದೊರೆತದ?
2: ಹೌದು. ಮತ್ತ
5: ಮತ್ತು ಇನ್ನೊಂದು ಅಲ್ಲಿ ಮಾತಾಡಕತ್ತಿದ್ರು, ನಮ್ಮ ಹೊಲದ ಬಾಜು ರೈತರಿಗೆ ಜಾನುವಾರು ವಿಮೆ ಪ್ರಯೋಜನಗಳು ಏನು ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗಲಿಲ್ಲ.
3: ಈ ಪ್ರಯೋಜನಗಳು ಭಾಳಷ್ಟು ಅದಾವ ನೋಡು. ರಾಜ್ಯದ ಎಲ್ಲ ಜಾನುವಾರು ಮಾಲಕರಿಗೆ ಈ ಯೋಜನೆ ಪ್ರಯೋಜನ ಮಾಡಿಕೊಡ್ಬೇಕು. ಹಾಗೆ ಗರಿಷ್ಠ 10 ಜಾನುವಾರು ಘಟಕಗಳಿಗೆ ವಿಮಾ ಮಾಡಿಸಬಹುದು ನೀವು ನೋಡು. ಇದೆಷ್ಟು ಚಲೋ ಕಾರ್ಯಕ್ರಮದಂದ್ರ ಸರ್ಕಾರದಿಂದ ಒಟ್ಟು ಈಗ ಹೇಳದಲ್ಲ ಬಸಣ್ಣ 85% ಸಹಾಯಧನ, ಹಾಗೂ ಫಲಾನುಭವಿಗಳಿಗೆ 15% ಪ್ರೀಮಿಯಂ ಪಾವತಿ ಮಾಡಿಸಬೇಕಾಗ್ತದೆ. ಕೊಡ್ತಾರೆ ಸರ್ಕಾರದವರು ಕೊಡ್ತಾರೆ. ಹಾಗೆ ಜಾನುವಾರು ಸವಾಲದಲ್ಲಿ ಪರಿಹಾರ ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕಿಗೆ ಹಾಕ್ತಾರೆ ನೋಡು. ಇದು ಬಹಳ ಒಳ್ಳೆ ಕೆಲಸ ಅದ ನೋಡು ಸರ್ಕಾರದ. ಯಾರು ನಡುವಿನವ್ರು ಯಾರು ಬೇಡ, ನೇರವಾಗಿ ರೈತರ ಬ್ಯಾಂಕಿಗೆ ಹೋಗ್ತದ. ಹಾಗೆ ಪ್ರತಿ ಫಲಾನುಭವಿಗೆ ಗರಿಷ್ಠ 5 ದೊಡ್ಡ ಜಾನುವಾರುಗಳು. ಅವು ಯಾವ ಜಾನುವಾರುಗಳು ಅಂದ್ರೆ ಹಸು, ಎಮ್ಮೆ, ಎತ್ತು, ಹೋರಿ, ಕುದುರೆ ಇವೆಲ್ಲ ಮುಂತಾದವುಗಳು. ಮತ್ತೆ ಇನ್ನು ಸಣ್ಣ 50 ತರದ ಜಾನುವಾರುಗಳಂದ್ರ ಕುರಿ, ಮೇಕೆ, ಹಂದಿ, ಮೊಲ ವಿಮೆಯನ್ನು ನಮ್ ಸರ್ಕಾರದವ್ರು ಕೊಡ್ತಾರ ನೋಡು.
4: ಇಷ್ಟೆಲ್ಲ ನಮಗ್ ಸಹಾಯ ದೊರೀತೈತೆ ಅಂದ್ರ ಈ ವಿಮೆ ಪ್ರಯೋಜನ ಪಡೆಯಲ್ಲ ಏನೇನ ಅರ್ಹತೆ ಇರಬೇಕು ಬಸನ?
2: ನೋಡ, ಕರ್ನಾಟಕದ ಎಲ್ಲಾ ಪಶುಪಾಲಕರು ಅಂದ್ರೆ ರೈತರು, ಹಾಲು ಉತ್ಪಾದಕರು, ಸ್ವಸಹಾಯ ಸಂಘಗಳು ಮತ್ತು ಸಹಕಾರಿ ಸಂಘಗಳು ಇದಕ್ಕೆ ಅರ್ಹರಾಗ್ತಾರ. ಇನ್ನು ಫಲಾನುಭವಿಗಳು ಜಾನುವಾರನ ಹೊಂದಿರಬೇಕು, ಮತ್ತ ಜಾನುವಾರುಗಳು ಆರೋಗ್ಯವಾಗಿರಬೇಕು ಮತ್ತು ಅರ್ಜಿದಾರನಾಗಿರ್ಬೇಕು. ಇನ್ನು ಜಾನುವಾರುಗಳಿಗೆ ಕಿವಿ ತಗು ಅಂದ್ರ ಕಿವಿ ಹಾಕ್ಲಾಗಿರ್ತದ, 3 ಟೈಪ್ ಹಾಕಿರ್ತಾರ.
4: ನಮ್ಮ ಹಸುಗಳಿಗೆ ಕಿವಿಗೆ ಇದು ಹಾಕ್ತಿರ ಬಿಡ, ಒಲೆತರ.
2: ಹಾ, ಒಲೆತರ ಹಾಕಿರ್ತಾರ, ಅದು ಕಂಪಲ್ಸರಿ ಇರಬೇಕು. ಮತ್ತು ಸರ್ಕಾರ ಪಶು ವೈದ್ಯಾಧಿಕಾರಿಗಳಿಂದ ಪ್ರಮಾಣೀಕೃತ ಆಗಿರ್ಬೇಕದು. ಮತ್ತು ಜಾನುವಾರುಗಳ ಮೌಲ್ಯ ನಿಗದಿಯನ್ನ ಪ್ರತಿದಿನ ಪ್ರತಿ ಲೀಟರ್ ಹಾಲು ಉತ್ಪಾದನೆ ಅನುಸಾರ ನಿಗದಿ ಮಾಡ್ತಾರೆ. ಉದಾಹರಣೆ ನೋಡು, ಈಗ ದನಗಳಲ್ಲಿ 3,000 ಪ್ರತಿ ಲೀಟರ್ ಅಥವಾ ಪ್ರತಿದಿನ ಅನುಸಾರ, ಹಾಗೂ ಎಮ್ಮೆಗಳಲ್ಲಿ 4,000 ಪ್ರತಿ ಲೀಟರ್ ಪ್ರತಿದಿನ ಅನುಸಾರವಾಗಿ ಅವರು ಅಂದಾಜನ್ನು ಮಾಡ್ತಾರೆ. ಇನ್ನು ಇತರ ಜಾನುವಾರುಗಳ ಮೌಲ್ಯವನ್ನು ಮಾರುಕಟ್ಟೆ ಮೌಲ್ಯದ ಅನುಸಾರ ನಿಗದಿ ಕೂಡ ಮಾಡಲಾಗ್ತದೆ ನೋಡು.
4: ಭಾಳ ಚಲೋ ಮಾಹಿತಿ ಐತೆ ನೋಡಪ್ಪ.
5: ಆಯ್ತಪ್ಪ, ಇಷ್ಟೆಲ್ಲ ಶಾಂತಕ್ಕ ಬಸಣ್ಣ ಇಷ್ಟೆಲ್ಲ ನಮಗ ಮಾಹಿತಿ ಕೊಟ್ರಿ. ಅರ್ಜಿ ಹೆಂಗ್ ಸಲ್ಲಿಸೋದು ಮತ್ತೆ ಎಲ್ಲಿ ಸಲ್ಲಿಸಬೇಕು?
2: ಇದು ಶಾಂತಕ್ಕ ಬಹಳ ಗೊತ್ತೈತೆ ಅರ್ಜಿ ಸಲ್ಲಿಸೋದು.
5: ಹೌದಾ, ಹೇಳ್ರಿ ಶಾಂತಕ್ಕರ್ ಒಂದಿಷ್ಟು ನಮ್ಗೆ.
3: ಹಂಗಂತೀರಿ? ಮತ್ ನೋಡು, ನೀವು ಲಘು ಲಘುನೆ ಈ ತರ ಅರ್ಜಿ ಸಲ್ಲಿಸ್ರಿ. ಮತ್ ಒಂದು ಪೇಪರ್ ಕಟ್ಟಿಂಗು ಐತಿ ನನ್ನ ಕಡೆ, ನಿಮಗೆ ಕೊಡ್ತೀನಿ ಅಂದ್ರು ಹೇಳ್ತೀನಿ ಕೇಳ್ರಿ. ಏನ ಮಾಡ್ಬೇಕಂದ್ರ ಮೊದ್ಲ ಅರ್ಹರು ಪಶುಪಾಲಕರು ತಮ್ಮ ಹತ್ತಿರದ ಸರ್ಕಾರಿ ವೈದ್ಯ ದವಾಖಾನಿಗೆ ನೀವು ಹೋಗ್ಬೇಕು. ಪ್ರಾಥಮಿಕ ಪಶು ವೈದ್ಯ ಕೇಂದ್ರ ಅಥವಾ ತಾಲೂಕಾ ಪ್ರಾಣಿ ಸಂಗೋಪನಾ ಕಚೇರಿಯಲ್ಲಿ ನೀವು ಈ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಇದು ಆನ್ಲೈನ್ ಅರ್ಜಿಯಾಗಿ ಅರ್ಹ ಸಂಸ್ಥೆಗಳು, ಇಲ್ಲಿ ವ್ಯಕ್ತಿಗಳು ಅಥವಾ ಸ್ವಸಹಾಯ ಸಂಘಗಳು ಇರ್ತಾವ, ಎಫ್ ಪಿ ಓಗಳು ಅಂತ ಇರ್ತಾವ, ಗೊತ್ತಿರ್ಬೇಕಲ್ಲ ನಿಮಗೆಲ್ಲ. ಎಫ್ ಸಿ ಓಗಳು, ಜೆ ಎಲ್ ಜಿಗಳು ಇರ್ತಾವ, ಅಲ್ಲಿ ವಿಭಾಗ 8 ಕಂಪನಿಗಳು ಅದಾವ. ಅಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಪೋರ್ಟಲ್, ಇದು ನಿಮಗ್ ಗೊತ್ತಾಗಲ್ಲ, ಇದು ನಾನು ನಿಮ್ಗೆ ಪೇಪರ್ ಕೊಡ್ತೀನಿ, ಅದು ಒಯ್ದು ಆತರ ಸಲ್ಲಿಸ್ರಿ ನೀವು.
4: ಅವು ಎಷ್ಟಾವ ಎಲ್ಲ ಮಾಹಿತಿಗಳನ್ನ ಏನೈತಲ್ವಾ, ಅದನ್ನೆಲ್ಲ ನನಗೊಂದು ಸ್ವಲ್ಪ ಬರೆದು ಕೊಟ್ಬಿಡು ನೋಡು. ಅದನ್ನೆಲ್ಲ ನಾ ಓದ್ತು ಎಲ್ಲ ದಾಖಲೆಗಳನ್ನ ನಾನು ತಗೊಂಡು ಸಲ್ಲಿಸಾಕಿನಿ. ಸಲ್ಲಿಸಬೇಕಾದ ದಾಖಲೆಗಳು ಏನೇನ್ ಬೇಕಾಕವು?
2: ನೋಡಪ್ಪ, ಈಗ ಸರ್ಕಾರದ ಅಂಗೀಕೃತ ಪಶು ವೈದ್ಯಾಧಿಕಾರಿಗಳಿಂದ ಜಾನುವಾರು ಆರೋಗ್ಯ ದೃಢೀಕರಣ ಪ್ರಮಾಣ ಪತ್ರ ಇರಬೇಕು. ಒಂದು ಆದಾಯ ಪ್ರಮಾಣ ಪತ್ರ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಮತ್ತು ಜಾತಿ ಪ್ರಮಾಣ ಪತ್ರ ಅವಶ್ಯಕ ಇರ್ತದೆ. ಮತ್ತು ಅಷ್ಟೇ ಅಲ್ಲ, ಜಾನುವಾರಿನೊಂದಿಗೆ ಫಲಾನುಭವಿಯ ಭಾವಚಿತ್ರ ಇಲ್ಲಿ ಬಹಳ ಮುಖ್ಯ ಆಗ್ತದೆ ನೋಡಿ. ಮತ್ತು ಹೆಚ್ಚಿನ ಮಾಹಿತಿ ಬೇಕಾಗ್ತು ಅಂತಂದ್ರೆ ತಮ್ಮ ಸಮೀಪದ ಪಶು ಸಂಗೋಪನಾ ಇಲಾಖೆಯನ್ನು ತಾವು ಸಂಪರ್ಕ ಮಾಡಬಹುದು.
4: ಬಹಳ ಒಳ್ಳೆ ಮಾಹಿತಿ ಹೇಳಿದ್ ಬಸನ್ನ. ಹಂಗಾದ್ರೆ ನಾನು ಇನ್ನ ಹಸುಗಳನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ನಿ. ಇವೆಲ್ಲ ಮಾಹಿತಿಗಳು ಕೊಟ್ಟೆ ಅಂದ್ರೆ ಏನು ಹಸುಗಳನ್ನ ಖರೀದಿ ಮಾಡ್ತೀನಿ ಅವಕ್ಕೆಲ್ಲಕ್ಕೂ ದಾಖಲೆಗಳನ್ನ ಒದಗಿಸಿ ನಾವು ಈ ವಿಮಾ ಯೋಜನೆಗಳನ್ನ ಮಾಡ್ಕೋತನಪ್ಪ. ಕಲನ, ಇದ್ರ ಬಗ್ಗೆ ನನಗೆ ಎಲ್ಲ ನೀನ ಎಲ್ಲ ಅಪ್ಲಿಕೇಶನ್ ಎಲ್ಲ ನೀನ ಹಾಕಿಕೊಡ್ಬೇಕು ನೋಡಪ್ಪ.
5: ಹಾಕೊಡ್ತೀನಪ್ಪ, ನಾನು ತಗೋತೀನಿ ನಿನ್ ಜೋಡಿ. ನಾವು ಇದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ, ಅದನ್ನ ಇಬ್ರು ಕೂಡಿ ತಗೊಳೋಣ.
3: ಇದಕ್ಕೆ ಯಾವ್ಯಾವ ದಾಖಲೆ ಬೇಕು ಗೊತ್ತಾಯ್ತಿಲ್ಲ ಕಲನ?
5: ಹಾ ರೀ, ಗೊತ್ತಾಯ್ತು ಶಾಂತಕರ.
2: ಓಕೆ ಆಯ್ತು, ಈಗ ಮಾತಾಡ್ಕೊತ ಚಾನ ಆಯ್ತದ. ಅಕ್ಕ ಚಾ ಇನ್ನೊಂದ್ಸರಿ ಕಾಸ್ಕೊಂಡ್
3: ಚಾನೆ. ಇದುವರೆಗೆ ಭಾರತ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಸಿದ್ದರಾಯ್ ಸಾಳುಕೆ, ಮಾಂತೇಶ್ ಕೊತ್ತೀನ್ ಹಾಗೂ ಕಿರಣ್ ಶೇಖ್ತಾರ್ ಹಾಗೂ
4: ಕವಿತಾ ದೇಶ್ಮುಖ್.
0: ಇದು ವಿಜಯಪುರ ಕೇಂದ್ರದ ಕೊಡುಗೆಯಾಗಿತ್ತು. ಆಕಾಶವಾಣಿ ಸಮಯ 1:10 ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ, ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾಕ್ಕೆ 6 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಯುರೋಪಿಯನ್ ಒಕ್ಕೂಟದೊಂದಿಗಿನ ಭಾರತದ ವಿಶಾಲ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಭಾರತದ ಬದ್ದತೆಯನ್ನು ಈ ಭೇಟಿಯು ಪುನರುಚ್ಚರಿಸುತ್ತದೆ. ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನಾಳೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗಿನ ಸಭೆಗಾಗಿ ನೀಸ್ಗೆ ಭೇಟಿ ನೀಡಲಿದ್ದಾರೆ. ಇಬ್ಬರು ನಾಯಕರು ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಸಂಬಂಧದ ಕುರಿತು ಪರಿಶೀಲಿಸಲಿದ್ದಾರೆ. ಉಭಯ ನಾಯಕರು ಭಾರತ ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ ಸ್ಟಾರ್ಟ್ಅಪ್ಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ತಮ್ಮ ಭೇಟಿಯ ಎರಡನೇ ಹಂತದಲ್ಲಿ ಪ್ರಧಾನಿಯವರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಅವರು ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಮತ್ತು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲಿದ್ದಾರೆ. ಭೇಟಿಯ ಮೂರನೇ ಹಂತದಲ್ಲಿ ಪ್ರಧಾನಿ ಈ ತಿಂಗಳ 16 ಮತ್ತು 17ರಂದು ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆ ಸಮಯದಲ್ಲಿ ಅವರು G7 ನಾಯಕರು ಹಾಗೂ ಶೃಂಗಸಭೆಯಲ್ಲಿ ಭಾಗವಹಿಸುವ ಆಹ್ವಾನಿತ ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿಯವರ ಉಪಸ್ಥಿತಿಯು ಜಾಗತಿಕ ದಕ್ಷಿಣದ ಪ್ರಮುಖ ಧ್ವನಿಯಾಗಿ ಮತ್ತು ಜಾಗತಿಕ ಸವಾಲುಗಳನ್ನು ಎದುರಿಸುವಲ್ಲಿ ಪ್ರಮುಖ ಪಾಲುದಾರನಾಗಿ ಭಾರತದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ June 18ರಂದು ಪ್ಯಾರಿಸ್ಗೆ ಭೇಟಿ ನೀಡಲಿದ್ದು ದ್ವಿಪಕ್ಷೀಯ ಕಾರ್ಯಕ್ರಮಗಳು ಮತ್ತು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಹಾಗೂ ನವೋದ್ಯಮ ಕಾರ್ಯಕ್ರಮವಾದ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ನಡುವೆ ಪ್ರಧಾನಿಯವರು ಪ್ಯಾರಿಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ. ಫಿನ್ಲೆಂಡ್ನಲ್ಲಿಂದು ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್ ರಷ್ಯಾದಿಂದ ತೈಲವನ್ನು ಖರೀದಿಸಿದ್ದ ಭಾರತವನ್ನು ಸಮರ್ಥಿಸಿಕೊಂಡಿದ್ದಾರೆ. ಭಾರತವು ಪಾಶ್ಚಿಮಾತ್ಯ ಬೆಲೆ ಮಿತಿಯ ನಿಯಮಗಳನ್ನು ಅನುಸರಿಸಿದೆ ಎಂದು ಅವರು ವಿವರಿಸಿದ್ದಾರೆ. ಭಾರತದ ವಿದೇಶಾಂಗ ಸಚಿವ Dr. S. Jaishankar ಅವರೊಂದಿಗೆ ಫಿನ್ಲೆಂಡ್ನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ರಷ್ಯಾದ ಲಾಭವನ್ನು ಸೀಮಿತಗೊಳಿಸುವಾಗ ಜಾಗತಿಕ ತೈಲದ ಹರಿವಿಗಾಗಿ ಬೆಲೆ ಮಿತಿಯನ್ನು ರಚಿಸಲಾಗಿದೆ, ಅಂದರೆ ಭಾರತವು ಉದ್ದೇಶಿಸಿದ್ದನ್ನೇ ನಿಖರವಾಗಿ ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪಾಶ್ಚಿಮಾತ್ಯ ನಿರ್ಬಂಧಗಳು ಯುರೋಪ್ ಮಧ್ಯಪ್ರಾಚ್ಯ ಸರಬರಾಜುಗಳನ್ನು ಖರೀದಿಸಲು ಒತ್ತಾಯಿಸಿವೆ. ಇದರಿಂದಾಗಿ ಭಾರತ ಇತರ ಕೈಗೆಟುಕುವ ಆಯ್ಕೆಗಳನ್ನು ಹುಡುಕಬೇಕಾಯಿತು ಎಂಬ ಯುರೋಪಿಯನ್ ಟೀಕೆಯನ್ನು ಜೈಶಂಕರ್ ಬಲವಾಗಿ ತಿರಸ್ಕರಿಸಿದ್ದಾರೆ. ವಾಷಿಂಗ್ಟನ್ ಮೂಲತಃ ಭಾರತವನ್ನು ಜಾಗತಿಕ ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸಲು ರಷ್ಯಾದಿಂದ ತೈಲ ಖರೀದಿಸುವಂತೆ ಕೇಳಿಕೊಂಡಿತು. ನಂತರ ಭಾರತೀಯ ಆಮದುಗಳ ಮೇಲೆ ಸುಂಕವನ್ನು ವಿಧಿಸಿತು ಎಂದು ಹೇಳಿದ ಅವರು, ಅಮೆರಿಕ ತನ್ನ ನಿಯಮಗಳನ್ನು ಬದಲಾಯಿಸಿದ್ದಕ್ಕಾಗಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ಎರಡೂ ಕಡೆಯವರು ಪ್ರಾಥಮಿಕ ಒಪ್ಪಂದಕ್ಕೆ ಬರಲು ಹತ್ತಿರವಾಗಿದ್ದಾರೆ ಎಂಬ ವರದಿಗಳ ಹೊರತಾಗಿಯೂ ತಿಂಗಳುಗಟ್ಟಲೆ ನಡೆದ ಸಂಘರ್ಷವನ್ನು ಕೊನೆಗೊಳಿಸಲು ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವುದಿಲ್ಲ ಎಂದು ಇರಾನ್ ಹೇಳಿದೆ. ಇರಾನ್ನ ರಾಜ್ಯ ಪ್ರಸಾರಕರೊಂದಿಗೆ ಮಾತನಾಡಿದ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ, ತಿಳಿವಳಿಕೆ ಪತ್ರದ ವಿಷಯವನ್ನು ಅಂತಿಮಗೊಳಿಸಲಾಗಿದೆ ಮತ್ತು ಮುಂಬರುವ ದಿನಗಳಲ್ಲಿ ಡಿಜಿಟಲ್ ಮೂಲಕ ಸಹಿ ಹಾಕಬಹುದು ಎಂದು ಹೇಳಿದ್ದಾರೆ. ಆದಾಗ್ಯೂ ಅಮೆರಿಕ ತನ್ನ ನೌಕಾ ದಿಗ್ಬಂಧನವನ್ನು ತೆಗೆದುಹಾಕಿ $100 ಕೋಟಿಗಳಷ್ಟು ಇರಾನಿನ ಸ್ವತ್ತುಗಳನ್ನು ಬಿಡುಗಡೆ ಮಾಡದ ಹೊರತು ಟೆಹರಾನ್ ಶಾಶ್ವತ ಒಪ್ಪಂದವನ್ನು ಅನುಮೋದಿಸುವುದಿಲ್ಲ ಎಂದು ಇರಾನ್ ಅಧಿಕಾರಿಗಳು ಸಮರ್ಥಿಸಿಕೊಂಡಿದ್ದಾರೆ. ಏತನ್ಮಧ್ಯೆ ಇಸ್ಲಾಮಾಬಾದ್ನಲ್ಲಿ ವಾಹಿನಿಗಳ ಮಾತುಕತೆಯಲ್ಲಿ ಭಾಗಿಯಾಗಿರುವ ಅಮೆರಿಕ ಆಡಳಿತ ಮತ್ತು ಪಾಕಿಸ್ತಾನಿ ಮಧ್ಯವರ್ತಿಗಳು ಎರಡೂ ಕಡೆಯವರು ಕರಡು ವಿಷಯವನ್ನು ಒಪ್ಪಿಕೊಂಡಿರುವುದಾಗಿ ದೃಢಪಡಿಸಿದ್ದಾರೆ. ಆದಾಗ್ಯೂ ಯಾವುದೇ ಶಾಶ್ವತ ರಾಜತಾಂತ್ರಿಕ ಇತ್ಯರ್ಥವು ಎಲ್ಲಾ ಪಕ್ಷಗಳ ಬದ್ದತೆಯ ಅನುಷ್ಠಾನವನ್ನು ಅವಲಂಬಿಸಿರುತ್ತದೆ ಎಂದು ವಾಷಿಂಗ್ಟನ್ ಹೇಳಿದೆ. ಅಸ್ಸಾಂನ ಜೋರ್ಹತ್ ವಾಯುಪಡೆ ನಿಲ್ದಾಣದಲ್ಲಿ ಇಂದು ಬೆಳಗ್ಗೆ ಭಾರತೀಯ ವಾಯುಪಡೆಯ AN-32 ಸಾರಿಗೆ ವಿಮಾನ ಅಪಘಾತಕ್ಕೀಡಾಗಿದೆ. ಅಪಘಾತದ ಕಾರಣವನ್ನು ಕಂಡುಹಿಡಿಯಲು ತನಿಖಾ ತಂಡವನ್ನು ರಚಿಸಲಾಗುತ್ತಿದೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯ IMAಯಲ್ಲಿ 158ನೇ ನಿಯಮಿತ ಕೋರ್ಸ್ ಮತ್ತು 141ನೇ ತಾಂತ್ರಿಕ ಪದವಿ ಕೋರ್ಸ್ನ ನಿರ್ಗಮನ ಪಥ ಸಂಚಲನವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವೀಕ್ಷಿಸಿದರು. ಸೇನಾ ಅಧಿಕಾರಿಗಳಾಗಿ ಅಧಿಕಾರಿ ಕೆಡೆಟ್ಗಳು ಸೈನಿಕರನ್ನು ಮುನ್ನಡೆಸುವ, ಮಾರ್ಗದರ್ಶನ ಮಾಡುವ ಮತ್ತು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಎಂದು ರಾಷ್ಟಪತಿಗಳು ಹೇಳಿದರು. ನಿರ್ಗಮನ ಪಥಸಂಚಲನದಲ್ಲಿ 9 ಮಹಿಳಾ ಕೆಡೆಟ್ಗಳ ಉಪಸ್ಥಿತಿಯು ಐಎಂಎ ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣವಾಗಿದೆ. ಇದು ಭಾರತದ ರಕ್ಷಣಾ ಪಡೆಗಳ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಮಾತ್ರವಲ್ಲದೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯತ್ತ ಭಾರತದ ನಡಿಗೆಯ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದರು. ಐಎಂಎಯಲ್ಲಿ ವಿದೇಶಿ ಕೆಡೆಟ್ಗಳ ಉಪಸ್ಥಿತಿಯು ಪ್ರಪಂಚದಾದ್ಯಂತದ ದೇಶಗಳೊಂದಿಗೆ ಸ್ನೇಹ, ಸಹಕಾರ ಮತ್ತು ಶಾಂತಿಯುತ ಸಂಬಂಧಗಳನ್ನು ಬೆಳೆಸುವ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ರಾಷ್ಟಪತಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಯುವಕರು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಉತ್ಪಾದನೆ, ಬಾಹ್ಯಾಕಾಶ, ಸೆಮಿಕಂಡಕ್ಟರ್ಗಳು ಮತ್ತು ಡ್ರೋನ್ಗಳವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಭಾರತ ಇಂದು ವಿಶ್ವದ ಪ್ರಮುಖ ಸ್ಟಾರ್ಟ್ಅಪ್ ತಾಣಗಳಲ್ಲಿ ಒಂದಾಗಿದೆ ಮತ್ತು ಈ ಯಶಸ್ಸಿನ ಕಥೆಗಳಲ್ಲಿ ಹಲವು ಯುವಶಕ್ತಿಯನ್ನು ಮತ್ತು ಅದರಲ್ಲಿಯೂ ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಿಂದ ಬರುತ್ತಿವೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟಕ್ಕೆ ಅಪಾರ ಗೌರವವನ್ನು ತಂದಿದ್ದಕ್ಕಾಗಿ ಮತ್ತು ಭಾರತ ಹಾಗೂ ಪ್ರಪಂಚದ ಭವಿಷ್ಯವನ್ನು ರೂಪಿಸುವ ವಿವಿಧ ಕ್ಷೇತ್ರಗಳಿಗೆ ಕೊಡುಗೆ ನೀಡಿದ್ದಕ್ಕಾಗಿ ಅವರು ಯುವಕರನ್ನು ಶ್ಲಾಘಿಸಿದ್ದಾರೆ. ಇದಲ್ಲದೆ ಹಲವಾರು ಅಂತಾರಾಷ್ಟೀಯ ಸ್ಪರ್ಧೆಗಳಲ್ಲಿ ದೇಶದ ಯುವ ಕ್ರೀಡಾಪಟುಗಳು ನಿರಂತರವಾಗಿ ರಾಷ್ಟೀಯ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಸ್ಟಾರ್ಟ್ಅಪ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮತ್ತು ಅಟಲ್ ಇನ್ನೋವೇಷನ್ ಮಿಷನ್ ಸೇರಿದಂತೆ ಸರ್ಕಾರದ ವಿವಿಧ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಇವುಗಳನ್ನು ಪ್ರೋತ್ಸಾಹಿಸುವ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ. ಬಲವಾದ ಕ್ರೀಡಾ ಪರಿಸರ ವ್ಯವಸ್ಥೆ ಮತ್ತು ಉತ್ತಮ ಮೂಲಸೌಕರ್ಯವು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಹಾಗೂ ಕ್ರೀಡೆಗಳನ್ನು ಮುಂದುವರಿಸಲು ಪ್ರೋತ್ಸಾಹಿಸುವಲ್ಲಿ ಕ್ರೀಡಾಪಟುಗಳಿಗೆ ಬೆಂಬಲವಾಗಿದೆ. ಎನ್ಡಿಎ ಸರ್ಕಾರ ಕಳೆದ 12 ವರ್ಷಗಳಿಂದ ಯುವಜನರ ನೇತೃತ್ವದ ಅಭಿವೃದ್ಧಿಯತ್ತ ನಿರಂತರವಾಗಿ ಶ್ರಮಿಸುತ್ತಿದೆ ಮತ್ತು ಈ ಅವಧಿಯು ಭಾರತದ ಯುವಜನರಲ್ಲಿ ಹೆಚ್ಚಿದ ವಿಶ್ವಾಸವನ್ನು ಹೊಂದಿದೆ. ಇದು ಅವರ ಆಕಾಂಕ್ಷೆಗಳನ್ನು ಈಡೇರಿಸಲು ಕಾರಣವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಮಧ್ಯಮ ವ್ಯಾಪ್ತಿಯಲ್ಲಿ ಹಡಗು ವಿರೋಧಿ ಸಾಮರ್ಥ್ಯದ ವಿರುದ್ಧ ಬಹುಪದರದ ರಕ್ಷಣೆಯನ್ನು ಪ್ರದರ್ಶಿಸಲು ಸತತ 3 ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದಕ್ಕಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಪರೀಕ್ಷೆಗಳು ಭಾರತವನ್ನು ಅಂತರಖಂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಯವರೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತೊಡಗಿಸಿಕೊಳ್ಳಲು ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಸಾಮರ್ಥ್ಯಗಳನ್ನು ಹೊಂದಿರುವ ರಾಷ್ಟಗಳ ಗಣ್ಯ ಗುಂಪಿನಲ್ಲಿ ಇರಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ವಿವಿಧ ರೀತಿಯ ಶತ್ರು ಬೆದರಿಕೆಗಳ ವಿರುದ್ಧ ರಾಷ್ಟಗಳ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವ ಬಹು ನಿರ್ಣಾಯಕ ತಂತ್ರಜ್ಞಾನಗಳನ್ನು ಡಿಆರ್ಡಿಒ ಯಶಸ್ವಿಯಾಗಿ ಪ್ರದರ್ಶಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 10ನೇ ಆವೃತ್ತಿಯ ಆರಂಭಿಕ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ಶ್ರೀಲಂಕಾವನ್ನು 87 ರನ್ಗಳಿಂದ ಸೋಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ನ ಡ್ಯಾನಿ ವಾಟ್ಹಾರ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 1 ವಿಕೆಟ್ಗೆ 219 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಇದಕ್ಕೆ ಉತ್ತರವಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ಆಲ್ಔಟ್ ಆಯಿತು. ಡ್ಯಾನಿ ವಾಟ್ಹಾರ್ಜ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸಿಡ್ನಿಯಲ್ಲಿಂದು ನಡೆದ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ಧ ಭಾರತದ ಪಿವಿ ಸಿಂಧು 20-22, 12-21 ಅಂತರದಲ್ಲಿ ಸೋಲನುಭವಿಸಿದ್ದಾರೆ. ಲಾಸ್ ಏಂಜಲಸ್ನ ಸೋಫಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ಗ್ರೂಪ್ ಡಿ ಆರಂಭಿಕ ಪಂದ್ಯದಲ್ಲಿ ಅಮೆರಿಕ ತಂಡವು ಪರಾಗ್ವೆಯನ್ನು 4-1 ಗೋಲುಗಳಿಂದ ಸೋಲಿಸಿತು. ಕ್ರಿಶ್ಚಿಯನ್ ಪುಲಿಸಿಕ್ ನೀಡಿದ ತೀಕ್ಷ್ಣವಾದ ಕ್ರಾಸ್ ಪರಾಗ್ವೆಯ ಡಮಿನಿಯನ್ ಬೊಬಾಡಿಲ್ಲಾ ಅವರನ್ನು ಸ್ವಗೋಲಿಗೆ ಎಸೆಯುವ ಮೂಲಕ ಅಮೆರಿಕ ತಂಡವು ಪಂದ್ಯದ ಆರಂಭಿಕ ಲಾಭವನ್ನು ಪಡೆದುಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ. ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:20:30. ಭಾವಗೀತೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಭವ್ಯ ಪೈ ಅವರ ಹಾಡುಗಳನ್ನು ಕೇಳೋಣ. ಆರಂಭಕ್ಕೆ ದೇಶ್ ಕುಲಕರ್ಣಿ ಅವರ ರಚನೆ ತಪ್ಪಿ ಹೋಯಿತಲ್ಲೇ ಚುಕ್ಕಿ.

ಮುಂದೆ ಕೇಳಿ. ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೇ. ಡಾಕ್ಟರ್ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ರಚನೆಯೇ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:35. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಕೇಳುಗರೆ, ನೀವು ನಿಮ್ಮ ಮೆಚ್ಚಿನ ಕನ್ನಡ ಚಿತ್ರಗೀತೆಗಳನ್ನು ನಮ್ಮ ನಿಲಯದಿಂದ ಈಗ ಆಲಿಸಲು ನಮಗೆ ವಾಟ್ಸಪ್ ಮೂಲಕ ಸಂದೇಶಗಳನ್ನು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480858523. ಮತ್ತೊಮ್ಮೆ 9480858523. ಆರಂಭಕ್ಕೆ ಆಸೆಗೊಬ್ಬ ಮೀಸೆಗೊಬ್ಬ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್. ಗೀತೆಯ ಗಾಯಕರು SP ಬಾಲಸುಬ್ರಹ್ಮಣ್ಯಂ.

ಮುಂದಿನ ಗೀತೆ ಒಲವಿನ ಉಡುಗೊರೆ ಚಿತ್ರದ್ದು. ಜಯಚಂದ್ರನ್ ಮತ್ತು ಪಿ ಸುಶೀಲಾ ಅವರು ಹಾಡಿರುವ ಈ ಗೀತೆ ಆರ್.ಎನ್. ಜೈಗೋಪಾಲ್ ಅವರದು. ಸಂಗೀತ ಎಂ. ರಂಗರಾವ್. ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಮರಸೆ ಗ್ರಾಮದಿಂದ ಬಂಗಾರಮ್ಮ.

ಹೆಬ್ಬಾಳಿನಿಂದ ಟೇಲರ್ ಪ್ರಸನ್ನ ಅವರ ನೆಚ್ಚಿನ ಗೀತೆ ಚಂದ್ರೋದಯ ಚಿತ್ರದ್ದು. ಹಾಡಿದ್ದಾರೆ ಶಿವರಾಜ್ಕುಮಾರ್. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು.

ಚಾಮರಾಜನಗರ ಚಿಕ್ಕಬೇಗೂರು ಗ್ರಾಮದಿಂದ ಎಂ ಮಲ್ಲೇಶ್, ನೇತ್ರಾ ಮತ್ತು ಚಿದಂಬರ ಅವರ ಕೋರಿಕೆಯ ಗೀತೆ ಬೆಳ್ಳಿ ಮೋಡಗಳು ಚಿತ್ರದ ಗೀತೆ. ಎಸ್ ಜಾನಕಿ ಮತ್ತು ಮನು ಅವರು ಹಾಡಿರುವ ಈ ಗೀತೆ ಕೆ ವಿ ರಾಜು ಅವರದು. ಸಂಗೀತ ಉಪೇಂದ್ರ ಕುಮಾರ್.

0: ಅವರ ಎದಿರಿ ಸಿನಿಮಾ ಯಾನ.
1: ಏನೋ ತೊತ್ತಿನ ಮಗನೇ.
2: ಏನೇ ಕತ್ತೆಯ ಮಗಳೇ?
1: ನೀನ್ ಗಂಡ ಆಗಿದ್ರೆ
2: ಆಗಿದ್ರೆ
1: ಹೇಳಿದ ಕೆಲಸ ಮಾಡಿ ತೋರಿಸೋಣ.
0: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.
3: ಕಾರ್ಯಕ್ರಮದ ಕಡೆಯ ಗೀತೆ ನಂಜನಗೂಡಿನ ಜಸ್ವಿನ್ ಮತ್ತು ಜಸ್ವಿತ್ ಅವರಿಗಾಗಿ. ಸುಪ್ರಭಾತ ಚಿತ್ರದ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ ಅವರದು. ಸಂಗಡಿಗರೊಂದಿಗೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ನೂರು ಜನರು ಬಂದರು, ನೂರು ಜನರು ಹೋದರು.

ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಆಲಿಸಿದಿರಿ. ಇನ್ನು ಈ ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದವರು ಹಗರಿಬೊಮ್ಮನಹಳ್ಳಿಯಿಂದ ಸುಭಾನ್ ಕೋರಿ, ದುದ್ದಗೆರೆ ಮೈಸೂರಿನಿಂದ ವೆಂಕಟರಾಜು, ಸುಧಾ ಮತ್ತು ಧಾತ್ರಿ, ಲಿಂಗಬುದಿಪಾಳ್ಯದಿಂದ ರಾಜಶೇಖರ್ ಕವಿತಾ ಮತ್ತು ಕುಟುಂಬದವರು, ಚಾಮರಾಜನಗರದಿಂದ ಮಲ್ಲೇಶ್ ನೇತ್ರಾ ಮತ್ತು ಚಿದಂಬರ, ಕಲ್ಯಾಣಗಿರಿಯಿಂದ ಸಾನಿಯಾ ಅಂಜುಮ್, ಚಿತ್ರದುರ್ಗದಿಂದ ರೂಪಾ ಪಾಂಡುರಂಗರಾವ್ ಮತ್ತು ಶ್ರವಂತ್, ಅಶೋಕಪುರಂನಿಂದ ಸಹನಾ ಮತ್ತು ಕುಟುಂಬದವರು, ಗಾಯತ್ರಿಪುರಂನಿಂದ

ಆರ್ ಮಯೂರ, ಜಯಲಕ್ಷ್ಮೀಪುರಂನಿಂದ ಪ್ರಿಯಾ ಮತ್ತು ಕುಟುಂಬದವರು, ಗುಂಡ್ಲುಪೇಟೆಯಿಂದ ಮರಿನಂಜ, ನಂಜುಂಡಸ್ವಾಮಿ ಮತ್ತು ಚಂದನ್, ವಿಜಯನಗರ ನಾಲ್ಕನೇ ಹಂತದಿಂದ ಶಶಿಧರ್, ಊಟಗಳ್ಳಿಯಿಂದ ಪಲ್ಲವಿ, ಚಿತ್ರದುರ್ಗದಿಂದ ಜಿಎಸ್ ಚಂದನ, ಗೌರಿಬಿದನೂರಿನಿಂದ ಸುರೇಶ್ ಭಟ್, ಮುಗಳಖೋಡದಿಂದ ಶಿವಲಿಂಗಯ್ಯ, ಕಲಾವತಿ ಅಭಿಷೇಕಯ್ಯ ಹಿರೇಮಠ, ಒಂಟಿಕೊಪ್ಪಲ್ನಿಂದ ತೇಜು, ಮೈಸೂರಿನಿಂದ ರಾಜಮ್ಮ, ಮತ್ತೊಬ್ಬರು ಮೈಸೂರಿನಿಂದ ಪ್ರದೀಪ್, ವಿಷ್ಣು ಟೇಲರ್ಸ್ನಿಂದ ಶಿವಕುಮಾರ್ ಮತ್ತು ಕುಟುಂಬದವರು. ಹೀಗೆ ಬಹಳಷ್ಟು ಕೇಳುಗರು ಸಂದೇಶಗಳನ್ನು ಕಳಿಸಿದ್ರಿ. ಸಂದೇಶ ಕಳಿಸಿದ ತಮ್ಮೆಲ್ಲರಿಗೂ ಹಾಗೂ ಗೀತೆಗಳನ್ನು ಅಷ್ಟೇ ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.
1: ಬಣ್ಣದ ಕನಸುಗಳು, ಅದಕ್ಕಿಂತಲೂ ಹೆಚ್ಚು ಭಯಗಳು. ಸಹಾಯಕ್ಕೆ ಯಾರೂ ಇಲ್ಲ, ಎಲ್ಲರೂ ತಮ್ಮದೇ ಲೋಕದಲ್ಲಿ. ಆದರೆ ಈ ಯುವಕ ಶಕ್ತಿ ಇರುವ ಹೃದಯದವ.
0: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6.
2: ಕೇಳುಗರೆ ಗಮನಿಸಿ, ನಾಳೆ ಜೂನ್ 14ನೇ ತಾರೀಕು ಭಾನುವಾರ ಬೆಳಗ್ಗೆ 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನ ಮಹಾದಾನ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ರಕ್ತ ನಿಧಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪಲ್ಲವಿ ಪಿ ಅವರೊಂದಿಗೆ ಮಾತುಕತೆಯನ್ನು ಕೇಳಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಹಾಗೆ ಜೂನ್ 15ನೇ ತಾರೀಕು ಸೋಮವಾರ ಮಧ್ಯಾಹ್ನ 12:45 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಸಂರಕ್ಷಣೆ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ವಯೋವೃದ್ಧರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪ್ರತಿಭಾ ಪೆರೇರಾ ಅವರೊಂದಿಗೆ ಮಾತುಕತೆಯನ್ನು ಕೇಳಬಹುದು. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್.
3: ಹಾಯ್ ಪುಟ್ಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
4: ನೀನು ಹೋಗಿ ಆ ಮನೆಯಲ್ಲಿ ಯಾರಾದರೂ ಇದ್ದರೆ ನೀರನ್ನು ಕೇಳು. ಅಪ್ಪಣೆ ಪ್ರಭು. ಸ್ವಾಮಿ ಸ್ವಾಮಿ, ಒಳಗೆ ಯಾರಾದರೂ ಇದ್ದೀರಾ? ಸ್ವಲ್ಪ ಬಾಗಿಲು ತೆಗೆಯಿರಿ. ಓ, ಒಳಗೆ ಯಾರು ಇಲ್ಲ ಅನಿಸುತ್ತದೆ.
3: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ, ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡಿಯದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಸಚಿವರು ಭಾಗವಹಿಸಿದ್ದರು. ಬೆಂಗಳೂರು ನಗರದ ಉಪನಗರ ರೈಲು ಸೇವೆಗಳ ಕಾರ್ಯಾಚರಣೆಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಲಿರುವ ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕಾಗಿ ಬೈರೈಡ್ ಟೆಂಡರ್ ಆಹ್ವಾನಿಸಿದೆ. ಜಿಎಸ್ಟಿ ಹೊರತುಪಡಿಸಿ 200.3 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಟೆಂಡರ್ ಕಾಮಗಾರಿಗೆ ಬಿಡ್ ಸಲ್ಲಿಸಲು ಆಗಸ್ಟ್ 12 ಕೊನೆಯ ದಿನವಾಗಿದೆ. ಚಿಕ್ಕಬಾಣಾವರ ಉಪನಗರ ರೈಲು ನಿಲ್ದಾಣದ ಸಮೀಪ ನಿರ್ಮಾಣವಾಗಲಿರುವ ಈ ಘಟಕವು ಕಾರಿಡಾರ್ 2 ಮತ್ತು ಕಾರಿಡಾರ್ 4 ರೈಲುಗಳ ಕಾರ್ಯಾಚರಣೆ ಹಾಗೂ ನಿರ್ವಹಣೆಯ ಹೊಣೆ ಹೊರಲಿದೆ. ಈ ಯೋಜನೆಗಾಗಿ ಈಗಾಗಲೇ 26 ಎಕರೆ ಖಾಸಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇದು ಬೆಂಗಳೂರಿನ ಜನತೆಗೆ ಉತ್ತಮ ಹಾಗೂ ವಿಶ್ವಾಸಾರ್ಹ ಮತ್ತು ಸುರಕ್ಷಿತ ಉಪನಗರ ಸಾರಿಗೆಯನ್ನು ಒದಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಬೈರೈಡ್ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಸಿಂಗ್ ತಿಳಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿಯಲ್ಲಿ ಇಂದು ಹಲವು ದೇವಾಲಯಗಳ ದರ್ಶನ ನಡೆಸಿದ್ದಾರೆ. ಉಡುಪಿಯ ಕೃಷ್ಣಮಠದಲ್ಲಿ ದೇವರ ದರ್ಶನ ಪಡೆದ ಅವರು ಪರ್ಯಾಯ ಪೀಠಾಧೀಶರಾದ ವೇದವರ್ಧನ ತೀರ್ಥ ಶ್ರೀಪಾದರಿಂದ ಫಲಮಂತ್ರಾಕ್ಷತೆ ಪಡೆದುಕೊಂಡರು. ಇದೇ ವೇಳೆ ಕೃಷ್ಣಮಠದಲ್ಲಿ ದೇವರ ನೈವೇದ್ಯಕ್ಕಾಗಿ ಹೊಸದಾಗಿ ನಿರ್ಮಿಸಿದ ಅಡುಗೆ ಕೋಣೆಯನ್ನು ಉದ್ಘಾಟಿಸಿದರು. ಬಳಿಕ ಅವರು ಉಡುಪಿಯಲ್ಲಿ ಆಯೋಜಿಸಲಾಗಿದ್ದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಎಂಬ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಿಡದಿಯಲ್ಲಿ ರೈತರ ಜಮೀನಿನ ಮೇಲೆ ಬುಲ್ಡೋಸರ್ ಓಡಿಸಿ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ ಕಟ್ಟಲು ಹೊರಟಿರುವ ಸರ್ಕಾರದ ವಿರುದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 470 ದಿನಗಳಿಂದ ಅನ್ನದಾತರು ನಡೆಸುತ್ತಿರುವ ಹೋರಾಟ ಕಣ್ಣೀರು ಮತ್ತು ಆಕ್ರೋಶವನ್ನು ಲೆಕ್ಕಿಸದೆ ಟೌನ್ಶಿಪ್ ಹೆಸರಿನಲ್ಲಿ 499 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕಬಳಿಸಲು ಅಂತಿಮ ಅಧಿಸೂಚನೆ ಹೊರಡಿಸಿರುವುದು ಸರ್ಕಾರದ ನಿಜಬಣ್ಣ ಬಯಲು ಮಾಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕೇವಲ 1.5 ವರ್ಷದಲ್ಲಿ ಜನವಿರೋಧಿ ಸರ್ಕಾರ ಇತಿಹಾಸದ ಪುಟ ಸೇರಲಿದೆ ಎಂದು ತಿಳಿಸಿದ್ದಾರೆ. ರೈತರ ಭೂಮಿಯನ್ನು ಕಸಿದು ಟೌನ್ಶಿಪ್ ಮಾಡುವುದು ಅಭಿವೃದ್ಧಿಯಲ್ಲ, ಇದು ರೈತರ ಭವಿಷ್ಯದ ಸಮಾಧಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ ಬಳಿಕ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಮೀಸಲಾದ 100 ಕ್ವಿಂಟಾಲ್ ಪಡಿತರ ಅಕ್ಕಿ ಮತ್ತು ರಾಗಿಯನ್ನು ಅಕ್ರಮವಾಗಿ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭ್ರಷ್ಟ ಅಧಿಕಾರಿಗಳು ಸೇರಿದಂತೆ ಈ ಪ್ರಕರಣದಲ್ಲಿ ಕೈವಾಡವಿರುವವರನ್ನು ತಕ್ಷಣವೇ ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಖಾಸಗಿ ಗೋದಾಮಿನಲ್ಲಿ ಅನ್ನಭಾಗ್ಯ ಯೋಜನೆಯ ಸುಮಾರು 35,000 ಚೀಲಗಳು ಪತ್ತೆಯಾಗಿವೆ ಎಂದು ಅವರು ದೂರಿದ್ದಾರೆ. ಭಾರತ 2031 ವೇಳೆಗೆ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಶಾಲಿ ರಾಷ್ಟವಾಗಿ ಹೊರಹೊಮ್ಮಲಿದೆ ಎಂದು ರಾಜ್ಯಸಭಾ ಸದಸ್ಯ, ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ಅಧಿಕಾರಾವಧಿಯಲ್ಲಿ ರಷ್ಯಾ, ಉಕ್ರೇನ್ ಮತ್ತು ಅಮೆರಿಕ ಇರಾನ್ ಸಂಘರ್ಷಗಳಿಂದ ಉಂಟಾದ ಇಂಧನ ಬಿಕ್ಕಟ್ಟು ಮತ್ತು ವಿಶ್ವ ಆರ್ಥಿಕ ಹಿಂಜರಿತ ಸೇರಿದಂತೆ ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ವಿಶ್ವದ ಅತ್ಯುನ್ನತ ಆರ್ಥಿಕ ಬೆಳವಣಿಗೆಯ ದರ ಶೇಕಡ 7.7 ತಲುಪಿದೆ ಎಂದು ಹೇಳಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಆರ್ಥಿಕ ಬೆಳವಣಿಗೆಯ ದರ ಹೆಚ್ಚಾಗಿರುವುದು ಸಂತಸದ ವಿಚಾರ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನೇತೃತ್ವದಲ್ಲಿ ಈ ವರ್ಷದ ಪರಿಸರ ದಿನಾಚರಣೆ ಅಂಗವಾಗಿ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭುಭಕ್ರು ಸಾಂಕೇತಿಕವಾಗಿ ಸಸಿಗಳನ್ನು ನೆಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಕಾನೂನು ಸೇವೆಗಳ ಪ್ರಾಧಿಕಾರ 5 ಲಕ್ಷ ಗಿಡಗಳನ್ನು ನೆಡಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾಗಿ ಸಿಎಂ ಧನಂಜಯ ಆಯ್ಕೆಯಾಗಿದ್ದಾರೆ. ವಕೀಲರ ಪರಿಷತ್ ಇತಿಹಾಸದಲ್ಲಿ ಮೊದಲ ಪ್ರಯತ್ನದಲ್ಲೇ ಗೆಲುವು ಸಾಧಿಸುವ ಮೂಲಕ ಧನಂಜಯ ಇತಿಹಾಸ ಸೃಷ್ಟಿಸಿದ್ದಾರೆ. ವಕೀಲರ ಪರಿಷತ್ನ 23 ಸ್ಥಾನಗಳಿಗೆ March 11 ಚುನಾವಣೆ ನಡೆದಿತ್ತು. ಸಿಎಂ ಧನಂಜಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾನೂನು ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕು ವಿಭಾಗದ ಹಾಲಿ ಅಧ್ಯಕ್ಷರಾಗಿದ್ದು ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯಡಿ ವಸತಿ ವ್ಯವಸ್ಥೆ ಕಲ್ಪಿಸುವಂತೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ತಿಳಿಸಿದ್ದಾರೆ. ಪೌರಕಾರ್ಮಿಕರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಹಾಗೂ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪೌರಕಾರ್ಮಿಕರಿಗೆ ಮನೆಯನ್ನು ಒದಗಿಸುವುದು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಮುಖ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಗೃಹ ಭಾಗ್ಯ ಯೋಜನೆಯಡಿ ಪೌರಕಾರ್ಮಿಕರಿಗೆ ಈಗಾಗಲೇ ನಿರ್ಮಾಣಗೊಂಡಿರುವ ಮನೆಗಳನ್ನು ತಕ್ಷಣವೇ ಹಸ್ತಾಂತರಿಸುವಂತೆ ಮತ್ತು ನಿರ್ಮಾಣ ಹಂತದಲ್ಲಿರುವ ಮನೆಗಳನ್ನು ಶೀಘ್ರದಲ್ಲಿ ಕಾಮಗಾರಿ ಮುಕ್ತಾಯಗೊಳಿಸಿ ಹಂಚಿಕೆ ಮಾಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಚಿತ್ರದುರ್ಗದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಓವರ್ಹೆಡ್ ಟ್ಯಾಂಕ್ಗಳನ್ನು ಮಳೆಗಾಲ ಆರಂಭಕ್ಕೂ ಮುನ್ನ ತಪ್ಪದೇ ಸ್ವಚ್ಛಗೊಳಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಸೂಚನೆ ನೀಡಿದ್ದಾರೆ. ಸ್ಟಾಪ್ ಡೈಯರಿಯಾ 2026 ಅಭಿಯಾನದ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರದು. ನೀರಿನ ಮೂಲದಲ್ಲಿ ರಾಸಾಯನಿಕ ಹಾಗೂ ಜೈವಿಕ ತಪಾಸಣೆ ನಡೆಸಿ ದಾಖಲೆ ನಿರ್ವಹಿಸಬೇಕು. ಪ್ರತಿ ಓವರ್ಹೆಡ್ ಟ್ಯಾಂಕ್ ಬಳಿ ಕೊನೆಯ ಸ್ವಚ್ಛತೆ ದಿನಾಂಕದ ಬೋರ್ಡ್ ಅನ್ನು ಸಾರ್ವಜನಿಕರಿಗೆ ಕಾಣುವಂತೆ ಅಳವಡಿಸಬೇಕು ಎಂದು ತಿಳಿಸಿದ್ದಾರೆ. ಕಲುಷಿತ ನೀರು ಅಥವಾ ಪೈಪ್ಲೈನ್ ಸೋರಿಕೆಯಿಂದ ಹರಡುವ ಕಾಲರ, ಬೇಧಿಯಂತಹ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಸ್ಥಳೀಯ ಸಂಸ್ಥೆಗಳು ಮುಂಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿ ನಿಲಯ, ಶಾಲಾ ಕಾಲೇಜುಗಳಲ್ಲಿಯೂ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಕಡ್ಡಾಯವಾಗಿ ಸ್ವಚ್ಛಗೊಳಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ವತಿಯಿಂದ ಮುಂಗಾರು ತಾಂತ್ರಿಕ ಮತ್ತು ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಪ್ರಧಾನ ವಿಜ್ಞಾನಿ ಡಾ ಚಂದ್ರೇಗೌಡ ಮಾತನಾಡಿ, ಮಣ್ಣಿನ ಫಲವತ್ತತೆ ಕಾಪಾಡಿದರೆ ಮಾತ್ರ ಭವಿಷ್ಯದ ಕೃಷಿ ಸುಸ್ಥಿರವಾಗಲು ಸಾಧ್ಯ. ಮಣ್ಣಿನ ಪರೀಕ್ಷೆ, ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಬಳಕೆ, ಬೆಳೆ ಪರಿವರ್ತನೆ, ಅಂತರ ಬೆಳೆಗಳ ಬಳಕೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಇಂದಿನ ಕೃಷಿಯಲ್ಲಿ ಅಗತ್ಯವಾಗಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಹವಾಮಾನ ವಿಭಾಗದ ಪ್ರಾಧ್ಯಾಪಕ ಡಾ ಎಂಎನ್ ತಿಮ್ಮೇಗೌಡ ಮಾತನಾಡಿ, ಪ್ರಸ್ತುತ ವರ್ಷದಲ್ಲಿ ವಾಡಿಕೆಗಿಂತ ಶೇಕಡ 30% ಮಳೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ರೈತರು ನೀರಿನ ಸಂರಕ್ಷಣೆ, ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ಕಾಪಾಡಿಕೊಳ್ಳಲು ಕೃಷಿ ಹೊಂಡ ಮತ್ತು ಇಂಗುಗುಂಡಿಗಳ ಮೂಲಕ ಮಳೆ ನೀರನ್ನು ಸಂರಕ್ಷಿಸುವುದು, ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಮಾಡುವ ತಾಂತ್ರಿಕತೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು, ಜಮೀನಿನ ಬದುಗಳಲ್ಲಿ ಹೆಚ್ಚು ಸಸಿಗಳನ್ನು ನೆಡಬೇಕು ಎಂದು ಸಲಹೆ ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಡೆಂಘಿ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳಗೊಂಡಿದ್ದು, ಸೊಳ್ಳೆಗಳ ಉತ್ಪತ್ತಿ ತಡೆಗಟ್ಟಲು ತೀವ್ರ ಲಾರ್ವಾ ಸಮೀಕ್ಷೆ ಹಾಗೂ ಸೊಳ್ಳೆ ನಿಯಂತ್ರಣದ ಜಂಟಿ ಕಾರ್ಯಾಚರಣೆ ಆರಂಭಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯ ಹದಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ನರಗುಂದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನ್ನಗುಂಡಿ ಭೇಟಿ ನೀಡಿ ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ. ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 2:40. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಚಲ್ತಿ ನಾಮ್ ಗಾಡಿ ಚಿತ್ರದ ಈ ಗೀತೆ

0: ಹಾಯ್ ಪುಟ್ಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
1: ನೀನು ಹೋಗಿ ಆ ಮನೆಯಲ್ಲಿ ಯಾರಾದರೂ ಇದ್ದರೆ ನೀರನ್ನು ಕೇಳು. ಅಪ್ಪಣೆ ಪ್ರಭು. ಸ್ವಾಮಿ ಸ್ವಾಮಿ, ಒಳಗೆ ಯಾರಾದರೂ ಇದ್ದೀರಾ? ಸ್ವಲ್ಪ ಬಾಗಿಲು ತೆಗೆಯಿರಿ. ಹೋ, ಒಳಗೆ ಯಾರು ಇಲ್ಲ ಅನಿಸುತ್ತದೆ.
0: ತಪ್ಪದೆ ಆಲಿಸಿ, ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.

ಕೇಳುಗರೆ ಗಮನಿಸಿ, ಇಂದು ಸಂಜೆ 4 ಗಂಟೆಗೆ ನಾಟಕ ಉಳ್ಳಾಗಡ್ಡಿ ಉಳ್ಳ ಮಾವ, ರಚನೆ ಅರುಣಾ ದೇಶಪಾಂಡೆ ಅವರದು, ನಿರ್ದೇಶನ ರಮಾ ಎಸ್ ಹಿರೇಮಠ. ಈ ಸಂಜೆ 4:30 ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮದಲ್ಲಿ ಹಿರಿಯ ಸಂಗೀತ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ 2ನೇ ಭಾಗ ಕೇಳುವಿರಿ. ನೀವು ಕೇಳ್ತಾ ಇದ್ದೀರಾ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮುಂದೆ ಮೇರಾ ಜೀವನ್ ಮೇರೆ ಜೀವನ್ ಸಾಥಿ ಈ ಚಿತ್ರದ ಗೀತೆ.

ಕೇಳುಗರೆ ಗಮನಿಸಿ, ಇಂದು ಸಂಜೆ 6:10 ಪ್ರಾಯೋಜಿತ ಕಾರ್ಯಕ್ರಮ ಹರಿತ್ತೇ ಜಗತ್ತು, ಸಸ್ಯ ವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ, ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:00. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಬ್ಯಾಡ್ಲಮೂಡು ಗ್ರಾಮದ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗಸ್ವಾಮಿ ಹಾಡು.

0: ಜಗದಡಿಯನಾದ ನಾರಾಯಣ ಎರು 80 ಕೋಟಿಗೆ ಹಳದು ಪಡಿ ಕೊಡುವಂತ ಹಾದಿಯ ನಾರಾಯಣ.
1: ಹೌದು,
0: ವೈಕುಂಠವನ್ನು ಬಿಟ್ಟು ಆ ಜಗದೊಡೆಯನಾದ ನಾರಾಯಣ.
1: ಹೌದಪ್ಪ.
0: ಅವರು

0: ಜಗದೊಡೆಯನಾದ ನಾರಾಯಣ
1: ಹೌದು
0: ಆ ಬೆಳೆ ಕಲ್ಲಿ ಬೆಟ್ಟದ ಮೇಲೆ ಬಂದು ನಿಂತುಕೊಂಡು
1: ಆಹಾ
0: ನಾಲ್ಕು ಮೂಲೆ ಎಂಟು ದಿಕ್ಕುಗಳನ್ನು ನೋಡ್ತಾ ಇದ್ರೆ
1: ಹೌದು
0: ನನಗೆ ವೇಗ್ಯವಾದ ಸ್ಥಳ.
1: ನಾಳೆ
0: ಈ ಬೆಟ್ಟದ ಮೇಲೆ ನಾನು ಎಣಿಸಿದಾಗ ಬೆಳಗಿರಂಗಪ್ಪನ ಬೆಟ್ಟ ಎಂಬುದಾಗಿ ನಾಮಕರಣ ಪಡ್ಕೊಳ್ಬೇಕು
1: ಹೌದು
0: ಅನ್ನತ್ತೇಳಿ ಜಗದೊಡೆಯನಾದ ನಾರಾಯಣ
1: ಆಹಾ
0: ನೌಲ್ಗರಿ ದ್ವಂದ್ವವನ್ನು ಎತ್ತುಕೊಂಡು ದುಂಬು ಧೂಳನೆಲ್ಲ ಹೊಡೆದು ಬಿಟ್ಟು
1: ಹೌದು
0: ಸಂಕೋಚಕ್ರ ಬೋನಾಶಿನ ಮಡಗಿಬಿಟ್ಟು ನಾರಾಯಣ ಅವರು ಜಗ ಜಗನೆ ಜಗ

0: ಯಾವಾಗ ಆ ಜಗದೊಡೆಯನಾದ ನಾರಾಯಣ
1: ಹೌದು
0: ಬುಗುಬುಗನೆ ಸಂಕನ ಸಬುತವನ್ನು ಮಾಡಿಕೊಂಡು
1: ಆಹಾ
0: ಜಗತ್ತದ ಲಾದನ್ನು ಮಾಡದಾಗಲಿ
1: ಹೌದು
0: ಆ ಬೆಟ್ಟದ ಮೇಲೆ ಯಾರು ವಾಸವಾಗಿದ್ರು
1: ಯಾರಪ್ಪ
0: ಬೊಂಬ ರಾಕ್ಷಸ ವಾಸವಾಗಿದ್ರಂತೆ
1: ಆಹಾ
0: ಆ ಬೆಟ್ಟದ ಮೇಲೆ ಬೊಂಬ ರಾಕ್ಷಸ ವಾಸವಾಗಿರುವಂತ ಟೇಮನಲ್ಲಿ
1: ಹೌದು
0: ಈ ಬೆಟ್ಟದ ಮೇಲೆ ಬಂದು
1: ಆ
0: ಈ ರೀತಿಯಾಗಿ ಸಂಕಿನ ಸಬುತ ಕೇಳ್ತಾ ಇದ್ದಲ್ಲ ಅಂತ ಹೇಳಿ
1: ಆಹಾ
0: ಆ ಜಗದೊಡೆಯನಾದ ನಾರಾಯಣನ ಮೇಲೆ ಯುದ್ಧ ಮಾಡದ ಸಲುವಾಗಿ
1: ಹೌದು
0: ಕತ್ತಿಯನ್ನು ಎತ್ತುಕೊಂಡು
1: ಆ

0: ಬೊಂಬರಾಗ ಸ್ಯಾಸ.
1: ಹೌದು,
0: ನಾರಾಯಣನ ಮೇಲೆ ಹಿದ್ದೆ ಮಾಡಕ್ಕೆ ಬರುವಂತ ಟೇಮನಲ್ಲಿ
1: ಆಹಾ
0: ಈ ಜಗದೊಡೆಯನಾದ ನಾರಾಯಣ.
1: ಹೌದು,
0: ಸಂಕೋಚಕ್ರವನ್ನೋ ಕೈರೆಡಿಕೊಂಡು ನಾರಾಯಣ.

0: ಹಾಗಲೀಗ ಜಗದೊಡೆಯನಾದ ನಾರಾಯಣ
1: ಹೌದು
0: ಚಕ್ರ ಪ್ರಯೋಗವನ್ನು ಮಾಡಿದಾಗಲಿ ಆ ಬೊಂಬರಾಕ್ಷಸನ ಶಿರವನ್ನು ಕತ್ತರಿಸಿ
1: ಹೌದು
0: ನಾರಾಯಣನ ಪಾತಿ ಮೇಲೆ ಬಂದು ಬಿದ್ದು ಬಿಡ್ತಂತೆ. ಜಗದೊಡೆಯ ನಾರಾಯಣ
1: ಹೌದು
0: ಸುಮಾರು ಕಾಲದಿಂದ ಈ ಬೆಟ್ಟದ ಮೇಲೆ ನಾನು ವಾಸವಾಗಿದ್ದೆ ಸ್ವಾಮಿ, ನನ್ನನ್ನು ಕಾಡು ಮಾಡಬೇಡಿ ಕಾಪಾಡಿ ತಂದೆ ಅಂತ ಹೇಳಿ
1: ಹೌದು
0: ಆ ಬೊಂಬರಾಕ್ಷಸ ನಾರಾಯಣನ ಪಾದದ ಮೇಲೆ ಬಿದ್ದುಕೊಂಡು ಒದ್ದಾಡ್ತಾ ಇತ್ತಂತೆ.
1: ಹೌದು
0: ಆವಾಗಲೀಗ ಜಗದೊಡೆಯನಾದ ನಾರಾಯಣ ಆ ರಾಕ್ಷಸನ ತಲೆ ಬುಡವನ್ನು ಎತ್ಕೊಂಡು
1: ಹೌದು
0: ಬೊಂಬ ರಾಕ್ಷಸ ನಾಳೆ ಕಲಿಯುಗದಲ್ಲಿ ಯಾರು ನನಗೆ ಭಕ್ತರಾಗ್ತಿದ್ದಾರೆ, ಯಾರು ನನಗೆ ಶಿಷ್ಯರಾಗ್ತಾ ಇದ್ದಾರೆ, ಯಾರು ನನಗೆ ದಾಸ ಆಗ್ತಿದ್ದಾರೆ ಅವರ ಮನೆಯಲ್ಲಿ
1: ಹೌದು
0: ನಿಮ್ಮ ತಲೆ ಬುಡ ಹೋಗಿ ಅವರೋ ಹರ್ಗ ಅಂತೆ.

0: ಬಾಗಿಲಿಗಾ ಜಗದೊಡೆಯನಾದ ನಾರಾಯಣ.
1: ಹೌದು,
0: ಮಾಯಿ ಕೆಂಚರದಾರಿ ವಿಷ್ಣು ಪರಮಾತ್ಮ.
1: ಆಹಾ,
0: ಹಾದಿ ನಾರಾಯಣ.
1: ಆಹಾ,
0: ಈ ಬೆಟ್ಟದ ಮೇಲೆ ನಾನು ವಾಸವಾಗಿ ಬಂದದಕ್ಕೋಸ್ಕರವಾಗಿ
1: ಹೌದು
0: ಭಕ್ತರನ್ನು ಪಡ್ಕೊಳ್ಬೇಕು ಅಂತೇಳಿ ಜಗದೊಡೆಯನಾದ ನಾರಾಯಣ.
1: ಆಹಾ,
0: ಆದಿನಾರಾಯಣ.
1: ಹೌದೌದು,
0: ನಾನು ಸ್ನಾನ ಮಡಿ ಮಾಡಬೇಕು ಅಂತೇಳಿ ಆ ಜಗದೊಡೆಯನಾದ ನಾರಾಯಣ.
1: ಹೌದಪ್ಪ,
0: ಆ ಕರಿಕಲ್ಲೆಂಬ ಒಡ್ಡುಗಲ್ಲಿನ ಮೇಲೆ ನಿಂತುಕೊಂಡು ಆದಿ ನಾರಾಯಣ ಒಂದು ಕಲ್ಲನ್ನು ಎತ್ತಿ ಮಂತ್ರಿಸಿಕೊಂಡು ತೂದು ಬೀಸಿ ಹಾಕದಾಗಲಿ
1: ಆಹಾ
0: ಆ ಕಲ್ಲು ಯಾವ ಜಾಗದಲ್ಲಿ ಹೋಗಿ ಬೀಳ್ತಾ ಇದೆ?
1: ಆ
0: ಜಾಗದಲ್ಲಿ ಒಂದು ಕೊಳ ಆಗಬೇಕು.
1: ಹೌದು,
0: ನಾಳೆ ಕಲಿಯುಗದಲ್ಲಿ ಕಲ್ಲಾಣಿ ಕೊಳ ಎಂಬುದಾಗಿ ನಮಗೆ ನಾಮಕರಣ ಆಗಬೇಕು ಅಂತೇಳಿ ಆ ಆದಿ ನಾರಾಯಣ.
1: ಹೌದು,
0: ಅವರು

0: ಮಾಯಿಕೆಂಚರದಾರೇ ವಿಷ್ಣು ಪರಮಾತ್ಮ ಆದಿನಾರಾಯಣ.
1: ಹೌದು,
0: ಕಲ್ಲು ಮಂತ್ರಿಸಿ ಇಟ್ಟು ಧೂಳು ಬೀಸಾಕದಾಗ್ಲಿ,
1: ಆಹಾ,
0: ಆ ಕಲ್ಲು ಬಿದ್ದಿರುವಂತ ಜಾಗದಲ್ಲಿ
1: ಹೌದು
0: ನಾಳೆ ಕಲ್ಲಾಣಿ ಕೊಳ ಎಂಬುದ ನಾಮಕರಣ ಆಗ್ಲಿ
1: ಆಗ್ಲಿ.
0: ನನಗೆ ಪೂಜೆಗೆ ಬರುವಂತಹ ಭಕ್ತಾದಿಗಳೆಲ್ಲ
1: ಆ
0: ಕಲ್ಲಾಣಿ ಕೊಳದಲ್ಲಿ ಬಂದು ಸ್ನಾನ ಮಾಡಿಕೊಂಡು
1: ಆ
0: ಮೀನು ಮಡಿಯನ್ನು ಹುಟ್ಟುಕೊಂಡು
1: ಹೌದು
0: ನನಗೆ ಪೂಜಾ ಕೊಡಲಿ ಅಂತೇಳಿ
1: ಆ
0: ಆ ಜಗದೊಡೆಯನಾದ ನಾರಾಯಣ
1: ಹೌದಪ್ಪ
0: ಅವರಮ್ಮ

0: ಯಾವಾಗಲೀಗ ಜಗದೊಡೆಯನಾದ ನಾರಾಯಣ.
1: ಹೌದು.
0: ಎಡಗಡ ತೋಳ್ಸಮ್ಮ ಕೂತಿದ್ದಾಳೆ.
1: ಆ
0: ಬಲಗಡ ಲಕ್ಷ್ಮೀದೇವಿ ಕುಳಿತಿದ್ದಾಳೆ.
1: ಹೌದು.
0: ನಟ್ಟ ನಡ ಮಧ್ಯದಲ್ಲಿ ಜಗದೊಡೆಯನಾದ ನಾರಾಯಣ ಕುಂತುಕೊಂಡು.
1: ಹೌದೌದು.
0: ನಾರಿರ್ಗ ಯಾವ ರೀತಿಯಾಗಿ ವೈದ್ಯವನ್ನು ಹೇಳ್ತಿದ್ದಾನೆ?
1: ಹೇಗೆ
0: ಏನಾದ್ರೂ
1: ಆ
0: ಇವರ ಇಬ್ಬರು ಮೇಲೆ ಮತ್ತೊಬ್ಬಳನ್ನು ತರಬೇಕಂತ ಹೋದ್ರೆ
1: ಆಹಾ
0: ಈ ಲಕ್ಷ್ಮೀದೇವಿ ತೋಳ್ಸಮ್ಮ ನನ್ನ ಸುಮ್ಮನೆ ಬಿಡ್ತಾ ಇಲ್ಲ,
1: ಬಿಡೋದಿಲ್ಲ.
0: ಇವ್ರ ಕೈ ನಾವು ಎಳ್ಳೆವನ್ನು ತಕ್ಕೊಂಡು ಹೋಗ್ಬೇಕು ಅಂತೇಳಿ ಆ ಜಗದೊಡೆಯನಾದ ನಾರಾಯಣ.
1: ಹೌದು.
0: ಅವನು

0: ಲಕ್ಕ ಸುಮದೇವಿ ತೋಳ್ಸಮ್ಮನ ಕೈಲಿ ಇಳ್ಳವನ್ನು ತಕ್ಕೊಳ್ಬೇಕು ಅಂತೇಳಿ ನಾರಾಯಣ.
1: ಹೌದೌದು
0: ಲಕ್ಷ್ಮೀದೇವಿ ತೋಳ್ಸಮ್ಮ, ನಿಮಗೆ ಮದವಾದ ಕಾಲದಿಂದ ನಿಮ್ಮ ಮಂಡೆ ತುಂಬ ನಾನು ಹೂ ಮುಡಿಸಿಲ್ಲ,
2: ಇಲ್ಲ
0: ನನಗೆ ಒಪ್ಪಿ ನೀವು ಇಳ್ಳೆ ಕೊಟ್ಬಿಟ್ರು.

0: ಒಪ್ಪಿ ಹಿಡಿಮೆಗೆ ಹೂವನ್ನು ತರ್ತಾ ಇದ್ದೀನಿ ಅಂತ ಹೇಳಿ ಆ ಜಗದೊಡೆಯನಾದ ನಾರಾಯಣ ಕೇಳ್ದಾಗ್ಲಿ,
1: ಹೌದು
0: ತೋಸಮ್ಮ ಬಾಳ ಕಿಲಾಡಿ, ಛೇ ಇವ್ರ ಅಪ್ಪನ ತಿನ್ನವನು, ಆಗಿಲ್ಲ ಹೀಗಿಲ್ಲ, ಮದುವೆ ಆದ ಕಾಲಕ್ಕಿಲ್ಲ,
1: ಇಲ್ಲ
0: ಶೋಭನ ಆದ ಕಾಲಕ್ಕಿಲ್ಲ,
1: ಹೌದು
0: ಈಗ ಹೂ ತರ್ತಾ ಇದ್ದೀನಿ ಅಂತ ಹೇಳ್ತಾವನಲ್ಲ ಇವನು ಮಾತಿಗೆ ನೀನು ಒಪ್ಪರು ಬೇಡ ಲಕ್ಷ್ಮೀ ದೇವಿ ಅಂತ ಹೇಳಿದಾಗ್ಲಿ, ಅಕ್ಕ ನಾಳೆ
1: ಹೌದು
0: ನಮ್ಮ ಹಣ್ಣಿಂದ್ರೆಲ್ಲ ಮುಡ್ಕದರ ಕೈಲಾಸಕ್ಕೆ ಬತ್ತಿದ್ದಾರೆ,
1: ಹೌದು
0: ಆ ಬರುವಂತ ಠೇಮ್ನಲ್ಲಿ ಅವರು ಮಡಿದ್ರ ಮಂಡೆ ತುಂಬಾ ಹೂ ಮುಡ್ಕೊಂಬಂದಾಗ ನಾವು ಬರಬರದೆ ಹೋದಾಗ ನಮ್ಮ ಮಂಡಲಿ ಹೂವಿಲ್ಲ ಅಂತಂದ್ರೆ ನಮ್ಮ ರಾಯರಿಗೆ ಮಾನ ಹೋಗ್ತಾ ಇದೆ
1: ಹೋಗ್ತಾ ಇದೆ
0: ಅಕ್ಕ

0: ಭಗವಂತನಾದ ನಾರಾಯಣ ಮಡದಿರ ಕೈನಲ್ಲಿ ಹಿಳ್ಳವನ್ನು ತಕ್ಕೊಂಡಾಗಲಿ,
1: ಹೌದು
0: ಗೆದ್ದೇನಂತೇಳಿ ಜಗದೊಡೆಯನಾದ ನಾರಾಯಣ ಹೋಗ್ತಾ ಇದ್ದೀನಿ ಹೇ ಲಕ್ಷ್ಮ ದೇವಿ ತೋಳ್ ಸಮ್ಮನತ್ತೇಳಿ
1: ಹೌದೌದು
0: ಜಗದೊಡೆಯನಾದ ನಾರಾಯಣ

0: ಮಡದಿರ ಕೈನಲ್ಲಿ ಇಳ್ಳವನ್ನು ತಕ್ಕೊಂಡು ಆದಿನಾರಾಯಣ.
1: ಹೌದವದು,
0: ನಾನು ಇವಾಗ
1: ಆ
0: ಸಾಲಗರ ಫೋಡ್ಗೆ ಹೋಗಬೇಕು
1: ಹೋಗಬೇಕು
0: ಆ ಬೊಮ್ಮೇಗೌಡನ ಫೋಡ್ಗೆ ಹೋಗಬೇಕು ಅಂತೇಳಿ
1: ಆ
0: ಜಗದೊಡೆಯನಾದ ನಾರಾಯಣ.
1: ಹೌದಪ್ಪ,
0: ಮೀದು ಮಡಿಯನ್ನು ಉಟ್ಟುಕೊಂಡು
1: ಆ
0: ನಾಮ ಸಾವೆಯನ್ನು ಮಾಡಿಕೊಂಡು.
1: ಹೌದು,
0: ಜಗದೊಡೆಯನಾದ ನಾರಾಯಣ.
1: ಹೌದೌದು,
0: ಅವರು ಮುಳು ಮುಳುಗೆ ಸ್ನಾನ.

0: ಆ ಬಾಗಿಲಿಗ ಜಗದೊಡೆಯನಾದ ನಾರಾಯಣ
1: ಹೌದು
0: ಸ್ನಾನ ಮಡಿಗಳನ್ನು ಮಾಡಿಕೊಂಡು ಹಾದಿ ನಾರಾಯಣ
1: ಹೌದೌದು
0: ನಾನು ನಾಮದ ಸೇವೆ ಮಾಡಿಕೊಳ್ಬೇಕು ಅಂತೇಳಿ
1: ಆ
0: ಹಾದಿ ನಾರಾಯಣ
1: ಆ
0: ಜಗದೊಡೆಯನಾದ ನಾರಾಯಣ

0: ಕಾಯಿಕೆಂಚರದಾರಿ ವಿಷ್ಣು ಪರಮಾತ್ಮ ಹಾದಿ ನಾರಾಯಣ.
1: ಹೌದು,
0: ನಾಮದ ಸೇವೆಯನ್ನು ಮಾಡಿಕೊಂಡು
1: ಆ
0: ಬೊಮ್ಮೇಗೌಡನ ಪೋಡಗ ನಾನು ಭಿಕ್ಷಕ್ಕೆ ಹೋಗಬೇಕು ಅಂತೇಳಿ.
1: ಹೌದು,
0: ಬರುವಂತಹ ಟೇಮನಲ್ಲಿ ಜಗದೊಡೆಯನಾದ ನಾರಾಯಣ.
1: ಹೌದೌದು,
0: ಈ ಕಡೆ ಸ್ವಾಲಗರ ಬೊಮ್ಮೇಗೌಡನ ಮಕ್ಕಳು
1: ಆ
0: ಹಕ್ಕಾತಂಗರು 7 ಜನ ಸೇರ್ಕೊಂಡು
1: ಆಹಾ

0: ಅರಗಾಡಿ ಮೊರಗಾಡಿ
1: ಆ
0: ಚೆನ್ನಂಜಿ ಕುಂಬಿ ಕೇತು ಕಿರೇವಳಿ ಕುಸುಮಾಲ
1: ಹೌದು
0: ಯೋಳು ಜನ ಹೆಣ್ಣು ಮಕ್ಕ
1: ಆ
0: ಬೊಮ್ಮೇಗೌಡನ ಮಕ್ಕಳು.

0: ಹಾಗಲೀಗ
1: ಹೌದು
0: ಆ ಜಗದೊಡೆಯನಾದ ನಾರಾಯಣ
1: ಆಹಾ
0: ನಾಮದ ಸೇವೆಯನ್ನು ಮಾಡಿಕೊಂಡು
1: ಹೌದು
0: ಬರುವಂತ ಟೇಮನಲ್ಲಿ
1: ಆ
0: ಈ ಸ್ವಾಲಿಗರ ಬೊಮ್ಮೇಗೌಡನ ಮಕ್ಕಳು
1: ಆಹಾ
0: ಹಕ್ಕ ತಂಗರು ಯೋಜನ ಸೇರ್ಕೊಂಡು
1: ಹೌದವದು
0: ಓಡಿಂದ ನೀರು ಬರುವಂತ ಟೇಮನಲ್ಲಿ
1: ಆ
0: ಕಣ್ಣಾರ ಕಣ್ಕೊಂಡಿದ್ದಾನೆ ಜಗದೊಡೆಯನಾದ ನಾರಾಯಣ
1: ಆಹಾ
0: ಮುಂದ ಬರವ ಬೇಕಿಲ್ಲ
1: ಹೌದು
0: ಹಿಂದ ಬರವ ಬೇಕಿಲ್ಲ
1: ಹೌದು
0: ಮಧ್ಯದಲ್ಲೇ ಬರುವಂತ ಚಿಕ್ಕೆಣ್ಣು ಆರಂಭ ಕುಸುಮಾಲ

0: ಬರವ ಬೇಕಿಲ್ಲ, ಇಂದ ಬರವ ಬೇಕಿಲ್ಲ.
1: ಹೌದು,
0: ಮಧ್ಯದಲ್ಲಿ ಬರುವಂತ ರಂಬೆ ಕುಸುಮಾಲನೀಗ.
1: ಆಹಾ,
0: ನಾನು ಸದ್ಯ ಮೇಲ್ಗಿರಕ ತಕ್ಕೊಂಡು ಬರಬೇಕು.
1: ಹೌದು,
0: ಅನ್ನತ್ತೇಳಿ ಜಗದ

0: ಆ ಬಾಗಿಲಿಗ ಜಗದಡಿಯ ನಾದ ನಾರಾಯಣ.
1: ಹೌದು,
0: ಪಂಚ ಮಾಡಿಕೊಂಡು ಹಾದಿ ನಾರಾಯಣ, ನಾನು ಯಾವ ರೀತಿಯಾಗಿ ಹೋಗಬೇಕು ಅಂತ ಹೇಳಿ ಜಗದೊಡೆಯನಾದ ನಾರಾಯಣ.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಬ್ಯಾಡ್ಲಮೂಡು ಗ್ರಾಮದ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ಬಿಳಿಗಿರಿ ರಂಗಸ್ವಾಮಿ ಹಾಡನ್ನು ಕೇಳಿದಿರಿ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 3:30.
1: ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ.
2: ಜಯ ಗುರುದತ್ತ. ಮೈಸೂರಿನ ಅವಧೂತ ದತ್ತ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ದಿವ್ಯ ಅನುಗ್ರಹದಿಂದ ಅವಧೂತ ದತ್ತಪೀಠದಲ್ಲಿ ನಡೆದ ಈ ವರ್ಷದ ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಳ್ಳುವ ಭಾಗ್ಯ ನಮಗೆ ಲಭಿಸಿತು. ತನ್ಮೂಲಕ ಮೈಸೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನೀಡುವ ಅದೃಷ್ಟವು ಇಂದು ನಮಗೆ ಲಭಿಸಿರುವುದು ಬಹಳ ಸಂತಸವನ್ನು ಉಂಟು ಮಾಡಿದೆ. ಶಿಬಿರದ ದಿನಗಳಲ್ಲಿ ನಾವು ವಿಶೇಷವಾಗಿ ವಿವಿಧ ದೇವತಾ ಕೀರ್ತನೆಗಳು, ಸ್ತೋತ್ರ, ಚುಟುಕುಗಳು, ನೀತಿ ಕಥೆಗಳು, ಯೋಗ, ನಾದ ಮುಂತಾದವುಗಳನ್ನು ಕಲಿತೆವು. ಅವುಗಳಲ್ಲಿ ಆಯ್ದ ಕೆಲವನ್ನು ನಾವಿಂದು ಪ್ರಸ್ತುತಪಡಿಸುತ್ತಿದ್ದೇವೆ. ಮೊದಲಿಗೆ ವಿಷ್ಣುವಿನ 4ನೇ ಅವತಾರವಾದ ನರಸಿಂಹನ ಸ್ತೋತ್ರವೊಂದನ್ನು ಈಗ ಕೇಳೋಣ. ತರಬೇತಿ ನೀಡಿದವರು ತಾಡೇಪಲ್ಲಿ ರಾಜೇಶ್ವರಿ.

0: ಪರಮಪೂಜ್ಯ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ರಚಿಸಿರುವ ಚುಟುಕು ಸಪ್ತಶತಿ ಪುಸ್ತಕದಿಂದ ಆಯ್ದ ಚುಟುಕುಗಳನ್ನು ಅದರ ಅರ್ಥದೊಂದಿಗೆ ಈಗ ನನ್ನ ಸ್ನೇಹಿತರು ಪ್ರಸ್ತುತಪಡಿಸಲಿದ್ದಾರೆ. ತರಬೇತಿ ನೀಡಿದವರು ಹೆಚ್.ಎನ್. ಗೀತಾ.
1: ಸೀಮೆ ಸಿಟಿಗಳಲ್ಲೆಲ್ಲ ಸಿಮೆಂಟಿನ ರಾಡಿ, ವಿದ್ಯುತ್ ತಂತಿಯ ಬಳಿ ಬೆಳಕಿನ ಬಲ್ಬ್, ಬೆಳೆದ ಹಣ್ಣು ಹೂವು ಕಾಯಿ ಎಲ್ಲ ಕೃತಕ, ಅದನ್ನು ತಿಂದವ ಕೂಡ ಕೃತಕನಲ್ಲವೇ ಸ್ವಾಮಿ, ಸಚ್ಚಿದಾನಂದ. ಅರ್ಥ: ಈಗ ಕಾಡು ನಾಶವಾಗಿ ಎಲ್ಲೆಲ್ಲೂ ನವನಾಗರಿಕತೆಯ ನಗರಗಳು ನಿರ್ಮಾಣಗೊಳ್ಳುತ್ತಿವೆ. ಕೇವಲ ಕಣ್ಣಿನ ಆಕರ್ಷಣೆಗಾಗಿ ಮನುಷ್ಯತ್ವವು ಮರೆಯಾಗಿ ಕೃತಕ ಬುದ್ಧಿಮತ್ತೆ ಎಂದ ಜನಜೀವ ಕೃತಕವಾಗುತ್ತಿವೆ ಎಂಬ ವಿಚಾರವನ್ನು ಈ ಮೂಲಕ ತಿಳಿಸುತ್ತಿದ್ದಾರೆ.
2: ಸದ್ದು ಮಾಡಿ ಹೇಳುವರು, ಗುದ್ದಿ ಹೇಳುವರು, ಬುದ್ಧಿ ಅಳೆದು ಹೇಳುವರು. ಸದ್ಗುರುವರಣ್ಯರು ಸಚ್ಚಿದಾನಂದ. ಅರ್ಥ: ಈ ಚುಟುಕುವಿನಲ್ಲಿ ಗುರುಗಳು ಯಾವ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಬುದ್ಧಿಗಳನ್ನು ಕಲಿಸಿಕೊಡುತ್ತಾರೆ ಎಂಬುದನ್ನು ಹೇಳುತ್ತಿದ್ದಾರೆ.
3: ಹಿಂದೆ ಗುರುಬೋಧನೆಗಾಗಿ ಕಾದು ಕುಳಿತಿರುತ್ತಿದ್ದರೆಲ್ಲ ವಿದ್ಯಾರ್ಥಿಗಳು ಕಾಲ ಉರುಳಿತು, ಅಂತೇ ಬಂತು ಗುರುಕುಲ ವಿದ್ಯ. ಈಗಲೋ ಗುರುವೇ ತನ್ನ ಶಿಷ್ಯನ ಮನೆ ಕಾಯ್ದು ಕೈ ಮುಗಿದು ಕಲಿಸುವ ಕಾಲ ಬಂತಲ್ಲ ಅಕಟಕಟ ಸಚ್ಚಿದಾನಂದ. ಅರ್ಥ: ಪೂರ್ವದಲ್ಲಿ ಶಿಕ್ಷಣವು ಗುರುಕುಲ ಪದ್ಧತಿಯಲ್ಲಿದ್ದಾಗ ವಿದ್ಯಾರ್ಥಿಗಳು ಗುರುಗಳು ಯಾವಾಗ ಬೋಧನೆ ಮಾಡುತ್ತಾರೆ ಎಂದು ಎದುರು ನೋಡುತ್ತಿದ್ದರು. ಆದರೆ ಕಾಲ ಬದಲಾಗಿದೆ. ಗುರುಗಳೇ ವಿದ್ಯಾರ್ಥಿಗಳ ಮನೆಗೆ ಹೋಗಿ ಅವರಿಗಾಗಿ ಕಾದು ಬೇಡಿಕೊಂಡು ವಿದ್ಯೆ ಹೇಳಿಕೊಡುವ ಸ್ಥಿತಿ ಬಂದಿದೆ. ನಿಜವಾಗಲೂ ಇದು ಎಂತಹ ವಿಪರ್ಯಾಸ ಎಂದು ಪೂಜ್ಯರು ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ.
0: ತುಲಸೀದಾಸ ವಿರಚಿತ ಹನುಮಾನ್ ಚಾಲೀಸವನ್ನು ಪೂಜ್ಯರು ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದಾರೆ. ಈಗ ಇದನ್ನು ಕೇಳೋಣ.

0: ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ಭಗವಾನ್ ಶ್ರೀಕೃಷ್ಣ ಅವತಾರದ ಸಾರವನ್ನು ಸೂಚಿಸುವ ಕಿರುನಾಟಕ ಶ್ರೀಕೃಷ್ಣ ತತ್ವ. ತರಬೇತಿ ನೀಡಿದವರು ಕವಿತಾ ಶ್ರೀನಿವಾಸ್.
1: ಕಿರುನಾಟಕದ ಹಿನ್ನೆಲೆ: ಶ್ರೀಕೃಷ್ಣ ಮತ್ತು ಅರ್ಜುನರು ಕಾಡಿನಲ್ಲಿ ಸಂಚಾರ ಮಾಡುತ್ತಿದ್ದಾರೆ. ದಾರಿ ಮಧ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ರಥವನ್ನು ನಿಲ್ಲಿಸಿ ಸಂಭಾಷಣೆ ನಡೆಸುತ್ತಿದ್ದಾರೆ. ಈ ಸ್ವಾರಸ್ಯಕರವಾದ ಸಂಭಾಷಣೆಯನ್ನು ನಾವೀಗ ಕೇಳೋಣ, ಬನ್ನಿ.
2: ಕೃಷ್ಣ, ಇದೇಕೆ ರಥವನ್ನು ನಿಲ್ಲಿಸಿದೆ?
3: ಅರ್ಜುನ, ಬಿಸಿಲಿನ ತಾಪ ತುಂಬಾ ಹೆಚ್ಚಾಗಿದೆ, ಬಾಯೆಲ್ಲ ಒಣಗಿ ಬರುತ್ತಿದೆ. ಎಲ್ಲಾದರೂ ಕುಡಿಯುವುದಕ್ಕೆ ನೀರು ಸಿಗುತ್ತಾ ನೋಡು.
2: ಕೃಷ್ಣ, ಹೌದು, ನನಗೂ ತುಂಬಾ ದಾಹ ಆಗ್ತಾ ಇದೆ. ತಾಳು, ರಥದಿಂದ ಇಳಿದು ಸುತ್ತಮುತ್ತ ಎಲ್ಲಾದರೂ ನದಿ ಕೆರೆ ಏನಾದರೂ ಕಾಣುತ್ತಾ ಅಂತ ನೋಡ್ತೀನಿ. ಕೃಷ್ಣ, ಸುತ್ತಮುತ್ತ ಎಲ್ಲಾ ಕಡೆ ನೋಡಿ ಬಂದೆ, ಎಲ್ಲೂ ನೀರು ಕಾಣಿಸಲಿಲ್ಲ. ಆದರೆ ಅಲ್ಲಿ ನೋಡು, ದೂರದಲ್ಲಿ ಒಂದು ಮನೆ ಕಾಣಿಸ್ತಾ ಇದೆ.
3: ಹೌದು ಅರ್ಜುನ, ಅಲ್ಲೊಂದು ಮನೆ ಕಾಣಿಸ್ತಾ ಇದೆ. ಬಾ, ಅದರ ಹತ್ತಿರ ಹೋಗಿ ನೋಡೋಣ. ಅಲ್ಲಿ ಯಾರಾದರೂ ಇದ್ದರೆ ಕುಡಿಯಕ್ಕೆ ನೀರು ಕೇಳೋಣ.
2: ಸರಿ, ನಡಿ ಕೃಷ್ಣ.
3: ಅರ್ಜುನ, ಮನೆ ಬಂತು. ನೀನು ಹೋಗಿ ಆ ಮನೆಯಲ್ಲಿ ಯಾರಾದರೂ ಇದ್ದರೆ ನೀರನ್ನು ಕೇಳು.
2: ಅಪ್ಪಣೆ ಪ್ರಭು. ಸ್ವಾಮಿ, ಸ್ವಾಮಿ, ಒಳಗೆ ಯಾರಾದರೂ ಇದ್ದೀರಾ? ಸ್ವಲ್ಪ ಬಾಗಿಲು ತೆಗೆಯಿರಿ. ಹೋ, ಒಳಗೆ ಯಾರು ಇಲ್ಲ ಅನಿಸುತ್ತದೆ.
3: ಯಾಕೆ ಅರ್ಜುನ, ವಾಪಸ್ ಬರ್ತಾ ಇದೀಯಾ?
2: ಕೃಷ್ಣ, ಆ ಮನೆಯಲ್ಲಿ ಎಷ್ಟು ಬಾಗಿಲು ತಟ್ಟಿದರೂ ಯಾರೂ ಈಚೆ ಬರ್ತಾ ಇಲ್ಲ. ಆದರೆ ಒಳಗೆ ಯಾರೋ ಇರುವ ಸದ್ದು ಮಾತ್ರ ಕೇಳಿಸ್ತಾ ಇತ್ತು.
3: ಹೌದೇನು, ಹಾಗಾದರೆ ನಡಿ ನೋಡೋಣ, ನಾನು ಬರುತ್ತೀನಿ. ಅರ್ಜುನ, ಅಲ್ಲಿ ನೋಡು, ಮನೆಯ ಕಿಟಕಿ ಬಾಗಿಲು ತೆಗೆದಿದೆ, ಅಲ್ಲಿ ಹೋಗಿ ಕೂಗಿ ನೋಡು.
2: ಕೃಷ್ಣ, ನೀನು ಹೇಳಿದ್ದು ಸರಿ. ಆ ಮನೆಯೊಳಗೆ ಯಾರೋ ಒಬ್ಬ ದುಡ್ಡು ಎಣಿಸುತ್ತಾ ಕೂತಿದ್ದಾನೆ. ನಾನು ಕರೆದರೆ ನನ್ನ ಕಡೆ ನೋಡಿ ಮತ್ತೆ ಎಲ್ಲಿ ತನ್ನ ಲೆಕ್ಕ ತಪ್ಪಿ ಹೋಗುತ್ತೋ ಅಂತ ಏನೂ ಮಾತನಾಡದೆ ತನ್ನ ಲೆಕ್ಕವನ್ನು ಮುಂದುವರೆಸಿದ.
3: ನಡಿ ಅರ್ಜುನ, ನಾನು ಬರೀತೀನಿ, ಇಬ್ಬರು ಕರೆದು ನೋಡೋಣ.
4: ಯಾರಪ್ಪ ಒಳಗೆ? ತುಂಬಾ ದಾಹ ಆಗ್ತಾ ಇದೆ, ಕುಡಿಯಕ್ಕೆ ಸ್ವಲ್ಪ ನೀರು ಕೊಡ್ತೀರಪ್ಪ?
2: ಕೃಷ್ಣ, ಕೃಷ್ಣ, ನೋಡು, ಆ ಮನುಷ್ಯ ನಾನು ಕರೆದಾಗಲೂ ಇದೇ ರೀತಿ ಮುಖ ನೋಡಿ ಆ ಕಡೆ ತಿರುಗಿಕೊಂಡು ಬಿಟ್ಟ.
3: ಆಗಲಿ, ಇವನಿಗೆ ಇನ್ನೂ ತುಂಬಾ ಐಶ್ವರ್ಯ ಬರಲಿ. ನಡಿ, ಮುಂದೆ ಎಲ್ಲಾದರೂ ಹೋಗಿ ನೋಡೋಣ.
2: ಕೃಷ್ಣ, ಕೃಷ್ಣ, ಅಲ್ಲಿ ನೋಡು, ದೂರದಲ್ಲಿ ಒಂದು ಹಸು ಕಾಣಿಸ್ತಾ ಇದೆ.
3: ಹೌದು ಅರ್ಜುನ, ಅಲ್ಲಿ ಯಾರೋ ಹಸುವನ್ನು ಕಟ್ಟಿ ಹಾಕಿರುವ ಆಗಿದೆ. ಹಾಗಾದರೆ ಯಾರೋ ಆ ಪ್ರಾಂತದಲ್ಲಿ ವಾಸವಿದ್ದಾರೆ ಅಂತ ಕಾಣುತ್ತೆ. ಹತ್ತಿರ ಹೋಗಿ ನೋಡೋಣ ಬಾ.
2: ಹೌದು ಕೃಷ್ಣ, ನೀನು ಹೇಳಿದ್ದು ಸರಿ. ಇಲ್ಲೇ ಪಕ್ಕದಲ್ಲಿ ನೋಡು, ಗುಡಿಸಲು ಕಾಣಿಸ್ತಾ ಇದೆ.
3: ಹಾಗೆ ನೋಡಲ್ಲಿ, ಒಬ್ಬಳು ಅಜ್ಜಿ ಆ ಗುಡಿಸಲಿನಿಂದ ಹೊರಗೆ ಬರ್ತಾ ಇದ್ದಾಳೆ.
2: ಹೌದು ಕೃಷ್ಣ, ನಮಗೆ ಈ ಗುಡಿಸಲಿನಲ್ಲಾದರೂ ನೀರು ಸಿಗಬಹುದು ಅಂತ ಕಾಣುತ್ತೆ. ಬಾ, ಹೋಗಿ ಕೇಳೋಣ.
4: ಅಮ್ಮ, ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕೆ ಸ್ವಲ್ಪ ನೀರು ಕೊಡ್ತೀರಾ?
0: ಅಗತ್ಯವಾಗಿ ಕಂಡ್ರಪ್ಪ, ಬನ್ನಿ ಬನ್ನಿ ಬನ್ನಿ. ಆಚೆ ಸ್ಯಾನೆ ಬಿಸ್ಲದ, ಮೊದಲ್ ಒಳಗ್ ಬಂದು ಕುಂತ್ಕಳಿ, ನೀರ್ ತತ್ತೀನಿ. ತಗಳಿ ನೀರು, ತೃಪ್ತಿಯಾಗಿ ಕುಡಿಯಿರಿ.
4: ಅಮ್ಮ, ನಮ್ಮ ದಣಿವು ತೀರಿತು, ನಿನಗೆ ಶುಭವಾಗಲಿ, ನಾವಿನ್ನು ಹೊರಡುತ್ತೀವಿ.
0: ಚಿತ್ತಪ್ರಭು.
2: ಕೃಷ್ಣ, ಈ ವೃದ್ಧೆ ಎಷ್ಟು ಸಂತೋಷದಿಂದ ಅತಿಥಿ ಸತ್ಕಾರ ಮಾಡಿದಳು ಅಲ್ವಾ? ಅಲ್ಲಿ ಆ ವ್ಯಾಪಾರಿ ನೀರು ಕೇಳಿದರೆ ನಮ್ಮ ಮುಖ ನೋಡಿ ಆ ಕಡೆ ತಿರುಗಿಕೊಂಡ. ಅಂಥವನಿಗೆ ನೀನು ಇವನು ಇನ್ನೂ ಐಶ್ವರ್ಯವಂತನಾಗಲಿ ಅಂತ ಆಶೀರ್ವಾದ ಮಾಡಿದೆ. ಹಾಗಿದ್ದ ಮೇಲೆ ಈ ಬಡ ವೃದ್ಧೆಗೆ ಇನ್ನೂ ಹೆಚ್ಚಿನ ಸಂಪತ್ತನ್ನೇ ಅನುಗ್ರಹ ಮಾಡಿರುತ್ತೀಯ ಅಲ್ವಾ?
3: ಇವಳಿಗೆ ಆಶೀರ್ವಾದವೇ? ಇವಳ ಈ ಹಸು ಸತ್ತು ಹೋಗಲಿ ಅಂತ ಆಶೀರ್ವಾದ ಮಾಡ್ತೀನಿ.
2: ಇದೇನು ಕೃಷ್ಣ, ನಮ್ಮ ಮುಖ ನೋಡಿ ನೀರು ಕೊಡದ ಆ ವ್ಯಾಪಾರಿಗೆ ಇನ್ನೂ ಸಂಪತ್ತು ವೃದ್ಧಿಯಾಗಲಿ ಅಂತ ಆಶೀರ್ವಾದ ಮಾಡಿದೆ. ನೀರು ಕೊಟ್ಟು ನಮ್ಮ ಪ್ರಾಣ ಕಾಪಾಡಿದ ಈ ಅಜ್ಜಿ, ಪಾಪ ಬಡಪಾಯಿ, ನೋಡಿದರೆ ಅವಳ ಜೀವನಕ್ಕೆ ಈ ಹಸುವೇ ಆಧಾರ ಅಂತ ಕಾಣುತ್ತೆ. ಅದನ್ನು ನೀನು ಕಿತ್ತುಕೊಂಡು ಬಿಟ್ಟರೆ ಅವಳ ಜೀವನದ ಗತಿ ಏನು? ನೀನು ಮಾಡಿದ್ದು

0: ಅದರ ಮೇಲಿನ ವ್ಯಾಮೋಹದಿಂದ ಇನ್ನೂ ಹೆಚ್ಚು ಇಂತಹ ಪಾಪದ ಕೃತ್ಯಗಳನ್ನು ಮಾಡುತ್ತಾನೆ. ಅವನ ಪಾಪದ ಕೊಡ ತುಂಬಿ ಎದುರಿಸಲಾರದ ಕಷ್ಟಗಳು ಬಂದಾಗ ನನ್ನನ್ನು ಸ್ಮರಣೆ ಮಾಡುತ್ತಾನೆ. ಆಗಷ್ಟೇ ಅವನು ನನ್ನ ಹತ್ತಿರ ಬರುವುದಕ್ಕೆ ಸಾಧ್ಯ. ಅದಕ್ಕೆ ಅವನಿಗೆ ಇನ್ನೂ ಹಣ ಸಿಗಲಿ ಅಂತ ಅನುಗ್ರಹ ಮಾಡಿದೆ. ಆದರೆ ಈ ವೃದ್ಧೆ ನನ್ನ ಪರಮ ಭಕ್ತೆ, ಕನಸು ಮನಸ್ಸಿನಲ್ಲೂ ನನ್ನನ್ನೇ ಸ್ಮರಣೆ ಮಾಡ್ತಾ ಇದ್ದಾಳೆ. ನೀನು ಹೇಳಿದ ಹಾಗೆ ಇವಳ ಜೀವನಕ್ಕೆ ಇರುವುದು ಇದ್ದೊಂದೇ ಹಸು, ನಿಜ. ಆದರೆ ಈ ಹಸುವಿನ ಪಾಲನೆಯಲ್ಲಿ ಅವಳು ಹೆಚ್ಚು ಕಾಲವನ್ನು ಕಳೀತಾ ಇದ್ದಾಳೆ. ಆದರೆ ಈ ಹಸುವೇ ಇಲ್ಲವಾಗಿ ಬಿಟ್ಟರೆ ಅವಳಿಗೆ ಪರ್ಯಾಯವಾಗಿ ಬೇರೇನೂ ಇರಲ್ಲ. ಆಗ ಅವಳು ಆ ದುಃಖದಿಂದ ಪಾರಾಗುವುದಕ್ಕೆ ಇನ್ನೂ ಹೆಚ್ಚು ನನ್ನ ಸ್ಮರಣೆ ಮಾಡ್ತಾಳೆ. ಆಗ ಅವಳಿಗೆ ಶೀಘ್ರದಲ್ಲಿ ನನ್ನ ಲೋಕ ಪ್ರಾಪ್ತವಾಗುತ್ತದೆ. ಅದಕ್ಕೆ ನಾನು ಹಾಗೆ ಮಾಡಿದೆ.
1: ಕೃಷ್ಣ, ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡು. ನಿನ್ನ ತತ್ವವನ್ನು ಅರಿತುಕೊಳ್ಳದೆ ಹುಲು ಮಾನವರಂತೆ ನಾನೂ ನಿನ್ನನ್ನು ದೂಷಣೆ ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಕೃಷ್ಣ.
0: ಅರ್ಜುನ, ಏಳು ಮೇಲೇಳು. ನನ್ನ ಈ ಬೋಧನೆ ನಿನಗೆ ಮಾತ್ರವಲ್ಲ, ನಿನ್ನ ನೆಪದಲ್ಲಿ ಇಡೀ ವಿಶ್ವಕ್ಕೆ ನಾನು ನೀಡುತ್ತಿರುವ ಸಂದೇಶ. ಇದನ್ನು ಅರ್ಥ ಮಾಡಿಕೊಂಡು ಸರಿದಾರಿಯಲ್ಲಿ ನಡೆಯುವವರು ಉತ್ತಮಗತಿಯನ್ನು ಪಡೆಯುತ್ತಾರೆ. ನನ್ನನ್ನು ದೂಷಿಸುತ್ತಾ ಇಹಲೋಕದ ಸುಖ ಬಯಸುವವರು ಅವರ ಕರ್ಮ ಸವೆಯುವವರೆಗೂ ಇಲ್ಲಿಯೇ ಅನುಭವಿಸುತ್ತಾರೆ.
1: ಕೃಷ್ಣ, ಹೌದು, ಈ ಘಟನೆಯಿಂದ ನಿನ್ನ ಯಾವ ನಡೆನುಡಿಗಳೂ ಹುಸಿಯಲ್ಲ. ಇದೇ ನಿಜವಾದ ಕೃಷ್ಣ ತತ್ವ ಅನ್ನುವುದು ನನಗೆ ಅರಿವಾಯಿತು. ಕೃಷ್ಣಾಯ ಪರಮಾತ್ಮನೇ ನಮಃ.
2: ಹೌದು, ಅದಕ್ಕೆ ಸಾಕ್ಷಾತ್ ಭಗವಂತ ಸ್ವರೂಪನಾದ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ

0: ಜಾಮ್ಯಹಂ.
1: ಇದರ ತಾತ್ಪರ್ಯವೇನೆಂದರೆ, ಓ ಅರ್ಜುನ, ಈ ಸೃಷ್ಟಿಯಲ್ಲಿ ನ್ಯಾಯಕ್ಕೆ ಧರ್ಮಕ್ಕೆ ತೀವ್ರವಾದ ಹಾನಿ ಉಂಟಾದಾಗ ನಿನ್ನಂಥ ಸಾಮಾನ್ಯ ಪರಿಪಾಲಕರು ಅಂತಹ ಪರಿಸ್ಥಿತಿಯನ್ನು ಎದುರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅಂತಹ ಸಂದರ್ಭಗಳು ಬಂದಾಗ ನಾನೇ ಸ್ವತಃ ಅವತಾರವನ್ನು ಎತ್ತಿ ಬರುತ್ತೇನೆ ಎಂದಿದ್ದಾನೆ.
0: ಜೈ ಶ್ರೀ ಕೃಷ್ಣ, ಜೈ ಶ್ರೀ ಕೃಷ್ಣ.
2: ನಾವು ಬೇಸಿಗೆ ಶಿಬಿರದಲ್ಲಿ ಹಲವಾರು ವಿಷಯಗಳನ್ನು ನಮ್ಮ ಸನಾತನ ಸಂಸ್ಕೃತಿಗೆ ಸಂಬಂಧಿಸಿದಂತೆ ಕಲಿತಿದ್ದೇವೆ. ಇದನ್ನು ಸಹಸ್ರಾರು ಜನರಿಗೆ ತಿಳಿಸಲು ನಮಗೆ ಸದವಕಾಶ ಕಲ್ಪಿಸಿಕೊಟ್ಟ ಮೈಸೂರು ಆಕಾಶವಾಣಿ ಸಿಬ್ಬಂದಿಯವರಿಗೆ ನಮ್ಮೆಲ್ಲರ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮಾಲಿನಿ ದತ್ತಕಿರಣ್, ಹಿತೈಷಿ, ಮೋಕ್ಷದ, ಜನನಿ, ಭವಪ್ರಿಯ, ಪಿಯುಷ, ಪ್ರೇರಣಾ, ಜಯಲಕ್ಷ್ಮಿ, ವಚನ, ದಿವತ್ಸ, ಗೌರವ್ ಹಾಗೂ ಪುನೀತ್.
3: ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮದ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿದ್ದ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಆಲಿಸಿದಿರಿ. ಇದು ಇಂದಿನ ಮಕ್ಕಳ ಮಂಟಪ. ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗ ಶಿಕ್ಷಕಿ ಎನ್ ಆಶಾದೇವಿ ಅವರೊಂದಿಗೆ ಯೋಗ ಮತ್ತು ಮಕ್ಕಳು ಈ ಕುರಿತು ಮಾತುಕತೆಯನ್ನು ಆಲಿಸುವಿರಿ.
4: ಅಷ್ಟಾಂಗ ಯೋಗ ಅಂದರೆ 8 ಅಂಗಾಂಗಗಳನ್ನು ಅಲ್ಲಿ 8 ಸ್ಟೆಪ್ಸನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ.
3: ತಪ್ಪದೇ ಕೇಳಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ. ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
5: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700. 1-10 ತರಗತಿಯವರೆಗಿನ

0: ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯರಂಗ.
1: ಯೋಗವಾಣಿ
2: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
3: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
1: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
2: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
4: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
1: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
2: ಆಲಿಸಿ ಅನುಸರಿಸಿ.
1: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
2: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ, ನವಿಲಿ.
1: ಆತ್ಮೀಯ ಕೇಳುಗರೆ, ಹರಿತೇ ಜಗತ್ತು
0: ಸಸ್ಯ ವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಪ್ರೀತಿಸುವೆ ನಾನು,
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ ಜಗತ್ತು.

0: ಕೇಳುಗರೆ ಗಮನಿಸಿ, ಇಂದು ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಸಾವಯವ ಕಬ್ಬಿನ ಬೇಸಾಯ ಕುರಿತು ಸಂವಾದ ಭಾಗವಹಿಸುತ್ತಾರೆ. ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಳ್ತೂರು ಗ್ರಾಮದ ಬಿಟಿ ಶಿವರಾಮಯ್ಯ ಮತ್ತು ಬಿಎಸ್ ಪ್ರಭುಲಿಂಗ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 4:00. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ನಾಟಕ ಉಳ್ಳಾಗಡ್ಡಿ ಉಳ್ಳಮಾವ, ರಚನೆ ಅರುಣ ದೇಶಪಾಂಡೆ, ನಿರ್ದೇಶನ ರಮಾ ಎಸ್ ಹಿರೇಮಠ.
2: ಸೀತಾ, ಏ ಸೀತಾ, ಅಲ್ಲ ನನ್ನ ಮಾತ್ರ ಕೇಳ್ತೀಯೇನು?
3: ಇಷ್ಟು ದಿನ ನಿಮ್ಮ ಮಾತು ಕೇಳಿದ್ದು ಸಾಕು, ಇನ್ನೇನು ನಾ ಕೇಳುದಿಲ್ಲ ನೋಡ್ರಿ.
2: ಅಲ್ಲ ನನ್ನ ಮಾತ್ರ ಕೇಳು.
3: ನನಗೆ ಗೊತ್ತದ್ರಿ ಯಜಮಾನ್ರ, ನೀವು ಏನು ಹೇಳಬೇಕಂತ ಮಾಡೀರಿ ಅಂತ.
2: ಹೌದಾ? ಹಂಗಾದ್ರೆ ಏನು ಹೇಳಿ ನೋಡೋಣ.
3: ಅದ ನೀನು ಭಾಳ ದಿನ ಆಯಿತು ನಿನ್ನ ತವ್ರ ಮನೆಗೆ ಹೋಗ್ದೆ, ಈಗ ಹೆಂಗಿದ್ರು 2 ದಿನ ರಜಾ ತಗೊಂಡಿನಿ, ಹೋಗೋಣ ನಡಿ ಅಂತ ಹೇಳೋರಿದ್ದೀರಿ ಹೌದಲ್ಲೋ?
2: ಭಾರಿಯಾ ನೀನು, ಅಗದಿ ಬರೋಬ್ಬರಿ ಹೇಳಿದೆ ನೋಡು. ಅಲ್ಲ ಸೀತಾ, ಅಲ್ಲ ನಿನಗೆ ಹೆಂಗೆ ಗೊತ್ತಾಯ್ತು ನಾ ಇದನ್ನ ಹೇಳ್ತೀನಿ ಅಂತ?
3: ಹೆಂಗಂದ್ರೆ?
2: ನಿಂದು ತಲೆ ಭಾಳ ಚುರುಕದನ.
3: ನಿಮ್ಮಂಥವ್ರನ್ನ ಕಟ್ಕೊಂಡ ಮೇಲೆ ಚುರುಕಾಗಕ್ಕ ಬೇಕಲ್ಲ.
2: ಅಂದ್ರ ತವ್ರ ಮನೆ ಪ್ರಯಾಣ ಬೆಳೆಸ್ಲಿಕ್ಕೆ ಅಮ್ಮ ಅವರು ಒಪ್ಪಿಗೆ ಸಿಕ್ತು ಅನ್ನು.
3: ನಾನೆಲ್ರಿ ಬರ್ತೀನಂದೆ? ನೀವು ಯಾವ ಕಾರಣಕ್ಕೆ ಹೊಂಟೀರಿ ಅಂತ ಗೊತ್ತಾಗದ ಹೊರತು ನಾನಂತೂ ಬರೋದಿಲ್ಲ.
2: ಅಲ್ಲ ಅಲ್ಲ ಹುಡುಗಿ, ನಿನಗ ತವ್ರ ಮನೆಗೆ ಹೋಗಬೇಕು ಅನ್ನೋ ಆಶಾನ ಇಲ್ಲನು?
3: ಯಾರಿಗ ಆಶಾ ಇರೋದಿಲ್ರಿ, ಆದ್ರ ಹೋಗ್ಲಿಕ್ಕೆ ಒಂದು ಕಾರಣ ಬೇಕಲ್ಲ. ಅಲ್ರಿ, ಈಗ 2 ತಿಂಗಳ ಹಿಂದೆ ಪಾಪ ಅಪ್ಪಗ ಆಪರೇಷನ್ ಆಯ್ತು, ಆಗ ಇಬ್ರು ಹೋಗಿ ಭೇಟಾಗಿ ಬರೋಣ. ಅಪ್ಪಗ ನೀವು ಬಂದದ್ ನೋಡಿ ಸಂತೋಷ ಆಗ್ತದ ಅಂತಂದ್ರ ಏನಂದ್ರಿ?
2: ಅದನ್ನ ಅಲ್ಲ, ನನಗೂ ಈಗ ನಿಮ್ಮ ಅಪ್ಪನ ಭೇಟಿಯಾಗೋ ಆಸೆ ಆಗ್ಯದ. ಪಾಪ ಅವ್ರ ಆಪರೇಷನ್ ಆದಾಗಿನಿಂದ ಯಾಕೋ ಮ್ಯಾಲಿಂದ ಮ್ಯಾಲ ಕನಸಿನಾಗ ಬರ್ಲಿಕತ್ತಾರ.
3: ಸುಳ್ಳು ಯಾಕ್ರಿ ಹೇಳ್ತೀರಿ? ನನಗೆ ಗೊತ್ತ್ರಿ ನೀವು ಬೇರೆ ಯಾವುದೋ ಉದ್ದೇಶ ಇಟ್ಕೊಂಡು ಹೊಂಟೀರಿ ಅಂತ. ಅದು ಹೇಳಿದ್ರೆ ನಾ ಬರಾಕಿ, ಇಲ್ಲಂದ್ರೆ ನಾ ಏನು ಬರಂಗಿಲ್ಲ ನೋಡ್ರಿ.
2: ಹಂಗಾದ್ರೆ ಖರೇನ ಇದ್ದದ್ದು ಹೇಳಿಬಿಡ್ಲೆ?
3: ಹೌದು. ಮತ್ತೆ
2: ಹಂಗಾದ್ರೆ ಕೇಳಿಲಿ, ಈಗ ಪ್ಯಾಟ್ಯಾಗ ಉಳ್ಳಾಗಡ್ಡಿ ರೇಟ್ ಎಷ್ಟದ ಹೇಳಿ ನೋಡೋಣ.
3: ಕೆಜಿಗೆ 20-25 ರೂಪಾಯಿ ಅದ. ಯಾಕೆ
2: ಅಷ್ಟೇ ಅಲ್ಲ, ಉಳ್ಳಾಗಡ್ಡಿ ಬೆಲೆ ಇನ್ನೂ ಜಾಸ್ತಿ ಆಗ್ತದ ಅಂತ ಸುದ್ದಿ.
3: ಅದಕ್ಕೆ
2: ಅದಕ್ಕೆ ಹೆಂಗೂ ನಿಮ್ಮ ಅಪ್ಪನ ಭೇಟಿನೂ ಆತು, ಹಂಗ ಹಂಗ ಉಳ್ಳಾಗಡ್ಡಿನೂ ತಂದ್ರಾಯ್ತು ಅಂತ ಈ ಪ್ರೋಗ್ರಾಮ್.
3: ಪ್ರೋಗ್ರಾಮ್ ಅಂತ ಪ್ರೋಗ್ರಾಮ್, ನಿಮ್ ಈ ಹಾಳ್ ಪ್ರೋಗ್ರಾಮ್ ಅನ್ನ ಸುಡುಗಾಡದಾಗ ತಗೊಂಡು ಹೋಗಿ ಸುಟ್ಟು ಬರ್ರಿ. ಯಾವಾಗ್ಲೂ ನಮ್ಮ ಅಪ್ಪನ್ನ ನನ್ ಮುಂದೆ ಹಂಗಿಸ್ತಿರ್ತಿರಲ್ಲ, ನಿಮ್ಮ ಅಪ್ಪನ ಹತ್ರ ಉಳ್ಳಾಗಡ್ಡಿ ಬಿಟ್ಟು ಬ್ಯಾರೆ ಏನದ ಆಸ್ತಿ?
2: ಮತ್ತ ನಾ ಅಂದದ್ದು ಸುಳ್ಳೇನ?
3: ನಿಮ್ಮ ಅಪ್ಪಗ ವರದಕ್ಷಿಣೆ ಅಂತ ದುಡ್ಡು ಕೇಳೋ ಬದ್ಲು 150,000 ಉಳ್ಳಾಗಡ್ಡಿನ ಈ ವರನಿಗೆ ವರದಕ್ಷಿಣೆ ಅಂತ ಕೊಡ್ರಿ ಅಂತ ಕೇಳಿದ್ರ ಕುಣುಕೊಂತ ಕೊಡ್ತಿದ್ದ ಅಂತ ಸದಾ ಹಂಗಿಸ್ತಿರ್ತಿರಲ್ಲ, ಈಗ ಯಾವ ಮುಖ ಇಟ್ಕೊಂಡು ಹೋಗಿ ಕೇಳ್ತೀರಿ?
2: ಏಯ್ ಏನ ಏನ ಹಂಗಂದ್ರ ನನ್ನಂದ್ರ ಏನಂತ ತಿಳಿದಿ ನೀನು? ನಾ ಏನು ನಿಮ್ಮ ಅಪ್ಪಗೆ ಹೆದರ್ತೀನಿ ಅಂತ ಅನ್ಕೊಂಡೇನು? ಈಗ ಇದ ಮುಖ ಇಟ್ಕೊಂಡು ಹೋಗಿ ಕೇಳ್ತೀನಿ, ತಿಳಿತೇನು?
3: ಕೇಳ್ರಿ ಕೇಳ್ರಿ, ನೀವು ಯಾವಾಗ ಕೇಳ್ತೀರೋ ನಾ ಯಾವಾಗ ಅಳಿಯಾಗ ಉಳ್ಳಾಗಡ್ಡಿ ತುಂಬಿಕೊಟ್ಟೇನು ಅಂತ ನಮ್ಮ ಅಪ್ಪ ಕಾಯ್ಕೋತ ಕೂತಿರ್ತಾನೆ ನೋಡ್ರಿ, ಹೋಗಿ ಕೇಳಿರಂತೆ. ಅಲ್ರಿ, ಉಳ್ಳಾಗಡ್ಡಿ ಅಂದ್ರೆ ಈಗ ಬಡವರಿಗೆ ಬಂಗಾರ ಆಗ್ಯದ, ಶ್ರೀಮಂತರು ಸಹಿತ ಎಣಿಸಿ 1-2 ಕೆಜಿನೋ ಒಯ್ದು ತಿಂಗಳಾನ್ಗಟ್ಲೆ ಉಪಯೋಗಿಸ್ಕೊಳ್ಳಿಕೊತ್ತಾರ. ಇಂಥದ್ರ ಕೇಳಿದ್ರೆ ನಮ್ಮಪ್ಪ ಕೊಡ್ತಾನೇನ್ರಿ?
2: ಅಲ್ಲ ಹುಚ್ಚಿದ್ದೀನಿ, ಈಗ ಕೇಳಿದ ಇನ್ ಯಾವಾಗ ಕೇಳೋದು? ಸೋವಿ ಇದ್ದಾಗ ಏನಾರ ಕೇಳ್ತಾರೇನು? ಅಲ್ಲ, ಮತ್ತ ಪ್ರತಿ ಸಲ ಊರಿಂದ ಬರುವಾಗ ಉಳ್ಳಾಗಡ್ಡಿ ಯಾಕೆ ಕೊಳ್ತೀರಿ, ಇಲ್ಲಿಂದ ಒಯ್ದ ತಿನ್ನಬಾರದ ಅಂತ ಭಾಳ ಕಾಳಜಿ ಮಾಡ್ತಿರ್ತಾನಲ್ಲ ನಿಮ್ಮಪ್ಪ, ಇಂಥ ಸಮಯದಾಗ ಕೊಡ್ಲಾರ್ದ ಇರ್ತಾನೇನು?
3: ಹ್ಮ್, ಏನ್ ಮಾಡ್ತಿರೋ ಮಾಡ್ರಿ, ಆದ್ರ ಒಂದ್ ಮಾತು
2: ಹೇಳು,
3: ನಾನಂತೂ ನಮ್ಮಪ್ಪನ್ನ ಕೇಳೋದಿಲ್ಲ, ಅದೇನಿದ್ರು ನಿಮಗ್ ಬಿಟ್ಟದ್ದು.
2: ಏಯ್, ಕೇಳಬೇಡ ಮಾರಾಳ, ಕೇಳಬೇಡ, ಸುಮ್ಮನ ನನ್ನ ಹಿಂದ ಬಾ ಸಾಕು.
4: ಅಪ್ಪ ಅಪ್ಪ, ಅವ್ವ ನೀ ಎಲ್ಲ ಕರ್ಕೊಂಡು ಹೊಂಟಿ?
2: ಆಹಾಹಾ, ಬಂದ್ರು ನೋಡು, ನಮ್ಮ ಏಕಮಾತ್ರ ಪುತ್ರ ರಾಜಾ ಸಾಹೇಬರು. ರಾಜು, ನಿಮ್ಮವ್ವನ ಅಷ್ಟೇ ಅಲ್ಲೋ, ನಿನ್ನೂ ಕರ್ಕೊಂಡು ಹೊಂಟೀನಿ ಅಜ್ಜನ ಊರಿಗೆ.
4: ಏನು ಅಜ್ಜನ ಊರಿಗೆ?
2: ಹೌದು,
4: ಅಜ್ಜನ ಊರಿಗೆ ಹೋಗೋದು, ಅಜ್ಜನ ಊರಿಗೆ ಹೋಗೋದು. ಅವ್ವ, ಅಜ್ಜನ ಊರಿಗೆ ಈಗ ಯಾಕೆ ಹೋಗೋದು? ಸುಟ್ಟಿಗೆ ಇನ್ನೂ ಒಂದ್ ತಿಂಗಳದಲ್ಲ.
3: ನನ್ನ ಕೇಳಿದ್ರೆ ನಾ ಏನ್ ಹೇಳು ರಾಜು, ಅದನ್ನ ನಿಮ್ಮ ಅಪ್ಪಗ ಕೇಳು.
4: ಅಪ್ಪ ಅಪ್ಪ ಹೇಳಪ್ಪ, ಅಜ್ಜನ ಊರಾಗ ಏನದ?
2: ಅದು ಅದು ಅದು
3: ಹ್ಮ್ ಹೇಳ್ರಿ, ಸುಮ್ಮನೆ ಯಾಕೆ ಪಿಳಿ ಪಿಳಿ ಕಣ್ಣು ಬಿಟ್ಟು ಹೋತ್ ಕೂತ್ರಲ್ಲ. ಅಲ್ಲ, ಇಲ್ಲಿ ಈ ಸಣ್ಣ ಹುಡುಗನ ಮುಂದೆ ಹೇಳಲಿಕ್ಕೆ ಇಷ್ಟು ಹಿಂದೆ ಮುಂದೆ ನೋಡೋರು ಇನ್ನ ನಿಮ್ ಮಾವನ ಎದುರಿ ಹೋಗಿ ಹ್ಯಾಂಗ ಕೇಳ್ತೀರಿ ಅಂತ.
2: ಇರ್ಲಿ, ನಡಿಗೆ ಸಾಕು. ಏನು ನಿಮ್ಮಪ್ಪ ಅಂದ್ರೇನು, ಹುಲಿನ ಕರಡಿನ?
3: ಹ್ಮ್,
2: ನಡಿ ನಡಿ, ಹೊತ್ತಾಯ್ತು, ಊಟಕ್ಕೆ ಹಾಕು. ಊಟ ಮಾಡಿ ಹಂಗ ಗೆಳೆಯ ಸೋಮ್ಯಾನ ಹತ್ರ ಹೋಗಿ ಬರ್ತೀನಿ ಒಂದಿಷ್ಟು. ಸೀತಾ, ಏ ಸೀತಾ, ಆಯ್ತೋ ಇಲ್ಲೋ?
3: ಆಯ್ತು ತಡೀರಿ, ಬಂದೆ. ಇಷ್ಟ ಕೇಳ್ರ ಹುಟ್ಟಿದವ್ರ ಅವಸರ ಮಾಡ್ಲಿಕ್ಕತ್ತೀರಿ? ಅಯ್ಯ, ಇದೇನ್ ಮಾಡ್ಲಿಕ್ಕತ್ತೀರಿ ನೀವು?
2: ಕಾಣಿಸುದಿಲ್ಲೇನು, ಕೈ ಚೀಲ ಹೊಲಿಲಿಕ್ಕತ್ತೀನಿ.
3: ಅದ ಯಾಕಂತ? ಅದು ಇಷ್ಟು ಸಣ್ಣ ಚೀಲ, ಅವಾಗ್ಲೇ ಒಂದು ಚೀಲ ಹೊಲ್ದದ್ ನೋಡ್ದೆ.
2: ಅವಾಗಿಂದು ನಿನಗ ಇದು ಈ ಪುಟ್ಟ ಚೀಲ ನಮ್ಮ ರಾಜುಗ.
3: ಅಂದ್ರ?
2: ಅಂದ್ರ ಈಗ ನಾವ್ ಹೊಂಟದ್ದರ ಸಲುವಾಗಿ ಹೇಳು, ಉಳ್ಳಾಗಡ್ಡಿ ತರ್ಲಿಕ್ಕೆ.
3: ಹೌದು,
2: ಅದಕ್ಕ ಈ ದೊಡ್ಡ ಚೀಲ ನಿನಗ, ಮತ್ ಈ ಪುಟಾಣಿ ಚೀಲ ನಮ್ಮ ರಾಜು ಮರಿಗೆ.
3: ಅಂದ್ರ ನೀವು ಒಂದು ಚೀಲ?
2: ಹೌದು, ಇಲ್ಲೇ ಇಟ್ಟು ಬಿಟ್ಟಿ ನೋಡು, ಈಗ ಇದರಾಗ ನಾ ತರ್ತೀನಿ ಅಂತ.
3: ಅಯ್ಯಯ್ಯಯ್ಯೋ, ಏನ್ರಿ ಇದು, ಜ್ವಾಳದ ಚೀಲ ಇಷ್ಟೊಂದು ದೊಡ್ಡ ಚೀಲದಾಗ ನೀವು ತರ್ತೀರಿ?
2: ಯಾಕ ನನ್ನ ಕಡೆಯಿಂದ ಆಗೋದಿಲ್ಲ ಅಂತ ತಿಳಿದಿ ಏನು? ಎಷ್ಟ ಆಗ್ಲಿ ಗಂಡಸು,
3: ಹೌದೌದು,
2: ಎಷ್ಟು ಕೊಟ್ಟರು ಹೊರೋ ಶಕ್ತಿ ಅದ ನನಗ.
3: ಹ್ಮ್,
2: ಅದಕ್ಕ ನಾನು ನಿನ್ನೇನ ಈ ಗೋಣಿ ಚೀಲ ಹೊಲದು ರಿಪೇರಿ ಮಾಡಿ ಇಟ್ಕೊಂಡಿನಿ.
3: ಅಲ್ರಿ ಮರೈರ, ನಿಮ್ ಮಾತಿನ ಅರ್ಥನ ಆಗೋಲ್ದಲ್ಲ ನನಗ, ಇಷ್ಟೊಂದು ಉಳ್ಳಾಗಡ್ಡಿ ಕೇಳ್ತೀರಾ ನೀವು?
2: ಹೂ, ಅದ್ರಾಗ ಏನದು ತಪ್ಪು? ಅವರೇನ್ ನಮಗ ಬ್ಯಾರೇವ್ರೇನ?
3: ಹ್ಮ್, ಇಂಥ ಮರಳಾಗೋ ಮಾತು ಕೇಳ್ರಿ, ನಿದ್ದಿ ಬರೋ ತನಕ ಆಡ್ತಿರಾಯ್ತು.
2: ಅಂದಂಗ ಆ ರಾಜು ಏನ್ ಮಾಡ್ಲಿಕ್ಕತ್ತಾನ? ರಾಜು, ಏ ರಾಜು,
4: ಬಂದ್ಯಪ್ಪ.
2: ಈಗ ತಗೋ ಈ ಚೀಲ ನಿನಗ.
4: ಅರೆ ಎಷ್ಟು ಚಂದದ ಅಲ್ಲಿದು, ಇದು ನನಗ್ಯಾಕಪ್ಪ?
2: ಯಾಕಂದ್ರ ಇದನ್ನ ಅಜ್ಜನ ಊರಿಗೆ ತಗೊಂಡು ಹೋಗ್ಲಿಕ್ಕೆ. ನೋಡು
4: ಏನಪ್ಪ,
2: ಇದರಾಗ ನಿಮ್ಮ ಅಜ್ಜ ಏನ್ ಹಾಕ್ತಾನೋ ಅದನ್ನ ಸುಮ್ಮನೆ ತಗೊಂಡು ಬರಬೇಕು, ತಿಳಿತಿಲ್ಲ?
4: ಹ್ಮ್, ಈ ಚೀಲ ಏನು ನನಗ್ ಬ್ಯಾಡಪ್ಪ, ಅಜ್ಜ ಈ ಸಲ ಬ್ಯಾಟು ಚೆಂಡು ಕೊಡಿಸ್ತೀನಿ ಅಂದನ, ಅದನ್ನ ಕೈಯಾಗೆ ಹಿಡ್ಕೊಂಡು ಬರ್ತೀನಂತ.
2: ಏನು ಚೆಂಡು ಬ್ಯಾಟ? ಏ ರಾಜ, ನನ್ನ ಮಗನ, ಅಜ್ಜಗೇನಾರ ಬ್ಯಾಟು ಚೆಂಡು ಕೇಳಿದಿ ಅಂತಂತಂದ್ರ ನಿನ್ನ ಬಾಯಾಗಿನ ಹಲ್ಲು ಉದುರಿಸಿಬಿಡ್ತೀನಿ. ಎಚ್ಚರ ಇರಲಿ, ಮಾಂಗ ನನ್ನ ಮಗನ ತಂದು.
4: ಮತ್ತೆ ಇದ್ರಾಗ ಏನ್ ತರೋದು?
2: ಹಾ, ಹಂಗ ಬಾ ದಾರಿಗೆ. ನೋಡು ನೋಡಿಲ್ ರಾಜ, ಮರಿ ಅಜ್ಜ ನಿಮ್ಮವ್ವನ ಚೀಲದಾಗ ಏನು ಹಾಕ್ತಾನೋ ನನಗೂ ಅದ ಹಾಕು ಅಂತ ಹೇಳಬೇಕು, ತಿಳಿತೇನು?
4: ಹ್ಮ್,
2: ಈಗ ನೀ ಮತ್ತೇನಾರ ಯದ್ವಾ ತದ್ವಾ ಮಾತಾಡ್ದಿ ಅಂತಂತಂದ್ರ
3: ಬಾಯಾಗಿನ ಹಲ್ಲು ಉದುರಿಸ್ಬಿಡ್ತೀನಿ ಅಂತೀರಿ, ಹೌದಲ್ಲೋ? ಅಲ್ರಿ ಪಾಪ, ಸುಮ್ ಸುಮ್ನೆ ಈ ಹುಡುಗನ ಮೇಲೆ ಯಾಕೆ ಸಿಟ್ಟು ಮಾಡ್ತೀರಿ? ಬಸ್ಸಿಗೆ ಟೈಮ್ ಆಯ್ತು ಅಂತಂದ್ರಲ್ಲ, ನಡ್ರಿ ಹೋಗೋಣ.
5: ಊಟ ಆಯ್ತೇನೋ ವಾಸಿತಾ?
3: ಆಯ್ತಪ್ಪ.
5: ಬಾ ಬಾ ಕೂಡು. ಅದೇಂದ್ರೆ ನೀವು ಬರೀಲೇ
3: ಈಗ ಹೆಂಗದೆಯಪ್ಪ?
5: ಪೂರ್ತಿ
3: ಆರಾಮಾಗಿದಲ್ಲ. ಇವರು ನಿನ್ನ ನೋಡ್ಬೇಕು ಅಂತಿದ್ರ ಹೆಂಗೂ ರಜಾ ಇತ್ತು, ಅದಕ್ಕ ಬಂದ್ವಿ ಅಲ್ಲೇನ್ರಿ?
2: ಹೌದು.
5: ಅಂತೂ ಇಷ್ಟು ದಿನ ಮೇಲಾದ್ರೂ ಅಳಿಯಂದ್ರು ನಾನು ನೋಡ್ಲಿಕ್ಕೆ ಅಂತ ಬಂದ್ರಲ್ಲ, ಅಷ್ಟ ಸಾಕು.
4: ಅಪ್ಪ, ನಿನ್ನ ನೋಡ್ಲಿಕ್ಕಂತ ಕರ್ಕೊಂಡ್ ಬಂದಿಲ್ಲ ನಮ್ಮನ್ನ.
5: ಮತ್ತೆದಕ್ಕೆ ಬಂದಿತ್ತು ನಮ್ಮ ರಾಜಣ್ಣ?
4: ಮತ್ತ ನಾವು ಉಳ್ಳಾಗಡ್ಡಿ.
2: ಅಯ್ಯಯ್ಯೋ, ಈ ಅವಿವೇಕಿ ನನ್ನ ಮಾನ ತೆಗಿಲಿಕತ್ನಲ್ಲಪ್ಪ.
6: ಏಯ್ ಏ ರಾಜ, ನಡಿಯತ್ಲಾಗೆ
5: ಎಲ್ಲಿ ಬಿಡ್ರಿ?
6: ಏನದು ದೊಡ್ಡವ್ರು ನಡುವ
3: ಅಂದಂಗ? ರಾಜು, ನಿಮ್ಮ ಅಜ್ಜಿ ಎದಕ್ಕೋ ಕರಿಲಿಕತ್ತಿದ್ಲು, ಯಾಕಂತ ಕೇಳಿ ಹೋಗ್ಮರಿ.
4: ಹಾ ಹೌದು, ಅಜ್ಜಿ ಬೆಣ್ಣೆ ಕೊಡ್ತೀನಿ ಅಂದಿದ್ಲು. ಬರ್ತೀನಿ ಟಾಟಾ.
6: ಏಯ್ ಹೋಗ ಹೋಗತ್ಲ ಹಾಳಾಗಿ.
5: ಏನ್ದು ಹೇಳಿ ಅಂದ್ರೆ ಆ ಹುಡುಗ ಹೇಳುದು ಉಳ್ಳಾಗಡ್ಡಿ ಅಂತ ಏನೋ ಅನ್ಲಿಕ್ಕತ್ತಿತ್ತು.
6: ಅಂತದ್ದೇನಿಲ್ರಿ ಮಾವ, ಉಳ್ಳಾಗಡ್ಡಿ ರೇಟ್ ಏರ್ಯದಲ್ಲ, ನಿಮ್ಮ ವ್ಯಾಪಾರ ಹೆಂಗ ನಡೆದದ ನೋಡಿಕೊಂಡು ಹೋದ್ರಾಯ್ತು ಅಂತ ಬಂದ್ವಿ ಅಷ್ಟ, ಇನ್ನೇನು ಇಲ್ರಿ. ಉಳ್ಳಾಗಡ್ಡಿ ಮಾರಾಟ ಚಲೋ ನಡೆದಿರ್ಬೇಕಲ್ಲ.
5: ಅದನ್ನ ಏನ್ ಕೇಳ್ತೀರಿ ಹೇಳಿ ಅಂದ್ರೆ ಒಳ್ಳೆ ಭರ್ಜರಿ ನಡೆದದೇನ್ರಿಪ್ಪ.
6: ಹೌದಲ್ರಿ,
5: ನನ್ನ ಆಪರೇಷನ್ ಖರ್ಚು 70,000 ರೂಪಾಯಿ ಆದಾಗ ಗಾಬರಿ ಆಗಿದ್ದೆ. ಆದ್ರೆ ಈಗ ನೋಡ್ರಿ,

0: ಆ ದೇವರು ಕಣ್ಣು ತೆಗ್ದ, ಉಳ್ಳಾಗಡ್ಡಿ ಬೆಲೆ ಏಕದಮ್ ಏರ್ಬಿಡ್ತೇನ್ರಿಪ್ಪ.
1: ಹೌದು ಬಿಡ್ರಿ,
0: ಈಗ ಎಲ್ಲ ಸಾಲ ತೀರಿ ಮ್ಯಾಲ ನಿಮ್ಮ ಅತ್ತಿಗೆ ಮೂರು ತೊಲಿ ಅವಲಕ್ಕಿ ಸರ ಮಾಡಿಸಿ ಹಾಕೀನಿ. ನೋಡಿರ್ಬೇಕಲ್ಲ ತಂಗಿ, ನೀನು ನೋಡಿ ಇಲ್ಲ
2: ನೋಡಿದ್ನಪ್ಪ. ಪಾಪ ಅವ್ವ ಇಷ್ಟು ದಿನದ ಮೇಲೆ ಆದ್ರೂ ಬಂಗಾರ ಕಾಣೋ ಹಂಗಾಯ್ತು ಅಲ್ಲೇನ್ರಿ?
0: ದೇವರ ದಯದಿಂದ ಉಳ್ಳಾಗಡ್ಡಿ ಇನ್ನೂ ಏನರ ದುಬಾರಿ ಆದವು ಅಂದ್ರೆ ಈ ಮನಿ ಅರ್ಧ ಬಿಚ್ಚಿಸಿ ಕಟ್ಟಿಸ್ಬೇಕನ್ನೋ ವಿಚಾರನೂ ಅದ, ಏನಂತೀರಿ?
1: ಹೌದು ಬಿಡ್ರಿ. ಅಲ್ಲ ಅರ್ಧ ಅಷ್ಟೇ ಯಾಕ್ರಿ ಮಾವ, ಪೂರ್ತಿನೇ ಬಿಚ್ಚಿಸಿ ಕಟ್ಟಿಸ್ರಲ್ಲ.
2: ಹೌದು,
1: ಹ್ಯಾಂಗಿದ್ರು ದೇವ್ರ ಕೃಪಾ ನಿಮ್ಮ ಮೇಲನ ಅದ.
0: ಹಿಂಗಂತೀರ? ಹೌದು ಹೌದು, ನನಗೂ ನಿಮ್ಮ ವಿಚಾರನ ಬಂದದ. ಅಂದಂಗ ಸೀತಾ,
2: ಏನಪ್ಪ?
0: ಗೌಡ್ರು ಯಾಕೋ ಬರ್ಲಿಕ್ಕೆ ಹೇಳಿದ್ರು, ಹಂಗ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಅಳಿಯಂದಿರಿಗೆ ನಿದ್ದೆ ಬಂದಂಗೆ ಕಾಣಿಸ್ತದ, ಅವರಿಗೆ ಮಲ್ಕೊಳ್ಳೋ ವ್ಯವಸ್ಥೆ ಮಾಡಿಕೊಡವ, ನಾ ಬರಲಿ ಹಂಗಾದ್ರೆ?
2: ಹೋಗ್ ಪಾಪ.
1: ಅಲ್ಲ ಈ ಮಾವ ಬರೀ ತಂದ ಹೇಳ್ಕೊಳ್ಲಿಕ್ಕತ್ತಾನಲ್ಲ ಅಂತೀನಿ, ಪ್ರತಿ ಸಲದಂಗ ಉಳ್ಳಾಗಡ್ಡಿ ಬೇಕೇನು ತಗೊಂಡು ಹೋಗ್ರಿ ಅಂತ ಒಂದು ಮಾತಾರ ಇವನ ಬಾಯಿಂದ ಬರವಲ್ದಲ್ಲ ಅಂತೀನಿ.
2: ಈಗ ನೋಡ್ರಿ ಇಲ್ಲಿ ಮಂಚದ ಮೇಲೆ ಹಾಸಿಗೆ ಹಾಸಿನಿ, ಹೋಗಿ ಮಲ್ಕೋರಿ, ನಾನು ಅವನ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ.
1: ಅಯ್ಯಯ್ಯೋ, ಏ ಅಲ್ಲ, ನಾ ಏನು ಇಲ್ಲಿ ಮಲಗಿ ವಿಶ್ರಾಂತಿ ತಗೊಂಡು ಹೋಗ್ಲಿಕ್ಕೆ ಬಂದೀನಂತ ತಿಳಿದಾನೇನು ನಿಮ್ಮಪ್ಪ? ಅಳಿಯ ಅಪರೂಪಕ್ಕೆ ಬಂದಾನ, ಏನು ಬೇಕು ಏನಾರ ಬೇಕಿದ್ರೆ ಕೇಳ್ರಿ, ಸಂಕೋಚ ಮಾಡ್ಕೋಬೇಡ್ರಿ ಅಂತ ಹೇಳಿದ್ರೆ ನಿಮ್ಮಪ್ಪನ ಬಾಯಿಯಾಗಿಂದೇನು ಮುತ್ತು ಉದುರಿ ಬೀಳ್ತಿತ್ತೇನೆ?
2: ಅದೆಲ್ಲ ನನಗೆ ಗೊತ್ತಿಲ್ಲರಿ, ಮುಂಜಾನೆ ಎದ್ದು ಅದೇನು ಕೇಳ್ತಿರೋ ಕೇಳ್ರಿ.
1: ಹ್ಞೂ ಹ್ಞೂ, ಕೇಳ್ತೀನಿ. ನಾ ಏನು ನಿಮ್ಮಪ್ಪಗೆ ಹೆದರ್ತೀನಿ ಅಂತ ತಿಳ್ಕೊಂಡೇನ? ಮಾವ ಈ ಮೂರು ಚೀಲಕ್ಕೆ ಉಳ್ಳಾಗಡ್ಡಿ ತುಂಬಿ ಕೊಡ್ತೀರೋ ಇಲ್ಲ ನಿಮ್ಮ ಮಗಳನ್ನು ಇಲ್ಲೇ ಬಿಟ್ಟು ಹೋಗ್ಲೋ ಅಂತ ಕೇಳೇ ಬಿಡ್ತೀನಿ.
2: ಅಯ್ಯ ನೋಡಿ ನೇಳ್ರಿ,
1: ಏಯ್
2: ಈ ಇಡೀ ದಿನ ಎಷ್ಟು ಚಂದ ಬಾಯಿ ಬಿಟ್ಟಿರಿ ಅಂತ. ಈಗಂತೂ ಮಲ್ಕೊಳ್ರಿ, ನಾ ಅವನ ಹತ್ರ ಹೋಗ್ಲಾ?
1: ಹ್ಞೂ ಹೋಗು ಹೋಗು. ನನಗೆ ಉಳ್ಳಾಗಡ್ಡಿ ಚಿಂತೆ ಹತ್ತಿದ್ರೆ ನಿನಗೆ ಅವನ ಜೊತೆ ಮಾತಾಡೋ ಚಿಂತೆ. ಅಲ್ಲ ಈ ಸೀತಾಗರ ಬುದ್ಧಿಲ್ಲ, ಎಲ್ಲ ನನ್ನ ಮೇಲೆ ಬಿಟ್ಟಾಳ. ಇನ್ನು ಈ ಮಾವರ ಏನು ಕಮ್ಮಿ? ಉಳ್ಳಾಗಡ್ಡಿ ಉಳ್ಳ ಮಾವ ತಾನ ಅರ್ಥ ಮಾಡಿಕೊಂಡು ಕಟ್ಟಿ ಕೊಡ್ತಾನ ಅಂತ ತಿಳಿದಿದ್ದೆ. ಹ್ಞೂ, ಅವನ ಬಾಯಾಗಿಂದ ಆ ಸುದ್ದಿನ ಬರಬಲ್ದು. ಏನು ಮಾಡಲಿ ಅಂತೀನಿ?
2: ರೀ ರೀ, ಏನ್ರಿ ಹೇಳ್ರಿ ಲಗುನ?
1: ಏನ ಇನ್ನೊಂದು ಸ್ವಲ್ಪ ತಡಿಯ, ನಿದ್ದೆ ಮಾಡ್ಲಿಕ್ಕೂ ಬಿಡಂಗಿಲ್ಲಲ್ಲ ಅಂತೀನಿ. ನೀನು
2: ಊರಿಗೆ ಹೋದ್ಮೇಲೆ ಮಲ್ಕೊಳ್ಳಿರಂತೆ, ಈಗ ಹೇಳ್ರಿ ಮೊದ್ಲ. ಅಪ್ಪ ಮತ್ತೆಲ್ಲೂ ಹೋಗ್ಲಿಕ್ಕತ್ತಾನ?
1: ಏನು ಮಾವ?
2: ಹ್ಮ್ ಹೌದ್ರಿ, ಪಕ್ಕದ ಹಳ್ಳಿಗೆ ಹೋಗ್ಬೇಕು ಅಂತ ಅನ್ಲಿಕ್ಕತ್ತಿದ್ದ.
1: ಹಿಂಗೇನು? ಏ ಹಂಗಾದ್ರೆ ನೀ ನಡಿ, ನಾ ಈಗ ಬಂದೆ. ಅರೆ ಅಲ್ಲೋಡು, ಮಾವನ ಇಲ್ಲಿ ಬರ್ಲಿಕ್ಕತ್ತಾರ?
2: ಹೌದಲ್ರಿ,
1: ಬರ್ರಿ ಮಾವ ಬರ್ರಿ, ಕೂಡ್ ಬರ್ರಿ, ಇಲ್ಲಿ ಮಂಚದ ಮೇಲೆ ಕೂಡ್ ಬರ್ರಿ.
0: ನಮ್ಮ ಮನ್ಯಾಗ ನಮಗೆ ಉಪಚಾರ ಬ್ಯಾಡ್ರಿ ಹೇಳಿ ಅಂದ್ರೆ. ಅಲ್ಲ ಇದೇನಿದು ಇಷ್ಟು ಲಘುನ ಎದ್ಬಿಟ್ರಲ್ಲ?
1: ಏನಿಲ್ಲ, ಮತ್ತೇನಿಲ್ಲರಿ ಮಾವ, ನಿಮ್ಮ ಹತ್ರ ಒಂದಿಷ್ಟು ಮಾತಾಡಬೇಕಾಗಿತ್ತು.
0: ಮಾತಾಡೋದಿತ್ತ? ಛೇ ಛೇ ಛೇ ಛೇ, ಆದರೆ ನನಗೀಗ ವ್ಯಾಳ್ಯ ಇಲ್ಲಲ್ರಿ ಹೇಳಿ ಅಂದರೆ. ಪಕ್ಕದ ಹಳ್ಳಿ ಗೌಡರು ಉಳ್ಳಾಗಡ್ಡಿ ಖರೀದಿ ಸಲುವಾಗಿ ಇವತ್ತು ಭೇಟಿ ಆಗ್ಲಿಕ್ಕೆ ಅಂತ ನನಗೆ ಹೇಳಿ ಕಳಿಸಿದ್ರು, ಈಗ ನಾ ಅಲ್ಲಿಗೆ ಹೊಂಟಿನಿ.
1: ಅಲ್ಲ ಅಲ್ಲ, ಮತ್ತು ನಾವು ಇವತ್ತು ಊರಿಗೆ ಹೊಂಟಿವಿ, ಅದಕ್ಕೆ.
0: ಅಲ್ಲ ನೀವು ಹೋಗೋ ದಿನ ಸಂಜೆಕಲ್ಲ?
1: ಹೌದ್ರಿ,
0: ನಾ ಮಧ್ಯಾಹ್ನಕ ಬರ್ತೀನಿ, ಅವಾಗ ಮಾತಾಡೋಣ ಅಂತ.
1: ಆದ್ರೆ ಈಗ ಹೇಳಿದ್ರೆ?
0: ಛೆ ಛೆ ಛೆ, ಹೇಳಿದ್ನಲ್ಲ ಅದೆಲ್ಲ ನಾ ಬಂದ್ಮೇಲೆ ಅಂತ. ಅಂದಂಗ ಅಳೇಂದ್ರೆ ಈಗ ನಿಮಗೊಂದು ಸಂತೋಷದ ಸುದ್ದಿ ಏನ್ರಿಪ್ಪ? ಈ ಸಲ ನಿಮ್ಮನ್ನ ನಿಮ್ಮ ಮನುಷ್ಯರಂಗ ಕಳಿಸ್ಕೊಡೋ ಏರ್ಪಾಡ ನಡೀಲಿಕ್ಕೆತ್ತದ.
1: ಅಲ್ಲ ಉಳ್ಳಾಗಡ್ಡಿ,
0: ಅದ ಹೇಳಿದ್ನಲ್ಲ, ದೇವರು ದೊಡ್ಡವನು, ಈಗ ನಮ್ಗ ಯಾವುದಕ್ಕೂ ಕೊರತೆ ಇಲ್ಲ.
2: ಹೌದೌದು,
0: ಅದಕ್ಕೆ ಈ ಸಲ ನೀವು ನಿಮ್ಮ ಇಚ್ಛಾ ಪ್ರಕಾರನ ಊರಿಗೆ ಹೋಗ್ತೀರಿ ಅಂದಂಗ ನಾ ಬರ್ಲೆ?
2: ಹೋಗ್ ಬಾಪ.
1: ಅಲ್ಲ ಈ ಮಾವ ಒಗಟಿನಂಗೆ ಏನೇನೋ ಮಾತಾಡ್ಲಿಕ್ಕತ್ತಾನಲ್ಲ, ಅರ್ಥನ ಆಗವಲ್ದು.
0: ಈಗ ಹೇಳಿ ಅಂದ್ರೆ ಆ ಮುಂಜಾನೆ ಅದೇನೋ ಹೇಳ್ಬೇಕಂತಂದಿದ್ರಿ?
1: ಹೇಳ್ತೀನಿ ಹೇಳ್ತೀನಿ ತಡ್ರಿ ಮಾವ. ಸೀತಾ, ಏ ಸೀತಾ.
2: ಏನ್ರಿ ಅದು? ನಾ ಇಲ್ಲೇ ಇದ್ದೀನಿ.
1: ಇಲ್ಲೇ ಇದ್ದೀಯ ಅಂದಂಗ ಈ ರಾಜು ಎಲ್ಲಿದ್ದಾನೆ ಕರಿ ಇಲ್ಲೇ?
3: ಅಪ್ಪ ನಾನು ಇಲ್ಲೇ ಇದ್ದೀನಿ.
1: ಏ ರಾಜು, ಒಳಗೆ ಹೋಗಿ ಆ ಮೂರು ಚೀಲ ತಗೊಂಬಾರೋ ಇಲ್ಲಿ.
3: ಹ್ಞೂ ಅಪ್ಪ, ಈಗ ತಂದೆ.
0: ಅದೇನು ಹೇಳಿ ಅಂದರೆ ಮೂರು ಚೀಲ ಅಂತ ಏನೋ ಅನ್ಲಿಕ್ಕೆ ಹತ್ತೀರಿ?
3: ಹ್ಞೂ ತಗೋ ಅಪ್ಪ.
1: ತಾ ಇಲ್ಲೇ ನೋಡ್ರಿ ಮಾವ, ಈ ಮೂರು ಚೀಲ.
0: ಅರೆ ರೀ, ಇದೇನಿದು ಮಜಾ ಮಜಾ ಚೀಲವಾ ಅಲ್ರಿ ಇವು?
1: ಇವೆಲ್ಲ ನಾನೋ ರೀ ಮಾವ ಹೊಲ್ದದ್ದು.
0: ಒರೆ ವಾ,
1: ಹೆಂಗಾಗ್ಯದ?
0: ಭಾರಿ ಮಜಬೂತ್ ಆಗ್ಯಾವ್ರಿ. ಅಂದಂಗ ನಮ್ದು ಇಂಥ ಏಳೆಂಟು ಗೋಣಿ ಚೀಲ ಹರಿದಾವೇನ್ರಿಪ್ಪ, ಚೀಲ್ಗಟ್ಲೆ ಉಳ್ಳಾಗಡ್ಡಿ ಒಯ್ಯೋ ಗಿರಾಕಿಗಳಿಗೆ ಕೊಡೋದು ಒಳ್ಳೆಯ ಫಜಿ ತೆಗೆದ್ರಿ.
1: ನಿಮಗ್ಯಾಕೆ ಫಜಿತ್ರಿ ಮಾವ? ನಾ ಇಲ್ಲೇ ನಿಮ್ಮ ಅಳಿಯ, ಊರಿಗೆ ಹೋಗ್ಲಿಕ್ಕೆ ಇನ್ನೂ ಟೈಮ್ ಅದ. ಲಘೂನ ತಗೊಂಬರ್ರಿ ಇಲ್ಲೇ, ಎರಡು ನಿಮಿಷದಾಗ ಹೊಲ್ದು ಕೊಡ್ತೀನಂತ.
0: ಹಿಂಗಂತೀರ? ಹಂಗಾದ್ರೆ ಇನ್ನೂ ಭಾಳ ಚಲೋ ಆತು ಬಿಡ್ರಿ. ಸೀತಾ, ಅಲ್ಲಿ ಒಳಗೆ ಮೂಲ್ಯಾಗ ಏಳೆಂಟು ಗೋಣಿ ಚೀಲದಾವ, ತಗೊಂಡು ಬಾರವ.
2: ಹಾಂ,
0: ಹಂಗೆ ಡಬ್ಣ ಸುತ್ತುಳಿ ಅಲ್ಲೇ ಮಾಡ್ದಾಗ ಇಟ್ಟಿನೇ, ಅದನ್ನೂ ತಗೊಂಡು ಬಾರವ.
2: ಹಾಂ ತರ್ತೀನಪ್ಪ.
0: ಹಾಂ ಹಾಂ, ಅದೇನ್ರೆ ನೀವು ಹೊಲದ ಚೀಲ ಒಳ್ಳೆ ಮಜಬೂತ್ ಆಗ್ಯಾವ್ರಿ.
1: ಹೌದ್ರಿ.
2: ಈಗ ಅಪ್ಪ ಇವ ಹೌದಲ್ಲ, ಈಗ ತಗೋರಿ ಸುತ್ತುಳಿ ಡಬ್ಬಣ ಪೊಣ್ಸೆ ಕೊಟ್ಟಿ ನೋಡ್ರಿ.
0: ಈಗ ಈಗ ತಗೊಳ್ರಿ,
1: ಕೊಡ್ರಿ. ಇಲ್ಲಿ ಅಂದಂಗ ಮಾವ, ನಾನು ಉಳ್ಳಾಗಡ್ಡಿ ಸಲುವಾಗಿ ಈ ಗೋಣಿ ಚೀಲ ಮತ್ತಿವೆರಡು ಚೀಲ ತಂದದ್ದು.
0: ಚೇ, ಇದನ್ಯಾಕೆ ತರೋ ತಾಪತ್ರಯ ತಗೊಂಡ್ರಿ ಹೇಳಿ ಅಂದ್ರೆ? ನಿಮ್ದು ಭಾಳ ದೊಡ್ಡ ಮನಸ್ಸು ಬಿಡ್ರಿ.
1: ಅಲ್ಲ ಇದ್ರಾಗ ದೊಡ್ಡ ಮನಸ್ಸು ಏನು ಬಂತ್ರಿ ಮಾವ? ಕರೆ ಹೇಳಬೇಕು ಅಂತಂದ್ರೆ ನಿಮ್ದ ಭಾಳ ದೊಡ್ಡ ಮನಸ್ಸು.
0: ಅರೆ ರೀ, ಅದೇನ್ರಿಪ್ಪ ನಮ್ ದೊಡ್ಡ ಮನಸ್ಸು?
1: ಅಲ್ಲೇನ್ರಿ, ಮತ್ತೆ ಉಳ್ಳಾಗಡ್ಡಿ ಇಷ್ಟು ತುಟ್ಟಿ ಇದ್ರೂ ನಾ ತಂದಿರೋ ಚೀಲದಾಗ ಅದು ನನ್ನ ಮನಸ್ಸಿನ ಪ್ರಕಾರ ಉಳ್ಳಾಗಡ್ಡಿ ತುಂಬಿಸಿ ಕಳಿಸೋದು ಅಂತಂದ್ರೆ ನಿಮ್ಮ ದೊಡ್ಡ ಮನಸ್ಸಲ್ದ ಮತ್ತಿನ್ನೇನು? ಎಲ್ಲ ಚೀಲ ಹೊಲಿಯೋದು ಮುಗೀತು ನೋಡ್ರಿ, ತಗೊಳ್ರಿ ಮಾವ.
0: ಹಾಂ ಬರೋಬ್ರಿ ಅದು ರೀ. ಅಲ್ರಿ ಹೇಳಿ ಅಂದ್ರೆ ಅದೇನು ಅಂದ್ರಲ್ಲ ನನಗೆ ಅರ್ಥನ ಆಗೋಲ್ದು ಬಿಡ್ರಿ.
1: ಏನು ಇಷ್ಟು ಬಿಡಿಸಿ ಹೇಳಿದ್ರು ಅರ್ಥ ಆಗಲಿಲ್ಲ ಈ ನಮ್ಮ ಮಾವಗ? ತಲೆಯಾಗಿನ ಬುದ್ಧಿ ಮಾಯಾಗಿ ಬರೀ ಉಳ್ಳಾಗಡ್ಡಿನ ತುಂಬಿಕೊಂಡಾನೋ ಏನೋ.
0: ಅಳಿಯಂದ್ರೆ ಅಳಿಯಂದ್ರೆ
1: ಮಾವ, ನಿನ್ನೆ ನೀವ ಹೇಳಿದ್ರಲ್ಲ ನನ್ನ ಮನಸ್ಸಿನ ಪ್ರಕಾರನ ಊರಿಗೆ ಕಳಿಸ್ತೀನಿ ಅಂತ.
0: ಹೌದು, ನಾ ಎಲ್ಲಿ ಇಲ್ಲಂದೆ?
1: ಹಂಗಾದ್ರೆ ಈ ಈ ಮೂರು ಚೀಲದಾಗ ಉಳ್ಳಾಗಡ್ಡಿ ತುಂಬಿಸಿ ಕಳಿಸ್ಬೇಕು ನೀವು.
0: ಏನು ಏನು ಈ ಮೂರು ಚೀಲದಾಗ ಉಳ್ಳಾಗಡ್ಡಿ ತುಂಬಿ ಕಳಿಸ್ಬೇಕಾ? ಏ ಅದಕ್ಕೆ ಏನ್ರಿ ನೀವು ಈ ಚೀಲ ಎಲ್ಲ ತಂದದ್ದು?
1: ಹೌದು, ಈ ಸಲ ನಾ ನಿಮ್ಮ ಊರಿಗೆ ಬಂದದ್ರ ಉದ್ದೇಶನೇ ಅದು.
0: ಚಚೆ, ಇದು ಮಾತ್ರ ಸಾಧ್ಯ ಇಲ್ಲ ಬಿಡ್ರಿ.
1: ಅಂದ್ರೆ
0: ಹೇಳಿದ್ನಲ್ಲ ಈ ಉಳ್ಳಾಗಡ್ಡಿ ಒಯ್ಯುವುದನ್ನು ಮಾತ್ರ ಮರ್ತು ಬಿಡ್ರಿ ಅಂದೆ.
1: ಮತ್ತೆ ನಿನ್ನೆ ನೀವು ಅಂದದ್ದು
0: ಅದೇಂದ್ರೆ ನೀವು ಭಾಳ ತಪ್ಪು ತಿಳ್ಕೊಂಡ್ರಿ ಅಂದ್ರಿಪ್ಪ. ನಾ ಅಂದಿದ್ದು ನೀವು ಪ್ರತಿ ಸಲ ಬಂದಾಗ ಹಳ್ಳಿ ತುಪ್ಪ ಭಾಳ ರುಚಿ, ಆ ತುಪ್ಪದಾಗ ಮಾಡಿದ ಬೇಸನ್ ಉಂಡೆ ತಿಂದ್ರೆ ಅದರ ರುಚಿನೇ ಬೇರೆ, ಅಲ್ಲದೆ ಅತ್ತಿಯವರು ಮಾಡಿದ ಎಳ್ಳಿನ ಹೋಳಿಗೆ ಕರೆದ ಅವಲಕ್ಕಿ ಚಲೋ ಅಂತ ಅಂತಿದ್ರು ನೋಡ್ರಿ.
1: ಹೌದು,
0: ಆದ್ರೆ ಆಗಿನ ಪರಿಸ್ಥಿತಿ ನಿಮಗೂ ಗೊತ್ತಿದ್ದ ಇತ್ತು. ಆಗ ನಮಗೂ ಹೆಚ್ಚಿನದೇನೋ ಮಾಡಿ ಕಟ್ಟಲಿಕ್ಕೆ ಆಗ್ತಿರ್ಲಿಲ್ಲೇನ್ರಿಪ್ಪ. ಈಗ ಉಳ್ಳಾಗಡ್ಡಿ ರೇಟ್ ಏರಿದ್ದು ನಮ್ಮ ಮನೆ ಪರಿಸ್ಥಿತಿ ಸುಧಾರಿಸದೇನ್ರಿಪ್ಪ. ಅದಕ್ಕೆ ನಿನ್ನೆಯಿಂದ ನಿಮ್ಮ ಅತ್ತಿ ಅಡುಗೆ ಮನೆಯಾಗ ಅಳಿಯನ ಸಲುವಾಗಿ ತಿನಿಸು ಮಾಡ್ಕೋಂತ ಕೂತಾಳೆ.
1: ಅದೆಲ್ಲ ನನಗೆ ಬೇಕಾಗಿಲ್ಲ ಮಾವ, ನನಗೀಗ ಉಳ್ಳಾಗಡ್ಡಿನ ಬೇಕು.
0: ಅರೆ, ನಾನು ಹೇಳಿದ್ನಲ್ಲ ಈಗ ಮಾತ್ರ ಉಳ್ಳಾಗಡ್ಡಿ ಕೊಡೋದು ಸಾಧ್ಯಲ್ಲ ಅಂತ.
1: ಅಂದ್ರ ಇದ ನಿಮ್ಮ ಕಡೆ ಮಾತ?
0: ಹೌದ್ರಿ, ಅದ್ರಾಗೇನದ? ಒಂದು ಕಾಲು ಇತ್ತು, ನಾನು ತಗೊಂಡು ಹೋಗ್ರಿ ಅಂತಿದ್ದೆ, ಆದ್ರೆ ಆಗ ನಿಮ್ಗೆ ಬೇಡಾಗಿತ್ತು. ಈಗ ನೀವು ಕೇಳಲಿಕ್ಕೆ, ಆದ್ರೆ ಈಗ ನಾನು ಕೊಡೋ ಪರಿಸ್ಥಿತಿ ಒಳಗಿಲ್ಲೇನ್ರಿಪ್ಪ. ನಮಗೂ ಈಗ ದುಡಿದ್ರೂ ಬಿಡಲಾರ್ದಷ್ಟು ಗಿರಾಕಿಗಳು ಅಂಟ್ಕೊಂಡು ಬಿಟ್ಟಾರೆ. ಇವತ್ತು 4 ಜನ ಬರೋರಿದ್ದಾರೆ ಗುತ್ತಿಗೆ ಮ್ಯಾಲೆ ಒಯ್ಲಿಕ್ಕೆ, ಅವ್ರನ್ನ ಕಳ್ಕೊಳ್ಳಿಕ್ಕೆ ನಾ ರೆಡಿ ಇಲ್ಲ ಬಿಡ್ರಿ.
1: ಅಂದ್ರೆ ನೀವು ನಿಮ್ಮ ಮಗಳ ಅಳಿಯನ್ನ ಕಳ್ಕೊಳ್ಳಿಕ್ಕೆ ತಯಾರಿದ್ದೀರಿ ಅಂದಂಗೆ ಆಯ್ತು.
0: ನಾನಿಲ್ರಿ ಹಂಗಂದೆ, ಅದೆಲ್ಲ ನಿಮಗೆ ಬಿಟ್ಟಿದ್ದೇನ್ರಿಪ್ಪ. ನನಗೂ ಇನ್ನೂ 3 ಹೆಣ್ಮಕ್ಳಿದ್ದಾರೇನ್ರಿಪ್ಪ, ಅವ್ರದ್ದೆಲ್ಲ ಮದುವೆ ಮಾಡೋ ಜವಾಬ್ದಾರಿ ಇನ್ನೂ ನನ್ನ ಮೇಲದ. ಏನೋ ಬೇಕಿದ್ರೆ 500 ಇಲ್ಲ 1,000 ರೂಪಾಯಿನೋ ದುಡ್ಡು ಕೇಳಿದ್ರೆ ಕೊಡ್ತೀನೇನ್ರಿಪ್ಪ. ಆದ್ರೆ ಉಳ್ಳಾಗಡ್ಡಿ ನಿಮಗೂ ಕೊಟ್ಟು ಬಂದಿರೋ ಗಿರಾಕಿಗಳನ್ನ ವಾಪಸ್ ಕಳಿಸ್ಲಿಕ್ಕೆ ಮಾತ್ರ ಸಾಧ್ಯ ಇಲ್ಲ ಬಿಡ್ರಿ.
1: ಏಯ್ ಕೇಳಿದೇನ ಸೀತ, ನಿಮ್ಮಪ್ಪ ಹೇಳೋ ಮಾತ ನಡಿ, ಇನ್ನೂ ಇಲ್ಲೇ ಕೂತಿಯಲ್ಲ.
2: ರೀ, ಯಾಕ್ರಿ ಇಷ್ಟು ರಂಪ ಮಾಡ್ತೀರಿ? ಅಪ್ಪ ಹೇಳುದು ಬರೋಬ್ಬರಿ ಅದ, ಹೊತ್ತು ಬಂದಾಗ ಕಣ್ಣು ಮುಚ್ಕೊಂಡು ಕೂತ್ರೆ ಏನು ಉಪಯೋಗ ಅದ ಅಲ್ರಿ? ನಮ್ಗೆ ಯಾಕ್ರಿ ಇಲ್ಲದ ಆಶಾ?
1: ಹ್ಮ್, ನೀನು ನನಗೆ ಬುದ್ಧಿ ಹೇಳುವಂಗ ಅದಲ್ಲ, ನಾ ಮುಖ ತೊಳ್ಕೊಂಡು ಬರ್ತೀನಿ ನಡಿ, ಇನ್ನು ಹೋಗೋಣಂತ. ಇಲ್ಲಿ ಬಂದದ್ದಕ್ಕೆ ಆಯ್ತಲ್ಲ, ಮುಖಕ್ಕೆ ಮಂಗಳಾರತಿ. ಸಾಕು ಸಾಕಾಗಿ ಹೊತ್ತು, ಆ ಸುಡುಗಾಡು ಊರಿಂದ ಬರೋದ್ರಾಗ.
2: ಯಾಕ್ರಿ ಮರೈರ, ಊರಿಗೆ ಹೋಗುವಾಗ ಸ್ವರ್ಗ ಲೋಕ ಆದ ನಮ್ಮೂರು ಈಗ ಸುಡುಗಾಡಾಯ್ತಲ್ಲ.
1: ಸಾಕು ಸಾಕು, ಇನ್ನೊಂದ್ಸಲ ನಿಮ್ಮ ಊರಿನ ಸುದ್ದಿ ತೆಗೆದಂದ್ರೆ ನೆಟ್ಟಿಗಿರಂಗಿಲ್ಲ ನೋಡು.
2: ಹೋಗ್ಲಿ ಬಿಡ್ರಿ, ನೀವು ದಣದ ಬಂದಿರಿ, ಚಹಾ ಮಾಡೋ ತನಕ ಇದನ್ನರ ತಗೋರಿ.
1: ಏನದು?
2: ಅಯ್ಯ ಕಾಣಿಸೋದಿಲ್ಲ ಏನ್ರಿ? ಬೇಸನ್ ಉಂಡಿ ಕರೆದ ಅವಲಕ್ಕಿ.
1: ಏಯ್ ತೆಗಿ ಅದನ್ನ ಅತ್ಲಾಗ, ನಾನು ಸಮೀಪ ತರಬೇಡ ಅದನ್ನ.
2: ಅಲ್ರಿ ನಮ್ಮಪ್ಪನ ಮೇಲಿನ ಸಿಟ್ಟು ಇದ್ರ ಮೇಲೆ ಯಾಕೆ ಅಂತೀನಿ. ಪಾಪ ಅವ್ವ ಪ್ರೀತಿಯಿಂದ ಮಾಡಿ ಕಟ್ಟಿಕೊಟ್ಟಾಳ ತಿನ್ರಲ್ಲ.
1: ಆದ್ರ ಅದನ್ನ ಮಾಡಿಸಿದ್ ಯಾರು? ನಿಮ್ಮಪ್ಪ. ಅದ ನಮ್ಮ ಮಾವನ ಅಲ್ಲ? ಅಲ್ಲ, ನಿಮ್ಮಪ್ಪನ ಮಾತಿಗೆ ಮರುಳಾಗಿ ಆ ಗೋಣಿ ಚೀಲ ರಿಪೇರಿ ಮಾಡಿಕೊಟ್ನಲ್ಲ, ಅದು ಹೋದ್ರೆ ಹೋಗ್ಲಿ ಸೀತ.
2: ಏನ್ರಿ?
1: ನಿಮ್ಮಪ್ಪ ಏನು ನನ್ನ ಭಿಕ್ಷ ಬೇಡ್ಲಿಕ್ಕೆ ಬಂದಿದ್ದೆ ಅಂತ ತಿಳ್ಕೊಂಡಿದ್ನೇನು?
2: ಛೇ ಬಿಡ್ತು ಅನ್ರಿ, ಹಂಗೆಲ್ಲಂದ ನಮ್ಮಪ್ಪ.
1: ಬಾಯಿ ಬಿಟ್ಟು ಹೇಳಲಿಲ್ಲ ಅಷ್ಟ, ಉಳ್ಳಾಗಡ್ಡಿ ಕೊಡ್ರಿ ಅಂತಂದ್ರೆ ಏನಂದ ನಿಮ್ಮಪ್ಪ? ಬೇಕಾದ್ರೆ 500 ರೂಪಾಯಿ ಕೊಡ್ತೀನಿ, ಆದ್ರೆ ಉಳ್ಳಾಗಡ್ಡಿ ಮಾತ್ರ ಕೇಳಬೇಡ್ರಿ ಅಂತ ಅಲ್ಲಿಲ್ಲ. ನಾ ಏನ ಅವನ ಮನೆ ಮುಂದೆ ಹೋಗಿ ಯಪ್ಪ ನನಗೆ ದಾನ ಮಾಡ್ರಿ, ಯಪ್ಪ ಯವ್ವ ನಿಮಗೆ ತಿಳಿದಿದ್ದಿಷ್ಟು ನೀಡ್ರಿ ಅಂತ ಬೇಡ್ಲಿಕ್ಕೆ ಹೋಗಿದ್ನೆ ನಿಮ್ಮ ಮನೆ ಮುಂದನ?
2: ಹೋಗ್ರಿ ನೀವೊಬ್ರು, ಅಪ್ಪಂದದ್ದು ಆ ಅರ್ಥದೊಳಗಲ್ಲ.
1: ಇನ್ಯಾವ ಅರ್ಥದೊಳಗ?
2: ಹಣಕ್ಕಿಂತ ಉಳ್ಳಾಗಡ್ಡಿಗೆ ಅಷ್ಟು ಮಹತ್ವ ಕೊಟ್ಟು ಹೇಳಾನ.
1: ಸಾಕು ಸಾಕು, ಕೈ ಹಿಡಿದ ಗಂಡನಕ್ಕಿಂತ ನಿಮಗೆ ನಿಮ್ಮ ಅಪ್ಪನ ಮೇಲೆ ಅಭಿಮಾನ ಜಾಸ್ತಿ ಆಯ್ತು.
2: ಅವೆಲ್ಲ ಹೋಗ್ಲಿ ಬಿಡ್ರಿ ಮರೈರ, ಈಗ

0: ಏನ್ರಿ, ನಿಮ್ಮನ್ನ ಒಂದು ಮಾತು ಕೇಳ್ತೀನಿ, ಖರೆ ಹೇಳ್ತೀರ?
1: ಮತ್ತೇನದು?
0: ಈ ಉಳ್ಳಾಗಡ್ಡಿ ತರಲಿಕ್ಕೆ ನಿಮ್ಮನ್ನ ಯಾರು ಪ್ರೇರೇಪಿಸಿದ್ರು, ಖರೆ ಹೇಳ್ರಲ್ಲ?
1: ಇನ್ಯಾರು ಆ ದರಿದ್ರ ಸ್ವಾಮ್ಯ? ಈಗ ಅಲ್ಲೇ ಹೊಂಟೀನಿ. ಉಳ್ಳಾಗಡ್ಡಿ ಉಳ್ಳ ಮಾವನ ಹತ್ರ ಉಳ್ಳಾಗಡ್ಡಿ ತರದು ಬಿಟ್ಟು ಕೊಂಡುಕೊಂಡು ಯಾಕೆ ತಿಂತಿ ಅಂತ ನಾನು ಉಬ್ಬಿಸಿ ಕಳಿಸ್ದ. ಆ ಮಗನ ತಂದು ಮಾಡ್ತೀನಿ ಅವನಿಗೆ. ಈಗ ನನಗಾದ ಅವಮಾನ ಇರಲಿ ಬಿಡು. ಮಾವನಿಗೊಂದು ಕಾಲ, ಅಳಿಯಾಗೊಂದು ಕಾಲ.
0: ಸಾಕು ಬಿಡ್ರಿ ಮರೈರ, ನಮ್ಮಪ್ಪನ ಜೊತೆ ದ್ವೇಷ ಸಾಧಿಸೋದು ಅಲ್ಲ. ನಿಮ್ಮ ಗೆಳೆಯನ ಮನೆಗೆ ಹೋಗ್ತೀನಿ ಅಂದ್ರಲ್ಲ, ಹೋಗುದಿಲ್ಲೇನು?
1: ಹೋಗ್ತೀನಿ ಹೋಗ್ತೀನಿ, ನಿನಗೂ ನನ್ನ ಮೇಲೆ ಕಣ್ಣು. ನಾ ಬರೋದಿಷ್ಟು ತಡ ಆಗ್ಬೋದು, ನೀ ಮತ್ತೆ ದಾರಿ ನೋಡ್ಕೊತ ಕೂಡಬೇಡ.
0: ಆಯ್ತು. ಅಂದಂಗ ಪ್ಯಾಟಿ ಕಡೆ ಹೋದ್ರ ಒಂದಿಷ್ಟು ಉಳ್ಳಾಗಡ್ಡಿಯರ ತಗೊಂಡ್ ಬರ್ತೀರೇನು?
1: ಹ್ಮ್ ತಾತ, ತಾ ಒಂದು ಚೀಲ.
2: ಅಪ್ಪ ಅಪ್ಪ, ಯಾವ ಚೀಲ ಬೇಕು ನಿನಗ? ನಿನ್ ಗೋಣಿ ಚೀಲ ಬೇಕು, ಅವೊಂದ್ ದೊಡ್ಡ ಚೀಲ ಬೇಕು, ಇಲ್ಲ ನನ್ ಪುಟಾಣಿ ಚೀಲ ಬೇಕು, ಯಾವ್ದ್ ಬೇಕಪ್ಪ?
0: ಕೇಳಿದ್ರೇನ್ರಿ ಅವನ್ ಮಾತು? ಕೊಡ್ರಿ, ಮಗನ್ ಪ್ರಶ್ನೆ ಕೂತ್ರ ಕೊಡ್ರಲ್ಲ. ಯಾವ ಚೀಲ ಬೇಕು ನಿಮ್ಗ?
1: ನಗು ಹಂಗಾಗ್ಯದಲ್ಲ ನಿಮಗ.
0: ಗೋಣಿ ಚೀಲ ನಿಮ್ಗ ಬರೋಬ್ಬರಿ ಆಗೋದಿಲ್ಲ. ನನ್ ಚೀಲ ಅದು ಸರಿ ಆಗೋದಿಲ್ಲ. ಇನ್ನೇನಿದ್ರು ಈ ರಾಜನ್ ಚೀಲನ ಅಲ್ಲ ನಿಮ್ಗೆ ಉಪಯೋಗಕ್ಕೆ ಬರೋದು. ಹೇಳ್ರಿ ಹೇಳ್ರಿ, ಯಾವ ಚೀಲ ಬೇಕು ನಿಮ್ಗ?
1: ಇರ್ಲಿ ತಾರ, ಯಾವ್ದಾರ ಬಂದು ಬಹಳ ಮಾತಾಡಿ ಶಾಣಕ್ಕಾಗಬೇಡ. ಪಾಗಲ ಹಾಕೋ ಇನ್ನ, ನಾ ಹೋಗಿ ಬರ್ತೀನಿ. ಮಾವಾ ಮಾವಾ, ಈಗ ಉಳ್ಳಾಗಡ್ಡಿ ಇಟ್ಟುಕೊಂಡು ನನಗೆ ಆಟ ಆಡಿಸ್ತೀಯಲ್ಲ, ಒಂದು ಟೈಮ್ ಬರಲಿ. ಆಗ ನಾನು ನಿನ್ನ ಕುಣಿಸಾಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ರಾಮಣ್ಣನೂ ಅಲ್ಲ, ರಾಮಣ್ಣನೇ ಅಲ್ಲ.
3: ಉಳ್ಳಾಗಡ್ಡಿ ಉಳ್ಳ ಮಾವ ನಾಟಕ ಕೇಳಿದಿರಿ. ರಚನೆ ಅರುಣಾ ದೇಶಪಾಂಡೆ. ಪಾತ್ರ ಪರಿಚಯ: ಮಾವ ಎಸ್ ಎನ್ ಬಾಬಳಗಿ, ಅಳಿಯ ಹನುಮೇಶ್ ದೇಸಾಯಿ, ಮಗಳು ಶೋಭಾ ಆರ್ ಪಾಟೀಲ್, ರಾಜು ಮಹಾಂತೇಶ್ ಹಿರೇಮಠ್. ಸಂಗೀತ ಸಹಕಾರ: ರೇವಣಪ್ಪ ಕುಂಕುಂಗಾರ್, ಫಕೀರೇಶ್ ಕಣವಿ, ಶೇಖ್ ಅಬ್ದುಲ್ಲಾ ಖಾಜಿ, ಶಫೀಕ್ ಖಾನ್, ಶಾಂತಲಿಂಗ್ ದೇಸಾಯಿ ಕಲ್ಲೂರ್. ಸಹಕಾರ: ಮಧುಸೂದನ್ ತೆಂಗ್ಲಿಕರ್. ನಿರ್ಮಾಣ: ರಮಾ ಎಸ್ ಹಿರೇಮಠ್.
4: ಸಮಯ 4:30.
5: ಆಕಾಶವಾಣಿ ಮೈಸೂರು. ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಸಂಗೀತ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ ಎರಡನೇ ಭಾಗ.
6: ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರಿಗೆ ನಮಸ್ಕಾರ.
7: ನಮಸ್ಕಾರಮ್ಮ.
6: ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ಕೇಳೋದಿದೆ.
7: ದಯವಿಟ್ ಕೇಳಿ.
6: ನಿಮ್ಮ ಅನೇಕ ಕಾನ್ಸರ್ಟ್ಸ್ ನಾನು ಅಟೆಂಡ್ ಮಾಡಿದ್ದೀನಿ, ಕೇಳಿದ್ದೀನಿ. ವೀಣೆನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ನಾದೋತ್ಪತ್ತಿಯಾಗೋದೇ ತಂತಿ ಮೀಟೋದ್ರಿಂದ. ತಾವು ಘನರಾಗಗಳನ್ನು, ಅಂದರೆ ನಾನೇ ಕೇಳಿದ್ದೀನಿ, ಸಂಕೀರ್ಣ ರಾಗಗಳು ಅಂತ ಹೇಳುವಂಥ ಆಹಿರಿಯನ್ನು ಕೂಡ ತಾವು ತಂತಿ ಮೀಟದೇನೆ ನುಡಿಸಿದ್ದೀರಾ? ಬಹುಶಃ ನಾನು ಇಲ್ಲಿವರೆಗೂ ಯಾರು ಈ ತರಹ ನುಡಿಸಿರೋದನ್ನು ನಾನು ಕೇಳಿಲ್ಲ. ಯಾಕೆಂದರೆ ಮೀಟ್ ಹಾಕಿದ್ಮೇಲೆ ಒಂದು ನಿಮಿಷ ಆ ತರಹ ಸಸ್ಟೈನ್ ಆಗಬಹುದು ಅದರದ್ದು ನಾದ, ಮತ್ತೆ ಒಂದು ಮೀಟ್ ಹಾಕೋದು ಇದ್ದೇ ಇರುತ್ತೆ ಸಾಮಾನ್ಯ ವೀಣೆಯಲ್ಲಿ. ಆದರೆ ತಾವು ಮೀಟ್ ಹಾಕದೇನೆ ನುಡಿಸ್ತೀರ, ಇದು ಬಹಳ ಸೋಜಿಗ ಸರ್ ನಮಗೆ. ಹೇಗಿದೆ ಸಾಧ್ಯ?
7: ವೀಣೆ ಅಂತ ಮೀಟಿನ ವಾದ್ಯದಲ್ಲಿ ನಾದ ಒಂದು ನಿಮಿಷ ಅಲ್ಲ, ಒಂದು ಸೆಕೆಂಡು ನಿಲ್ಲೋಲ್ಲ. ಒಂದು ಸೆಕೆಂಡು ಅಂದರೆ 1, 2, 3 ಅಂತ ಅನ್ನೋದು ಒಂದು ಸೆಕೆಂಡಿನ ಡ್ಯೂರೇಷನ್ನು.
6: ಹೌದು,
7: ಇಷ್ಟು ಕೂಡ ನಿಲ್ಲೋಲ್ಲ. ಇನ್ನು ಸ್ವಲ್ಪ ನಾದದ ಅವಿಚ್ಛಿನ್ನತೆ ಜಾಸ್ತಿ ಇರುವಂತಹ ವೀಣೆಗಳಾದ್ರೆ ಇನ್ನೂ ಸ್ವಲ್ಪ ಒಂದು 2 ಸೆಕೆಂಡು 3 ಸೆಕೆಂಡು ನಿಲ್ಲಬಹುದು. ಅದಾದ ಮೇಲೆ ಇನ್ನೊಂದು ಮೀಟ್ ಹಾಕಲೇಬೇಕು ಅಂತ ಪರಿಸ್ಥಿತಿ ಇರೋದು ಖಂಡಿತವಾಗಿ ಒಬ್ಬ ಮೀಟಿನ ವಾದ್ಯಗಳಲ್ಲಿ ಇರುವಂತಹ ಒಂದು ಅದರ ಸ್ವಭಾವ.
6: ಹೌದು,
7: ಅಷ್ಟು ನಿರಂತರವಾಗಿ ನಾನು ಹೇಗೆ ಮೀಟ್ ಇಲ್ಲದೆ ನುಡಿಸುವಂತಹದ್ದು, ಇದಕ್ಕೆ ಮೂಲ ಏನು ಅಂತಂದ್ರೆ ನನ್ನ ಸ್ವತಂತ್ರವಾದಂಥ ಸ್ವಂತವಾದಂಥ ಚಿಂತನೆ. ಯಾವುದೇ ಏನು ಗಾಯನದ ಹಾಗೆ ವೀಣೆ ಇರಬೇಕು ಅಂತನ್ನುವಂತಹ ಚಿಂತನೆಯಿಂದ ಗಾಯನದ ಶೈಲಿ ವೀಣೆಗೆ ಹೇಗೆ ನಾನು ಟ್ರಾನ್ಸ್ಪೋಸ್ ಮಾಡಿ ನುಡಿಸ್ತಾ ಇದ್ದೇನೋ ಇದು ಅದರ ಮೂಲ. ಮೀಟ್ ಇಲ್ಲದೆ ನಾದ ತರುವಂತಹದ್ದಕ್ಕೆ ಮೂಲ ಇದು.
6: ಅಂದ್ರೆ ಇಟ್ ಟು ಬ್ರಿಂಗ್ ಕಂಟಿನ್ಯೂಟಿ.
7: ಹೌದು,
6: ಆನ್ ವೀಣಾ
7: voice continuity to be transposed onto the veena string, that is the main principle. ಹಾಗೆ ನಾದ ಅವಿಚ್ಛಿನ್ನವಾಗಿ ಇರಬೇಕಾದ್ರೆ 1 ಮೀಟರ್ ಆದರೂ ಹಾಕಬೇಕು. ದೂರದರ್ಶನದ ಒಂದು ಕಾರ್ಯಕ್ರಮದಲ್ಲಿ 8 ನಿಮಿಷಗಳು ನೋಡ್ಸಿದ್ದೀನಿ ಯದುಕಲ್ ಕಾಂಬೋಜಿ ಆಲಾಪನೆ, ಮೊದಲನೇ ಮೀಟು ಸಹ ಇಲ್ಲ. ಹೌದು, ಮೊದಲನೇ ಮೀಟು ಇಲ್ಲದೆ 8 ನಿಮಿಷಗಳ ಕಾಲ, ಅಂದರೆ 8 ನಿಮಿಷ ಅಂದರೆ 6 × 48 = 480 ಸೆಕೆಂಡ್ಗಳು. ಅಷ್ಟು ಹೊತ್ತು ಯದುಕುಲ್ಕ ಅಂಬೋಜಿ ಅಂತ ಸಂಕೀರ್ಣವಾದ ರಾಗವನ್ನು ನೋಡ್ಸೋಕ್ಕೆ ಆವತ್ತಿನ ಆಮನವರ ಅನುಗ್ರಹ, ಆವತ್ತಿನ ಇನ್ಸ್ಪಿರೇಷನ್. ಅದು ಇದಕ್ಕೆ ಮೂಲವಾದ ಕಾರಣ ಅಂತ ಏನು ಅಂದರೆ, ಯಾರೋ ನನ್ನ ಇದೇ ಪ್ರಶ್ನೆನ ಕೇಳಿದರು, ಇದನ್ನ ನಾವು ನೋಡಬೇಕಲ್ಲ ಇದನ್ನು ಅಂತ ಹೇಳಿ, ಒಬ್ಬರಲ್ಲ ಎಷ್ಟು ಜನ ಬೇಕಾದ್ರೂ ನೋಡ್ಕೊಳ್ಳಿ ಅಂಥೇಳಿ ದೂರದರ್ಶನ ಒಂದು ಸೌತ್ ಸೌಂಡ್ ಪ್ರೋಗ್ರಾಮ್ನಲ್ಲಿ ನೋಡಿಸಿದೆ. ಏನು ತತ್ವ ಅಂತಂದರೆ, ನಾದ ಅವಿಚ್ಛಿನ್ನವಾಗಿ ಇರ್ತಾ ಇರಬೇಕು, ಅದು ಆಲಾಪನೆಯಲ್ಲಿ ಇದು ಸಾಧ್ಯ. ಆಲಾಪನೆಯಲ್ಲಿ ನವಿಚ್ಛಿನ್ನವಾಗಿ ನಾದ ಇರಬೇಕಾದ್ರೆ ಮೀಟ್ ಇಲ್ಲದೆ ಹೋದರೆ ನಾದ ಹೇಗೆ ಬರುತ್ತಂದರೆ, ಎಡಗೈ ಬೆರಳುಗಳಲ್ಲಿ ನಾದವನ್ನು ಉತ್ಪತ್ತಿ ಮಾಡಿಕೊಂಡು, ರಾಗವನ್ನು ಎಡಗೈ ಬೆರಳುಗಳಲ್ಲೇ ನಾದವನ್ನು ಉತ್ಪತ್ತಿ ಮಾಡ್ಕೊಂಡು ಮಾಡ್ಕೊಂಡು ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು.
6: ಅಂದರೆ ಅದಕ್ಕೆ the energy you need.
7: I was coming to that. ತರ್ಜಿನಿ ಮತ್ತು ಮಧ್ಯಮ ಎಡಗೈ ಬೆರಳುಗಳನ್ನು ನಾವು ಮೆಟ್ಟುಗಳ ಮೇಲೆ, ತಂತಿ ಮೇಲೆ ನಾವು ಓಡಿಸೋದಕ್ಕೆ ಬಳಸುವಂಥದ್ದು ವೀಣೆಯನ್ನು ನುಡಿಸುವಂಥ ವಿಧಾನ.
6: ಹೌದು,
7: ಈ ತರ್ಜಿನಿ ಮತ್ತು ಮಧ್ಯಮ ಎಡಗೈ ಬೆರಳುಗಳಲ್ಲಿ ಬಲ ಚೆನ್ನಾಗಿರಬೇಕು. ಬರೀ ಬಲ ಅಲ್ಲ, ಬುದ್ಧಿ ಹೇಳಿದ ಹಾಗೆ ಬೆರಳುಗಳು ಕೇಳುವಂತಹ ಆ ಒಂದು ತಕ್ಷಣದ ಒಂದು ರೆಸ್ಪಾನ್ಸ್ ಕೊಡುವಂತಹ ಸ್ಪೀಡ್ ಇರಬೇಕು ಬೆರಳುಗಳಲ್ಲಿ.
6: ಅಂದ್ರೆ ಕೋಆರ್ಡಿನೇಷನ್.
7: ಕೋಆರ್ಡಿನೇಷನ್ ಆ ಕೋಆರ್ಡಿನೇಷನ್ ತುಂಬಾ
6: ಎಕ್ಸ್ಪೆಕ್ಟ್.
7: ಇದಕ್ಕೆ ನಾದವನ್ನ ಅದರಲ್ಲೇ ಉತ್ಪತ್ತಿ ಮಾಡ್ಕೊಂಡು ಮಾಡ್ಕೊಂಡು ರಾಗ ಕಟ್ಟಾಗ್ತಾ ಇರೋದಿಲ್ಲ, ರಾಗ ಅವಿಚ್ಛಿನ್ನವಾಗಿರುತ್ತೆ. ಆ ಅವಿಚ್ಛಿನ್ನವಾಗಿ ಇರಬೇಕಾದ್ರೇ ನಾದ ಇರಬೇಕು. ಆ ನಾದ ಉತ್ಪತ್ತಿ ಮಾಡೋದಕ್ಕೂ ರಾಗ ಮುಂದೆ ಹೋಗ್ತಾ ಇರೋದಕ್ಕೂ ಮಧ್ಯ ನಿಲ್ಲೋ ಹಾಗೆ ಇಲ್ಲ. ಇದು ತುಂಬ ಕಷ್ಟವಾದಂಥ ಒಂದು
6: ಸಂಗತಿ.
7: ವೀಣೆಯ ಚರಿತ್ರೆಯಲ್ಲಿ, ವೀಣಾ ವೈಣಿಕರ ಚರಿತ್ರೆಯಲ್ಲಿ ಅಷ್ಟು ಹೊತ್ತು ಎಡಗೈನ ಬೆರಳುಗಳಲ್ಲೇ ನಾದೋತ್ಪತ್ತಿ ಮಾಡಿಕೊಂಡು ಆಲಾಪನೆಯನ್ನು ನಿರಂತರವಾಗಿ ಆಲಾಪನೆಯಲ್ಲಿ ವಿಗ್ರಹ ಇಲ್ಲದೆ ಕೇಳಿಸ್ತಾ ಇರುವಂಥದ್ದು ಚರಿತ್ರೆಯಲ್ಲಿ ಪ್ರಥಮ. ಅದನ್ನು ಇದಕ್ಕೆ ಮೂಲವಾಗಿ ನಿಜವಾದ ಗಾಯನ ಶೈಲಿಯಲ್ಲಿ ನಾನು ಹಾಡುವನಾಗಿರಬೇಕು, ನಾನು ಹಾಡಿದರೆ ಹೇಗಿರುತ್ತೆ ಅಂತ ನನಗೆ ಅರ್ಥವಾಗಿರಬೇಕು, ಹಾಡಿದ್ದು ಹೀಗೆ ವಾದ್ಯದಲ್ಲಿ ಹಾಡಿದ್ದು ಹೀಗಿದೆ ಅಂತಂದರೆ ಹಾಗೆ ಇದೆಯೇ ಅಂತ ನಾವು ಚೆಕ್ ಮಾಡಬೇಕು. ಇಷ್ಟು ಪ್ರಾಸೆಸ್ ಆಗಿ ಗಾಯನ ಶೈಲಿ ಇದ್ದರೆ, ಆ ಗಾಯನ ಶೈಲಿ ಆ ಭಾವ ಹೀಗಿರಬೇಕಾದ್ರೆ ನಾವು ಒಂದು ತಕಾರ ನಕಾರ ಕೂಡ ನಾವು ಇಲ್ಲದೆ ಅನೇಕ ಸಲ ಆಕಾರದಲ್ಲಿ ಹಾಡ್ತೀವಿ.
6: ಹೌದು,
7: ಅಂತಂದರೆ ಒಂದು ಮೀಟ್ ಹಾಕಿದರೆ ಹಿಂದೆ ಮೀಟೇ ಇಲ್ಲ, ಒಂದೇ ಮೀಟು ಆಗಿರೋದು, ಆ ಮೀಟು ಇಲ್ಲದೆ ಬಂದಿರಬೇಕು ಇಲ್ಲಿ, ಆವಾಗ ಸ್ವಲ್ಪ ಕಷ್ಟವಾಗತ್ತೆ. ನಾದೋತ್ಪತ್ತಿ ಮಾಡ್ತಾ ಇರಬೇಕು, ಆ ನಾದೋತ್ಪತ್ತಿ ಮಾಡಿದಾಗಲೇ ಆ ರಾಗವೂ ಅದರಲ್ಲಿ ಜೊತೆಯಲ್ಲಿ ಹೊರಟೋಗಿರಬೇಕು.
6: ಹೊರಟೋಗಿರಬೇಕು,
7: ಇದು ಕಷ್ಟವಾದ ವಿಷಯ,
6: ಬಹಳ ಕಷ್ಟವಾದ ಸಂಗತಿ ನಿಜವಾಗ.
7: ಅದು ಇದಕ್ಕೂ ಎಲ್ಲದಕ್ಕೂ ಒಂದೇ ನನ್ನ ಜವಾಬು, ಭಗವತಿ ಅನುಗ್ರಹದಿಂದ ಬೆರಳಿಟ್ಟ ತಕ್ಷಣವೇ ನನಗೆ ಬೇಕಾದ್ದನ್ನು ಸಾಧ್ಯವಾದನ್ನು ಪ್ರೌಢವಾಗಿ ನುಡಿಸೋಕ್ಕೆ ಸಾಧ್ಯವಾಗಿದ್ದು ವೀಣೆ ನನ್ನನ್ನು ಗುರುತಿಸಿತ್ತು ಅಂತ ಹೇಳಿ ಹೇಳ್ತೀನಲ್ಲ, ಅಮ್ಮನವ್ರು ಗುರುತಿಸಿದ್ರು ಅಂತ ಹೇಳಿ ಹೇಳಿದಲ್ಲ, ಇದೊಂದೇ ಇದಕ್ಕೆಲ್ಲ ಜವಾಬು.
6: ತಮ್ಮ ವೀಣೆ ಕಚೇರಿಗಳನ್ನು ಬೇಕಾದಷ್ಟು ಕೇಳಿದ್ದೀನಿ, ಆಕಾಶವಾಣಿಯಲ್ಲಿ, ದೂರದರ್ಶನದಲ್ಲಿ, ಹೊರಗಡೆ ಕಚೇರಿಗಳಲ್ಲಿ ಎಲ್ಲ ಕೇಳಿದಾಗ ಹಲವಾರು ಮಂದಿ ಅವರ ಒಂದು ಅನಿಸಿಕೆಯನ್ನ ಹಂಚಿಕೊಂಡಿರೋದು ಅಂತಂದ್ರೆ, ತಮ್ಮ ವೀಣಾ ಶೈಲಿ ಮತ್ತೆ ಡಾಕ್ಟರ್ ಎಸ್ ಬಾಲಚಂದರ್ ಅವರ ವೀಣಾ ಶೈಲಿ ಹೆಚ್ಚು ಕಡಿಮೆ ಒಂದೇ, ಆ ಗಮಕ ಅಷ್ಟು ಒಂದು ಶಕ್ತಿಯುತವಾಗಿ ಬರುತ್ತೆ ಅಂತ ಹೇಳಿ ನಮಗೆ ಅನಿಸಿದ ಹೀಗೆ. ಆದರೆ ಈ ಶೈಲಿ ಎರಡೂ ಒಂದೇನಾ ಅಥವಾ ಹೇಗೆ ಅನ್ನೋದನ್ನ ತಾವು ನಮಗೆ ವಿವರಣೆ ಕೊಡಬೇಕು.
7: ನಿಮ್ಮ ಹಾಗೆ ಅನೇಕರಿಗೆ ಅನಿಸಿ ಅನೇಕರು ನನ್ನನ್ನು ಆ ವಿಷಯದಲ್ಲಿ ತುಂಬ ಸಂತೋಷದಿಂದ ನನ್ನ ಜೊತೆ ಅವರ ಸಂತೋಷವನ್ನು ಹಂಚಿಕೊಂಡಿರುವಂಥದ್ದು ಹತ್ತಾರು ವರ್ಷಗಳಿಂದ ಇದು ಅಭಿಪ್ರಾಯ ಇದೆ. ನಾನು ಅವರು ಒಬ್ಬರಿಗೆ ಒಬ್ಬರು ಗೊತ್ತಿಲ್ಲದೆ ಹೋದಂಥ ಒಂದು ದಿವಸಗಳಲ್ಲಿ ನನ್ನ ಶೈಲಿ ಅವರು ಕೇಳಿ ಅರೆರೇ ನನ್ನ ಹಾಗೆ ನೀವು ನೋಡಿಸ್ತೀರಲ್ಲ ಅಂತ ಹೇಳಿ ಅವರು ಅಂದುಕೊಂಡು ಅವರ ಶೈಲಿಯನ್ನು ರೇಡಿಯೋಗಳಲ್ಲಿ ನಾನು ಕೇಳ್ತಾ ಇರೋವಾಗ ಅರೆ ನನ್ನ ಹಾಗೆ ಇನ್ನೊಬ್ಬರು ಯಾರು ನೋಡಿಸ್ತಾ ಇದ್ದಾರೆ ಇವರು ಅಂತ ನಾನು ಅಂದುಕೊಂಡಿದ್ದು ನಿಜವೇ.
6: ಪರಸ್ಪರ
7: ಹೌದು ಪರಸ್ಪರ ಇದು ಅನಿಸಿದ್ದು. ಅದರ ಜೊತೆಗೆ ಒಂದು ಹೇಳಬೇಕಾದ್ದು, ಈ ಒಂದು ಅಭಿಪ್ರಾಯ ಮೂಡೋದಕ್ಕೆ ಕಾರಣ ಏನು ಅಂತಂದರೆ, ಒಂದು ಮೆಟ್ಟಿನಲ್ಲಿ ಏಳು ಸ್ವರಗಳಷ್ಟು ಅಷ್ಟು ಸಂಕೀರ್ಣವಾದಂತಹ ಸಂಗತಿಗಳನ್ನು ಒಂದೇ ಮೆಟ್ಟಿನಲ್ಲಿ ಒಂದು ಮೀಟಿನಲ್ಲಿ ಸಂಕೀರ್ಣವಾಗಿ ತರುವಂತಹ ಒಂದು ಸಾಮರ್ಥ್ಯ ನನ್ನಲ್ಲಿ ಅವರಲ್ಲಿ ಇದ್ದದ್ದು ಎಲ್ಲರೂ ಗೊತ್ತಿಸಿರುವಂತಹ ವಿಷಯ ಇದು. ಇದಕ್ಕಾಗಿ ನಮ್ಮ ಶೈಲಿಯ ಸಾದೃಶ್ಯವನ್ನು ಎಲ್ಲರೂ ಹೇಳ್ತಾರೆ. ಕರ್ನಾಟಕದಿಂದ ಹೇಳಿದ್ದಾರೆ, ತಮಿಳುನಾಡಿಂದ ಹೇಳಿದ್ದಾರೆ, ಆಂಧ್ರದಿಂದ ಹೇಳಿದ್ದಾರೆ, ಎಷ್ಟೋ ಕಡೆಗಳಿಗೆ ನನಗೆ ತುಂಬ ಪ್ರಶಂಸೆಯಾಗಿ ಹೇಳಿದ್ದಾರೆ. ಬಾಲಚಂದರ್ ಹಾಗೆ ವಿಶ್ವೇಶ್ವರನ್ ನುಡಿಸ್ತಾರೆ ಅಂತನ್ನುವಂಥ ಕಾಂಪ್ಲಿಮೆಂಟು ನಮಗೆ ಕೊಡ್ತಾರೆ. ವಿಶ್ವೇಶ್ವರನ್ ಹಾಗೆ ಬಾಲಚಂದ್ರದಿದೆ ಅಂತ ಹೇಳಿ ಯಾರಾದರೂ ಹೇಳಿದ್ದೀರಾ? ನಮಗಿಬ್ಬರದ್ದು ಒಂದೇ ತರಹ ಇರುವಾಗ ವಿಶ್ವೇಶ್ವರನ್ ನುಡಿಸುವ ಹಾಗೆ ಬಾಲಚಂದ್ರ ನುಡಿಸ್ತಾ ಇರಂತ ಯಾರಾದರೂ ಭಾವನೆ ಮಾಡಿದ್ದೀರಾ?
6: ಸರ್, ನನಗೆ ಕೇಳಬಂದಿರುವಂಥದ್ದು ಇಬ್ಬರದ್ದು ಒಂದೇ ಶೈಲಿ ಅಂತ ಹೇಳ್ತಾರೆ ಹೊರತು ವಿಶ್ವೇಶ್ವರನ್ ಅವ್ರದ್ದು ಬಾಲಚಂದ್ರ ತರಹ ಅಥವಾ ಬಾಲಚಂದರ್ ಅವರ ವೀಣಾ ಶೈಲಿ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವ್ರ ತರಹ ಅಂತ ಹೇಳಿಲ್ಲ ಸರ್. ಏನ್ ಹೇಳ್ತಾರೆ, ಇಬ್ಬರದು ಶೈಲಿ ಒಂದೇ. ಸುಮ್ಮನೆ ಕೇಳಿದಾಗ ಎದುರಿಗೆ ನಿಮ್ಮನ್ನ ನೋಡ್ದಿರ ಬಾಲಚಂದರ್ ಇರಬಹುದಾ? ಯಾಕೆಂದ್ರೆ ಅವರು ವಿಳಂಬ ಕಾಲಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾ ಇದ್ದಂಥದ್ದು. ಆಮೇಲೆ ನಿಮ್ಮಷ್ಟೇ ಆ ಒಂದು ಶಕ್ತಿ ಅಂದ್ರೆ ಶಹನದಲ್ಲಿ ಗಾಂಧಾರ ಮಧ್ಯಮ ಸ್ಥಾಯಿಯಲ್ಲಿ ಹಾಕಿದ್ರೆ ತಾರಸ್ಥಾಯಿಯಲ್ಲಿ ಕೇಳಬೇಕು ಆ ತರಹ ಹಾಕೋರು, ಅಂಥ ಶಕ್ತಿ ಅದು, ಕೈ ಹಿಡಿದು ಬಿಡ್ತು ಒಂದ್ಸಾರ್ತಿ ಕಚೇರಿನಲ್ಲಿ.
7: ಇದನ್ನೇ ನಾನು ಹೇಳೋದು, ವೀಣೆಯ ಮೆಟ್ಟಿನಲ್ಲಿ ಒಂದು ಮೆಟ್ಟಿನಲ್ಲಿ ಏಳು ಸ್ವರಗಳನ್ನು ಸಂಕೀರ್ಣವಾದಂಥ ಒಂದು ಸಂಗತಿಯಲ್ಲಿ ನಿರ್ಣಯವಾಗಿ ಇಯತ್ತೆಯಿಂದ ಶುದ್ಧವಾಗಿ ಅಷ್ಟು ಸ್ಪೀಡಲ್ಲಿ ತಗೊಂಡು ಬರುವಂಥ ಒಂದು ಸಾಮರ್ಥ್ಯ ನನ್ನಲ್ಲಿ ಇರೋದನ್ನು ಗುರುತಿಸಿದ್ರು, ನಾನು ಅವರಲ್ಲಿ ಇರೋದನ್ನು ಗುರುತಿಸಿ ಗೌರವಿಸ್ತಿದ್ದೆ.
6: ಇಬ್ರು ಕಲಾವಿದರೆ ಮೇರು ಕಲಾವಿದರು,
7: ನನ್ನ ವಿಷಯದಲ್ಲಿ ಅತೀವ ಗೌರವ ಇಟ್ಕೊಂಡಿದ್ದಂಥವ್ರು ಎಲ್ಲಿವರೆಗೆ ಅಂತಂದರೆ, ಮದ್ರಾಸ್ನಲ್ಲಿ ಒಂದು ಸಲ ಅವರೇ ಅವರ ಪೂಜಾ ರೂಮ್ನಲ್ಲಿ ವಿದ್ವಾಂಸರ ಸಮ್ಮುಖದಲ್ಲಿ ನನಗೆ ಸನ್ಮಾನ ಮಾಡಿದಂಥವ್ರು ಏಕೈಕ ಕಲಾವಿದ. ನಾನು ಮೈಸೂರಿನಲ್ಲಿ ಗಾಯನ ಶೈಲಿ ವಿಷಯದಲ್ಲಿ ಅವರು ಮಾತಾಡ್ತಾ ಇದ್ದಾಗ ಈ ಗಾಯನ ಶೈಲಿಗೋಸ್ಕರ ನಾನು ಅತ್ಯಂತ ಗೌರವದಿಂದ ನಿಮ್ಮ ಮೈಸೂರಿನ ಒಬ್ಬ ಕಲಾವಿದರನ್ನ ನಾನು ಗೌರವಿಸ್ತಾ ಇದ್ದೇನೆ ಅಂಥೇಳಿ ಸಭೆಯಲ್ಲಿ ಮೈಸೂರಿನಲ್ಲಿ ಜಗನ್ಮೋಹನ್ ಪ್ಯಾಲೇಸ್ನಲ್ಲಿ ನನಗೆ ಶಾಲು ಹೊದಿಸಿ ಇಂಥ ದೊಡ್ಡ ಗಾಯನ ಶೈಲಿಯ ಕಲಾವಿದರು ಇವರು ಅಂಥೇಳಿ ತುಂಬ ಮೆಚ್ಚಿದ್ರು. ಇದು ಅವರು ನನ್ನಲ್ಲಿಟ್ಟಿದ್ದ ಗೌರವ. ಇದು ಪರಸ್ಪರವೇ. ಆದರೆ ಎರಡು ಶೈಲಿಗಳನ್ನು ಪರಸ್ಪರ ಹೋಲಿಕೆ ಇದ್ದಂಥದ್ದು ಅಂದಾಗ ನೂರಕ್ಕೆ ನೂರರಷ್ಟು ಅದು ಇರೋದಿಲ್ಲ, ಇರಬೇಕಾದ್ದು ಇಲ್ಲ.
6: ಹೌದು,
7: ನನ್ನ ವೈಯಕ್ತಿಕತೆಗಳು ನನ್ನ ಶೈಲಿಯಲ್ಲಿ ಇರುತ್ತವೆ, ಅವರ ವೈಯಕ್ತಿಕತೆಗಳು ಅವರ ಶೈಲಿಯಲ್ಲಿ
6: ಇರುತ್ತವೆ
7: ಇದ್ದವು. ಹಾಗಾಗಿ ಮುಖ್ಯವಾಗಿ ಒಂದು ಮೆಟ್ಟಿನಲ್ಲಿ ಅಷ್ಟು ಸ್ವರಗಳನ್ನು ಈಯತ್ತೆಯಿಂದ ನಿರ್ಣಯವಾಗಿ ಎಷ್ಟೋ ಒಂದು ಮೀಟಿನಲ್ಲಿ ಹಾಕಿ ಅಷ್ಟು ಕಾಂಪ್ಲೆಕ್ಸ್ ಗಾಯನದ ಸಂಗತಿಗಳೇ ಅವಾಗಿರುವಾಗ ನಾದದ ಅವಿಚ್ಛಿನ್ನತೆ ಮೇಂಟೈನ್ ಮಾಡಿ ಅದನ್ನು ನುಡಿಸೋದ್ರಿ, ಈ ಒಂದು ಶೈಲಿಯ ಸಾದೃಶ್ಯ ಏನಿದೆ, ನಂದು ಥಿಂಕಿಂಗು ಅದೆ, ಅವ್ರ ಥಿಂಕಿಂಗು ಅದೆ, ಆದ್ದರಿಂದ ಸಾಮ್ಯ ಸಾದೃಶ್ಯ ಎಲ್ಲರಿಗೂ ಭಾಸವಾಗಿರೋದು ಅದು ಸತ್ಯವೇ ಅದು ನಿಜವೇ.
6: ಹೌದು ಸರ್, ಬಹಳಷ್ಟು ಸಾರ್ತಿ ತಮ್ಮ ಹತ್ರ ನಾವು ಎಷ್ಟೋ ವಿಷಯಗಳ ಬಗ್ಗೆ ಜಿಜ್ಞಾಸೆಗಳಿರ್ತವೆ ಸಂಗೀತದಲ್ಲಿ, ತಮ್ಮ ಹತ್ರ ಮಾತಾಡ್ತಾ ನೀವು ಬಹಳಷ್ಟು ಸಾರ್ತಿ ಹೇಳಿರೋದು ಈ ವೀಣಾವಾದನ ತತ್ವ ವೀಣಾವಾದನ ತಂತ್ರ ಅಂತ ಹೇಳ್ತಾ ಇರ್ತೀರ. ಏನ್ ಸರ್ ವ್ಯತ್ಯಾಸ ಈ ಎರಡರ ನಡುವೆ?
7: ವೀಣಾವಾದನ ತತ್ವ ಅಂತನ್ನುವಂಥದ್ದು ವೀಣಾವಾದನ ತಂತ್ರ ಅಂತನ್ನೋದನ್ನ ಡೈರೆಕ್ಟ್ ಮಾಡುವಂತಹ ವಿಷಯ ಅಂತ ನನ್ನ ಚಿಂತನೆಯಲ್ಲಿ ಬೆಳೆಸ್ಕೊಂಡು ಬಂದಿದ್ದೀನಿ. ಅಂದರೆ ನುಡಿಸೋದಕ್ಕೆ ಬೆರಳ ತಂತ್ರ ಅಂತ ಒಂದಿರುತ್ತೆ. ಆ ಬೆರಳ ತಂತ್ರ ಯಾವುದಕ್ಕಾಗಿ ಉಪಯೋಗಿಸ್ತಾ ಇದ್ದೀವಿ? ವೀಣೆ ನುಡಿಸೋದು ಅಂದರೆ ಆ ನುಡಿಸೋದಕ್ಕೆ ಹೇಗೆ ನುಡಿಸೋದು ಅಂತ ಅನ್ನೋದಕ್ಕೋಸ್ಕರ ಆ ತಂತ್ರ ಉಪಯೋಗಿಸೋದು. ಇದು ವೀಣಾವಾದನ ಬೆರಳ ತಂತ್ರ. ವೀಣಾವಾದನ ತಂತ್ರ ಅಂತಂದರೆ ನುಡಿಸುವಂತಹ ರೀತಿ. ಈ ನುಡಿಸೋದಕ್ಕೆ ಹೇಗೆ ನುಡಿಸಬೇಕು ಅಂತ ಅನ್ನೋದೊಂದಿದೆಯಲ್ಲ, ಆ ಹೇಗೆ ನುಡಿಸಬೇಕು ಅಂತನ್ನುವಂತಹದ್ದು ಮಾರ್ಗದರ್ಶನ ನೀಡುವಂತಹದ್ದು ವೀಣಾವಾದನ ತತ್ವ. ಇದು ನಾನು ಬೆಳೆಸ್ಕೊಂಡು ಬಂದಿರುವಂಥದ್ದು. ಈ ವೀಣಾವಾದನ ತತ್ವ ಅಂತನ್ನೋದು ನಾನು ಹೇಳಿದ ಹಾಗೆ ಸ್ವಾಭಾವಿಕವಾಗಿ ಹಾಡಿದ ಹಾಗೆ ಇರಬೇಕು ಅಂತನ್ನುವಂಥದ್ದು ನನಗೆ ಸ್ಫುರಿಸಿ ನನಗೆ ವೀಣೆ ನನ್ನನ್ನು ಗುರುತಿಸಿದಂಥ ಒಂದು ಸಂದರ್ಭ ಹೇಳಿದ್ನಲ್ಲ, ಆ ಸಂದರ್ಭದಿಂದ ನನಗೆ ಹೀಗೆ ಇರಬೇಕು, ಗಾಯನದ ಹಾಗೆ ಇರಬೇಕು ಅಂತನ್ನೋದು ಅಲ್ಲಿಂದ ಭಗವತಿ ಮುಂದಕ್ಕೆ ಮಾರ್ಗದರ್ಶನ ಮಾಡಿಕೊಂಡ್ರು. ಇದಕ್ಕೆ ಎಷ್ಟೋ ವರ್ಷ ಆದ ಮೇಲೆ ನನಗೆ ಯಾಜ್ಞವಲ್ಕ್ಯ ಮಹರ್ಷಿಗಳ ಒಂದು ಶ್ಲೋಕ ನನಗೆ ಪರಿಚಯವಾಯಿತು. ಏನು ನಾನು ಸಂಗೀತ ಶಾಸ್ತ್ರಜ್ಞನಾಗಿ ಮುಂದುವರಿಯುವಂಥ ಸಂದರ್ಭಗಳಲ್ಲಿ ಯಾಜ್ಞವಲ್ಕ್ಯ ಮಹರ್ಷಿಗಳು ಅವರ ಯಾಜ್ಞವಲ್ಕ್ಯ ಸ್ಮೃತಿ ಎನ್ನುವಂತಹ ಒಂದು ಗ್ರಂಥದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ವೀಣಾವಾದನ ತತ್ವಜ್ಞ ಶ್ರುತಿ ಜಾತಿ ವಿಶಾರದ ತಾಳಜ್ಞಶ್ಚ ಅಪ್ರಯಾಸೇನ ಮೋಕ್ಷ ಮಾರ್ಗಂ ನಿಯಚ್ಛತಿ ಅಂತ ಅನ್ನುವಂಥ ಒಂದು ಶ್ಲೋಕ ಅದು. ಅದರಲ್ಲಿ ಏನು ಮಹರ್ಷಿಗಳು ಹೇಳುವಂತಹ ಉದ್ದೇಶ ಅಂತಂದರೆ, ಮೋಕ್ಷ ಮಾರ್ಗಕ್ಕೆ ಒಬ್ಬ ಸಂಗೀತಗಾರ ಸುಲಭವಾಗಿ ಕಾಲಿಟ್ಟು ಅದನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಯಜ್ಞವಲ್ಕ್ಯ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಯಾರು ಈ ಸಂಗೀತಗಾರ? ಈ ಸಂಗೀತಗಾರನಿಗೆ ಮೋಕ್ಷ ಅಷ್ಟು ಸುಲಭವೇ, ಸುಲಭವಾಗಬೇಕಾದ್ರೆ ಏನೇನು ಇರಬೇಕು ಅಂತನ್ನೋದನ್ನ ಹೇಳ್ತಾ ಇದ್ದಾರೆ. ಮೊದಲ ಮಾತು ಹೇಳ್ತಾರೆ ವೀಣಾವಾದನ ತತ್ವಜ್ಞ ಅಂಥೇಳಿ. ವೀಣಾವಾದನ ತಂತ್ರಜ್ಞ ಅಂತಲ್ಲ ಯಾಜ್ಞವಲ್ಕ್ಯ ಮಹರ್ಷಿಗಳು ಹೇಳಿದ್ದು, ಈ ವೀಣಾವಾದನ ತತ್ವಜ್ಞ ಅಂಥೇಳಿ. ಅಂದರೆ ವೀಣಾವಾದನ ತಂತ್ರ ಅಲ್ಲ, ವೀಣಾವಾದನ ತತ್ವ ಅನ್ನೋದನ್ನು ಮೊದಲು ತಿಳಿಯಪ್ಪ ಅಂಥೇಳಿ
6: ಹೇಳಿದ್ದಾರೆ
7: ಯಾಜ್ಞವಲ್ಕ್ಯ ಮಹರ್ಷಿಗಳು ಹೇಳ್ತಾ ಇರುವಂಥದ್ದು. ಆಮೇಲೆ ಹೇಳ್ತಾರೆ ಶ್ರುತಿ ಜಾತಿ ವಿಶಾರದ ಅಂಥೇಳಿ, ಶ್ರುತಿ ಜಾತಿಗಳಲ್ಲಿ ವಿಶಾರದನಾದವನು ಅಂಥೇಳಿ. ತಾಳಜ್ಞಶ್ಚ ಲಯದಲ್ಲಿ ಅವನಿಗೆ ನಿರ್ಣಯ ಇರಬೇಕು.
6: ಹೌದು,
7: ಇಂಥವನಿಗೆ ತಾಳದಲ್ಲಿ ನಿರ್ಣಯವಿದ್ದು ಶ್ರುತಿ ಜಾತಿಗಳಲ್ಲಿ ವಿಶಾರದನಾಗಿದ್ದು ವೀಣಾವಾದನದ ತತ್ವವನ್ನು ಅರಿತಂತಹವನು, ಇವನು ಮೋಕ್ಷಕ್ಕೆ ಸುಲಭವಾಗಿ ಹೋಗೋದಕ್ಕೆ ಸಾಧ್ಯ ಇದೆ, ಹೋಗ್ತಾನೆ ಅಂತನ್ನುವಂಥ ಮಾತು. ವೀಣಾವಾದನ ತತ್ವಜ್ಞ ಅಂತನ್ನುವಂಥದ್ದು ಮತ್ತು ಶ್ರುತಿ ಜಾತಿ ವಿಶಾರ ಅಂತ ಹೇಳಿ, ನಮ್ಮ 22 ಶ್ರುತಿಗಳಂತ ಅನ್ನುವಂಥ ಒಂದು ಪ್ರಿನ್ಸಿಪಲ್ ಇದೆ.
6: ಹೌದು,
7: ಆ 22 ಶ್ರುತಿಗಳಲ್ಲಿ ನಾರದೀಯ ಶಿಕ್ಷಾ ಗ್ರಂಥದಲ್ಲಿ ಶ್ರುತಿ ಜಾತಿಗಳನ್ನು ಹೇಳ್ತಾರೆ. ಶ್ರುತಿ ಜಾತಿ ಅಂತಂದರೆ ಅನಂತಾವೈ ಶ್ರುತಯ ಅಂತ ಅನ್ನುವಂಥ ಒಂದು ಮಾತಿನಲ್ಲಿ ಗಮಕಗಳು ಎಷ್ಟು ವಿಸ್ತಾರವಾಗಿ ನಾವು ಬಳಸ್ತೀವೋ ಹಾಗೆ ದೃಷ್ಟಿಯಿಂದ ನೋಡಿದ್ರೇ ಯಾವುದು ಗಮಕ ಎಷ್ಟು ಎಲ್ಲಿ ಯಾಕೆ ಅದು ಬೇಕೇ ಬೇಡವೇ ಇಷ್ಟು ವಿಷಯಗಳನ್ನು ನಾವು ನಿರ್ಣಯ ಮಾಡಿಕೊಂಡು ಒಂದೊಂದು ಸಂಗತಿಯನ್ನು ನಾವು ನೋಡಿಸಬೇಕು. ಅದೇ ಅವಾಗ ಗಾಯನದ ಹಾಗಿರುತ್ತೆ ಮತ್ತು ಆ ಸಂಗತಿಗೆ ಆ ರಾಗತ್ವಕ್ಕೆ ಪೋಷಕವಾಗುತ್ತೆ.
6: ಹೌದು,
7: ಹೀಗಿಲ್ಲದೆ ಹೋದರೆ ಬೇಕಾದ ಹಾಗೆ ನೋಡಿಸ್ಬಿಡ್ತೀವಿ ಅಂತ ಅನ್ನೋದಕ್ಕೆ ಆಸ್ಪದ ಇಲ್ಲ.
6: ಅಂದರೆ ಇದೇ ವೀಣಾವಾದನ ತತ್ವ ಅಂತಲೇ.
7: ಹೌದು, ಈ ವೀಣಾವಾದನ ತತ್ವ ಅಂತಂದರೆ ಇದ್ರ ಜೊತೆಗೆ ಇನ್ನೂ ಒಂದು ಇದೆ. ನಮ್ಮ ಭಾರತೀಯ ಸಂಗೀತ ಬೆಳೆದು ಬಂದದ್ದು ಗಾಯನದ ರೂಪದಲ್ಲಿ ಮೊದಲು ಬಂತು. ಗಾಯನ ಪ್ರಧಾನವಾಗಿ ಅಂತಂದಾಗ ವಾದ್ಯಗಳಲ್ಲಿ ಬರುವಂತಹ ಈ ಸಂಗೀತದ ಪ್ರತಿಬಿಂಬ ಏನಿದೆಯೋ ಆ ಪ್ರತಿಬಿಂಬ ಅಂತ ಇನ್ವರ್ಟೆಡ್ ಕಮಾಲ್ ಹೇಳಿ ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಗಾಯನದ ಹಾಗೆ ವಾದ್ಯಗಳಲ್ಲಿ ಇರಬೇಕು ಅಂತ ಅನ್ನೋದು ಅದರ ಅರ್ಥ. ಇದನ್ನು ಯಾಜ್ಞವಲ್ಕಿ ಮಹರ್ಷಿಗಳು ಈ ತತ್ವವನ್ನು ಅಲ್ಲಿ ಹೇಳ್ತಾ ಇದ್ದಾರೆ ಅಂತ ನಾನು ಅರ್ಥ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. ಹೇಗೆಂದರೆ ವೀಣಾವಾದನ ತತ್ವಜ್ಞ ಅಂದರೆ ವೀಣಾವಾದನ ಅಂತನ್ನುವಂಥದ್ದು ಅದು ಒಂದು ಫಿಲಾಸಫಿ ಆಗಬೇಕು, ಒಂದು ತತ್ವವಾಗಬೇಕು. ಏನು ಆ ತತ್ವ ಅಂತಂದರೆ ಗಾಯನದ ಹಾಗೆ ಇರಬೇಕು ಅನ್ನೋದು ತತ್ವ ಅಂತ ನಾನು ಹೇಳಿದ್ರು.
6: ಅದೇ ಗಾಯಕಿ ಸ್ಟೈಲ್.
7: ಹಾಂ ಹೌದು. ವೀಣಾವಾದನ ತತ್ವ ಅಂತ ಯಾಕೆ ಹೇಳಿದ್ರು, ವಯಲಿನ್ ವಾದನ ತತ್ವಜ್ಞ ಅಂತ ಯಾಕೆ ಹೇಳಲಿಲ್ಲ ಅಂತಂದರೆ ಅದಕ್ಕೆ ಒಂದೇ ಒಂದು ಸುಲಭವಾದ ಕಾರಣ, ವೇದ ಕಾಲದಿಂದ ನಮ್ಮ ಸಂಗೀತ ಸಂಸ್ಕೃತಿಯಲ್ಲಿ ವೀಣೆ ಅತ್ಯಂತ ಪ್ರಾಧಾನ್ಯವನ್ನು ಪಡೆದಂತಹ ವಾದ್ಯ, ಅಂತ ಅತ್ಯಂತ ಪೂಜ್ಯವಾದ ವಾದ್ಯ ಅದು. ಸ್ವರವಾದ್ಯಗಳಲ್ಲಿ ವೀಣೆಯೇ ಅತ್ಯಂತ ದೊಡ್ಡ ಸ್ಥಾನ ಪಡೆದದ್ದು, ಅದಕ್ಕೋಸ್ಕರ ವೀಣಾವಾದನ ತತ್ವಜ್ಞ ಅಂತ ಹೇಳಿರೋದು. ವಯಲಿನ ನಮ್ಮ ಸಂಗೀತ ಕ್ಷೇತ್ರದಲ್ಲಿ ಬಂದದ್ದು ಬಾಲಸ್ವಾಮಿ ದೀಕ್ಷಿತರಿಂದ ಈಚೆಗೆ.
6: ಹೌದು ಹೌದು.
7: ಆದ್ದರಿಂದ ವೀಣಾ ವಾದ್ಯದ ಶ್ರೇಷ್ಠತೆ ಮಾತ್ರವೇ ಭಾರತೀಯ ಸಂಗೀತಕ್ಕೆ ಯಾವಾಗಲೂ ವೇದ ಕಾಲಗಳಿಂದ ಪ್ರಸಕ್ತವಾದದ್ದು. ಆದ್ದರಿಂದ ವೀಣಾವಾದನ ತತ್ವಜ್ಞ ಹೇಳಿ ಹೇಳಿದ್ದಾರೆ.
6: ಬಹಳ ಒಳ್ಳೆ ಒಂದು ತಾರ್ಕಿಕವಾಗಿ ಏನು ತತ್ವ ಅಂದ್ರೇನು, ತಂತ್ರಗಾರಿಕೆ ಅಂದ್ರೇನು, ಅದ್ಭುತವಾದ ಒಂದು ಉತ್ತರವನ್ನು ಕೊಟ್ಟಿದ್ದೀರಾ ಸರ್. ನಾನು ಈಗಾಗಲೇ ನಮ್ಮ ಕೇಳುಗರಿಗೆ ಹೇಳಿದ್ದೀನಿ, ಅವರಿಗೆ ಗೊತ್ತೂ ಆಗಬಿಟ್ಟಿದೆ, ತಾವು ಸುಪ್ರಸಿದ್ಧ ವೈಣಿಕರು, ಗಾಯಕರು, ವಾಗ್ಗೇಯಕಾರರು, ಸಂಗೀತ ಶಾಸ್ತ್ರಜ್ಞರು, ಹೀಗೆ ಆಲ್ ಇನ್ ಒನ್ ಅನ್ನೋ ಹಾಗೆ ತಾವಿದ್ದೀರಾ ಇವತ್ತು.
7: ಭಗವತಿ ಅನುಗ್ರಹ.
6: ಹೌದು. ತಾವು ಆಕಾಶವಾಣಿ ದೂರದರ್ಶನಕ್ಕೆ ಅನೇಕಾನೇಕ ರೂಪಕಗಳನ್ನು ಬರೆದು ಪ್ರಸ್ತುತಪಡಿಸಿದ್ದೀರಾ. ಇದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಅಂತಂದರೆ ಯಾವ್ಯಾವುದು, ಮತ್ತು ನೀಡಿರುವಂತಹ ವಿಶೇಷ ಕಚೇರಿಗಳು ಆಕಾಶವಾಣಿ ದೂರದರ್ಶನಕ್ಕೆ?
7: ನೀಡಿರುವಂಥ ಕಚೇರಿಗಳು ಹಲವಾರು ರೇಡಿಯೋ ಸಂಗೀತ ಸಮ್ಮೇಳನಗಳಲ್ಲಿ ನುಡಿಸಿದ್ದೀನಿ, ಹಲವಾರು ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮಗಳಲ್ಲಿ ನುಡಿಸಿದ್ದೀನಿ. ನನ್ನ ಆಕಾಶವಾಣಿಯ ಸಂಬಂಧ ಇವಾಗ ದೇಶದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಹೇಗಿದೆಯೋ ಆ ಅಮೃತ ಮಹೋತ್ಸವ ನನ್ನ ಆಕಾಶವಾಣಿ ಸಂಬಂಧವೂ ಕೂಡ.
6: ಹೌದು,
7: 75 ವರ್ಷಗಳಾಯಿತು. ನಾವು ಐ ಆಮ್ ದಿ ಓಲ್ಡೆಸ್ಟ್ ಆರ್ಟಿಸ್ಟ್ ಲಿವಿಂಗ್. ಹಾಗಾಗಿ 75 ವರ್ಷಗಳಲ್ಲಿ ಇನ್ವೈಟೆಡ್ ಆಡಿಯನ್ಸ್ ಕಾರ್ಯಕ್ರಮಗಳಲ್ಲಿ ಹಲವಾರು ಸ್ಟೇಷನ್ಸ್ನವರು ನನ್ನ ಇನ್ವೈಟ್ ಮಾಡಿದ್ದಾರೆ. ಧಾರವಾಡಕ್ಕೆ ಹೋಗಿದ್ದೀನಿ, ಡೆಲ್ಲಿಗೆ ಹೋಗಿದ್ದೀನಿ, ಕಲ್ಕಟ್ಟ ಸ್ಟುಡಿಯೋಲ್ಲಿ
6: ನೋಡಿದ್ದೀನಿ,
7: ಮೈಸೂರಿನಲ್ಲೇ ಆ ಇನ್ವೈಟೆಡ್ ಪ್ರೋಗ್ರಾಮ್, ಮಂಗಳೂರು, ಹಾಸನ, ಭದ್ರಾವತಿ, ಮದ್ರಾಸು, ವಿಜಯವಾಡ, ಎಲ್ಲ ಕಡೆಗಳಿಗೂ ಆಕಾಶವಾಣಿಯಲ್ಲಿ ಕಾನ್ಸರ್ಟ್ಸ್ ಆಗಿದೆ.
6: ದೇಶದ ಎಲ್ಲ ರಾಜ್ಯಗಳಲ್ಲಿ ಸುಮಾರು
7: ಅನೇಕ ರಾಜ್ಯಗಳಲ್ಲಿ ಇನ್ವೈಟ್ ಮಾಡಿದ್ದಾರೆ ಆಕಾಶವಾಣಿಯವರು. ವಿಶೇಷ ಸಂಗೀತ ರೂಪಕಗಳನ್ನು ಹೇಳೋದಾದರೆ ಸುಮಾರು 30 ಸಂಗೀತ ರೂಪಕಗಳನ್ನು ನಾನು ಇಲ್ಲಿವರೆಗೂ ಪ್ರಸ್ತುತ ಮಾಡಿದ್ದೀನಿ
6: ಆಕಾಶವಾಣಿಯಲ್ಲಿ.
7: ಸುಮಾರು ಒಂದು 10 ರೂಪಕಗಳನ್ನೇ ಮಾಡಿದ್ದೀನಿ.
6: ಅದರಲ್ಲಿ ತುಂಬ ಮುಖ್ಯವಾದ
7: ಮುಖ್ಯವಾದದಲ್ಲಿ ವಿಶ್ವ ಸಂಗೀತ ದಿನಾಚರಣೆಗಾಗಿ ಅನೇಕತೆಯಲ್ಲಿ ಏಕತೆ ಅಂತನ್ನೋದನ್ನ ಸಾಧಾರಣವಾಗಿ ಎಲ್ಲರೂ ಹೇಳ್ತಾರೆ. ನಾನು ಈ ಕಾರ್ಯಕ್ರಮವನ್ನು ಏಕತೆಯಲ್ಲಿ ಅನೇಕತೆ ಅಂತ ಹೇಳಿ ನಾನು ಅದನ್ನು ಪರಿವರ್ತನೆ ಮಾಡಿ ನಾನು ಶೀರ್ಷಿಕೆ ಕೊಟ್ಟೆ. ವಿಶ್ವ ಸಂಗೀತ ದಿನಾಚರಣೆಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ವಿಶೇಷ ಸಂಗೀತ ರೂಪಕದಲ್ಲಿ ಬಹುಶಃ ನನ್ನ ಎಲ್ಲ ರೂಪಕಗಳಿಗೂ ನಾನು ವಿನಿಯೋಗ ಮಾಡಿದ್ದಕ್ಕಿಂತ ಹೆಚ್ಚು ಕಾಲ ತಯಾರಿಗೋಸ್ಕರ ಇದರಲ್ಲಿ ವಿನಿಯೋಗ ಮಾಡಿದ್ದನು. ಯಾಕೆಂತಂದರೆ ಸುಮಾರು 64 ವಾದ್ಯಗಳನ್ನು ಕೇಳಿ ಅದರಲ್ಲಿ ಕೆಲವು ಸೆಕೆಂಡ್ಗಳಷ್ಟು ವಾದ್ಯಗಳನ್ನು ನಿರೂಪಣೆ ಮಾಡಿ ಹಲವು ವಾಯ್ಸಸ್ನ ಕೇಳಿ ಅದರಲ್ಲಿ ಕೆಲವು ಆಯ್ಕೆ ಮಾಡಿ ಅದನ್ನು ನಿರೂಪಣೆ ಮಾಡಿ ಸಂಗೀತ ಶೈಲಿಗಳನ್ನು ಮಾಡಿ ಭಾರತೀಯ ಸಂಗೀತ, ಅದರಲ್ಲಿ ಕರ್ನಾಟಕ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಪಾಶ್ಚಿಮಾತ್ಯ ಸಂಗೀತ, ಚೈನೀಸ್ ಸಂಗೀತ, ವಿಯೆಟ್ನಾಂ ಸಂಗೀತ, ಇರಾಕ್ ಸಂಗೀತ,
6: ಎಲ್ಲವೂ
7: ಇಷ್ಟೆಲ್ಲ ಸಂಗೀತ ಪದ್ಧತಿಗಳಲ್ಲಿ ಆಯ್ದು ನಿರೂಪಣೆ ಮಾಡಿದಂಥ. ಯಾಕೆಂದರೆ ಅದು ವಿಶ್ವ ಸಂಗೀತ ದಿನಾಚರಣೆ ಅಂತ ಅನ್ನೋದಕ್ಕೆ ಸಾಂಕೇತಿಕವಾಗಿ ಅದು ಸಾದೃಶ್ಯವಾಗಿರಬೇಕದು.
6: ಅದಕ್ಕೆ ನಿಮಗೆ ರಾಷ್ಟ್ರೀಯ ಮಟ್ಟದಲ್ಲಿ
7: ರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಪ್ರಶಸ್ತಿ ಒಂದು ಇದಕ್ಕೆ.
6: ಹೌದು. ಮತ್ತೆ ನಮ್ಮ ಶ್ರೀ ಆರ್ ಎನ್ ತ್ಯಾಗರಾಜನ್ ಅವರು ಅದನ್ನ ನಿರ್ಮಾಣ ಮಾಡಿದ್ರು ಅಂತ ನನ್ನ ನೆನಪು.
7: ಹೌದು. ಬರೆದು ಪ್ರಸ್ತುತಪಡಿಸಿದ ನಾನೇ. ಸಾರ್ವಜನಿಕರಿಂದಲೂ ತುಂಬ ಪ್ರಶಂಸೆ ಬಂದಿತ್ತು ಅದಕ್ಕೆ, ದೇಶದ ವ್ಯಾಪ್ತಿಯಲ್ಲಿ ಅದಕ್ಕೆ ಪ್ರಶಸ್ತಿ ಬಂದಿತ್ತು. ಅದು ಬೆಂಗಳೂರು ರೇಡಿಯೋದು ಹಲವಾರು ಆರ್ಕೈವ್ಸ್ ಪ್ರೋಗ್ರಾಮ್ ಮಾಡಿದರು. ತಾಣದ ಪರಿಕಲ್ಪನೆ, ಗಮಕದ ಸಂಕೀರ್ಣತೆ, ಗಮಕದ ಪರಿಕಲ್ಪನೆ ಮತ್ತು ಅದರ ಪ್ರತಿಪಾದನೆ ಅನ್ನೋವಂಥದ್ದು ಹಲವಾರು ಎಪಿಸೋಡ್ಸ್ನಲ್ಲಿ ಮಾಡಿದಂಥದ್ದು. ಪಂಚದಶ ಗಮಕ ಮತ್ತು ದಶವಿಧ ಗಮಕಗಳು, ಆಮೇಲೆ ಸ್ವರಾಲಂಕರಣ ತತ್ವ ಅಂತನ್ನುವಂಥದ್ದು, ಶ್ಯಾಮಕೃಷ್ಣ ವಾಗ್ಗೇಯ ವ್ಯಾಖ್ಯಾನ ತಂದು ಸಹೋದರ ರಾಗಗಳಲ್ಲಿನ ಸಹೋದರ ಎಷ್ಟು ಅಂತನ್ನುವಂಥದ್ದು ಅಂದರೆ ಈ ಅಲೈಡ್ ರಾಗಸ್ ಅಂತ ಇರುತ್ತಲ್ಲ ಅದರಲ್ಲಿ ಅದು ಪ್ರತಿಯೊಂದು ರಾಗಕ್ಕೂ ವ್ಯಕ್ತಿತ್ವ ತನ್ನದೇ ಆದಂಥದ್ದು ಸಹೋದರತ್ವ ಆ್ಯಕ್ಚುಲಿ ಇಲ್ಲದೆ ಹೋದ್ರಿಂದ ನಾವು ಭಾವಿಸ್ತೇವೆ ಇಲ್ಲ ಅದು ಪ್ರತಿಯೊಂದು ರಾಗದಲ್ಲೂ ಅದರ ವೈಶಿಷ್ಟ್ಯ ರಾಗತ್ವ ಅದರದೇ ಅಂತನೋ ಪ್ರತಿಪಾದನೆ ಮಾಡುವಂಥ ಒಂದು ವಿಶೇಷ ರೂಪಕ ರಾಗಗಳಲ್ಲಿ ದ್ವಿನಾಮತ್ವ ದ್ವಿರೂಪತ್ವ ಡ್ಯುವಲ್ ಐಡೆಂಟಿಟಿ ಆಫ್ ದಿ ರಾಗಸ್ ಅಂತನ್ನುವಂಥದ್ದು ಲೆಕ್ಚರ್ ಆದರೆ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ರಾಗದಲ್ಲಿ ಲಯ ಅಂತನ್ನುವಂಥದ್ದು ಸಂಗೀತ ವಿಜ್ಞಾನವನ್ನು ದಾಟಿದ ಕಲೆ ಅಂತನ್ನುವಂಥದ್ದು ಮ್ಯೂಸಿಕ್ ದಿ ಆರ್ಟ್ ದಟ್ ಟ್ರಾನ್ಸೆಂಡ್ಸ್ ಇಟ್ಸ್ ಸೈನ್ಸ್ ಅಂತನ್ನೋದು ಅದರ ಜೊತೆಗೆ ರಾಮಚಂದ್ರಂ ಭಾವ್ಯಾಮಿ ತಂದರು ಶ್ರೀರಾಮಚಂದ್ರನ ಒಂದು ವಿಷಯದಲ್ಲಿ ಒಂದು ರೂಪಕ

0: ಅಲ್ಲಿ ಭ್ರಮರ್ಗೀತಂ ಅಂತ ಅನ್ನೋದು ಶ್ರೀಪಾದರಾಜರು ಒಂದು ಭ್ರಮರ್ಗೀತ ರಚಿಸಿದ್ದಾರೆ, ವಾದಿರಾಜ ಸ್ವಾಮಿಗಳು ಒಂದು ಭ್ರಮರ್ಗೀತ ರಚಿಸಿದ್ದಾರೆ. ಈ ವಾದಿರಾಜ ಸ್ವಾಮಿಗಳು ರಚಿಸಿರುವಂತಹ ಭ್ರಮ ರಚನೆ ಮಾಡಿದ್ದೆ, ಗೇಯ ರಚನೆ ಮಾಡಿ ಅದರ ಸುಮಾರು ಒಂದು ಸಾರ್ವಜನಿಕವಾದಂತಹ ಸುಮಾರು 20 ಕಾರ್ಯಕ್ರಮಗಳಾಗಿತ್ತು. ಬೆಂಗಳೂರಿನಲ್ಲಿ ತುಂಬಾ ದೊಡ್ಡ ಒಂದು ಆಡಿಟೋರಿಯಂನಲ್ಲಿ ಪ್ಯಾಕ್ಡ್ ಆಡಿಯನ್ಸ್ಗೆ ಇದು ಅಂತಹದ್ದು ಕಾರ್ಯಕ್ರಮ ಆಗಿ, ಇದರಲ್ಲಿ ಮುಖ್ಯವಾಗಿ ವಾದಿರಾಜ ಸ್ವಾಮಿಗಳ ಇದರ ಪರಿಕಲ್ಪನೆ ಏನಂದರೆ ಗೋಪಿಯರ ಮತ್ತು ಶ್ರೀಕೃಷ್ಣನ ಒಂದು ಪವಿತ್ರವಾದಂತಹ ಒಂದು ಬಾಂಧವ್ಯ ಏನಿದೆಯೋ ಆ ಪವಿತ್ರವಾದ ಬಾಂಧವ್ಯವನ್ನು ಕೃಷ್ಣನಿಗಾಗಿ ಹಾತೊಲೆಯುವಂಥ ಒಂದು ತವಕ ಗೋಪಿಗಳಿಗೆ ಇದ್ದದ್ದನ್ನು ಪ್ರತಿಪಾದಿಸುವಂತಹ ಒಂದು ರೂಪಕ ಇದು. ಅದು ಒಂದೊಂದು ಮಾತು ಅಷ್ಟು ಚೆನ್ನಾಗಿದೆ. ಪುರಂದರದಾಸರು, ವಾದಿರಾಜ ಸ್ವಾಮಿಗಳು ಕಾಂಟೆಂಪರರೀಸ್ ಮತ್ತು ವ್ಯಾಸರಾಯರಲ್ಲಿ ಇಬ್ಬರು ಶಿಷ್ಯರೇ.
1: ಸೊ ವಾದಿರಾಜರು ವ್ಯಾಸರಾಯರ ಶಿಷ್ಯ.
0: ಹೌದು ಹೌದು. ಆ ಒಂದು ರೂಪಕದಲ್ಲಿ ತುಂಬಾ ಆ ಭಾಷೆ ಅಷ್ಟು ಚೆನ್ನಾಗಿದೆ, ಪದ ಜೋಡಣೆ ಅಷ್ಟು ಚೆನ್ನಾಗಿದೆ, ಅದರ ಮೂಡ್ ತಿಳಿದು ಅದರ ವಸ್ತುವನ್ನು ಗೌರವಿಸಿ ಅದಕ್ಕೆ ತುಂಬಾ ಪ್ರೀತಿ ಕೊಟ್ಟು ಇಡೀ ರೂಪಕಕ್ಕೆ ಸಂಗೀತ ರಚನೆ ಮಾಡಿ ತುಂಬಾ ಕಾರ್ಯಕ್ರಮಗಳ ಇದಾಗಿ ಇದು ಆಕಾಶವಾಣಿ ಬಂದ್ರೆ ತುಂಬಾ ಜನ ಸಂತೋಷ ಪಡುವಂತ ಕಾರ್ಯಕ್ರಮ ಇದು.
1: ಹೌದು, ನೀವು ಹೇಳ್ತಾ ಇದ್ರೇನೆ ಬಹುಶಃ ನಮಗೆ ಆ ಒಂದು ಕಲ್ಪನೆಯಲ್ಲಿ ಮೂಡಿ ಬರುತ್ತೆ. ಮತ್ತೆ ದಾಸಪಂಥ ನಮ್ಮ ಸಂಗೀತಕ್ಕೆ, ನಮ್ಮ ಸಾಹಿತ್ಯಕ್ಕೆ ಎರಡಕ್ಕೂ ಅವರ ಕೊಡುಗೆ ಅಪಾರ. ಅವ್ರನ್ನ ನೆನೆಯಬೇಕಾದದ್ದೇ
0: ದಾಸ ಸಾಹಿತ್ಯ ಅಂತಂದ್ರೆ ನಮ್ಮ ಕರ್ನಾಟಕದ ಹರಿದಾಸರು ಕೊಟ್ಟಂತಹ ಒಂದು ಕೊಡುಗೆ, ಅದು ಅತ್ಯಂತ ಅಮೂಲ್ಯವಾದದ್ದು. ಆ ದಿಕ್ಕಿನಲ್ಲಿ ಈ ವಾದಿರಾಜರ ಭ್ರಮರ್ಗೀತಂ ಅಂತ ಅನ್ನೋದು ಎದ್ದು ನಿಲ್ಲುವಂತಹ ಒಂದು ರೂಪಕ ಅದು.
1: ಸೊ ಅದು ಆಗಬೇಕು ಅಂತ ತಮ್ಮ ಅಭಿಲಾಷೆ.
0: ಇದಾದ್ರೆ ಬಹಳ ಜನರಿಗೆ ಸಂತೋಷವಾಗುತ್ತೆ.
1: ಅತ್ಯಮೂಲ್ಯವಾದಂತಹ ಸರಣಿ ಕಾರ್ಯಕ್ರಮಗಳನ್ನೇ ನೀವು ಬೇಕಾದಷ್ಟು ಮಾಡಿಬಿಟ್ಟಿದ್ದೀರಾ. ಸರ್, ಈಗ ಒಂದು ಮುಖ್ಯ ಘಟ್ಟ, ತಾವು ಇದುವರೆಗೆ ಪ್ರಕಟಿಸಿರುವಂತಹ ಗ್ರಂಥಗಳು, ಸಿಡಿಗಳು, ನೀಡಿರುವ ಪ್ರಾತ್ಯಕ್ಷಿಕೆಗಳು, ಇದರ ಬಗ್ಗೆ ನಾನು ಹೇಳಬಾರದು, ತುಂಬಾ ದೊಡ್ಡದೇ ಹೇಳಬೇಕಾಗತ್ತೆ ತಾವು, ಆದರೆ ಒಂದು ಸಂಕ್ಷಿಪ್ತ ಮಾಹಿತಿ ಅಂತ ಕಾಲಮಿತಿಯನ್ನ ಗಮನದಲ್ಲಿಟ್ಟುಕೊಂಡು ನಾನು ಹೇಳ್ತಾ ಇದ್ದೀನಿ ಸರ್. ಅಷ್ಟೇ, ಇದು ನನಗೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತ ಕೆಲವು ಅಂಶಗಳು ಅಂದ್ರೆ, ಈಗಾಗಲೇ ಅನೇಕ ವಿದ್ವಾಂಸರು ತಮ್ಮ ಕೃತಿಗಳನ್ನ ಹಾಡ್ತಾ ಇದ್ದಾರೆ, ವಾಗ್ಗೇಯ ವಿಶ್ವೇಶ್ವರಿ, ಆಮೇಲೆ ಫ್ಯಾಸೆಟ್ಸ್ ಆಫ್ ಮ್ಯೂಸಿಕ್, ಅಂದ್ರೆ ತಮ್ಮ ಅನುಭವದಲ್ಲಿ ತಾವು ಕೊಟ್ಟಿರುವಂತಹ ವಿಶ್ಲೇಷಣೆಗಳು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಮತ್ತೆ ಸಂಗೀತ ಶಾಸ್ತ್ರ ಚಿಂತನ ರಸಾಯನ ತಾವು ಅಂದ್ರೆ ಅಕಾಡೆಮಿಯಿಂದ ಅದನ್ನ ಪ್ರಕಟಿಸಿದ್ದಾರೆ. ಮತ್ತೆ
0: ಆಬ್ಜೆಕ್ಟಿವಿಟೀಸ್ ಅಂಡ್ ಸಬ್ಜೆಕ್ಟಿವಿಟೀಸ್ ಇನ್ ಮ್ಯೂಸಿಕ್,
1: ಅದು ಇತ್ತೀಚೆಗೆ ಪ್ರಕಟವಾಗಿರುವ ಗ್ರಂಥ.
0: ಆಮೇಲೆ ಅದಕ್ಕೆ ಮೊದಲು ಶ್ಯಾಮಕೃಷ್ಣ ವಾಗ್ಗೇಯ ವ್ಯಾಖ್ಯಾನ ಅಂತ ಒಂದು ಬಂದಿದೆ,
1: ಹೇಳಿ ಸರ್,
0: ಗಂಗೋಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯ ಅದನ್ನ ಪ್ರಕಟಿಸಿದೆ. ಇದರಲ್ಲಿ ಸಿಡಿಗಳ ವಿಷಯ ಕೇಳಿದ್ರಿ, ಏನೇನು ಮಾಡಿದೆ ಕೆಲವು ಹೇಳ್ತೇನೆ.
1: ಅಷ್ಟೇ,
0: ರಾಗ ಪ್ರತಿಪಾದನೆ ಮಾಡುವಂತಹದ್ದೇ ಉದ್ದೇಶ ಪಟ್ಟುಕೊಂಡು ಮಾಡಿರುವಂತಹ ಕೆಲವು, ಗ್ರೇವ್ಲಿ ಬ್ಯೂಟಿಫುಲ್ ರಾಗರ್ಸ್ ದರ್ಬಾರ್ ಅಂಡ್ ಆರಭಿ, ಗ್ರೇಟ್ ರಾಗರ್ಸ್ ನಾಯಕಿ ಅಂಡ್ ಎದುಕುಲ್ ಕಾಂಭೋರಿ, ಸೌಲ್ ಸ್ಟರ್ನಿಂಗ್ ರಾಗರ್ಸ್ ಆಹಿರಿ ಅಂಡ್ ದೇವಗಾಂಧಾರಿ, ಪ್ರತಿಯೊಂದು ರಾಗವನ್ನು ಅರ್ಧ ಗಂಟೆ ವಿಸ್ತಾರವಾದಂತಹ ಒಂದು ವಿನ್ಯಾಸ ಕೊಟ್ಟಿರುವಂತಹ ರಾಗಗಳ ಒಂದು ಧ್ವನಿ ಮುದ್ರಣ ಇದು. ತಿಲಾನಸ ಪ್ರೊಫೆಸರ್ ಆರ್ ವಿಶ್ವೇಶ್ವರನ್ ಸಂಗೀತ ಕ್ಯಾಸೆಟ್ಸ್ನವರು ಪ್ರೊಡ್ಯೂಸ್ ಮಾಡಿರೋದು. ಲೈವ್ ಕಾನ್ಸರ್ಟ್ ನನ್ನದೊಂದು, ಗಿಲ್ಡ್ ಆಫ್ ಟ್ರಾನ್ಸ್ ಕಲ್ಚರಲ್ ಸ್ಟಡೀಸ್ ಅಂತ ಲಂಡನ್ನಲ್ಲಿ ಅವರು ಪಬ್ಲಿಷ್ ಮಾಡಿದಂಥದ್ದು. ಸರಸ್ವತಿ ವೀಣಾ ವೈಭವ ರಾಗಸ್ ಆಫ್ ಡ್ಯುವಲ್ ಐಡೆಂಟಿಟಿ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಅದೊಂದು ಕೊಟ್ಟಿದ್ದೀನಿ. ರಾಗಸ್ ಆಫ್ ಡ್ಯುವಲ್ ಐಡೆಂಟಿಟಿ ಅಂತ ಅನ್ನೋದು ಫೇಸಸ್ ಆಫ್ ಮ್ಯೂಸಿಕ್ನಲ್ಲಿ ಒಂದು ಲೇಖನವಾಗಿಯೂ ಇದೆ, ಅದನ್ನೇ ಒಂದು ಧ್ವನಿ ಮುದ್ರಣವಾಗಿ ಕೊಟ್ಟಿದ್ದೀನಿ. ಅದು ಮದ್ರಾಸಲ್ಲಿ ಅದನ್ನು ರಿಲೀಸ್ ಆಯಿತು, ಅದಕ್ಕೆ ತುಂಬ ಉಪಯುಕ್ತ ಅಂತ ಹೇಳಿ ಮದ್ರಾಸಲ್ಲಿ ಪ್ರತಿಕ್ರಿಯೆ ಬಂತು. ದಿ ಲಾಸ್ಟ್ ಸರಸ್ವತಿ ಅಂತ ಅನ್ನುವಂಥದ್ದು ಒಂದು 2 C90 ಕ್ಯಾಸೆಟ್ಸ್ನಲ್ಲಿ ಬಹಳ ವರ್ಷಗಳ ಹಿಂದೆ, ದಶಕಗಳ ಹಿಂದೆ ಮುದ್ರಣವಾಗಿದ್ದು. ಇದು ಸರಸ್ವತಿ ಪ್ರಾಜೆಕ್ಟ್ ಅಂತ ಹೇಳಿ ಆಮ್ಸ್ಟರ್ಡಾಮ್ನಲ್ಲಿ ರಿಲೀಸ್ ಆದಂಥದ್ದಿದು. ಆಮೇಲೆ ಪೀಸ್ ಫ್ರಮ್ ಪಂಚದಶಾಕ್ಷರಿ ಅಂತನ್ನುವಂಥದ್ದು, ಅದು ನನ್ನ ಗಾಯನ ಧ್ವನಿ ಮುದ್ರಣ. ಅದರಲ್ಲಿ ಮಹತ್ವ ಏನು ಅಂತಂದರೆ, ಈ ಪಂಚದಶಾಕ್ಷರಿ ಶ್ರೀವಿದ್ಯಾ ಮೂಲಮಂತ್ರದ ವಿಷಯ ನಾನು

0: ಹೌದು
1: ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತಹ ಪಂಚದಶಾಕ್ಷರಿ ಮೂಲ ಮಂತ್ರದಲ್ಲಿ ಇರುವಂತಹ ಬೀಜಾಕ್ಷರಗಳಿಗೆ ಪ್ರತಿಯೊಂದು ಬೀಜಾಕ್ಷರಕ್ಕೂ ಒಂದೊಂದು ಕೃತಿ ರಚನೆ ಮಾಡಿ ಹಾಡಿ ಅದನ್ನು ಪ್ರಕಟ ಮಾಡಿದ್ದೀನಿ.
0: ಹೌದು,
1: ಇವಾಗ ನವಾವರಣ ಕೃತಿಗಳ ಮಹತ್ವ ಹೇಗೆ ಇದೆಯೋ ಹಾಗೆ ಶ್ರೀವಿದ್ಯಾ ಮೂಲ ಮಂತ್ರದ ಪ್ರತಿಯೊಂದು ಬೀಜಾಕ್ಷರಗಳಿಗೂ ಒಂದೊಂದು ಕೃತಿಯಾಗಿ ಸಮರ್ಪಣೆ ಮಾಡಿ ಧ್ವನಿ ಮುದ್ರಣ ಮಾಡಿರುವಂಥದ್ದು. ಇದಾದಮೇಲೆ ಹರಿದಾಸ ಗೀತ ವೈಭವ ಅಂತನ್ನುವಂಥದ್ದು ಒಂದು, ಅದರಲ್ಲಿ ನೀವು ಹಾಡಿದ್ದೀರಿ ಹರಿದಾಸ ಗೀತ ವೈಭವ ಅಂತ. ನಾಲ್ಕು ಹರಿದಾಸರ ಕೃತಿಗಳನ್ನು ನಾವು ಎರಡೆರಡಾಗಿ ಆಯ್ಕೆ ಮಾಡಿಕೊಂಡು ಧ್ವನಿ ಮುದ್ರಣ ಮಾಡಿದ್ದೇನೆ. ಅಂದರೆ ಗೇಯ ರಚನೆ ಅದರಲ್ಲಿ
0: ರುಕ್ಮಿಣಿ
1: ವಿಠಲದಾಸರು, ಅದು ಹರಿದಾಸ ಗೀತ ವೈಭವ ಅಂತ ಹೇಳಿ. ಆಮೇಲೆ ದಾಸಬಂಧನೆ ಅಂತ ಹೇಳಿ ಪ್ರಭಾತ್ ಸ್ಟುಡಿಯೋ ಅಂತ ಬಹಳ ಹಿಂದೆ ಪಬ್ಲಿಷ್ ಮಾಡಿದರು. ಅದರಲ್ಲಿ ನನ್ನ ಕುಮಾರ್ತಿಯರು ವೀಣಾ ವಿದ್ಯಾ ನನ್ನ ಜೊತೆಯಲ್ಲಿ ಹಾಡಿದ್ದಾರೆ. ಆಮೇಲೆ ಶ್ರೀನಿವಾಸ ರಾಗಲಹರಿ ಅಂತಂದಂಥದ್ದು ತಿರುಪತಿಯ TTD ದೇವಸ್ಥಾನಮ್ಸ್ ರಿಲೀಸ್ ಮಾಡಿದಂಥದ್ದು. ಶ್ರೀನಿವಾಸ ರಾಗಲಹರಿ ಅಂತನ್ನುವಂಥದ್ದು ಅವರು ನನಗೆ ಮೊದಲೇ ಸೂಚನೆ ಕೊಟ್ಟಿದ್ದರು. ಶ್ರೀನಿವಾಸರ ಮೇಲೆ ಅಥವಾ ಎಲ್ಲ ವಿಷ್ಣು ಅವತಾರಗಳ ಮೇಲೆ ನೀವು ಏನೇನು ರಚನೆ ಮಾಡಿದ್ದೀರೋ ನಿಮ್ಮ ಸ್ವಂತ ರಚನೆಯನ್ನು ನಾವು ಪ್ರಕಟ ಮಾಡ್ತಾ ಇದ್ದೇವೆ ಅಂಥೇಳಿ, ನನ್ನ ಸ್ವಂತ ರಚನೆಗಳ ಶ್ರೀನಿವಾಸ ಪರವಾದ ಅಥವಾ ವಿಷ್ಣು ಪರವಾದ ನನ್ನ ಕೃತಿಗಳು ಏನಿದೆಯೋ ಆ ಕೃತಿಗಳನ್ನು ಅದರಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ನನ್ನ ವೀಣಾ ಕಾನ್ಸರ್ಟ್ನ ಶ್ರೀನಿವಾಸ ನಾದಲಹರಿ ಅಂಥೇಳಿ ಒಂದು ಮಾಡಿದ್ದಾರೆ. ಇನ್ನೂ ಕೆಲವು ಆಮೇಲೆ ಆಗಿದೆ, ಅದನ್ನ ಇಲ್ಲಿ ಮುದ್ರಣವಾಗಿಲ್ಲ ಅಷ್ಟೇನೆ. ನನ್ನ ಗ್ರಂಥಗಳು ವಿಷಯ ಹೇಳಿದ್ರಿ, ಫೇಸಸ್ ಆಫ್ ಮ್ಯೂಸಿಕ್ ಅಂತ ಹೇಳಿ ಹೇಳಿದ್ರಿ, ಅದು ಅನನ್ಯ GML ಅಕಾಡೆಮಿ ಬೆಂಗಳೂರು ಪಬ್ಲಿಷ್ ಮಾಡಿದಂಥದ್ದು. ಬಹಳ ವರ್ಷದ ಸುಮಾರು 95 ಇರ್ಬೋದು ಅದರ ಪ್ರಕಟಣೆಯ ವರ್ಷ. ವಾಗೇಯ ವಿಶ್ವೇಶ್ವರಿ ಅಂತನ್ನೋದು ನನ್ನ 112 ಕೃತಿಗಳನ್ನು ನನ್ನ ಸ್ವಂತ ಕೃತಿಗಳನ್ನು ಹೊತ್ತ ವಿಸ್ತಾರವಾದಂತಹ ಕೃತಿಗಳ ವ್ಯಾಖ್ಯಾನವನ್ನು ಹೊಂದಿದಂತಹ ಒಂದು ಗ್ರಂಥ. 670 ಪುಟಗಳ ಉಳ್ಳಂಥ ಗ್ರಂಥ. ಇದಕ್ಕೆ ಎಲ್ಲ ವಲಯಗಳಿಂದ ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ.
0: ಬಹುಶಃ ತಮ್ಮ ಈ ಒಂದೊಂದು ಗ್ರಂಥದ ಬಗ್ಗೆನೆ ಒಂದೊಂದು ಕಾರ್ಯಕ್ರಮ ಮಾಡಬಹುದೇನೋ, ಅಷ್ಟು ವಿಷಯಗಳಿದೆ.
1: ಅನೇಕ
0: ಅನೇಕ ಧನ್ಯವಾದಗಳು ತಮಗೆ.
2: ಹಿರಿಯ ಸಂಗೀತ ಶಾಸ್ತ್ರಜ್ಞರಾದ ಪ್ರೊಫೆಸರ್ ರಾ ವಿಶ್ವೇಶ್ವರನ್ ಅವರೊಂದಿಗೆ ಜಿ ರಾಜಲಕ್ಷ್ಮಿ ಶ್ರೀಧರ್ ಅವರು ನಡೆಸಿದ್ದ ಸಂವಾದದ ಎರಡನೇ ಭಾಗವನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು 9/9/2022 ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು. ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಎಫ್ಎಂ ಕಂಪನಾಂಕ 100.6 ನೀವು ಕೇಳ್ತಾ ಇದ್ದೀರಾ. ಆಕಾಶವಾಣಿಯ ಮೈಸೂರು ಕೇಂದ್ರದಿಂದ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಶ್ರೋತೃಗಳೇ, ಈಗ ವೇಳೆ ಸರಿಯಾಗಿ 5:01:40.
1: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08212463889.
2: ಕೋಗಿಲೇ ಓ ಕೋಗಿಲೇ, ಯಾವೂರ ಸುದ್ದಿಯ ಹೊತ್ತು ತಂದೆ.
3: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
4: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
3: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
4: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
3: ಯಾವತ್ರಿ ಬರ

0: ಮತ್ತೆ ಈ ಕಾರ್ಯಕ್ರಮ
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 570020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ
2: ಸುತ್ತಮುತ್ತ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮದಲ್ಲಿ ನಿವೃತ್ತ ಸರ್ಕಾರಿ ಅಭಿಯೋಜಕರು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯದ ವಕೀಲರಾದ ಕಾಮಾಕ್ಷಿ ಬಿಕೆ ಅವರೊಂದಿಗೆ ಮಾತುಕತೆ ಕೇಳಬಹುದು.
1: ಈ ಡಿಸಿಷನ್ ನ ಕೊಟ್ಟಿದ್ದಾರೆ, ಯಾಕೆ ಅಂದ್ರೆ ನಿಮ್ಮ ಹೆಂಡತಿ ನಿಮ್ಮ ಜೀವನ ಸಂಗಾತಿಯೇ ಹೊರತು ಆಕೆ ಮನೆ ಕೆಲಸದಾಳಲ್ಲ, ಮನೆ ಕೆಲಸ ಮಾಡಲ್ಲ ಅನ್ನೋದು ಕ್ರೌರ್ಯ ಅನ್ನಿಸ್ಕೊಳ್ಳಲ್ಲ. ಏನು 498 ಏನಲ್ಲಿ ಕ್ರೌರ್ಯ ಅನ್ನೋದ್ರ ಬಗ್ಗೆ, ಕ್ರುಯಲ್ಟಿ ಅನ್ನೋದ್ರ ಬಗ್ಗೆ ಡೆಫಿನಿಷನ್ ಇದೆ
0: ಕೇಳಿ. ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ನನ್ನ ಹಕ್ಕು ನನ್ನ ಜವಾಬ್ದಾರಿ ಮಹಿಳಾ ಕಾನೂನು ಜಾಗೃತಿ ಕಾರ್ಯಕ್ರಮ.
2: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗ ಶಿಕ್ಷಕಿ ಎನ್ ಆಶಾದೇವಿ ಅವರೊಂದಿಗೆ ಯೋಗ ಮತ್ತು ಮಕ್ಕಳು ಈ ಕುರಿತು ಮಾತುಕತೆಯನ್ನು ಆಲಿಸುವಿರಿ.
3: ಅಷ್ಟಾಂಗ ಯೋಗ ಅಂದರೆ 8 ಅಂಗಾಂಗಗಳನ್ನು ಅಲ್ಲಿ 8 ಸ್ಟೆಪ್ಸನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ.
2: ತಪ್ಪದೇ ಕೇಳಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 5:45 ಸೆಕೆಂಡುಗಳು. ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಬಾನುಲಿ ಗೆಳತಿ ಸುರಭಿ ಮಾಡುವ ಆತ್ಮೀಯ ನಮಸ್ಕಾರಗಳು. ಶ್ರೋತೃಗಳೇ, ಈಗ ಕಾರ್ಯಕ್ರಮ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಗಮನಿಸಿ, ಮೊದಲಿಗೆ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀವಿ. ಆ ಗೀತೆಯ ನಂತರ ಬಂದಂತಹ ಸಂದೇಶಗಳನ್ನು ನಾವು ಆದ್ಯತೆಯ ಮೇರೆಗೆ ಪರಿಗಣಿಸ್ತೇವೆ. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನು ನೀವು ನಿಮ್ಮ ನೆಚ್ಚಿನ ಆಕಾಶವಾಣಿಯ ಕೇಂದ್ರದಿಂದ ಕೇಳಬಹುದು. ಅದಕ್ಕಾಗಿ ನೀವು ನಮಗೆ ವಾಟ್ಸಪ್ ಮೂಲಕ ಸಂದೇಶವನ್ನು ಕಳುಹಿಸಲು ನಮ್ಮ ವಾಟ್ಸಪ್ ಸಂಖ್ಯೆ 9408085853 9408085853. ಮೊದಲಿಗೆ ಪ್ರಸಾರ ಮಾಡ್ತಾ ಇದ್ದೀವಿ ರಂಗೀತರಂಗ ಚಿತ್ರದ ಗೀತೆ. ಹಾಡಿದ್ದಾರೆ ಅಭಯ್ ಜೋಧ್ಪುಕ್ಕರ್, ಮೋನಿಷಾ ಗೋಕುಲ್ ಹಾಗೂ ಅಭಿಷೇಕ್. ಸಾಹಿತ್ಯ ಹಾಗೂ ಸಂಗೀತ ಅನೂಪ್ ಭಂಡಾರಿಯವರದ್ದು.

ಮೊದಲ ಗೀತೆಗಾಗಿ ನಮಗೆ ಸಂದೇಶ ಬಂದಿದೆ. ಸುಬ್ರಹ್ಮಣಿ ಮತ್ತು ಕುಟುಂಬ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಇವರಿಗಾಗಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಕೇರಳಿದ ಸಿಂಹ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಸತ್ಯಂ.

0: ಬೆಳಕಿಲ್ಲದೆ ಬದುಕಿಲ್ಲ,
1: ಮಣ್ಣಿಲ್ಲದೆ ಕಸುವಿಲ್ಲ,
0: ಜಲವಿಲ್ಲದೆ ಜೀವವಿಲ್ಲ,
1: ಹಸಿರಿಲ್ಲದೆ ಉಸಿರಿಲ್ಲ,
0: ಹರಿತಿಲ್ಲದೆ ಜಗತ್ತಿಲ್ಲ.
2: ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ.
1: ಆತ್ಮೀಯ ಕೇಳುಗರೆ, ಹರಿತೆ ಜಗತ್ತು
0: ಸಸ್ಯವೈದ್ಯರ ಕಿವಿಮಾತು
1: ಪ್ರಾಯೋಜಿತ ಬಾನುಲಿ ಸರಣಿ.
3: ಮರವಾಗೆಲೆವೋ ಜೀವವೇ ಮರವಾದು.
0: ಪ್ರತಿ ಶನಿವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10
4: ಆ ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆಯ ಹೊಂಗೊಡ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
5: ಮರವನ್ನು ಪ್ರೀತಿಸುವೆ ನಾನು.
0: ತಪ್ಪದೆ ಆಲಿಸಿ
1: ಸಸ್ಯ ವೈದ್ಯರ ಕಿವಿ ಮಾತು
0: ಹರಿತೆ ಜಗತ್.

ಇನ್ನು ಮುಂದೆ ಸಿಂಧುವಳ್ಳಿಯಿಂದ ಚೈತ್ರ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗಾಗಿ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಮಲೆ ಮಾರುತ ಚಿತ್ರದ ಗೀತೆ ಹಾಡಿದ್ದಾರೆ ಕೆ ಜೆ ಯೇಸುದಾಸ್. ಜೀವ ಜಯಶಂಕರ್ ಅವರ ಸಾಹಿತ್ಯ ಹಾಗೂ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

0: ಸಿನಿಮಾ ಯಾನ ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ.
1: ಏನು ನಿಮಗೆ ಕಪ್ಪ ಕೊಡಬೇಕೆ? ಉತ್ತಿರಾ, ಬಿತ್ತಿರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತಿರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
0: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
2: ಕನ್ನಡ ನಾಡಿನ ವೀರರ ಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡು.
3: ಹೈದರಾಳಿಯ ಸೈನ್ಯ ನಮ್ಮ ಕೋಟೆಯನ್ನು ಮುಚ್ಚಿದೆ, ಹೋಗಿ ರಣಗಾಳಿಯನ್ನು ಓದಿ.
0: ಕೇಳಲು ಮರೆಯದಿರಿ ಸಿನಿಮಾ ಯಾನ.
1: ಏನೋ ತೊತ್ತಿನ ಮಗನೇ.
4: ಏನೇ ಕತ್ತೆಯ ಮಗಳೇ?
1: ನಿನ್ ಗಂಡ ಆಗಿದ್ರೆ
0: ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ.

ಎಂಆರ್ ಶ್ರೀಕಂಠನ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಮೆಚ್ಚಿರುವಂತಹ ಗೀತೆ ಶ್ರುತಿ ಚಿತ್ರದ್ದು. ಹಾಡಿದ್ದಾರೆ ಮಂಜುಳಾ ಗುರುರಾಜ್ ಹಾಗೂ ಸಂಗಡಿಗರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಸ್ ಎ ರಾಜ್ಕುಮಾರ್.

0: ಸರಳ ಹಿಂದಿ ಸಂಭಾಷಣೆಗಳು, ದಿನನಿತ್ಯದ ಬಳಕೆಯ ಪದಗಳು, ಹಿಂದಿ ವ್ಯಾಕರಣ, ಉತ್ತಮ ಸಂವಹನಕ್ಕೆ ಈ ಭಾಷಾಭಾರತಿ ಹಿಂದಿ ಬಾನುಲಿ ಸರಣಿ ನಿಮ್ಮೆಲ್ಲರಿಗೂ ದೀವಿಗೆಯಾಗಲಿದೆ. ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ಪ್ರತಿ ಸೋಮವಾರ ಹಾಗೂ ಬುಧವಾರ ಸಂಜೆ 4:45 ಭಾಷಾಭಾರತಿ ವಿಶಿಷ್ಟ ಹಿಂದಿ ಪಾಠ ಸರಣಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಇನ್ನು ಮುಂದೆ ಮೂಡಿ ಬರ್ತಾ ಇದೆ ಚಂದನದ ಗೊಂಬೆ ಚಿತ್ರದ ಗೀತೆ. ಚಿವುದೇಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ. ಈ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಚಂದ್ರಕಲಾ, ಸಿದ್ಧನಾಯಕ್, ಹನ್ವಿತಾ ಹಾಗೂ ಭುವಿ. KBL ಸೆಂಚುರಿ ಮೈಸೂರಿನಿಂದ.

0: ಯೋಗವಾಣಿ
1: ಯೋಗವಾಣಿ ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಇನ್ನು ಮುಂದೆ ಪ್ರೇಮ ಪರ್ವ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ವಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಮೈಸೂರಿನ ಕುವೆಂಪು ನಗರದಿಂದ ಗಣೇಶ್, ಚಂದ್ರಕಲಾ, ಅನು, ವಿಜಯರೇಖಾ ಹಾಗೂ ಮುಮಿ ಅವರು. ಶ್ಯಾಮಸುಂದರ ಕುಲಕರ್ಣಿ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

0: 102.5
1: ಆಕಾಶವಾಣಿ ಮೈಸೂರು.
2: ಕರೆಗೊಂದು ಗೀತೆ,
3: ಕರೆಗೊಂದು ಗೀತೆ,
0: ನಿಮ್ಮ ಅಪೇಕ್ಷೆಯ ಗೀತೆಗಳು
4: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
5: ಹೃದಯ ತುಂಬಿ
2: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
6: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
0: ಕರೆ ಮಾಡಿ
4: 251-2582
0: ಅಥವಾ 251-0089.
2: ಎಸ್ಟಿಡಿ ಕೋಡ್ 0821.
7: ಹಲೋ, ಮೋಹನ್ ಸ್ಪೀಕಿಂಗ್.
0: ನಿಮ್ಮ ಮೆಚ್ಚಿನ ಗೀತೆ
4: ಕೇಳಿ
2: ಆನಂದಿಸಿ.
8: ಆರ್ ಎನ್ ಜಯಗೋಪಾಲ್ ಅವರ ಗೀತ ರಚನೆ ಇರುವಂತಹ ಹೆಣ್ಣಿನ ಸೇಡು ಚಿತ್ರದ ಗೀತೆ ಈಗ ಮೂಡಿ ಬರ್ತಾ ಇದೆ. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಜಯಚಂದ್ರನ್. ಸಂಗೀತ ಸಂಯೋಜಕರು ರಮೇಶ್ ನಾಯ್ಡು. ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಹೊಸಕೋಟೆಯಿಂದ ಲತಾ ಸುಹಾಸ್ ಅವರು.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಸದ್ವಿದ್ಯಾ ಸೆಮಿ ರೆಸಿಡೆನ್ಷಿಯಲ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯದ 2ನೇ ಭಾಗ.
1: ಬಣ್ಣದ ಕನಸುಗಳು, ಅದಕ್ಕಿಂತಲೂ ಹೆಚ್ಚು ಭಯಗಳು. ಸಹಾಯಕ್ಕೆ ಯಾರೂ ಇಲ್ಲ, ಎಲ್ಲರೂ ತಮ್ಮದೇ ಲೋಕದಲ್ಲಿ. ಆದರೆ ಈ ಯುವಕ ಶಕ್ತಿ ಇರುವ ಹೃದಯದವ.
0: ನೆನಪಿಡಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6.
2: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಈಗ ಕೇಳೋಣ ಆಟೋ ರಾಜ ಚಿತ್ರದ ಗೀತೆ. ಶಿವದೇಶಂಕರ್ ಅವರ ಸಾಹಿತ್ಯ ಹಾಗೂ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಈ ಗೀತೆಗಾಗಿ ನಮಗೆ ಪ್ರೀತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಕುಶಾಲ್ ನಗರದಿಂದ ರಜನಿ ಹಾಗೂ ಪ್ರಸನ್ನ ಅವರು.

ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಬೆಟ್ಟದ ಹುಲಿ ಚಿತ್ರದ ಗೀತೆ ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್. ಗೀತಪ್ರಿಯ ಅವರ ಸಾಹಿತ್ಯ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಟಿಜಿ ಲಿಂಗಪ್ಪ.

0: ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಅನೇಕರು ನಮಗೆ ಪ್ರೀತಿಯಿಂದ ಸಂದೇಶವನ್ನು ಕಳಿಸಿದ್ರು. ಬನ್ನಿ, ಯಾರೆಲ್ಲ ಕಳಿಸಿದ್ರು ಅಂತ ಕೇಳೋಣ. ನಂಜನಗೂಡಿನಿಂದ ಮಹೇಶ್ ನಾಯಕ್ ಅವರು, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜ್ ಅವರು, ಹಾಗೆ ಶ್ರೀರಂಗಪಟ್ಟಣ ತಾಲೂಕು ಬಲ್ಲೇನಹಳ್ಳಿ ಗ್ರಾಮದಿಂದ ಬಿಟಿ ದಾಸ್ ಪ್ರಕಾಶ್ ಅವರು, ಮರಿನಂಜ ಮತ್ತು ಕುಟುಂಬ ಗುಂಡ್ಲುಪೇಟೆಯಿಂದ, ಸುಭಾನ್ ಕೋರಿ ಹಗರಿ ಬೊಮ್ಮನಹಳ್ಳಿಯಿಂದ ರಮಾನಂದ್ ಮತ್ತು ಕುಟುಂಬ ನೇತಾಜಿನಗರ, ಎಚ್ಡಿ ಮಂಜುರಾಣಿ ಮತ್ತು ಕುಟುಂಬ ವಿಜಯನಗರ ನಾಲ್ಕನೇ ಹಂತದಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ, ಹನುಮನಾಳು ಶಿಲ್ಪಿ ರಮೇಶ್ ಮತ್ತು ಕುಟುಂಬ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನಿಂದ, ಮುಗುಳಖೋಡ ಶಿವಲಿಂಗಯ್ಯ ಹಿರೇಮಠ ಮತ್ತು ಕುಟುಂಬ ನಜರ್ಬಾದ್ ಮೈಸೂರಿನಿಂದ, ಯೋಗಾನಂದ ರಂಪುರೆ ಮತ್ತು ಕುಟುಂಬದವರು, ವಿಜಯ ನಾಗೇಂದ್ರ ಮತ್ತು ಕುಟುಂಬ ಎನ್ಆರ್ ಮೊಹಲಾ ಮೈಸೂರಿನಿಂದ, ಪುಷ್ಪ ಹೂಟಗಳ್ಳಿ ಮೈಸೂರಿನಿಂದ, ಮಂಜು ಕೂದನಹಳ್ಳಿ ಮೈಸೂರಿನ ಗಣೇಶ್ ನಗರದಿಂದ, ಹೇಮರಾಜು ಮತ್ತು ಕುಟುಂಬ, ಪದ್ಮರಾಜ್ ಕಲ್ಯಾಣಗಿರಿ ಮೈಸೂರಿನಿಂದ, ವಿಷ್ಣು ಟೈಲರ್ಸ್ ಮೈಸೂರು ಇವರ ಶಿವಕುಮಾರ್ ಮತ್ತು ಕುಟುಂಬದವರು ಇವರ ವತಿಯಿಂದ, ಗುಂಡ್ಲುಪೇಟೆಯಿಂದ ನಂದೀಶ್ ಮತ್ತು ಕುಟುಂಬ, ಬಿಂದು ಪ್ರಕಾಶ್ ಬೆಂಗಳೂರು, ಸಂತೆ ಬಾಚಳ್ಳಿ ಕೆಆರ್ ಪೇಟೆಯಿಂದ ನಂಜುಂಡಸ್ವಾಮಿ ಮತ್ತು ಕುಟುಂಬದವರು, ವಿಜಯಪುರದಿಂದ ಪೂಜಾ ಮತ್ತು ಕುಟುಂಬ, ಎಸ್ವಿಪಿ ನಗರದಿಂದ ವಸಂತ ಲಕ್ಷ್ಮಿಯವರು, ಕೆಆರ್ ಪೇಟೆಯಿಂದ ಸುಚಿತ್ರ, ಕಿಕ್ಕೇರಿಯಿಂದ ನಾಗರತ್ನ ಶ್ರೀನಿವಾಸ್, ನಂಜನಗೂಡು ತೊರೆಮಾವು ಗ್ರಾಮದಿಂದ ವೆಂಕಟೇಶ್ ಹನುಮಯ್ಯ ಮತ್ತು ಕುಟುಂಬದವರು, ಪಾಂಡವಪುರದಿಂದ ನೇತ್ರಾವತಿ ಮತ್ತು ಕುಟುಂಬದವರು, ಹೂಟಗಳಿಯಿಂದ ಶಾಂತಾ ರಮೇಶ್ ಹಾಗೂ ಸಿದ್ದಪ್ಪ ಸ್ಕ್ವೇರ್ ಮೈಸೂರಿನಿಂದ ರಮಾಮಣಿಯವರು, ಇಷ್ಟು ಜನ ನಮಗೆ ಪ್ರೀತಿಯಿಂದ ಸಂದೇಶವನ್ನು ಕಳಿಸಿದ್ರು. ಎಲ್ಲ ಶ್ರೋತೃಗಳಿಗೆ ಕಾರ್ಯಕ್ರಮವನ್ನು ಆಲಿಸಿದ್ದಕ್ಕೆ ಹಾಗೂ ಸಂದೇಶಗಳನ್ನು ಕಳಿಸಿದ್ದಕ್ಕಾಗಿ ಆತ್ಮೀಯ ನಮಸ್ಕಾರಗಳು. ಶ್ರೋತೃಗಳೇ, ಈಗ ಸಮಯ ಸರಿಯಾಗಿ 5:56:55.
1: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, 1,00,000 ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
3: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11:00 to 12:00
2: ಆಟದ ಗತ್ತು ಗಮ್ಮತ್ತು,
3: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
2: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
3: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
2: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
3: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
2: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
3: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 6 ಗಂಟೆ. ಇನ್ನು ಮುಂದೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ರೋತೃಗಳೇ, ಇಂದು ಸಂಜೆ 6:10 ಸರಿಯಾಗಿ ಪ್ರಾಯೋಜಿತ ಕಾರ್ಯಕ್ರಮ ಹರಿತೆ ಜಗತ್ತು, ಸಸ್ಯವೈದ್ಯರ ಕಿವಿಮಾತು. ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ. ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ಟೆಕ್ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಸಾವಯವ ಕಬ್ಬಿನ ಬೇಸಾಯ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಳ್ಳೂರು ಗ್ರಾಮದ ಬಿಟಿ ಶಿವರಾಮಯ್ಯ ಮತ್ತು ಬಿಎಸ್ ಪ್ರಭುಲಿಂಗ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಇಂದು ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. ರಾತ್ರಿ 8:00 ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. 8:10 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಈಶಾನ್ಯ ರಾಜ್ಯಗಳು ಅಂದರೆ ಅಷ್ಟಲಕ್ಷ್ಮಿ, ಈ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ ಮೂಡಿಬರಲಿದೆ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ ಕೇಳಬಹುದು. ಇಂದು ರಾತ್ರಿ 9:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಕುರಿತು ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಲಿಖಿತ ಎಂಪಿ ಮತ್ತು ಸ್ವರ್ಣದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಇನ್ನು ಇಂದು ರಾತ್ರಿ 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಯುಎಸ್ ಪ್ರಸಾದ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸ್ಯಾಕ್ಸೋಫೋನ್ ವಾದನವನ್ನು ಕೇಳುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ.

0: ಇನ್ನು ನಾಳೆ ಬೆಳಗ್ಗೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಿನಿಮಾಯಾನ, ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ, ಪ್ರಸ್ತುತಿ ಶ್ರೀನಿವಾಸ್ ಪ್ರಸಾದ್. ಗಮನಿಸಿ, ಈ ಕಾರ್ಯಕ್ರಮದ ಮರುಪ್ರಸಾರ 6:10. ನಾಳೆ ಬೆಳಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿಯವರ ಕೆನ್ನಾಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. ಇನ್ನು 7:30 ಸೇವಾವಾಹಿನಿ ಪ್ರಸಾರವಾಗಲಿದೆ. 7:45 10:15 ಹಾಗೂ 4:45 ಚಿತ್ರಗೀತೆಗಳನ್ನು ಕೇಳಬಹುದು. ನಾಳೆ ಬೆಳಗ್ಗೆ 8:30 ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 9:40 ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನ ಮಹಾದಾನ, ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪಲ್ಲವಿ ಪಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಬೆಳಗ್ಗೆ 10:00 ಕೇಳಿಗಿಳಿಗಳೇ ಕಥೆ ಕೇಳು ಪುಟ್ಟ, ಪ್ರಸ್ತುತಿ ಬಿಜಿ ಕವಿತಾ. 10:30 ಮಕ್ಕಳ ಮಂಟಪ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ, ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗ ಮತ್ತು ಮಕ್ಕಳು ಕುರಿತು ಯೋಗ ಶಿಕ್ಷಕಿ ಆಶಾದೇವಿ ಎನ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. 11:00 ಮಿಶ್ರ ಮಾಧುರ್ಯ ಪ್ರಸಾರವಾಗಲಿದೆ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ಧಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ ಸಂವಾದದಲ್ಲಿ ಭಾಗವಹಿಸುತ್ತಾರೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ರಜತ್ ಎಸ್ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಬಹುದು. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಾಮರಾಜನಗರ ಸಿದ್ದಯ್ಯನಪುರದ ಭಾಗ್ಯಮ್ಮ ಮತ್ತು ಸಂಗಡಿಗರಿಂದ ಹಾಡುಗಳನ್ನು ಕೇಳಬಹುದು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿಯಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಎಂಎಸ್ ಕೀರ್ತನ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 1:30 ಹಾಗೂ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಶ್ರೋತೃಗಳೇ, ಇದುವರೆಗೂ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಂಡ್ರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಾ ಇದೆ 6:05. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳೋಣ.
1: This is Akashvani, the news read by Valsa Williams. Prime Minister Narendra Modi embarked on a 6-day visit to France and Slovakia today to further deepen bilateral ties with the two European countries. On the first leg of the visit, the Prime Minister will reach the French city of Nice tonight. Mr. Modi will hold bilateral talks with President Emmanuel Macron tomorrow. Both leaders will jointly inaugurate the Bharat Innovates event. In his departure statement, Mr. Modi said the focus of the visit to France will be on boosting economic as well as cultural linkages between the two countries. Our correspondent covering the Prime Minister's visit to Nice has filed this report.
2: Nearly 10,000 Indian students are today studying in France, with both countries working towards 30,000 by 2030. In conversation with Akashvani, the Ambassador of India to France, Sri Sanjeev Sankla, emphasizes that the Prime Minister's upcoming visit is set to further deepen the people-to-people ties.
3: There is a core belief that key partnerships, for instance with France we have now special global strategic partnership, they have to be driven by people-to-people relationship. There is only a certain point up to which the governments can push the relationship. So the relationship has to become much more organic, and that's why increasingly there's a focus on deepening these ties. They span a number of areas.
2: It is precisely the spirit of research, innovation and people-to-people connect that Bharat Innovates brings to Nice tomorrow, and with it the promise of a partnership that only grows stronger. Shailesh Menon for Akashvani News, Nice, France.
1: Union Home Minister Amit Shah today directed the High-Level Committee on Demographic Change to study the shift in population structure in border districts. Chairing the meeting of the committee, Mr. Shah also asked the panel to visit border areas, metro cities and industrial towns for an assessment of changes because of illegal migration and other unnatural causes. An AN-32 transport aircraft of the Indian Air Force crashed at the Jorhat Air Force Station in Assam this morning during a routine sortie, claiming the lives of five air warriors. Indian Air Force IAF said a court of inquiry is being constituted to ascertain the cause of the accident. Defence Minister Rajnath Singh has expressed grief over the loss of five air warriors in a social media post. Mr. Singh said their courage and service to the nation will always be remembered with pride and gratitude. The government has appointed Lieutenant General Dheeraj Seth as the next Chief of the Army Staff with effect from the 30th of this month. He is presently serving as the Vice Chief of the Army Staff. The present Chief of the Army Staff, General Upendra Dwivedi, is retiring from service the same day. Union Home Minister Amit Shah today said that Prime Minister Narendra Modi has nurtured a new culture of education, skills, innovation and startups across the country over the past 12 years. In a social media post, Mr. Shah said, India now has the world's second largest higher education network due to various policies undertaken by the Prime Minister. The five-day BRICS Agriculture Conference held in Indore, Madhya Pradesh came to a historic close today. At the end of the conference, the Indore Declaration was adopted unanimously. The declaration outlines key decisions on food security, farmer welfare, climate-friendly farming, agricultural trade and digital agriculture. Union Agriculture Minister Shivraj Singh Chauhan said that BRICS nations represent nearly half of the world's population and contribute around 42% of global agricultural output. He said the Indore Declaration is not just a document of agreement, but a symbol of the collective will and shared responsibility of BRICS nations. Union Minister of State for Information and Broadcasting, Dr. L. Murugan, has said that efforts are underway to implement the One Nation, One Election proposal in the country. Speaking to media persons in Puducherry today, Dr. Murugan said simultaneous elections would help reduce expenditure and ensure more efficient utilization of manpower and resources. In cricket, Afghanistan were 17 for 2 in 3 overs against India in a rain-affected first one-day international of the three-match series in Dharamshala. The match was reduced to 25 overs per side after relentless rains delayed the start. India won the toss and elected to field first. And with that, we end this news bulletin.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 6:10:10.
1: ಆಕಾಶವಾಣಿ ಮೈಸೂರು.
2: ಹರಿತೇ ಜಗತ್ತು
1: ಸಸ್ಯ ವೈದ್ಯರ ಕಿವಿಮಾತು
2: ಪ್ರಾಯೋಜಿತ ಬಾನುಲಿ ಸರಣಿ.
3: ಹಸಿರು ಸಿರಿಯಲ್ಲಿ ಮನಸ್ಸು ಮೆರೆಯಲಿ ನವಿಲೆ.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
4: ಹೊಸ ಚಿಗುರು ಹಳೆಬೇರು
3: ಕೂಡಿರಲು ಮರಸುವ.
1: ಪ್ರಸ್ತುತಿ ಡಾಕ್ಟರ್ ವಸಂತಕುಮಾರ್ ತಿಮ್ಮಕಾಪುರ.
5: ಗಿಡ ಈ ಗಿಡ ಒಂದೊಂದು ಜೇಂಗೋಡ.
1: ಕೇಳಿ ಕಾರ್ಯಕ್ರಮ ಹರಿತೇ ಜಗತ್ತು.
6: ನಮಸ್ಕಾರ ಶ್ರೋತೃ ಮಿತ್ರರೇ, ಇಂದು ನಾವು ಸಸ್ಯಗಳ ಪೋಷಕಾಂಶಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳೋಣ. ಒಂದು ಪ್ರಶ್ನೆ ಕೇಳ್ತೇನೆ, ನಾವು ಪ್ರತಿದಿನ ಕೇವಲ ಅನ್ನವನ್ನೇ ತಿಂದರೆ ಆರೋಗ್ಯವಾಗಿರಲು ಸಾಧ್ಯವೇ? ಖಂಡಿತ ಸಾಧ್ಯವಿಲ್ಲ. ನಮಗೆ ಅನ್ನದ ಜೊತೆಗೆ ಬೇಳೆ, ತರಕಾರಿ, ಹಾಲು, ಮಸಾಲೆ ಮತ್ತು ಉಪ್ಪು ಬೇಕು. ಇವೆಲ್ಲವೂ ಸೇರಿ ಸಮತೋಲನ ಆಹಾರ ಆಗುತ್ತೆ. ಅದೇ ರೀತಿ ಸಸ್ಯಗಳಿಗೂ ಕೇವಲ ಒಂದು ಗೊಬ್ಬರ ಸಾಕಾಗೋದಿಲ್ಲ, ಅವುಗಳಿಗೂ ಸಮತೋಲನ ಪೋಷಣೆ ಬೇಕು. ಮೊದಲನೇದಾಗಿ ನೈಟ್ರೋಜನ್ ಅಥವಾ ಸಾರಜನಕ. ನಾನು ನೈಟ್ರೋಜನ್ನ ಅನ್ನ ಅಥವಾ ಕಾರ್ಬೋಹೈಡ್ರೇಟ್ಗೆ ಹೋಲಿಸ್ತೇನೆ. ಅನ್ನ ನಮಗೆ ಶಕ್ತಿ ಕೊಡುತ್ತೆ, ಆದರೆ ಅತಿಯಾಗಿ ತಿಂದರೆ ಬೊಜ್ಜು, ಮಧುಮೇಹ ಮತ್ತು ಇತರ ಆರೋಗ್ಯ ಸಮಸ್ಯೆಗಳು ಬರ್ತವೆ. ಅದೇ ರೀತಿ ಸಸ್ಯಗಳಿಗೆ ನೈಟ್ರೋಜನ್ ಅಗತ್ಯ, ಆದರೆ ಅತಿಯಾದರೆ ಗಿಡಗಳು ತುಂಬ ಮೃದುವಾಗಿ ಬೆಳೀತವೆ, ಆಗ ಕೀಟಗಳು ಮತ್ತು ರೋಗಗಳು ಸುಲಭವಾಗಿ ದಾಳಿ ಮಾಡ್ತವೆ. ಮುಂದೆ ಪೊಟ್ಯಾಷಿಯಂ. ನಾನು ಪೊಟ್ಯಾಷಿಯಮನ್ನು ಪ್ರೋಟೀನ್ಗೆ ಹೋಲಿಸ್ತೇನೆ. ಪ್ರೋಟೀನ್ ನಮ್ಮ ದೇಹಕ್ಕೆ ಬಲ ಮತ್ತು ರೋಗ ನಿರೋಧಕ ಶಕ್ತಿ ನೀಡುವಂತೆ ಪೊಟ್ಯಾಷಿಯಂ ಸಸ್ಯಗಳಿಗೆ ಬಲ ನೀಡುತ್ತದೆ. ರೋಗ, ಬರ ಮತ್ತು ಮಿಸಿಲನ್ನು ಎದುರಿಸುವ ಶಕ್ತಿಯನ್ನು ಹೆಚ್ಚಿಸುತ್ತೆ. ನೈಟ್ರೋಜನ್ ಬೆಳವಣಿಗೆಗೆ, ಪೊಟ್ಯಾಷಿಯಂ ರಕ್ಷಣೆಗೆ. ಮೂರನೆಯದು ರಂಜಕ ಅಥವಾ ಫಾಸ್ಫರಸ್. ಇದು ಸಸ್ಯಗಳ ಶಕ್ತಿಯ ಬ್ಯಾಂಕ್. ಗಿಡಗಳ ಬೇರುಗಳ ಬೆಳವಣಿಗೆಗೆ, ಅವುಗಳು ಹೂ ಬಿಡಲು ಮತ್ತು ಕಾಯಿ ಕಟ್ಟಲು ಇದು ಅತ್ಯಗತ್ಯ. ಕ್ಯಾಲ್ಸಿಯಂ ಅಥವಾ ಸುಣ್ಣ ನಮ್ಮ ಎಲುಬುಗಳನ್ನು ಗಟ್ಟಿಗೊಳಿಸುವಂತೆ ಸಸ್ಯಗಳ ಹೊಸ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಮೆಗ್ನೀಷಿಯಂ ಸಸ್ಯಗಳ ಹಸಿರು ಬಣ್ಣದ ಕ್ಲೋರೋಫಿಲ್, ಅಂದರೆ ನಮ್ಮ ಹರಿತ್ತು, ಇದರ ಪ್ರಮುಖ ಭಾಗ. ಆದ್ದರಿಂದ ಇದು ಸಸ್ಯಗಳ ಆಹಾರ ತಯಾರಿಕೆ ಅತ್ಯಗತ್ಯ. ಇನ್ನು ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ಮಾತಾಡೋಣ. ಜಿಂಕ್, ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ, ಬೋರಾನ್ ಮುಂತಾದವುಗಳನ್ನು ನಾನು ಅಡುಗೆಯ ಮಸಾಲೆ ಪದಾರ್ಥಗಳಿಗೆ ಹೋಲಿಸ್ತೇನೆ. ಮೆಣಸು, ಜೀರಿಗೆ, ಲವಂಗ, ಏಲಕ್ಕಿ ಇವುಗಳನ್ನು ನಾವು ಬಹಳ ಕಡಿಮೆ ಪ್ರಮಾಣದಲ್ಲಿ ಬಳಸ್ತೇವೆ, ಆದರೆ ಅವುಗಳಿಲ್ಲದೆ ಊಟಕ್ಕೆ ರುಚಿ ಇರೋದಿಲ್ಲ. ಅಷ್ಟೇ ಅಲ್ಲ, ಅವುಗಳಲ್ಲಿ ಔಷಧೀಯ ಗುಣಗಳು ಇವೆ. ಅದೇ ರೀತಿ ಸೂಕ್ಷ್ಮ ಪೋಷಕಾಂಶಗಳು ಸಸ್ಯಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಬೇಕಾದರೂ ಅವು ಬೆಳವಣಿಗೆ, ಹೂ ಬಿಡುವಿಕೆ, ಕಾಯಿ ಹಿಡಿತ ಮತ್ತು ಆರೋಗ್ಯದಲ್ಲಿ ದೊಡ್ಡ ಪಾತ್ರ ವಹಿಸುತ್ತವೆ. ಈ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಬೋರಾನ್ ಬಗ್ಗೆ ವಿಶೇಷವಾಗಿ ಹೇಳಲೇಬೇಕು. ನಾನು ಬೋರಾನನ್ನು ನಮ್ಮ ಅಡಿಗೆಯಲ್ಲಿ ಉಪ್ಪಿಗೆ ಹೋಲಿಸುತ್ತೇನೆ. ಉಪ್ಪು ಬಹಳ ಕಡಿಮೆ ಪ್ರಮಾಣದಲ್ಲಿ ಬೇಕು, ಆದರೆ ಉಪ್ಪಿಲ್ಲದ ಊಟವನ್ನು ತಿನ್ನಲು ಸಾಧ್ಯವಿಲ್ಲ. ಉಪ್ಪು ಹೆಚ್ಚಾದರೂ ಊಟ ಹಾಳಾಗುತ್ತದೆ. ಅದೇ ರೀತಿ ಬೋರಾನ್ ಕಡಿಮೆಯಾದರೂ ಸಮಸ್ಯೆ, ಹೆಚ್ಚಾದರೂ ಸಮಸ್ಯೆ. ಬೋರಾನ್ ಕೊರತೆಯಾದರೆ ಹೂವುಗಳು ಉದುರೋಗ್ತವೆ, ಕಾಯಿ ಸರಿಯಾಗಿ ಹಿಡಿಯೋದಿಲ್ಲ, ಹೆಚ್ಚು ಆದರೆ ವಿಷಕಾರಿತನ ಉಂಟಾಗುತ್ತೆ. ಆದ್ದರಿಂದ ನಾನು ಯಾವಾಗಲೂ ಹೇಳೋದು, ಬೋರಾನ್ ಸಸ್ಯಗಳ ಉಪ್ಪು, ಸೂಕ್ಷ್ಮ ಪೋಷಕಾಂಶಗಳು ಸಸ್ಯಗಳ ಮಸಾಲೆ. ಪ್ರಿಯ ಶ್ರೋತೃಗಳೇ, ಅನ್ನ, ಬೇಳೆ, ತರಕಾರಿ, ಮಸಾಲೆ ಮತ್ತು ಉಪ್ಪು ಸೇರಿ ಹೇಗೆ ಒಳ್ಳೆಯ ಊಟವಾಗುತ್ತದೆಯೋ, ನೈಟ್ರೋಜನ್, ರಂಜಕ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಗಂಧಕ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಸೇರಿ ಸಸ್ಯಗಳಿಗೆ ಸಂಪೂರ್ಣ ಪೋಷಣೆ ನೀಡುತ್ತವೆ. ಸಮತೋಲನ ಆಹಾರ ಆರೋಗ್ಯವಂತ ಮನುಷ್ಯನನ್ನು ರೂಪಿಸಿದರೆ ಸಮತೋಲನ ಪೋಷಣೆ ಆರೋಗ್ಯವಂತ ಸಸ್ಯವನ್ನು, ಅಂದರೆ ಬೆಳೆಯನ್ನು ರೂಪಿಸುತ್ತದೆ.
2: ಹರಿತೇ ಜಗತ್ತು
1: ಸಸ್ಯ ವೈದ್ಯರ ಕಿವಿಮಾತು ಕಾರ್ಯಕ್ರಮ ಆಲಿಸಿದಿರಿ.
7: ಮರವಾಗೆಲೆವೋ ಜೀವವೇ ಮರವಾಗು.
1: ಪ್ರಾಯೋಜಕರು ಗ್ರೀನ್ ಲೈಫ್ ಕ್ರಾಪ್ ಟೆಕ್ ಮೈಸೂರು.
2: ನಿಮ್ಮ ಬೆಳೆಗಳಿಗೆ ವೈರಸ್ ಕಾಟವಿದೆಯೇ?
1: ಪವರ್ ಪ್ಲಸ್ ಬಳಸಿ
2: ಬೆಳೆಗೆ ಸಾರ,
1: ರೋಗ ದೂರ,
2: ಬೆಳೆ ಚಂದ,
1: ರೈತನ ಮೊಗವಂದ.
2: ರೈತನ ನಂಬಿಕೆಗೆ ಮತ್ತೊಂದು ಹೆಸರೇ
1: ಪವರ್ ಪ್ಲಸ್.
2: ಸಂಪರ್ಕಿಸಿ
1: ಗ್ರೀನ್ ಲೈಫ್ ಕ್ರಾಪ್ ಟೆಕ್, ವಿಜಯನಗರ 3ನೇ ಹಂತ, ಮೈಸೂರು.
2: ಮೊಬೈಲ್ ಸಂಖ್ಯೆ 9880062279.
1: ಪ್ರಸ್ತುತಿ ಡಾಕ್ಟರ್ ವಸಂತ ಕುಮಾರ್ ತಿಮ್ಮಕಾಪುರ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 6:15:30.
8: ನಿಮ್ಮ ಮಗುವಿನ ಉಜ್ವಲ ಭವಿಷ್ಯದ ಚಿಂತನೆಯಲ್ಲಿದ್ದೀರಾ? ಹಾಗಾದರೆ ನಿಮ್ಮ ಸರಿಯಾದ ಆಯ್ಕೆ ಮೈಸೂರು ಕುವೆಂಪು ನಗರದಲ್ಲಿರುವ ಹೆಸರಾಂತ ಬಿಜಿಎಸ್ ಶಾಲೆ. ಸ್ಟೇಟ್ ಮತ್ತು ಸಿಬಿಎಸ್ಇ ಪಠ್ಯಕ್ರಮಗಳು, ಅನುಭವಿ ಶಿಕ್ಷಕರು, ಎಐ ಮತ್ತು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆ, ಪ್ರಾಯೋಗಿಕ ಬೋಧನಾ ವಿಧಾನ, ವಿಶಾಲವಾದ ಆಟದ ಮೈದಾನ, ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ, ಜೊತೆಗೆ ಸಂಗೀತ, ನೃತ್ಯ, ಕರಾಟೆ ಹಾಗೂ ಸಂಸ್ಕೃತ ತರಗತಿಗಳು ಉಂಟು. ಶಾಲಾ ಬಸ್ ವ್ಯವಸ್ಥೆ ಹಾಗೂ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಇಂದೇ ಸಂಪರ್ಕಿಸಿ 08121246369.
9: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
10: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
9: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
11: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಶ್ರೋತೃಗಳಿಗೆ ಗಮನಿಸಿ, ನಾಳೆ ಮಧ್ಯಾಹ್ನ 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿಯಲ್ಲಿ ಅನುರಕ್ತೆ ಚಿತ್ರ ಪ್ರಸಾರವಾಗಲಿದೆ. 3:40 ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಿ ಜಿಕೆ ರವೀಂದ್ರ ಕುಮಾರ್. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಶ್ವಥ್ ನಾರಾಯಣ್ ಅವರು ಹಾಡಿರುವಂತಹ ಸ್ವಾತಿ ತಿರುನಾಳ್ ಅವರ ರಚನೆಗಳು ಬಿತ್ತರವಾಗಲಿವೆ. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. ಅನಂತರ 6:51 ಪಂದ್ಯ ದಿನದ ಕಡೆಯವರೆಗೆ ICC ಮಹಿಳಾ T20 ವಿಶ್ವಕಪ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಬರ್ಮಿಂಗ್ಹ್ಯಾಮ್ನಲ್ಲಿ ಇಡಗ್ ಬ್ಯಾಸ್ಟನ್ನಲ್ಲಿ ನಡೆಯುವ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನ ನೀವು ಪಂದ್ಯದ ದಿನದ ಆಟದವರೆಗೆ ಕೇಳಬಹುದು. ಇನ್ನು ನ್ಯೂಸ್ ಆನ್ ಏರ್ನಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. 6:51 ಚಿತ್ರಗೀತೆಗಳು, 7:45 ಕನ್ನಡದಲ್ಲಿ ಭಾಷಣ, ಬಸವಣ್ಣ ರೂಪಿಸಿದ ಭಾರತ, ಈ ಕುರಿತು ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ ಅವರಿಂದ ಭಾಷಣ ಮೂಡಿಬರಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 8:10 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಸಶಕ್ತ ಭಾರತ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. ಇನ್ನು 9:15 ಬೆಂಗಳೂರು ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರೂಪಕವೊಂದು ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದಿಂದ. 10:00 ಬೆಂಗಳೂರು ಕೇಂದ್ರದಿಂದ ರವಿವಾಸರಿಯ ಅಖಿಲ

ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈ ತುತ್ತು. ತಪ್ಪದೇ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಾ ಇದೆ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಫ್ರಾನ್ಸ್ ಸ್ಲೋವಾಕಿಯಾ ದೇಶಯೋಃ ಷಡ್ದಿವಸೀಯ ಯಾತ್ರಾಯೈ ಪ್ರಸ್ಥಿತಃ. ತೇನೋಕ್ತಂ ಯತ್ ಇಯಂ ಯಾತ್ರಾ ಫ್ರಾನ್ಸ್ ದೇಶೇನ ಸಹ ಆರ್ಥಿಕ ಸಾಂಸ್ಕೃತಿಕ ಸಂಬಂಧಾನ್ ಸ್ಲೋವಾಕಿಯಾ ದೇಶೇನ ಚ ಸಹ ದ್ವಿಪಕ್ಷೀಯ ಸಂಬಂಧಾನ್ ಸುದೃಢೀಕರ್ತುಂ ಕೇಂದ್ರಿತಾ ಭವಿಷ್ಯತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ದೇಶಸ್ಯ ಏವಿಯನ್ ನಗರೆ ಆಯೋಜ್ಯಮಾನೆ ಜಿ 7 ಶಿಖರ ಸಮ್ಮೇಳನೆ ಅಪಿ ಭಾಗಂ ಭಜಿಷ್ಯತಿ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಸೀಮವರ್ತಿ ಜನಪದೇಶು ಜನಸಾಂಖ್ಯಿಕೀಯ ಪರಿವರ್ತನ ವಿಷಯ ಉಚ್ಚಸ್ತರೀಯೋಪವೇಶನಸ್ಯ ಅಧ್ಯಕ್ಷಂ ಅಕರೋತ್. ಅಸಮಸ್ಯ ಜೋರಹಾಟ್ ವಾಯುಸೇನಾ ಕೇಂದ್ರೆ ಭಾರತೀಯ ವಾಯುಸೇನಾಯಾಃ N-32 ವಿಮಾನಂ ದುರ್ಘಟನಾಗ್ರಸ್ತಂ ಜಾತಂ. ಅಪಿ ಚ ಧರ್ಮಶಾಲಾಯಾಂ ಭಾರತ ಅಫ್ಘಾನಿಸ್ತಾನ ದೇಶಯೋಃ ಮಧ್ಯೆ ಪ್ರಥಮ ಏಕದಿವಸೀಯ ಕ್ರೀಡಾಯಾಂ ಪಣಕಂ ವಿಜಿತ್ಯ ಭಾರತೇನ ಪ್ರಥಮಂ ಕಂದುಕ ಕ್ಷೇಪಣಂ ಸ್ವೀಕೃತಂ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಫ್ರಾನ್ಸ್ ಸ್ಲೋವಾಕಿಯಾ ದೇಶಯೋಃ ಷಡ್ದಿವಸೀಯ ಯಾತ್ರಾಯೈ ಪ್ರಸ್ಥಿತಃ. ಗಮನಾತ್ ಪ್ರಾಕ್ ಪ್ರದತ್ತೆ ಏಕಸ್ಮಿನ್ ವಕ್ತವ್ಯೆ ತೇನ ಪ್ರೋಕ್ತಂ ಯತ್ ಭಾರತಸ್ಯ ರಣನೀತಿಕ ದೃಷ್ಟಿಕೋಣೆ ಫ್ರಾನ್ಸ್ ದೇಶಸ್ಯ ವಿಶಿಷ್ಟ ಸ್ಥಾನಂ ವರ್ತತೆ. ತೇನೋಕ್ತಂ ಯತ್ ಅಸ್ಯಾಃ ಯಾತ್ರಾಯಾಃ ಮುಖ್ಯಲಕ್ಷ್ಯಂ ಭಾರತ ಫ್ರಾನ್ಸ್ ದೇಶಯೋಃ ಆರ್ಥಿಕ ಸಾಂಸ್ಕೃತಿಕ ಸಂಬಂಧಾನಾಂ ಸುದೃಢೀಕರಣಂ ಇತ್ಯಸ್ತಿ. ಭಾರತೀಯ ಸಮಯಾನುಸಾರಂ ರಾತ್ರೌ 10:30 ಪ್ರಧಾನಮಂತ್ರಿ ಫ್ರಾನ್ಸ್ ದೇಶಸ್ಯ ನೀಸನಗರಂ ಪ್ರಾಪ್ಸ್ಯತಿ. ಪ್ರಧಾನಮಂತ್ರಿಣಃ ಆಗಮನಾತ್ ಪೂರ್ವಮೇವ ನೀಸನಗರೆ ಸ್ಥಿತೈಃ ಪ್ರವಾಸಿ ಭಾರತೀಯ ಸಮುದಾಯಸ್ಯ ಸದಸ್ಯೈಃ ನವೋದ್ಯೋಗ ಸಂಸ್ಥಾಪಕೈಃ ಉದ್ಯೋಗಪತಿಭಿಶ್ಚ ಮಹಾನ್ ಉತ್ಸಾಹಃ ಪ್ರದರ್ಶಿತಃ. ಅತ್ರಾಶಾಸ್ಯತೆ ಯತ್ ಇಯಂ ಯಾತ್ರಾ ಯುರೋಪೇನ ಸಹ ಭಾರತಸ್ಯ ಸಂಬಂಧಾನ್ ದೃಢೀಕರಿಷ್ಯತಿ. ಅಸ್ಮಾಕಂ ವಾರ್ತಾಹರೇಣ ಸೂಚಿತಂ ಯತ್ ಪ್ರಧಾನಮಂತ್ರಿಣಃ ಸ್ವಾಗತೀಕರ್ತುಂ ತತ್ರ ಮಹತ್ಯಃ ಸಜ್ಜಾಃ ವಿಹಿತಃ. ಪ್ರವಾಸಿ ಭಾರತೀಯಾಶ್ಚ ಪ್ರಧಾನಮಂತ್ರಿಣಾ ಸಹ ಸಂವಾದಂ ಕರ್ತುಂ ಉತ್ಸುಕಾಃ ಸಂತಿ. ಅದ್ಯತ್ವೇ ಪ್ರಾಯಃ 10,000 ಭಾರತೀಯ ಛಾತ್ರಾಃ ಫ್ರಾನ್ಸ್ ದೇಶೇ ಅಧ್ಯಯನರತಾಃ ಸಂತಿ. ಸಹೈವ ಉಭಾವಪಿ ದೇಶೌ 30,000-2,000 ಪರ್ಯಂತಂ ಏತಾಂ ಸಂಖ್ಯಾಂ 30,000 ಯಾವತ್ ಪ್ರಾಪಯಿತುಂ ಕಾರ್ಯರತೌ ವರ್ತೇತೆ. ಫ್ರಾನ್ಸ್ ದೇಶೇನ 18 35 ಪರ್ಯಂತಾನಾಂ ಆಯುವರ್ಗೀಯಾಣಾಂ ಕೃತೆ 5-ವರ್ಷೀಯ ಶೆಂಗೆನ್ ವೀಸಾ ಸಹೈವ 2-ವರ್ಷೀಯ ಶಿಕ್ಷಾಪರಕ ಕಾರ್ಯಾನುಮತಿಃ ಏವಮೇವ ಯುವಾ ವ್ಯಾವಸಾಯಿಕ ಯೋಜನಾಯಾಶ್ಚ ನವೀನ ದ್ವಾರಾಣಿ ಉದ್ಘಾಟಿತಾನಿ. ಆಕಾಶವಾಣ್ಯಾ ಸಹ ಸಂವಾದ್ಯ ಫ್ರಾನ್ಸ್ ದೇಶೇ ನಿಯುಕ್ತಃ ಭಾರತಸ್ಯ ರಾಜದೂತಃ ಶ್ರೀ ಸಂಜೀವ್ ಸಾಂಗ್ಲಾ ಇತ್ಯಸೌ ಸಬಲಂ ಪ್ರೋಕ್ತವಾನ್ ಯತ್ ಪ್ರಧಾನಮಂತ್ರಿಣಃ ಇಯಂ ಯಾತ್ರಾ ಉಭಯ ದೇಶಯೋಃ ಜನಾನಾಂ ಪಾರಸ್ಪರಿಕ ಸಂಬಂಧಾನ್ ದೃಢಯಿಷ್ಯತಿ. ಅತ್ರಾಂತರೆ ಪ್ರಧಾನಮಂತ್ರಿಣಾ ಪ್ರೋಕ್ತಂ ಯತ್ ತಸ್ಯ ಇಯಂ ಐತಿಹಾಸಿಕ ಸ್ಲೋವಾಕಿಯಾ ಯಾತ್ರಾ ದ್ವಿಪಕ್ಷೀಯ ಸಂಬಂಧಾನ್ ಪ್ರಬಲೀಕರಿಷ್ಯತಿ. ಯಾತ್ರಾವಧೌ ಪ್ರಧಾನಮಂತ್ರಿ ಸ್ಲೋವಾಕಿಯಾ ದೇಶಸ್ಯ ನೇತೃಭಿಃ ಸಹ ಪ್ರಮುಖ ಕ್ಷೇತ್ರೇಷು ಸಹಯೋಗಂ ವರ್ಧಯಿತುಂ ಉಚ್ಚಸ್ತರೀಯ ಚರ್ಚಾಮಪಿ ವಿಧಾಸ್ಯತಿ. ಸ್ಲೋವಾಕಿಯಾ ಯಾತ್ರಾಂ ಪರಿಸಮಾಪ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಸ್ಯ ಮಾಸಸ್ಯ 16-17 ಚ ದಿನಾಂಕೆ ಆಯೋಜ್ಯಮಾನೆ G-7 ಶಿಖರ ಸಮ್ಮೇಳನೆ ಭಾಗಂ ಗ್ರಹೀತುಂ ಪುನಃ ಫ್ರಾನ್ಸ್ ದೇಶಂ ಗಮಿಷ್ಯತಿ. ಪ್ರಧಾನಮಂತ್ರಿಣಾ ಸ್ಪಷ್ಟೀಕೃತಂ ಯತ್ G-7 ಸಮ್ಮೇಳನೆ ಭಾರತಸ್ಯ ಇಯಂ ಉಪಸ್ಥಿತಿಃ ವೈಶ್ವಿಕ ಪಟಲೆ ದೇಶಸ್ಯ ವರ್ಧಮಾನಂ ಗೌರವಂ ತಥಾ ಚ ಅನ್ಯ ದೇಶಾನಾಂ ಭಾರತಮಾಲಕ್ಷ್ಯ ದೃಢವಿಶ್ವಾಸಂ ಪ್ರದರ್ಶಯತಿ. ತೇನ ಏತದಪಿ ಪ್ರೋಕ್ತಂ ಯತ್ ಭಾರತಂ ನಿರಂತರಂ ಅಷ್ಟಮವಾರಂ G-7 ಸಮ್ಮೇಳನೆ ಆಮಂತ್ರಿತಂ. ಅಂತತಃ ಪ್ರಧಾನಮಂತ್ರಿ ಜೂನ್ ಮಾಸಸ್ಯ 8 ಪೇರಿಸ್ ನಗರೆ ಸ್ವಯಾತ್ರಾಂ ಸಮಾಪಯಿಷ್ಯತಿ. ಯತ್ರ ಸಹ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿನಾ ಇಮ್ಯಾನುಯೆಲ್ ಮೆಕ್ರಾನ್ ಇತ್ಯಮುನಾ ಸಹ ವಿವಾಟೆಕ್ 26,000-2,000 ಭಾಗಂ ಭಜಿಷ್ಯತಿ. ಗೃಹಮಂತ್ರಿ ಅಮಿತ್ ಶಾಹ ಅದ್ಯ ಜನಸಂಖ್ಯಾ ಪರಿವರ್ತನಮಧಿಕೃತ್ಯ ಸಭಾಯಾಃ ಅಧ್ಯಕ್ಷತಾಂ ಅಕರೋತ್. अपि च जनसंख्या आयोगं निर्दिष्टवान् यत् सीमवर्ति जनपदेषु जनसंख्यायाः परिवर्तनविषये अध्ययनं कुर्यादिति। सभायां श्रीशाहः आयोगं परिस्थितेः समीक्षार्थम् आदेशं प्रदत्तवान्। विगतमासे केन्द्रप्रशासनेन अवैधप्रवासने अन्य असामान्यकारणैः च जनसंख्यायां परिवर्तनविषये अध्ययनार्थम् उच्चस्तरीयसमितेः गठनं कृतम्। भारतीयवायुसेनया असमराज्यस्य जोरहाटक्षेत्रे अद्य प्रातः AN-32 विमानदुर्घटनायां 5 वायुसैनिकानां निधने शोकः प्रकटितः। एकस्मिन् सामाजिकपटले प्रकाशिते सन्देशे भारतीयवायुसेनया सूचितं यत् स्क्वाड्रन् लीडर् प्रशान्तसिंहः, फ्लैट् लेफ्टिनेण्ट् शुभमकुमारः, सार्जेण्ट् जितेन्द्रशर्मा, वायुखेमा रामकुमावतः, अग्निवीरः वायुदानिश् आलम च अस्यां विमानदुर्घटनायां 5 तत्त्वे विलीनाः। वायुसेना शोकसन्तप्त परिवाराणां प्रति संवेदनां प्रकटितवती। रक्षामन्त्री राजनाथसिंहः AN-32 विमानदुर्घटनायां 5 वायुसैनिकानां निधने शोकं प्रकटितवान्। संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज़ ऑन AIR चलदूरभाष्यतन्त्रांशे अपि समुपलब्धो भविष्यति। उत्तराखण्डस्य देहरादूनस्थितायां भारतीयसैन्य अकादम्याम् 58-अधिकैकशततमं दीक्षान्तसञ्चलनम् अतीव वैभवेन आयोजितम्। भारतीयसेनायाः शौर्यपरम्परायाम् अद्य 81-अधिकचतुश्शतं नूतनाः युवाधिकारिणः सम्मिलिताः अभवन्। अत्रावसरे राष्ट्रपतिपदासीना द्रौपदी मुर्मुः समीक्षा अधिकारित्वेन अस्य भव्यसञ्चलनस्य निरीक्षणम् अकरोत्। अयमुत्सवः छात्रसैनिकानां कठोरसैन्यप्रशिक्षणस्य सफलतापूर्वकं समापनस्य प्रतीकमासीत्। दीक्षान्तसमारोहे युवाधिकारिणः अनुकरणीय अनुशासनं, निष्ठां, सैन्यभावनां च प्रदर्श्य अतीव सुस्पष्टं सञ्चलनं कृतवन्तः। अकादम्याः इतिहासे महिलाछात्रसैनिकानां दीक्षान्तसमारोहं विशिष्टकीर्तिमानत्वेन वर्णयन्ति राष्ट्रपतिः अवदत् यत् इदं देशे महिला नेतृत्व युतस्य विकासस्य दिशि प्रेरणास्पदमस्ति।
2: I am specially delighted to see 9 women cadets. This is watershed moment in the history of IMA. It is not only a milestone in the history of India's defense forces but also an inspiring example of India's march towards women-led development. I am sure that many more women cadets will join the academy.
3: श्रीमती मुर्मुः युवाधिकारिणः प्रबोधितवती यत्ते जीवने निरन्तरं शिक्षार्थिनः भवेयुः, साहसिकनिर्णयान् स्वीकुर्युः, सहैव सुरक्षासमाह्वानानि सम्मुखीकुर्वन्तः नैतिकनेतृत्वस्य प्रदर्शनं कुर्युः।
2: In an era of rapidly changing security challenges, technological advances and complex global environments, the Indian Army must remain adaptive and future ready. I urge you to be lifelong leaders, learners, courageous decision makers and ethical leaders. As army officers, you will be responsible for leading, guiding and caring for the soldiers.
3: रक्षामन्त्रिणा राजनाथसिंहेन अद्य नूतन नियुक्तेभ्यः भारतीय वायुसेनायाः अधिकारिभ्यः प्रबोधितं यत् परिवर्तिते सुरक्षावातावरणे तैः ड्रोन विमानानां उपग्रहाणां रोबोटिक सदृशाणां युद्धप्रविधीनां प्रयोगो विधेयः। सः अद्य हैदराबाद नगरस्य डुण्डिगलस्थितायां वायुसेना अकादम्यां 17-अधिकद्विशततमस्य संयुक्त दीक्षांत संचलनस्य निरीक्षणं कुर्वन्नासीत्। तेनोदीरितं यत् आधुनिकयुद्ध पद्धतौ बहूनि परिवर्तनानि जातानि, अतः अधिकारिभिः नवीन युद्धप्रणालिभिः रणनीतिभिश्च सह निरन्तरं स्वज्ञानं परिष्करणीयम्। अत्रावसरे रक्षामन्त्रिणा राष्ट्रिय रक्षा अकादम्यां प्रशिक्षिताः महिला छात्रसैनिकानां प्रथमगणः अपि वायुसेनायाम् औपचारिकरूपेण नियुक्तः। एताः महिलाः गतवर्षे NDA इत्यतः उत्तीर्णाः भूत्वा शाखा विशिष्टप्रशिक्षणार्थं वायुसेना अकादम्यां प्रविष्टवत्यः। भारत अफगानिस्तान देशयोः मध्ये प्रथम एकदिवसीय क्रीडा धर्मशालायां प्रवर्तते आदौ पणकं विजित्य भारतेन प्रथमं कन्दुकक्षेपणं स्वीकृतम् अन्तिमवार्ता लेखन समयं यावत् अफगानिस्तानेन चतुक्षेपचक्रेषु द्वयोः क्रीडकयोः हानौ चतुर्विंशति धावनाङ्काः रचिताः इति वार्ताः
4: ಆಕಾಶವಾಣಿ ವಿಜ್ಞಾನದ ಮುನ್ನಡೆ
5: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ ನಮಸ್ಕಾರ ನಾನು ಡಾಕ್ಟರ್ ದೀಪಾ ಎಂಬಿ ಇಂದಿನ ವಿಷಯ ನಾವು ಬಳಸುವ ಸ್ಮಾರ್ಟ್ಫೋನ್ನ ಬಿಡಿಭಾಗಗಳು ಯಾವ ಭೂಖಂಡದ ಖನಿಜ ಸಂಪನ್ಮೂಲವಿರಬಹುದು ಗೊತ್ತೇ ವಿಶ್ವದಾದ್ಯಂತ ಜರುಗುವ ಘಟನೆಗಳನ್ನು ಕ್ಷಣ ಮಾತ್ರದಲ್ಲಿ ನಮ್ಮ ಕಣ್ಣ ಮುಂದೆ ತೋರಿಸುವ ಭೌತಿಕವಾಗಿ ನಾವು ಎಷ್ಟೇ ದೂರವಿದ್ದರೂ ನಮ್ಮನ್ನೆಲ್ಲ ಬೆಸೆಯುವ ಮಾಧ್ಯಮ ಸ್ಮಾರ್ಟ್ಫೋನ್ ಎಂಬ ಗ್ಯಾಜೆಟ್ ಹಾಗಾದ್ರೆ ನಾವು ಬಳಸುತ್ತಿರುವಂತಹ ಮೊಬೈಲ್ ಒಳಗೇನಿದೆ ಅದರ ಬಿಡಿ ಭಾಗಗಳನ್ನು ಯಾವುದರಿಂದ ತಯಾರಿಸಲಾಗಿದೆ ಕುತೂಹಲವಿದೆಯಲ್ವಾ ನಮಗೆಲ್ಲ ತಿಳಿದಿರುವಂತೆ ಕೆಮಿಸ್ಟ್ರಿಯ ಜೀವಾಳ ಮೂಲ ಧಾತುಗಳು ಇದುವರೆವಿಗೂ ಲಭ್ಯವಿರುವ 118 ಮೂಲ ವಸ್ತುಗಳ ಪೈಕಿ 50 ಹೆಚ್ಚಿನ ಧಾತುಗಳನ್ನು ಸ್ಮಾರ್ಟ್ಫೋನ್ ತಯಾರಿಕೆಯಲ್ಲಿ ಇಂದು ಬಳಸಲಾಗ್ತಾ ಇದೆ ಭೂಮಿಯೊಳಗೆ ಅಡಕವಾಗಿರುವ ಅನೇಕ ಖನಿಜ ಅದಿರು ಕಲ್ಲುಗಳಿಂದ ಸಂಸ್ಕರಿಸಿದ ವಿವಿಧ ಲೋಹಗಳು ಅಲೋಹಗಳು ವಿರಳ ಧಾತುಗಳು ಹಾಗೂ ಮಿಶ್ರ ಲೋಹಗಳು ಸೇರಿದಂತೆ ವಿವಿಧ ಮೂಲ ವಸ್ತುಗಳ ಸಮಾಗಮವೇ ಸ್ಮಾರ್ಟ್ಫೋನ್ ಉದಾಹರಣೆಗೆ ಚಿನ್ನ ಬೆಳ್ಳಿ ಪ್ಲಾಟಿನಂ ಪಲ್ಲಾಡಿಯಂ ಕಾಪರ್ ನಿಕೆಲ್ ಟ್ಯಾಂಟಾಲಂ ಕೋಬಾಲ್ಟ್ ಕ್ರೋಮಿಯಂ ಅಲ್ಯೂಮಿನಿಯಂ ಟಿನ್ ಅರ್ಸೆನಿಕ್ ಗ್ಯಾಲಿಯಂ ಮೆಗ್ನೀಷಿಯಂ ಟಂಗ್ಸ್ಟನ್ ಜಿಂಕ್ ಇತ್ಯಾದಿ ಇತ್ಯಾದಿ ಈ ಎಲ್ಲಾ ಧಾತುಗಳು ಅಡಗಿರುವ ಖನಿಜ ಸಂಪನ್ಮೂಲಗಳು ಯಾವುದೇ ಒಂದು ಭೂಖಂಡ ಅಥವಾ ಒಂದು ದೇಶದ ಸಂಪತ್ತು ಮಾತ್ರವಲ್ಲ ಬದಲಾಗಿ ಏಷ್ಯಾ ಆಫ್ರಿಕಾ ಆಸ್ಟ್ರೇಲಿಯಾ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕದ ಭೂಖಂಡಗಳಲ್ಲಿ ಸಮೃದ್ಧವಾಗಿ ಹರಡಿಕೊಂಡಿರುವ ಖನಿಜಗಳಾಗಿವೆ ಅಂದ್ರೆ ನಮ್ಮ ಕೈಯಲ್ಲಿರುವ ಫೋನ್ ಒಂದು ರೀತಿಯಲ್ಲಿ ಜಗತ್ತಿನ ಸಂಪನ್ಮೂಲಗಳ ಸಂಗ್ರಹವೇ ಆಗಿದೆ ನಮ್ಮ ಕೈಯಲ್ಲಿನ ಸ್ಮಾರ್ಟ್ಫೋನ್ ಏನಾದರೂ ಆಕಸ್ಮಿಕವಾಗಿ ಕೈಯಿಂದ ಜಾರಿ ಬಿದ್ದಾಗ ನಮ್ಮ ಗಮನವೆಲ್ಲ ಅದರ ಟಚ್ ಸ್ಕ್ರೀನ್ ಪರದೆಯ ಮೇಲೆಯೇ ಸಿಲಿಕೇಟ್ ಗಾಜು ಮತ್ತು ಪೊಟಾಷಿಯಂ ಧಾತುವನ್ನ ರಾಸಾಯನಿಕವಾಗಿ ಸೇರಿಸಿದಾಗ ಆದ ಗಾಜಿನ ರಚನೆಯೇ ಟಚ್ ಸ್ಕ್ರೀನ್ ಪರದೆ ಈ ಗಾಜಿನ ಪರದೆಯ ಮೇಲೆ ಇಂಡಿಯಂ ಮತ್ತು ಟಿನ್ ಲೋಹಗಳ ಧಾತುಗಳ ಆಕ್ಸೈಡ್ಗಳ ಲೇಪನವನ್ನ ಪರದೆಯ ಉದ್ದ ಮತ್ತು ಅಗಲವಾಗಿ ಹೆಣಿಗೆಯ ಜಾಲರಿಯಂತೆ ರೂಪಿಸಲಾಗುತ್ತದೆ ಈ ಲೇಪನವು ವಿದ್ಯುತ್ ವಾಹಕವಾಗಿ ಕೆಲಸ ನಿರ್ವಹಿಸುತ್ತದೆ ಈ ಸಿಲಿಕೇಟ್ ಗಾಜನ್ನ ತಯಾರಿಸಲು ಬೇಕಾದ ಮರಳು ಯುನೈಟೆಡ್ ಸ್ಟೇಟ್ಸ್ನಾಗಿರಬಹುದು ಪೊಟಾಷಿಯಂ ಕೆನಡಾ ಅಥವಾ ಬೆಲರಸ್ ದೇಶದ್ದಾಗಿರಬಹುದು ಇಂಡಿಯಂ ಲೋಹದ ಖನಿಜ ಸಂಪನ್ಮೂಲ ಚೀನಾದ್ದಾಗಿರಬಹುದು ರಿಪಬ್ಲಿಕ್ ಆಫ್ ಕೊರಿಯಾದ್ದು ಕೂಡ ಆಗಿರಬಹುದು ಹಾಗೂ ಟಿನ್ ಲೋಹ ಇಂಡೋನೇಷ್ಯಾದ್ದಾಗಿರಬಹುದು ಇನ್ನು ಮೊಬೈಲ್ನ ಶಕ್ತಿ ಕೇಂದ್ರ ಅವುಗಳಲ್ಲಿನ ಬ್ಯಾಟರಿಗಳು ಲಿಥಿಯಂ ಬ್ಯಾಟರಿಯ ಕ್ಯಾಥೋಡ್ ಆಗಿದ್ರೆ ಶುದ್ಧ ರೂಪದ ಗ್ರಾಫೈಟ್ ಆನೋಡ್ ಆಗಿರುತ್ತೆ ಈ ಲಿಥಿಯಂ ಆಸ್ಟ್ರೇಲಿಯಾ ಚಿಲೆ ಅರ್ಜೆಂಟೈನಾ ಅಥವಾ ಚೀನಾದ ಖನಿಜ ಸಂಪನ್ಮೂಲಗಳಿಂದ ಸಂಸ್ಕರಿಸಿದ್ದಿರಬೇಕು ಗ್ರಾಫೈಟ್ ಭಾರತದಿಂದಲೇ ತಯಾರಾಗಿರಬಹುದು ಇನ್ನು ಮೊಬೈಲ್ನ

0: ಅಂತಲೇ ಕರೆಸಿಕೊಳ್ಳುವುದು ಅವುಗಳ ಸರ್ಕ್ಯೂಟ್ ಬೋರ್ಡ್. ಇವುಗಳಲ್ಲಿ ತಾಮ್ರ, ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಲೋಹಗಳನ್ನು ಬಳಸಲಾಗುತ್ತದೆ. ತಾಮ್ರದ ಅದಿರಾದ ಚಾಕೋ ಪೈರೆಟ್ಸ್ ಚಿಲೆ ಅಥವಾ ಯುನೈಟೆಡ್ ಸ್ಟೇಟ್ಸ್, ಪೆರು, ಚೀನಾ, ಆಸ್ಟ್ರೇಲಿಯಾ, ರಷ್ಯಾ, ಇಂಡೋನೇಷ್ಯಾ, ಕೆನಡಾ ಅಥವಾ ಜಾಂಬಿಯಾದ್ದು ಕೂಡ ಆಗಿರಬಹುದು. ಚಿನ್ನ ಮತ್ತು ಪ್ಲಾಟಿನಂ ದಕ್ಷಿಣ ಆಫ್ರಿಕಾದ ಗಣಿಗಾರಿಕೆಯಿಂದ ಬಂದಿರಬಹುದು. ಇನ್ನು ಬೆಳ್ಳಿ ಮೆಕ್ಸಿಕದ್ದೋ ಅಥವಾ ಪೆರುವಿನದ್ದೋ ಆಗಿರಬೇಕು. ಮೊಬೈಲ್ನ ಕೆಪಾಸಿಟರ್ ಆಗಿ ಬಳಸುವ ಟ್ಯಾಂಟಾಲಂ ಎನ್ನುವ ಹೊಳೆಯುವ ಬೂದು ಬಣ್ಣದ ಲೋಹ ರವಾಂಡಾ, ಬ್ರೆಜಿಲ್ನ ಗಣಿಗಳಿಂದ ಸಂಸ್ಕರಣೆಗೊಂಡು ಬಂದದ್ದಿರಬಹುದು. ಸ್ಮಾರ್ಟ್ಫೋನ್ ವೈಬ್ರೇಷನ್ ಮೋಡ್ಗೆ ಕಾರಣ ಟಂಗ್ಸ್ಟನ್ ಎನ್ನುವ ಧಾತು. ಅದು ಚೀನಾದ ಗಣಿಗಳಿಂದಲೇ ಸಂಸ್ಕರಣೆಗೊಂಡು ನಿಮ್ಮ ಮೊಬೈಲ್ ತಲುಪಿರಬಹುದು. ಇವು ಉದಾಹರಣೆಗಳಷ್ಟೇ. ಮೊಬೈಲ್ನ ಇನ್ನೂ ಹಲವು ಬಿಡಿಭಾಗಗಳು ಒಟ್ಟಾಗಿ ಸ್ಮಾರ್ಟ್ಫೋನ್ ಎಂಬ ಮಾಯಾವಿ ನಮ್ಮನ್ನೆಲ್ಲ ತಲುಪಲು ಪೆಟ್ರೋಲಿಯಂ ಉತ್ಪನ್ನಗಳೂ ಬೇಕಲ್ವೇ? ಅವು ಕೂಡ ಹಲವು ದೇಶಗಳ ಸಂಪತ್ತೂ ಹೌದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 6:35:10.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಶ್ರೋತೃಗಳೇ, ಇದೊಂದು ಪ್ರಕಟಣೆ ಇದೆ, ಗಮನಿಸಿ. ರಾಜೀವ್ ಗಾಂಧಿ ವಸತಿ ನಿಗಮದ ಸೂಚನೆಯಂತೆ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆ 2.0 ಅಡಿಯಲ್ಲಿ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ವಸತಿರಹಿತ ಹಾಗೂ ನಿವೇಶನ ರಹಿತರ ಸಮೀಕ್ಷೆಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇದುವರೆಗೂ ಯಾವುದೇ ವಸತಿ ಯೋಜನೆಯಡಿ ಸೌಲಭ್ಯ ಪಡೆಯದೇ ಇರುವ ವಸತಿರಹಿತರು ಹಾಗೂ ನಿವೇಶನರಹಿತ ಮಹಿಳೆಯರು, ಹಿರಿಯ ನಾಗರಿಕರು, ವಿಶೇಷಚೇತನರು ಹಾಗೂ ಮಾಜಿ ಸೈನಿಕರು ಅರ್ಜಿ ಸಲ್ಲಿಸಬಹುದಾಗಿದ್ದು, ಅರ್ಜಿದಾರರ ಫೋಟೋ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಚುನಾವಣಾ ಗುರುತಿನ ಚೀಟಿ, ಬ್ಯಾಂಕ್ ಪಾಸ್ ಪುಸ್ತಕ, ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ಗಳು ಮತ್ತು ಇತರ ದಾಖಲೆಗಳೊಂದಿಗೆ https://pmay.urban.gov.in ಸ್ವಂತವಾಗಿ ಅಥವಾ ಗ್ರಾಹಕ ಸೇವಾ ಕೇಂದ್ರಗಳಲ್ಲಿ ಅಥವಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು 30 ಒಳಗಾಗಿ ಸಲ್ಲಿಸಬಹುದಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಗರ ಸ್ಥಳೀಯ ಸಂಸ್ಥೆಗಳ ವಸತಿ ಶಾಖೆಯನ್ನ ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಾ ಇದೆ. 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
4: ನಿಜ ಹೇಳಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನೂ ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿ

0: ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.
1: ಒಂದೇ ಬಾಳು, ಒಂದೊಂದೇ ಬದುಕು ಹೊಂದಿಕೊಂಡೇ ನಾವು ಬಾಳಬೇಕು.
2: ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ, ಅಮ್ಮ, ಮಕ್ಕಳು, ಅಜ್ಜ, ಅಜ್ಜಿ, ಬಂಧು ಬಾಂಧವರು, ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ಧಿ ಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ರಾಜ್ಯದಲ್ಲಿನ ಮಳೆ, ಬೆಳೆ, ರಸಗೊಬ್ಬರ ಪೂರೈಕೆ, ಸಿಎಸ್ಆರ್ ಶಾಲೆಗಳು, ಕಾನೂನು ಸುವ್ಯವಸ್ಥೆ, ಎಸ್ಐಆರ್ ಮತ್ತಿತರ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಬಳಿಕ ಅವರು ಶಾಲಾ ಶೈಕ್ಷಣಿಕ ವರ್ಷ ಆರಂಭದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೂ ಸಭೆ ನಡೆಸಿದರು. ಬೆಂಗಳೂರಿನಲ್ಲಿ ಆಯೋಜಿಸಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತಾ ಸಮಾವೇಶವನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಉದ್ಘಾಟಿಸಿದರು. ಇದೇ ವೇಳೆ ಅವರು ನಾವೀನ್ಯ ಆವಿಷ್ಕಾರಗಳನ್ನು ವೀಕ್ಷಿಸಿದರು. ಈ ವೇಳೆ ಸಿಎಸ್ಐಆರ್ ಮಹಾನಿರ್ದೇಶಕ ಡಾ ಎನ್ ಕಲೈ ಸೆಲ್ವಿ, ಇಸ್ರೋ ಅಧ್ಯಕ್ಷ ಡಾ ವಿ ನಾರಾಯಣನ್, ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಗಿರಿಧರ್ ಪರ್ವತ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ನಡೆಯುತ್ತಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ. ರಾಜ್ಯದ ಹಂತ 2 ಮತ್ತು ಹಂತ 3 ನಗರಗಳ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಹಾಗೂ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಸರ್ಕಾರಿ ಕಾಲೇಜುಗಳನ್ನು 50 ಅತ್ಯಾಧುನಿಕ ಎಐ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ. ಕೇಂದ್ರದ ಎಐ ಮಿಷನ್ ಸಹಭಾಗಿತ್ವದಲ್ಲಿ ಜಾರಿಯಾಗುತ್ತಿರುವ ಈ ಯೋಜನೆಗೆ ಒಟ್ಟು 10 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಮೊದಲ ಹಂತದಲ್ಲಿ 23 ಶೈಕ್ಷಣಿಕ ಸಂಸ್ಥೆಗಳನ್ನು ಪ್ರಾಯೋಗಿಕ ಕಲಿಕೆಗಾಗಿ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಆಯುಷ್ ಮಂತ್ರಾಲಯವು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ದತಿಗಳ ಅಭಿವೃದ್ಧಿಗೆ ವಿಶೇಷ ಶ್ರಮ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ದಾವಣಗೆರೆಯ ತಪೋವನ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ನ್ಯಾಚುರೋಪತಿ ಮತ್ತು ಯೋಗ ವಿಜ್ಞಾನ ಸಂಸ್ಥೆಯ ಘಟಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದವು ಕೇವಲ ರೋಗಗಳಿಗೆ ಚಿಕಿತ್ಸೆ ನೀಡುವ ವಿಜ್ಞಾನವಲ್ಲ, ಅದೊಂದು ಆರೋಗ್ಯಕರ ಜೀವನ ಶೈಲಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಧುನಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಆರೋಗ್ಯ ಸೇವೆಗಳು ಇಂದಿನ ವೈದ್ಯಕೀಯ ಕ್ಷೇತ್ರದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಪದವಿ ಪಡೆದು ಹೊರಬರುತ್ತಿರುವ ನೂತನ ವೈದ್ಯರು ಕೇವಲ ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನಕ್ಕೆ ಸೀಮಿತವಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಪಂದ್ಯಾವಳಿಗಳು ಸುಗಮವಾಗಿ ಆಯೋಜಿಸಲು ಅಗತ್ಯವಿರುವ ಭದ್ರತೆಯ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಮುಂದಿನ ತಿಂಗಳು ಕಲಬುರಗಿಯಲ್ಲಿ ಹೊಸ ಕ್ರಿಕೆಟ್ ಕ್ರೀಡಾಂಗಣ ಮತ್ತು ತರಬೇತಿ ಅಕಾಡೆಮಿಯನ್ನು ಅಭಿವೃದ್ಧಿಪಡಿಸಲು ಕಲಬುರಗಿ ಜಿಲ್ಲಾಡಳಿತ ಮತ್ತು ಕೆಎಸ್ಸಿಎ ಜೊತೆ ಸಹಭಾಗಿತ್ವ ಹೊಂದಲಿವೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ನಡೆದ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆ ನಡೆಸುವಂತೆ ಬಿಜೆಪಿ ಆಗ್ರಹಿಸಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಪ್ರಕರಣದ ಸಮಗ್ರ ತನಿಖೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ ಟೆಂಡರ್ ನೆಪದಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದ್ದು ಸ್ವತಂತ್ರ ತನಿಖೆಯಿಂದ ಮಾತ್ರ ಸತ್ಯ ಹೊರಬರಲಿದೆ ಎಂದು ಹೇಳಿದ್ದಾರೆ. ಅವ್ಯವಹಾರ ನಡೆದಿರುವ ಬಗ್ಗೆ ಸರ್ಕಾರ ಸಮಗ್ರ ತನಿಖೆ ನಡೆಸುವಂತೆ ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಶುಕ್ರವಾರ ತಡರಾತ್ರಿವರೆಗೂ ಆರೋಗ್ಯ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಚಿವರ ಮುಂದೆ ಅಳಲು ತೋಡಿಕೊಂಡ ದಾದಿಯರು ಕಳೆದ 16 ವರ್ಷಗಳಿಂದ ಕೇವಲ 17,000 ರೂಪಾಯಿ ವೇತನಕ್ಕೆ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ವೇತನ ಹೆಚ್ಚಳ ಕುರಿತು ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮನೆ ಮನೆ ಭೇಟಿ ನೀಡಿ ಮತದಾರರಿಗೆ ಗಣತಿ ನಮೂನೆ ನೀಡುವ ಸಂದರ್ಭದಲ್ಲಿ ಮತದಾರರನ್ನು ಗುರುತಿಸುವುದು ಹಾಗೂ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಮಹಾನಗರ ಪಾಲಿಕೆಯ ಆಯುಕ್ತ ವಿಜಯ್ ಮೆಕ್ಕಳಕಿ ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯುವ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ನಕಲು, ಸ್ಥಳಾಂತರಗೊಂಡ ಮೃತ ಅಥವಾ ಅನರ್ಹ ಮತದಾರರ ಬಗ್ಗೆ ಸಂಬಂಧಪಟ್ಟ ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಮತಗಟ್ಟೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದಾದ್ಯಂತ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಬೆಳಗಾವಿ, ಬೀದರ್, ಗದಗ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಶಿವಮೊಗ್ಗ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ಮೋಡ ಕವಿದ ವಾತಾವರಣವಿದ್ದು ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಜಿಲ್ಲೆಯ ಒಟ್ಟು 7,75,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಗಾಗಿ ತಯಾರು ಮಾಡಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಪ್ರಯುಕ್ತ ಬೆಳಗಾವಿಯ ಕೆಎಲ್ಇ ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯಗಳು ಇಂದು ವಿವಿಧ ವಯೋಮಾನದವರಿಗೆ ಮಯೂರ ಯೋಗಾಸನ ಸ್ಪರ್ಧೆ ಆಯೋಜಿಸಿತ್ತು. ಸ್ಪರ್ಧೆಯಲ್ಲಿ 10 ವರ್ಷದ ಬಾಲಕರಿಂದ 80 ವರ್ಷದ ವೃದ್ಧರವರೆಗೆ ಪುರುಷರು ಹಾಗೂ ಮಹಿಳೆಯರು ಪಾಲ್ಗೊಂಡಿದ್ದರು. ಮನೆ ಹಂತದಲ್ಲಿಯೇ ತ್ಯಾಜ್ಯವನ್ನು ಹಸಿ ತ್ಯಾಜ್ಯ, ಒಣತ್ಯಾಜ್ಯ, ಸ್ಯಾನಿಟರಿ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯಗಳೆಂದು 4 ವಿಧಗಳಾಗಿ ವಿಂಗಡಿಸಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಸೂಚಿಸಿದ್ದಾರೆ. ಆರೋಗ್ಯ ಸಂಸ್ಥೆಗಳಲ್ಲಿ ರೋಗಿಗಳ ಸುರಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸೋಂಕು ತಡೆ ಮತ್ತು ನಿಯಂತ್ರಣ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಅಗತ್ಯ ಎಂದು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಾಗೂ ನಿರ್ದೇಶಕಿ ಡಾ ಪೂರ್ಣಿಮಾ ಆರ್ಟಿ ತಿಳಿಸಿದ್ದಾರೆ. ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಕೇವಲ ಪೌರಕಾರ್ಮಿಕರ ಅಥವಾ ನಗರಸಭೆಯ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ರಾಮನಗರ ನಗರಸಭೆ ಉಳಿತಾಯ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡಲು ಸುಮಾರು 12 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಕೆಶೇಷಾದ್ರಿ ತಿಳಿಸಿದ್ದಾರೆ. ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಯ ಜಂಟಿ ಸಹಯೋಗದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಹವಾಮಾನ ಬದಲಾವಣೆಯ ಕುರಿತು ಕ್ರಿಯಾ ಯೋಜನೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ದಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
4: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 6:50 15 ಸೆಕೆಂಡುಗಳು.

0: ಏನು ಸರ್?
1: ನೀರಾವರಿ ಜಮೀನ
0: ಬೋರ್ ನೀರು ಸರ್.
1: ಬೋರು ಏನೇನು ಬೆಳೆ ಮಾಡಿತ್ತೀರಿ?
0: ಭತ್ತ, ಕಬ್ಬು, ರಾಗಿ, ಅಡಿಕೆ, ತೆಂಗು, ತ್ಯಾಗ, ನುಗ್ಗೆ.
1: ತರಕಾರಿನೂ ಬೆಳಿತೀರಿ?
0: ತರಕಾರಿ ಮನ್ಗಾಗೋಷ್ಟು ಬಾಕತ್ತೀವಿ ಸರ್.
1: ಏನೇನು ಬೆಳಿತೀರಿ?
0: ಮೂಲಂಗಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಯಾಟಿ ಈರುಳ್ಳಿ, ಗೆಡ್ಡೆ ಈರುಳ್ಳಿ, ಬೆಳ್ಳುಳ್ಳಿ, ಕೋಳಿ, ಕುರಿ, ಸೀಮೆಸ,
1: ಅಯ್ಯಪ್ಪ,
0: ಎಲ್ಲ ಮಾಡ್ತೀವಿ ಸರ್.
1: ಎರಡು ಎಕರೆ ಎಷ್ಟು ಕುಂಟೆ?
0: ಎರಡು ಎಕರೆ 6 ಕುಂಟೆ ಸರ್.
1: ಸಂಪಾದನೆ ಏನು ಮಾಡ್ತೀರಿ?
0: ಈ ಕಬ್ಬಲ್ಲಿ 50 ಕುಂಟೆಗೆ 124 ಟನ್ನು 970 ಕೆಜಿ ಬೆಳೆದಿವಿ ಸರ್.
1: ಅಷ್ಟೊಂದು ಬೆಳೆದ
0: ಸಾವಯವ ಕೃಷಿ ಸರ್.
1: ಹಾಂ ಹಾಂ ಹಾಂ ಹಾಂ ಹಾಂ 50 ಕುಂಟೆಗೆ ಎಷ್ಟು ಟನ್ನು?
0: 124 ಟನ್ನು 970 ಕೆಜಿ ಬೆಳೆದಿವೆ. 1 ಕುಂಟೆಗೆ 2 ಟನ್ ಬೆಳೆದಿವಿ ಸರ್. 2 ಟನ್ನು 400 ಕೆಜಿ ಬೆಳೆದಿವಿ ಸರ್.
1: ಗೊಬ್ಬರ ಹಾಕಿಲ್ಲ?
0: ಗೊಬ್ಬರ ಇಲ್ಲ, ಎಲ್ಲ ಸಾವಯವ ಸರ್.
1: ಹೌದಾ? ಹಾಂ ಹಾಂ. ಸಾವಯವ ಬರೋಕ್ಕೆ ಏನು ಕಾರಣ ತಾವು?
0: ನನ್ನ ಬಾಮ್ಮನ ಕಾರಣ ಸರ್.
1: ಹಾಂ, ಅಂದರೆ ಅವ್ರು ಹೇಳಿದ್ರೆ ಗೊಬ್ಬರ
0: ಹೇಳ್ದಂಗೆ ಗೊಬ್ಬರ ಹಾಕ್ದಂಗೆ ಅವ್ನು ಬೆಳೀತಾ ಇದೆ ಸರ್. ಅವ್ರು ನೋಡ್ಕೊಂಡು ನಾವು ಮಾಡಿರೋದು ಸರ್.
1: ಹೆಂಗೆ ಕಬ್ಬು ಬೆಳೆದ್ರೆ ಹೇಳ್ತೀರಾ ನನಗೆ?
0: 6 ಅಡಿ ಪಟ ಸರ್, ಪಟಿನ ಪಡಿಗೆ 6 ಅಡಿ, ಗುಳಿನ ಗುಳಿಗೆ 3 ಅಡಿ ಅಂದ್ರೆ ಬಿಟ್ಕೊಂಡು ಬೆಳೆದಿರೋದು ಸರ್.
1: ಯಾವ ತಳಿ?
0: 517 ಸರ್.
1: ಹೌದಾ? ಯಾವ ರೀತಿ ಬೆಳೆದ್ರಿ ಅಂದರೆ ಏನು ಗೊಬ್ಬರ ಹಾಕಿದ್ರಿ?
0: ಪಿಸಮಿನ್ ಆಸಿಡ್ಡು, ಲ್ಯಾಟ್ರಿಕ್ ಆಸಿಡ್ಡು, ಸಾವಯವ ಕೃಷಿಲಿ ಮಾಡಿರ್ತ. ಕಾಡು ಸಿದ್ದೇಶ್ವರ ಸ್ವಾಮೀಜಿ ಮಠದಿಂದ ಅವ್ರು ವೀಡಿಯೋ ಕಳಿಸ್ತಾರೆ ನಮಗೆ, ಅಲ್ಲಿ ನೋಡ್ಕೊಂಡು ನಾವು ಮಾಡಿದ್ವಿ ಸರ್.
1: ಅಂದರೆ ಮೀನಿನ ಗೊಬ್ಬರ ಹಾಕಿ?
0: ಮೀನಿನ ಗೊಬ್ಬರ 3 ತಿಂಗಳು ಕೊಳಿಬೇಕು ಸರ್. ಯಾವುದೇ ಪದಾರ್ಥ ಹಾಕಿದ್ರು 3 ತಿಂಗಳು ಕೊಳಿಬೇಕು. 3 ತಿಂಗಳು ಕೊಲ್ತ ಮೇಲೆ ಸ್ಪ್ರೇ ಏನಾದ್ರು ಮಾಡ್ಬೋದು, ಹರಿ ನೀರಲ್ಲಿ ಆರು ಬಿಡ್ಬೋದು. 6 ಅಡಿ ಪಟ ಹೊಡಿಬೇಕು, ಇಳುವರಿ ಚೆನ್ನಾಗಿ ಬೀಳ್ತದೆ ಸರ್.
1: ಕಬ್ಬಿನ ಬೇಸಾಯನ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಶಿವರಾಮ?
0: ನಾವು ಸಣ್ಣದಿಂದ ಮಾಡ್ತಾವೆ, ನಾವು ಅಪ್ಪ ಇದ್ದಾವಿಂದ ಮಾಡ್ತಾವೆ.
1: ಮುಂಚೆ ಇಷ್ಟು ಇಳುವರಿ ಬರ್ತಿರಲಿಲ್ಲ?
0: ಇಳುವರಿ ಇಲ್ಲ ಸರ್.
1: ಈಗ ಅಷ್ಟೊಂದು ಬಂದಿದೆ ಇಳುವರಿ?
0: ಇಳುವರಿ ಜಾಸ್ತಿ ಬಂದಿದೆ.
1: ಏನು ಕಾರಣ ಅನ್ಸುತ್ತೆ ತಮಗೆ?
0: ಸಾವಯವ ಕೃಷಿ.
1: ಹೌದಾ? ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಕಬ್ಬೆ ಬರಲ್ಲ ಅಂತಾರಲ್ಲ.
0: ಸುಳ್ಳು ಸರ್. ಸುಳ್ಳು ಅದು.
1: ಹಾಗಂತೀರಾ? ಈಗ ನೀವು ಮನೆಯಲ್ಲಿ ಎಲ್ಲ ರೀತಿ ಜಾನುವಾರುಗಳನ್ನು ಸಾಕೊಂಡಿದ್ದೀರಿ?
0: ಸೀಮಸ್ಕೋಳಿ 2 ಅವ, ಕುರಿ 1-20 ಅವ, ಕೋಳಿ 1-4 ಇದು ಮಡಿಕೊಂಡಿವೆ.
1: ಅದ್ರ ಗೊಬ್ಬರನೂ ಹಾಕ್ತೀರಿ?
0: ಎಲ್ಲ ಹಾಕ್ತೀನಿ, ಕುರಿ ಗೊಬ್ಬರ, ಆಡುಂ ಗೊಬ್ಬರ, ಎಮ್ಮೆ ಗೊಬ್ಬರ ಎಲ್ಲ ಹಾಕ್ತೀವಿ, ಬೆಳಿತೀವಿ.
1: ಅದೇ ಒಂದು ಹೇಳಿದ್ದು ಮೀನಿನ ಗೊಬ್ಬರ ಹಾಕ್ತೀನಿ ಅಂತ. ಅದು ಬಿಟ್ಟರೆ ಬೇರೆ ಇನ್ನೇನೇನು ಮಾಡಿದ್ದೀರಿ?
0: ಲ್ಯಾಟ್ರಿಕ್ ಆಸಿಡ್ಡು.
1: ನೀವು ಹೇಳ್ತೀರಾ ಪ್ರಭುಲಿಂಗ ಅವರೇ?
2: ಸರ್ ಹೇಳಿ,
1: ಸ್ವಲ್ಪ ಹೇಳಿ ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ವಯಸ್ಸೆಷ್ಟು?
2: ಸರ್ ಈಗ ನನಗೆ 36 ವರ್ಷ ಸರ್.
1: ನಿಮ್ಮ ವಿದ್ಯಾಭ್ಯಾಸ?
2: ಸರ್ ನಾವು ಪದವೀಧರರು, MA BEd ಮಾಡ್ಕೊಂಡಿದ್ದೀವಿ ಸರ್.
1: ಈಗ ನೀವೇ ಅವ್ರಿಗೆ ಸಾವಯವ ಕೃಷಿಗೆ ಪ್ರೇರಕರು ಅಂತಲ್ಲ, ನೀವ್ಯಾಕೆ ಸಾವಯವ ಕೃಷಿಗೆ ಬಂದ್ರಿ ಹೇಳಿ.
2: ಈ ರಾಸಾಯನಿಕ ಕೃಷಿಯಲ್ಲಿ ಸರ್ ವೆಚ್ಚ ಜಾಸ್ತಿ ಆಗ್ತಿತ್ತು, ಖರ್ಚು ಸಿಕ್ಕಾಪಟ್ಟೆ ಆಗ್ತಿತ್ತು. ಒಂದು ಆಮೇಲೆ ಸ್ಟಾರ್ಟಿಂಗು 1 ವರ್ಷ ಚೆನ್ನಾಗಿ ಇಳುವರಿ ಬರ್ತಿತ್ತು, 2ನೇ ವರ್ಷಕ್ಕೆ ಇಳುವರಿ ಕಮ್ಮಿ ಆಗೋದು, ವೆಚ್ಚಗಳು ಜಾಸ್ತಿ ಆಯ್ತಿದ್ದು. ಆಮೇಲೆ ಏನಾಗ ಮಾಡಿದೆ, ಈ ಸಾವಯವ ಕೃಷಿಗೆಲ್ಲ ಇದೊಂದು ನಾವು ನಮ್ಮ ತಾತೃ ಕಾಲ ಅಪ್ಪು ಕಾಲದಲ್ಲೆಲ್ಲ ಗೊಬ್ಬರ ಹೊಡೆದು ಬೆಳೀತಿದ್ರಲ್ಲ, ನಾವೇಗ ಆ ಥರ ಮಾಡ್ಬಾರ್ದು ಅಂತ ಅಂದ್ಬಿಟ್ಟು ಸರ್ ನಾವು ಒಂದು ಪ್ರಯೋಗ ಮಾಡೋಕ್ಕೆ ಶುರುವಾದ ಸರ್. ಅದು ಕೂಡ ಸಕ್ಸಸ್ ಆಗಿದೆ ಸರ್. ನಾವೇನು ಮಾಡಿದೆ ಸರ್, ಈಗ ಫಾರ್ ಎಕ್ಸಾಂಪಲ್ಸ್ ನಾವು ಕಬ್ಬು ನೆಡಬೇಕು ಅಂತಂದರೆ ಮೊದಲು ಲ್ಯಾಕ್ಟಿಕ್ ಆಸಿಡ್ ಅಂತಂದ್ಬಿಟ್ಟು ಸರ್ ಭೂಮಿಗೆ ಸ್ಪ್ರೇ ಮಾಡ್ತೀವಿ, ಅದು ಅಕ್ಕಿ ತೊಳೆದು ನೀರು ಮತ್ತು ಹಾಲಲ್ಲಿ ಮಾಡ್ತಕ್ಕಂಥ ಒಂದು ಸರ್ ಅದು
1: ಸ್ವಲ್ಪ ಹೇಳಿ ವಿವರವಾಗಿ ಹೇಗೆ ಮಾಡ್ತೀರ ಅಂತ.
2: 1 ಲೀಟ್ರ್ ಅಕ್ಕಿ ತೊಳೆದು ನೀರು ಸರ್, ಅದನ್ನು ಒಂದು ಕವರಲ್ಲಿ ಕಟ್ಟಿ 3 ಡೇಸ್ 3 ದಿನ ಇಡಬೇಕು ಸರ್. 3 ದಿನ ಆದಮೇಲೆ ಅದನ್ನು ತಕ್ಕಂದು ಅದಕ್ಕೆ 2 ಲೀಟ್ರ್ ಹಾಲು ಹಾಕಬೇಕು ಸರ್. ಹಾಲು ಹಾಕಿ ಅದನ್ನು 10 ದಿನ ಅದೇ ರೀತಿ ಇಡಬೇಕು ಸರ್, ಒಂದು ನಳ್ಳು ಜಾಗದಲ್ಲಿ ಇಡ್ತಕ್ಕಂಥದ್ದು ಸರ್. 10 ದಿನ ಆದಮೇಲೆ ಸರ್ ಅದರ ಲ್ಯಾಕ್ಟಿಕ್ ಆಸಿಡ್ ಅಂತಕ್ಕಂಥ ಅಂಶ ಸರ್ ವೃದ್ಧಿ ಆಗ್ತದೆ, ಸೂಕ್ಷ್ಮಜೀವಿಗಳು. ಅದನ್ನು ಏನು ಮಾಡ್ತದೆ, 10 ದಿನ ಆದಮೇಲೆ ಸರ್ ಭೂಮಿಗೆ ಫುಲ್ಲು ಸ್ಪ್ರೇ ಮಾಡಿಬಿಟ್ಟು ಉಳುಮೆ ಮಾಡೋದು ಸರ್. ಭೂಮಿ ಯಾವ ಥರ ಆಗ್ತದೆ ಅಂದರೆ ಸರ್ ಚಾಪುಡಿ ಥರ ಆಗ್ತದೆ, ಫುಲ್ಲು ಸ್ಮೂತ್ ಆಗ್ತದೆ. ಆಗ ಸಲ ಬಿತ್ತನೆ ಮಾಡ್ತಕ್ಕಂಥದ್ದು ಸರ್
1: ಕಬ್ಬನ್ನು
2: ಸರ್ ಬಿತ್ತನೆ ಮಾಡಿ, ಬಿತ್ತನೆ ಮಾಡಾದ್ಮೇಲೆ
1: ಅಲ್ಲ ಕಬ್ಬು ಬಿತ್ತನೆ ಅಂದರೆ ನೀವು ಒಂದು ಕಣ್ಣಿಂದ ಬಳಸ್ತೀರೋ ಅಥವಾ
2: ಸರ್? ನಾ ಇದು ನರ್ಸರಿ ಸರ್, ನಮಗೆ ಕೊಪ್ಪ ಫ್ಯಾಕ್ಟ್ರಿಯಿಂದ ನಮಗೆ ನರ್ಸರಿ ತರಿಸ್ಕೊಡಿ ಸರ್. 1 ತಿಂಗಳು ನರ್ಸರಿ ಇರ್ತದೆ,
1: ಒಂದು ಕಣ್ಣನ್ನು ತೆಗೆದು ಸಸಿ ಮಾಡಿ.
2: ಒಂದು ಹೌದು ಸರ್, ಹೌದು ಸರ್. ಅದು ಸಸಿ ಮಾಡಿರ್ತಕ್ಕಂಥದ್ದನ್ನ ಸಾಲಿನಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರದಲ್ಲಿ ಸರ್ ನಾಟಿ ಮಾಡ್ಕೋಗೋದು ಸರ್. ನಾಟಿ ಮಾಡಾಕ್ಬಿಟ್ಟು ಸರ್ ಅದು ಇದು ಮಾಡಿಬಿಟ್ಟು ನೆಕ್ಸ್ಟ್ ಅಲ್ಲಿಂದ ಸರ್ ಪಿಶಾಮಿನ ಆಸಿಡ್ ಬರ್ತದೆ ಸರ್ ಮೀನಿಂದ. ಅದು ಯಾವ ರೀತಿ ಮಾಡ್ತಕ್ಕಂಥದ್ದು ಅಂದರೆ 2 ಕೆಜಿ ಮೀನು, ಅದಕ್ಕೆ 2 ಕೆಜಿ ಬೆಲ್ಲ, ಅದನ್ನು ಒಂದು ಡಬ್ಬಕ್ಕೆ ಶೇಖರಣೆ ಮಾಡಿ ಸರ್ 30 ದಿನಗಳ ಕಡೆ ಸರ್ ಹಂಗೆ ಇಡಬೇಕು ಸರ್ ಅದನ್ನ. 30 ದಿನ ಆದಮೇಲೆ ಸರ್ ಒಂದು ದ್ರವ ಉತ್ಪತ್ತಿ ಆಗ್ತದೆ ಸರ್. ದ್ರವ ಯಾವ ಥರ ಅಂದರೆ ಸರ್ ಸೇಮ್ ಜೇನುತುಪ್ಪ ಇದ್ದಂಗೆ ಇರ್ತದೆ. ಆ ದ್ರವನ ಸರ್ ನಾವೇನು ಮಾಡ್ತೀವಿ ಅಂತಂದರೆ ನೀರಿನ ಮುಖಾಂತರ ಭೂಮಿಗೆ ಕೊಡ್ತೀವಿ. 1 ಲೀಟ್ರ್ ನೀರಿಗೆ 2 ml ಆ ದ್ರವ ಮಿಕ್ಸ್ ಮಾಡಿ ವೆಂಚೂರಿ ಮುಖಾಂತರ ನೀರಿಗೆ ಕೊಡ್ತೀವಿ, ಜೊತೆಗೆ ಅದನ್ನು 1 ಲೀಟ್ರ್ ನೀರಿಗೆ 1 ml ಹಾಕಿ ಸ್ಪ್ರೇ ಮಾಡ್ತೀವಿ ಸರ್
1: ಕಬ್ಬಿಗೆ.
2: ಕಬ್ಬಿಗೆ ಸರ್ ನಾವೇನು ಸರ್ ಯೂರಿಯಾದಲ್ಲಿ ಸರ್

0: 40% ಯೂರಿಯಾ ಇದೆ, ಇದರಲ್ಲಿ 90% ಸರ್ ನೈಸರ್ಗಿಕವಾಗಿ 90% ಯೂರಿಯಾ ಸಿಗುತ್ತೆ ಸರ್, ಸೂಪರ್ ಗ್ರೋತ್ ಪ್ರಮೋಟ್ ಬರ್ತದೆ ಸರ್. ನೆಕ್ಸ್ಟ್ ನಮಗೆ ಎನ್ ಪಿ ಕೆ ಬೇಕು, ಎನ್ ಪಿ ಕೆ ಬೇಕು ಅಂದರೆ ಸರ್ ಏನು ಮಾಡ್ತೀವಿ ಸರ್, ಸೀಗುಂಬಳ 2 ಕೆಜಿ ಸೀಗುಂಬಳ ಸರ್, 2 ಕೆಜಿ ಪರಂಗಿಹಣ್ಣು, 2 ಕೆಜಿ ಬಾಳೆಹಣ್ಣು, 2 ಕೆಜಿ ಬೆಲ್ಲ ಸರ್ ಸಾವಯವ ಬೆಲ್ಲ, ಇದನ್ನು ಸೇಮ್ ಸರ್ ಎಲ್ಲನೂ ಕಟ್ ಮಾಡಿ ಒಂದು ಡಬ್ಬಕ್ಕೆ ಸುಮಾರು 30 ದಿನಗಳ ಕಡೆ ಸರ್ ಅದನ್ನು ಸುರ ಇಡ್ತೀವಿ. ಇಟ್ಬಿಟ್ಟು ಅದು ಸೇಮ್ ಸರ್ ಒಂದು ಗುಲ್ಕನ್ ಥರ ಸರ್ ಬರ್ತದೆ. ಸೇಮ್ ಇದನ್ನ 1 ಲೀಟರ್ ನೀರಿಗೆ 5 ML ಥರ ಸರ್ ನೀರು ಮುಖಾಂತರ ವೆಂಚೂರಿ, ನಮ್ಮದು ವೆಂಚೂರಿ ಇದೆ ಸರ್, ನಾವೇನು ಅದನ್ನೇ ಭೂಮಿ ಹಾಕಲ್ಲ, ನಾವು ನೀರು ಕೊಡ್ತೀವಲ್ವಾ, ವೆಂಚೂರಿಯಲ್ಲಿ 1 ಲೀಟರ್ ನೀರಿಗೆ 5 ML ಥರ ಮಿಕ್ಸ್ ಮಾಡಿ ವೆಂಚೂರಿಯಲ್ಲಿ ಕೊಡ್ತೀವಿ. ಜೊತೆಗೆ ಸರ್ ಗಿಡಕ್ಕೆ ಸ್ಪ್ರೇ ಮಾಡ್ತೀವಿ, 1 ಲೀಟರ್ ನೀರಿಗೆ 1 ML ಹಾಕಿ ಸ್ಪ್ರೇ ಮಾಡ್ತೀವಿ ಸರ್. ಎನ್ ಪಿ ಕೆ ನಮ್ಮ ಸಾರ್ವಜನಕ ರಂಜಕ ಪೊಟಾಸ್ ಏನು ಈ ಥರ ಇದೆ ಸರ್, ನಾವು ಎಲ್ಲೋ ಹೋಗಿ ಹುಡುಕೊಂಡು ಕಾಸು ಖರ್ಚು ಮಾಡ್ಕೊಂಡು ಭೂಮಿಗೆ ವಿಷ ಹಾಕೋಬೋದು ಸರ್. ನಮ್ಮ ನೈಸರ್ಗಿಕವಾಗಿ ಸರ್ ಕೊರಿಯನ್ ಪದ್ಧತಿಯಲ್ಲಿ ಸಿಗ್ತೇವೆ ಸರ್, ಇದೇ ಥರ
1: ಕೊರಿಯನ್ ಪದ್ಧತಿ.
0: ಹೌದು ಸರ್, ಕೊರಿಯನ್ ಪದ್ಧತಿ ಸರ್ ಇದು.
1: ಹೌದು
0: ಸರ್, ಕೊರಿಯನ್ ಪದ್ಧತಿನ ಸರ್ ಅಳವಡಿಕೆ
1: ಮಾಡಿರ್ತೀವಿ.
0: ಯೂಟ್ಯೂಬು ಮತ್ತು ನಮ್ಮ ಕಾಟೇಶ್ವರ ಸ್ವಾಮೀಜಿಗಳು ಒಂದು ಮಾರ್ಗದರ್ಶನ ಸರ್, ನಾನು ಅದನ್ನ ರೂಢಿಸ್ಕೊಂಡೆ ಸರ್.
1: ಏನಾದರೂ ತರಬೇತಿಗೆ ಹೋಗಿದ್ರ?
0: ಏನಿಲ್ಲ ಸರ್, ತರಬೇತಿ ಏನೂ ಇಲ್ಲ, ಜಸ್ಟ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಅವ್ರದ್ದೊಂದು ಕಾರ್ಯಾಗಾರ ಸರ್ ನಾಗಮಂಗಲದ ಒಂದು ಕಾರ್ಯಾಗಾರಕ್ಕೆ ಮಾತ್ರ ಹೋಗಿದ್ದೆ ಅಷ್ಟೇ.
1: ಆಯ್ತು, ಈಗ ಏನು ಹಣ್ಣಿಂದೆಲ್ಲ ಸೇರ್ಸ್ ಮಾಡೋದು ಅಂತ ಹೇಳಿದ್ರೆ
0: ಒಂದು ಹೇಳಿ
1: ಇನ್ನೂ ಏನೇನು ಮಾಡ್ತೀರಿ ಹೇಳಿ
0: ಸರ್. ಆಮೇಲೆ ಸರ್ ದ್ರವ ಜೀವಾಮೃತ ಸರ್, ಈಗ ಘನ ಜೀವ ನೀವು ಕೇಳಿದಿರಿ, ಘನ ಜೀವಾಮೃತ ಕೇಳಿದಿರಿ, ಈಗ ದ್ರವ ಹೆಂಗೆ ಜೀವಾಮೃತನ ಸರ್ ನಾವು ಬಿಡ್ತೀವಿ ನಾವು.
1: ತಡೀರಿ, ನಮ್ಮ ಶಿವರಾಮಯ್ಯನವ್ರನ್ನ ಕೇಳೋಣ, ಹೇಗೆ ಮಾಡ್ಕೋತೀರಪ್ಪ ಜೀವಾಮೃತ?
2: ಜೀವಾಮೃತ 2 ಕೆಜಿ ಬೆಲ್ಲ, 1 ಕೆಜಿ ಉಳ್ಳಿ ಕಾಳು ನೆಸಿಟ್ಟು, ತಣಿ ಕಾಳು ನೆಸಿಟ್ಟು, 20 ಕೆಜಿ ತೊಪ್ಪೆ ಸಗಣಿ, ಆಮೇಲೆ ನೀರು 9 ದಿವಸ ಕೊಳಿ ಹಾಕಿ ಅದ ಬುಡ್ಕಾರ ಉಯ್ಬೋದು, ಸ್ಪ್ರೇನಾರು ಮಾಡ್ಬೋದು, ಹರಿ ನೀರಲ್ಲಾರು ಬಿಡ್ಬೋದು ಸರ್.
1: ಅದನ್ನೊಂದು ಬಿಡ್ತೀರಿ ಜೀವಾಮೃತ. ಆಮೇಲೆ
2: ಎರೆಹುಳಿನ ಜಲ ನಾನು ಮಾಡಿದ್ವಿ ಸರ್.
1: ಎರೆಹುಳಿನ ಜಲ ಏನಂಗಂದ್ರೆ
2: ಎರೆಹುಳ ಒಂದು ಡ್ರಮ್ ಒಳಕ್ಕೆಲ್ಲ ಕೊಳಿ ಹಾಕಿ, ವೆಸ್ಟ್ ಗಸೆಲ್ಲ ಕೊಳಿ ಹಾಕಿ 45 ದಿನ ಆದ್ಮೇಲೆ ಎರೆಹುಳ ಬುಟ್ಟಿ ಹತ್ತೊಳಕ್ಕೆ ಎರೆ ಜಲ ಅಂದರೆ ಅದು ಉಚ್ಚ ಊದುದ್ದು ಮಣ್ಣು ಅದೆಲ್ಲ ತಿಂದು ಗೊಬ್ಬರ ಆಗಿರ್ತದೆ, ಆ ರಸ ಒಂದು ಬೋಸಿಗೆ ಇಟ್ಕೊಂಡು ಬೇರೆ 10 ಲೀಟರ್ ನೀರಿಗೆ 1 ಲೀಟ್ರು ಎರೆ ಜಲ ಹಾಕೊಂಡು ಸ್ಪ್ರೇ ಮಾಡ್ತೀವಿ, ಹರಿ ನೀರಲ್ಲಿ ಬಿಡ್ತೀವಿ ಸರ್.
1: ತಡೀರಿ, ನಮ್ಮ ಪ್ರಭುಲಿಂಗ ಅವ್ರು ಹೇಳ್ತಾರೆ ಏನೇನು ಮಾಡ್ತೀರಿ?
0: ಆಮೇಲೆ ಸರ್ ನಮಗೆ ಪೊಟಾಸಂಸ ಬೇಕು ಸರ್ ನೈಸರ್ಗಿಕವಾಗಿ. ನಾವು ಈಗ ಒಂದು ಮೂಟೆಗೆ 1,400 ರೂಪಾಯಿ, 1,700 ರೂಪಾಯಿ, 2,000 ರೂಪಾಯಿ ಕೊಟ್ಬಿಟ್ಟು ಸರ್ 46% ಪೊಟಾಸಂಸ ತಗೊಳ್ತೀವಿ. ನೈಸರ್ಗಿಕ ಸರ್ ಬಾಳೆ ಇದೆ ಸರ್, ಬಾಳೆ ಗಿಡದಲ್ಲಿ ಸರ್ 90% ಪೊಟಾಸ್ ಇದೆ. ಅದನ್ನು ಯಾವ ಥರ ಮಾಡ್ಕೊತೀವಿ ಅಂದರೆ ಸರ್, ಬಾಳೆ ಮಾತೆ ಬರ್ತದಲ್ಲ ಸರ್, ಬಾಳೆ ಹೂವು ಆ ಮಾತಿನ ಸಣ್ಣದಾಗಿ ಸರ್ ಕಟ್ ಮಾಡ್ಕೊಬಿಟ್ಟು 200 ಲೀಟ್ರು ಬ್ಯಾರಲ್ ನೀರಿಗೆ ತುಂಬಿಟ್ಟು ಸರ್ ಅದಕ್ಕೆ 2 ಕೆಜಿ ಬೆಲ್ಲ ಹಾಕಿ ಸಾವಯವ ಬೆಲ್ಲ, ಇದು 2 ಕೆಜಿ ಬಾಳೆ ಹೂವನ್ನು ಹಾಕ್ಬಿಟ್ಟು ಸರ್ ಸುಮಾರು 15 ದಿನಗಳ ಕಾಲ ಪರ್ಮೆಂಟೇಷನ್ ಮಾಡ್ತೀವಿ. ಅದನ್ನ ಪರ್ಮೆಂಟೇಷನ್ ಮಾಡಿ ಸರ್ ಮ್ಯಾಗಲ್ ಇರ್ತಕ್ಕಂಥ ಗಸಿಯೆಲ್ಲ ಎತ್ತಿ ಒಳಗಡೆ ಹಾಕ್ಬಿಟ್ಟು ವೆಂಚೂರಿ ಮುಖಾಂತರ ಬಿಡ್ತೀವಿ. 90% ಪೊಟಾಸಿಯಮ್ಸ್ ಸಿಗ್ತದೆ ನಮಗೆ, ತೆಂಗಾಗ್ಬೋದು, ಅಡಿಕೆಗೆ, ಅರಳು ಉದುರದೇನೆ ಇರಕ್ಕೆ ಪೊಟಾಸಿಯಮ್ಸ್ ಬೇಕು. ಅದನ್ನು ಸಹ ಪೊಟಾಸಿಯಮ್ಸ್ ನಾವು ಸರ್ ಇದರಲ್ಲಿ ಬಿಡ್ತೀವಿ, ನೇರವಾಗಿ ಬಿಡ್ತೀವಿ. ಆಮೇಲೆ ಸರ್ ನಾವು ಡ್ರಮ್ಮಲ್ಲಿ ಎರೆಜಲವನ್ನು ಒಂದು 200 ಲೀಟ್ರ್ ಬ್ಯಾರಲ್ ಒಂದು ಡ್ರಮ್ಮಲ್ಲೇ ಮಾಡ್ಕೊಂಡಿದ್ದೀವಿ.
1: ಎರೆಜಲ ಹೇಗೆ ಮಾಡ್ತೀರಿ ಹೇಳಿ?
0: ಸರ್ ಒಂದು 200 ಲೀಟ್ರದ್ದು ಬ್ಯಾರಲ್ ಸರ್, ಕೆಳಗಡೆ ಸರ್ ಸುಮಾರು 1 ಅಡಿಯ ಬ್ಯಾರಲ್ಗೆ ದಪ್ಪು ಜಲ್ಲಿ, ಕೆಳಗಡೆ ಒಂದು ಪೈಪ್ ಹಾಕಿ ಮಿಸ್ ಹಾಕಿರ್ತೀವಿ ದಪ್ಪು ಜಲ್ಲಿ. ಅದ್ರ ಮೇಲೆ ಸರ್ ಕಾಯಿ ಸಿಪ್ಪೆ, ಕಾಯಿ ಕಂಟ, ಗ್ಲಿಜೀರಿಯಾ ಸೊಪ್ಪು ಎಲ್ಲನೂ ಹಾಕಿ ಸರ್ ಮೇಲ್ಗಡೆ ಇನ್ನೊಂದು 3 ಅಡಿ ಹಿರಿಯ ಏನಂಗೆ ಸರ್ ನಮ್ಮ ಸಗಣಿ ಬರ್ತದಲ್ಲ ಸರ್, ಸಗಣಿನ ಹಾಕ್ಬಿಟ್ಟು ಸರ್ ಎರೆಹುಳು ಬಿಡ್ತೀವಿ ಸರ್. ಎರೆಹುಳು ಬಿಟ್ಟು ಸರ್ ಸುಮಾರು ಒಂದು 15 ದಿವಸ ಆದಮೇಲೆ ನಮ್ಗೆ ಎರೆ ಜಲ ಶುರು ಆಗ್ತದೆ ಸರ್. ಮೇಲ್ಗಡೆ ಸರ್ 1 ಲೀಟ್ರ್ ನೀರು ಹಾಕೋದು ಡ್ರಮ್ಗೆ, ಕೆಳಗಡೆ 1 ಲೀಟ್ರ್ ಜರ ಎರೆ ಜಲ ನಮ್ಗೆ ಸಿಗ್ತದೆ.
1: ಕೆಳಗಡೆ ಏನು ಪೈಪ್ ಹಾಕಿ?
0: ಒಂದು ಪೈಪ್ ಹಾಕಿ ಸರ್, ಮಿಸ್ ಹಾಕಿ ಪೈಪ್ ಹಾಕಿ ಆ ಪೈಪ್ ಮುಖಾಂತರ ಕನೆಕ್ಟ್ ಮಾಡ್ಕೋತೀವಿ ಸರ್. ಅದನ್ನು ಸರ್ ಸೇಮ್ 1 ಲೀಟ್ರು ನೀರಿಗೆ 1 ML ಮಾಡ್ಕೊಂಡು ವೆಂಚೂರಿ ಮುಖಾಂತರ ಭೂಮಿಗೆ ಕೊಡ್ತೀವಿ, ಸ್ಪ್ರೇ ಮಾಡ್ಬೋದು ಸರ್ ಗಿಡಕ್ಕೆ. ಎರೆ ಜಲದಲ್ಲಿ ಸರ್ ಒಂದು ಸಸ್ಯಕ್ಕೆ ಏನು ಬೇಕು ಅದು ಲಘು ಪೋಷಕಾಂಶಗಳು ಸರ್ ಅದ್ಭುತವಾಗಿ ಸಿಗ್ತದೆ, ಗ್ರೀನ್ನೆಸ್ ಎಲ್ಲ ಚೆನ್ನಾಗಿರ್ತದೆ ಸರ್.
1: ನೀವು ಹಂಗೆ ಮಾಡಿರ?
2: ನಾವು ಹಂಗೆ ಮಾಡ್ತೇವೆ ಸರ್.
1: ಡ್ರಮ್ ಮಾಡಿಕೊಂಡು
2: ಡ್ರಮ್ಗೆ ಒಂದು 25,000 ಕೊಟ್ಟಿದ್ದೀನಿ ಸರ್. ನಾನು
1: ಡ್ರಮ್ಗೆ
2: ಜಮೀನ್ ತಾವೆಲ್ಲ ಮಾಡ್ಕೊಂಡಿವಿ ನಾನು.
1: ಹೌದಾ? ಎಷ್ಟು ಡ್ರಮ್ ಮಾಡಿಕೊಂಡಿದ್ದೀರಿ?
2: 500 ಲೀಟ್ರ್ 2, ಒಂದು 300 ಲೀಟ್ರದ್ದು 1, 200 ಲೀಟ್ರು 8.
1: ಓಹೋ, ಅಂದ್ರೆ ಜಮೀನ್ ಹತ್ರನೇ ತಗೊಂಡೋಗಿ
2: ಇಟ್ಕೊಂಡಿದ್ದೀರಿ?
1: ಯಾರು ಒತ್ಕೋ ಹೋಗೋದಿಲ್ವೇ ಅದನ್ನ?
2: ಅಲ್ಲಾರು ಒತ್ಕೋ ಹೋಗುದಾ ಸರ್?
1: ಹೌದಾ? ಕಳ್ಳರ ಭಯ ಏನಿಲ್ಲ
2: ನಮಗೆ. ಇದು ಫಿಸಮಿನ್ ಆಸಿಡ್ ಹಾಕಿದ್ರೆ ಏನಕ್ಕೂ ಯೂಸ್ ಆಗೋದಿಲ್ಲ, ಅದು
1: ಅಂದರೆ
2: ಸ್ಮೆಲ್ಲು ಅದು ಹಸಿಯ. ಹಾಂ
1: ಹಾಂ, ಅಂದ್ರೆ ಆ ಸ್ಮೆಲ್ಗೆ ಯಾರು ಕಳ್ಳರು ಬರೋದಿಲ್ಲ ಅಂತ
2: ನಬಿಲೆ ಬರೋದಿಲ್ಲ ಒಳಕ್ಕೆ ಸಹ.
1: ಹೌದಾ? ಬಹಳ ಜನ ನವಿಲಿನ ಕಾಟ ಜಾಸ್ತಿ ಅಂತಾರೆ ನೋಡಿ, ನಿಮ್ ಕೇಳಿದ್ರೆ ಒಳ್ಳೆ ಪರಿಹಾರ.
2: ಯಾವ್ದು ಬರ್ದಿಲ್ಲ ಸರ್ ಬೆಳೆ ಒಳಕ್ಕೆ.
1: ಹೌದಾ? ಹೌದೇನ್ರಿ?
0: ಹೌದು ಸರ್, ಹೌದು.
1: ಮೀನಿನ
0: ಮೀನು ಸ್ಮೆಲ್ ಇರ್ತದಲ್ಲ ಸರ್, ಅದು ಅದು ಸರ್. ಮೀನು ಸಹ ಒಳ್ಳೆ ಅದ್ಭುತವಾದಂತ ಸಸ್ಯಗಳಿಗೆ ಆಹಾರ ಸರ್, ಅದು ಗ್ರೋತ್ ಪ್ರಮೋಟರ್ ಸಖತ್ತಾಗಿ ಕೆಲಸ ಮಾಡ್ತದೆ. ಆಮೇಲೆ ಸರ್ ನಮ್ದು ಇನ್ನೊಂದು ಏನು ಅಂದ್ರೆ, ಉಳಿ ಮಜ್ಜಿಗೆ ಡ್ರಿಪ್ ಇರ್ತಕ್ಕಂತ ರೈತರಿಗೂ ಒಂದು ವರದಾನ ಆಯ್ತು ಸರ್. ಇದು ಇನ್ಲೈನ್ ಡ್ರಿಪ್ ಇರ್ತದಲ್ಲ ಸರ್, ಅದು ಕಟ್ಕೊಬಿಡ್ತದೆ ಅವಾಗವಾಗ. ಆಸಿಡ್ ವಾಶ್ ಮಾಡ್ಕೋಬೇಕು. ನಾವು ನೈಸರ್ಗಿಕವಾಗಿ ನಮ್ಮ ಅನುಭವದಲ್ಲಿ ನಾವು ಯಾವ ಥರ ಮಾಡ್ಕೋತೀವಿ ಅಂತಂದರೆ ಸರ್, ಮಜ್ಜಿಗೆ 2 ಲೀಟ್ರ್ ಮೊಸರನ್ನ ಸರ್ 200 ಲೀಟ್ರ್ ಡ್ರಮ್ಗೆ ಹಾಕ್ಬಿಟ್ಟು ಸುಮಾರು 20 ದಿನಗಳ ಕಾಲ ಸರ್ ಅದು ಮುಳಿ ಬರುವ ಥರ ಬಿಟ್ಬಿಡೋದು. ಅದನ್ನೇ ಮಾಡಿಸೋ ವೆಂಚೂರಲ್ಲಿ ಡ್ರಿಪ್ಗೆ ಬಿಡೋದು ಸರ್. ಕಟ್ಕೊಂಡಿರ್ತಕ್ಕಂಥ ಈ ಸಿಲ್ಟೆಲ್ಲ ಸರ್ ಕಟ್ಟಾಯ್ತದೆ.
1: ಹೌದಾ?
0: ಹಾಂ, ಆರ್ಗಾನಿಕ್. ಇದೊಂದು ವರದಾನ ಅದೇ ನಮ್ಮ ರೈತರು ಇದೊಂದು ಎಕ್ಸ್ಪೈರಿ ಮಾಡ್ಬೋದು. ನನ್ನ ಅನುಭವದಲ್ಲಿ ನಾನು ಅದೇ ಥರ ಮಾಡ್ಕೋದು ಸರ್ ನನ್ನ ಡ್ರಿಪ್ಗಳಿಗೆ.
1: ನೋಡಿದ್ರೆ
0: ನೇಚರಿಗೆ ಮಜ್ಜಿಗೆ ವಾಶ್ ಸರ್ ನಮಗೆ ಬೆಳೆಗಳಿಗೂ ಇದಾಯ್ತು ಸರ್, ಆರ್ಗಾನಿಕ್ ಬೆಳೆಗಳಿಗೂ ತೊಂದರೆ ಇಲ್ಲ.
1: ನಿಜ?
0: ಮತ್ತು ನೈಸರ್ಗಿಕವಾಗಿ ಆಯಿತು ಸರ್ ಅದುವೆ. ಅದೊಂದು ಇದು ಮಾಡ್ಕೊಂಡಿದ್ವಿ. ಮತ್ತು ಈ ರೇಷ್ಮೆ ತೋಟಕ್ಕೆ ಸುರುಳಿ ಕೀಟ ಅಂತ ಬರ್ತದೆ ಸರ್. ಸುರುಳಿ ಕೀಟ ಅಂದ್ಬಿಟ್ಟು ಈಗ ಏನು ಮಾಡ್ತಾರೆ, ನಮ್ಮೂರ ನುವಾನ್ ಆಗ್ಬೋದು, ಡೆಕಲ್ ಆಗ್ಬೋದು, ಎಲ್ಲನೂ ಕೂಡ ಸ್ಪ್ರೇ ಮಾಡ್ತಾರೆ. ಈಗ ನಮ್ಮದು ನೈಸರ್ಗಿಕವಾಗಿ ನಾವು ಯಾವ ಥರ ಮಾಡ್ಕೋತೀವಿ ಅಂದರೆ ಸರ್, 2 ಲೀಟ್ರ್ ಉಳಿ ಮಜ್ಜಿಗೆ ತಗೊಳ್ತೀವಿ, ಅದಕ್ಕೆ ಅರಿಶಿನ ಮತ್ತು ಇಂಗು, ಇದನ್ನು ಮೂರನ್ನು ಸರ್ ಒಂದು 10 ದಿನ ಫರ್ಮೆಂಟೇಷನ್ ಮಾಡಿ ಎಲೆಗಳಿಗೆ ಸರ್ ಸಿಂಪಡಣೆ ಮಾಡೋದು. ಹೌದು ಸರ್, ವಾರಕ್ಕೊಂದು ಸಿಂಪಡಣೆ ಮಾಡಿದ್ರೆ ಹುಳ ಬರಲ್ಲ.
1: ಹೌದಾ?
0: ಹಾಂ, ವಿತ್ ಜೊತೆಗೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ.
1: ರೇಷ್ಮೆನೂ ಮಾಡ್ತೀರಾ ಶಿವರಾಮಯ್ಯನವರೇ?
2: ನಾವು ಈಗ ಮಾಡ್ತಾ ಇಲ್ಲ ಸರ್.
1: ಈಗ ಮಾಡ್ತಿಲ್ಲ.
2: 7 ಎಕರೆ ಇತ್ತು, ನಾವು ಕಿತ್ತಾಕ್ಬಿಟ್ಟು, ನಾವು ಪೇಷಂಟ್ ಆಗ್ಬಿಟ್ಟು ಕಿತ್ತಾಕ್ಬಿಟ್ಟು.
1: ಯಾಕೆ, ಏನು ಹುಷಾರಿರಲಿಲ್ಲ?
2: ಕ್ಯಾನ್ಸರ್ ಆಗ್ಬಿಟ್ಟಿದೆ ಸರ್.
1: ಹೌದಾ? ಓಹ್, ಈಗ ಹುಷಾರಾಗಿದ್ದೀರಿ?
2: ಹುಷಾರಾಗಿದೆ ಸರ್.
1: ಶಿವರಾಮಯ್ಯನವರೇ, ಈಗ ಕಬ್ಬು ಬೆಳೆಯೋದು ಕಷ್ಟ ಅಂತ ಹೇಳ್ತಾರೆ, ನೀವು ಭಾಳ ಸುಲಭವಾಗಿ ಕಬ್ಬು ಬೆಳೆದು ಬಿಟ್ಬಿಟ್ಟಿದ್ರಲ್ಲ, ಅದೆಂಗೆ
2: ಆರಾಮಾಗಿ ಬೆಳಿಬೋದು?
1: ಅದೇ ವ್ಯವಸಾಯದ ಕೆಲಸ ಏನು ಮಾಡ್ತೀರಿ? ಸಿಂಪರಣೆ ಮಾಡೋದೆಲ್ಲ ಬಿಟ್ಬಿಡಿ. ಈಗ ಎಷ್ಟು ಸರಿ ಉಳುಮೆ ಮಾಡ್ತೀರಿ? ಕಳೆ ಹತೋಟಿ ಹೇಗೆ ಮಾಡ್ಕೊಂತೀರಿ? ಹೇಗೆ
2: ತನ್ಗಬ್ಬಲ್ಲಿ ಸಹ ಟ್ರಾಕ್ಟರ್ ಓಡಿಸಿ ಎಲ್ಲನೂ ಮಾಡಿ ಕಬ್ಬು ನೆಡ್ತೆ. ಆಲ್ರೆಡಿ ಪಟ ಎಲ್ಲ ಕೂಪರ್ ಓಡಿಸಿ ಪಟ ಓಡಿಸಿ ಪಟ ಗೋರಾಕ್ಸಿ ಬುಡ್ಕೆ ಬಿಟ್ಟಿದ್ವಿ. ಈಗ ಈ ಕೂಳೆ ಕಬ್ಬಲ್ಲಿ ಏನೂ ಇಲ್ಲ.
1: ಅಲ್ಲಪ್ಪ, ಈಗ ಮೊದಲನೇ ಕಬ್ಬಿಗೆ ಉಳುಮೆ ಎಷ್ಟು ಸರಿ ಮಾಡ್ತೀರಿ? ಮೊದಲನೇ ಸರಿ ನೀವು ಕಬ್ಬು ನಾಟಿ ಮಾಡಿದ್ಮೇಲೆ ಹನಿ ನೀರಾವರಿ ಪದ್ಧತಿ ಅಲ್ವಾ ನೀರು ನೀವು ಬಿಡೋದು, ಆಮೇಲೆ ಏನು ಉಳುಮೆ ಮಾಡೋಕ್ಕೆ?
2: ಉಳುಮೆ ಮಾಡಿದಿಲ್ಲ ಸರ್.
1: ಕಬ್ಬು ಒಳಗಡೆ ಏನಾದರೂ ಬೇರೆ ಬೆಳೆ ಬೆಳ್ಕೊಂತೀರಾ?
2: ಬೇರೆ ಬೆಳೆ ಬೆಳೆದಿಲ್ಲ ಸರ್.
1: ಕಬ್ಬು ಮಾತ್ರ?
2: ಕಬ್ಬು ಮಾತ್ರ.
1: ಅದರೊಳಗಡೆ ಏನೋ ಮೆಣಸಿನ್ಕಾಯಿ ಬೆಳೀತಾರೆ, ಅಲಸಂದೆ ಬೆಳೀತಾರೆ.
2: ಯಾವ್ದು ಬೆಳೆದಿಲ್ಲ ಸರ್?
1: ನೀವು ಯಾವ್ದು ಬೆಳೆದಿಲ್ಲ?
2: ಯಾವುದು ಬೆಳೆದಿಲ್ಲ. ಭೂಮಿ ತಾಕತ್ ಕಮ್ಮಿ ಆಗೋಯ್ತದೆ ಅದರಲ್ಲಿ. ಮೆಣಸಿನ್ಕಾಯಿ ಅವೆಲ್ಲ ಸಣ್ಣ ಪದಾರ್ಥ ಮಾಡಿದ್ರೆ.
1: ಈಗ ಕಬ್ಬಿಗೆ 3 ತಿಂಗಳಿಗೆ ಒಂದ್ಸರಿ ಏರ್ ಹಾಕ್ಬೇಕಲ್ಲ ಮಣ್ಣು, ಅದನ್ನ ಯಾಕೆ ಮಾಡ್ತೀರಿ?
2: ಮಾಮೂಲಿ 6 ಅಡಿ ಪಟ ಆದ್ರೆ ಕೂಪರ್ ಓಡಿಸ್ಬಿಟ್ಟು ಬುಡ್ಕೆಲ್ಲ ಮಣ್ಗೋರ್ ಹಾಕ್ಬಿಟ್ಟು ಸಾವಯವ ಮಾಡ್ತಾ ಇರೋದು. ಕಳೆ ಬಂದ್ರೆ ಸಾವಯವ ಕಳೆ ಔಷಧಿನ ನಾವೇ ಮಾಡ್ಕೊಂಡಿವಿ.
1: ಸಾವಯವ ಕಳೆ ಔಷಧಿನ?
2: ಕಳೆನಾಶಕ.
1: ಹೆಂಗೆ?
2: 20 ಲೀಟ್ರ್ ಗಂಧ, 2 ಕೆಜಿ ಕಲ್ಲುಪ್ಪು, 2 ಕೆಜಿ ಸುಣ್ಣ, ಎಕ್ಕದ ಗಿಡ, 25 ದಿನ 30 ದಿನ ಕೊಳ್ತಿ.
1: ಇನ್ನೊಂದ್ಸರಿ ಹೇಳ್ಬಿಡಿಯಪ್ಪ, ಮರ್ತೋಯ್ತದ ಹೇಳಿ.
2: 20 ಲೀಟ್ರ್ ಗಂಧ,
1: 20 ಲೀಟ್ರ್ ಗಂಜಲ,
2: 2 ಕೆಜಿ ಸುಣ್ಣ,
1: 2 ಕೆಜಿ ಸುಣ್ಣ,
2: 2 ಕೆಜಿ ಕಲ್ಲುಪ್ಪು, 20 ದಿನ ಕೊಳಿ ಹಾಕ್ಬೇಕು. ಎಕ್ಕದ ಗಿಡ ಹಾಕಿ,
1: ಎಕ್ಕದ ಸೊಪ್ಪು ಹಾಕ್ಬೇಕು,
2: ಎಕ್ಕ ಸೊಪ್ಪು ಬಿಳಿ ಎಕ್ಕ ಸೊಪ್ಪು, 20 ದಿನ ಕೊಳಿ ಹಾಕಿ ಅದ ತಕ್ಕಂಥ ಸ್ಪ್ರೇ ಮಾಡ್ಬೋದು.
1: ಮಾಡಿದ್ರೆ
2: ಕಳೆನ ಸತ್ತೈತವೆ, ಹುಳ ಎರಬುಳ ಸಾಯಿದಿಲ್ಲ ಗದ್ದೆ ಒಳಗಿರುವು.
1: ಹೌದಾ?
2: ಅದೇ ಅದು ಏನಾರ ಬೆಳೆ ಸೋಕಿದ್ರೆ ಬೆಳೆನೇ ಡಮರು.
1: ಅಯ್ಯೋ,
2: ಬೆಳೆನೇ ಸತ್ತೋಯ್ತದೆ, ಬೆಳೆ ಸೋಕ್ದಂಗೆ ಮಾಡ್ಬೇಕು ಅದ.
1: ಇದು ಭಾರಿ ಒಳ್ಳೆ ಕಳೆನಾಶಕ ಕಂಡು ಹಿಡ್ಕೊಬಿಟ್ಟಿದ್ರಲ್ಲ ನೀವು.
2: ಅದನ್ನೇ ಮಾಡ್ತಾ ಇರೋದು ಸರ್.
1: ಕಬ್ಬಿಗೆ ಏನಾದ್ರು ತಾಕ್ಬಿಟ್ರೆ ಕಬ್ಬು ಹೊಂಟೈತದೆ?
2: ಕಬ್ಬು ಹೊಂಟೈತದ ಸರ್.
1: ಪರವಾಗಿಲ್ಲ,
2: ಆದರೆ ಎರ್ಬುಳಿಗೆ ಏನು ಆಗೋದಿಲ್ಲ ಸರ್.
1: ನೋಡಿದ್ರ? ಹಾಂ, ಇನ್ನೇನಾದ್ರು ಸೇರಿಸ್ತೀರಾ ಕಳೆನಾಶಕಕ್ಕೆ?
0: ಕಳೆನಾಶಕಕ್ಕೆ ಸರ್ ಅವರು ಹೇಳಿದ್ದು ಇದೆ ಸರ್, ಕಬ್ಬು ಸೊಪ್ಪೇನು ಆ ಕಡೆ ಈ ಕಡೆ ಸ್ವಲ್ಪ ಆರಿದ್ರೆ ಅದೇನು ಸಮಸ್ಯೆ ಆಗಲ್ಲ. ನಾವು ನಮ್ಮ ಕಾನ್ಸಂಟ್ರೇಷನ್ ಏನಿರ್ತದೆ, ಭೂಮಿಗೆ ಮಾತ್ರ ಸ್ಪ್ರೇ ಮಾಡ್ತಾ ಇರ್ತೀವಿ ನಾವು ಕಳೆ ಗಿಡಕಿ ಅಲ್ವಾ. ಕಬ್ಬು ಗರಿಗೂ ಸ್ವಲ್ಪ ಇದಾಯ್ತದೆ, ಬಟ್ ಈ ಎರೆಹುಳಿಗೆ ಏನು ತೊಂದರೆ ಆಗಲ್ಲ ಸರ್, ಚೆನ್ನಾಗಿ ಬರ್ತದೆ ಕಳೆನ ನಾಶಕ. ಅದೊಂದು ಹೇಳಿದೆ, ಅದೊಂದು ಮಾಡವ್ರೆ. ಅದು ಈಗ ಅದು ಸ್ವಲ್ಪ ಈಗ ನಮ್ಮದು ಏನು ಇನ್ನೊಂದು ಏನು ಪ್ರಯೋಗ ಮಾಡಬೇಕು ಅಂದರೆ ಅದು ಕಬ್ಬಿಗೆ ಗರಿಗೆ ಬಿದ್ದರೂ ಗರಿಗೆ ಆಗ್ಬಾರ್ದು, ಕಳೆನೇ ಹೋಗ್ಬೇಕು ಅನ್ನೋದೇ. ಇನ್ನೊಂದು ಏನಾರು ಸ್ವಲ್ಪ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿದೊಂದು ವಿಚಾರ ಬಂದೈತೆ,
1: ಪ್ರಯೋಗ ಮಾಡ್ತೀವಿ,
0: ಅದೊಂದು ಪ್ರಯೋಗ ಮಾಡೋಣ ಅಂತಿದ್ವಿ ಸರ್. ಬರೀ ಕಳೆ ಮಾತ್ರ ಹೋಗ್ಬೇಕು.
1: ಈಗ 6 ಅಡಿ ಜಾಗ ಇರುತ್ತಲ್ಲ ಖಾಲಿ,
0: ಓ ಸರ್
1: ಅಲ್ಲಿ ತುಂಬಾ ಗಿಡ ಬೆಳೀತವೆ, ಅದಕ್ಕೆ ಇದನ್ನ ಎಷ್ಟು ಸರಿ ಸಿಂಪರಣೆ ಮಾಡ್ತೀರಿ
0: ಸರ್? ಅದನ್ನ ನಾವು ಒಂದೇ ಸಲ ಸ್ಪ್ರೇ ಮಾಡೋದು ಸರ್. ಅದು ಇದರಲ್ಲಿ ನಾವು ನಾಟಿ ಮಾಡ್ತೀವಲ್ಲ, ನಾಟಿ ಮಾಡಿದಾಗ ಒಂದ್ಸಲ ಸ್ಪ್ರೇ ಮಾಡಿಬಿಟ್ರೆ
1: ಸರಿ
0: ಅದು ಹೋಗುತ್ತೆ, ಮತ್ತೆ ಸರ್ ಬರ್ತದೆ. ಬಟ್ ಏನಂತ ನಾವೇ ಮಾಡ್ತೀವಿ, ಕಳೆಯನ್ನ ಸರ್ ಲೇಬರ್ ಹತ್ರ ಕೀಳಿಸಿ ಬುಡದ ಹತ್ರ ಕೀಳಿಸಿ ಖಾಲಿ ಸ್ಪೇಸ್ಗೆ ನಾವು ಇದಾಗ್ತಿವಿ ಸರ್. ಏನು ತಿಪ್ಪೆ ತರ ಮಾಡ್ತೀವಿ ನಾವು, ಮುಚ್ಚಿಗೆ ತರ ಮಾಡ್ತೀವಿ ಸರ್. ನಮ್ಗೆ ಅದೇ ಗೊಬ್ಬರ, ನಮಗೆ ಕಳೆ ವರದಾನ. ನಾವು ಕಳೆಯ ನಾವು ಕಳೆಯನಲ್ಲ ಸರ್, ಅದ ವರದಾನ.
1: ಓಕೆ, ಒಳ್ಳೇದು. ಈಗ ಮಧ್ಯದಲ್ಲಿ ಬೇರೆ ಇನ್ನೇನು ಬೆಳೆ ಬೆಳೆಯಲ್ಲ
0: ಸರ್? ನಾವು ಕಬ್ಬನ್ನ ಬಿತ್ತನೆ ತಂದು ನೆಟ್ಟಿದ್ರೆ ಅಂತರ ಬೆಳೆ ಬೆಳಿಬೋದು. ಈಗ ನಮಗೆ 1 ತಿಂಗಳು ನರ್ಸರಿ ಕೊಡ್ತಾರಲ್ವಾ, ನಾವು ತಂದು ನಾಟಿ ಮಾಡಿದ 1 ತಿಂಗಳಿಗೆ ಸರ್ ಮುರಿ ಕಟ್ಟಬೇಕು. ನಮ್ಮ 30 ದಿನದೊಳಗೆ ಯಾವ್ದೇ ರೀತಿ ಅಂತ ಬೆಳೆ ಬೆಳಿಕ್ ಆಗಲ್ಲ.
1: ಮುರಿ ಕಟ್ಟುವಾಗ ಏನ್ ಗೊಬ್ಬರ ಹಾಕ್ತೀರಿ ಕಬ್ಬಿಗೆ
0: ಸರ್? ಈಗ ನಾವು ಈಗ ಸಾವಯವದಲ್ಲಿ ಮಾಡ್ಲಿಕ್ಕೆ ಸರ್ ಕೊಟ್ಟಿಗೆ ಗೊಬ್ಬರ ಇದೆಯಲ್ಲ, ಕೊಟ್ಟಿಗೆ ಗೊಬ್ಬರನ್ನ ಬುಡಕ್ಕೆ ಕೊಟ್ಟಿ ಸರ್, ಗುದ್ದಲಿ ಆ ಕಡೆ ಈ ಕಡೆ ಮಣ್ಣನ್ನ ಮಲ್ಚಿಂಗ್ ಮಾಡಿ ಡ್ರಿಪ್ ಮುಖಾಂತರ ಸರ್ ನಮ್ಮ ಮಾಮೂಲಿ ಏನಿದೆ ನಮ್ದು ಸಾವಯವ ಪಿಸಮೆಣ್ಣು ಆಸಿಡ್ ಆಗ್ಬೋದು, ಲ್ಯಾಕ್ಟಿಕ್ ಆಸಿಡ್ ಆಗ್ಬೋದು, ಅದನ್ನ ಸರ್ ನಾವು ಇತರಲ್ಲಿ ಸರ್ ವೆಂಚೂರಲ್ಲಿ ಬಿಡ್ತಾ ಇರ್ತೀವಿ. ನಾವು ಸರ್ ಕಲ್ಲು ಗಾಜು ಪ್ಲಾಸ್ಟಿಕ್ಕು ಇವು 3 ಬುಟ್ಟಿ ಭೂಮಿಗಿನ ಸಿಕ್ಕುದೆಲ್ಲ ಸೇರ್ತೀವಿ ಸರ್. ನಾವು ಆಮೇಲೆ ಸರ್ ನಮಗೆ ಗಂಧಕ ಬೇಕು, ಪಾರಿವಾಳ ಸಾಕ್ತಿವಲ್ಲ ಸರ್, ಪಾರಿವಾಳದ ಇಕ್ಕೆ 2 ಕೆಜಿ ಬೆಲ್ಲ 200 ಲೀಟ್ರ್ ಡ್ರಮ್ಗೆ ಸರ್ 20 ದಿನಗಳ ಕಾಲ ಪರ್ಮಿಟೇಷನ್ ಮಾಡಿಬಿಟ್ಟು ಅದು ವೆಂಚೂರಲ್ಲಿ ಬಿಟ್ರೆ ಸರ್ ನಮ್ಗೇನು ಗಂಧಕ ನಮ್ಮ ಭೂಮಿಗೆ ಏನು ಬೇಕೋ ಅದ್ಭುತವಾದ ಗಂಧಕ ಅಲ್ಲೇ ಸಿಗ್ತದೆ ಸರ್.
1: ನಾವು ಪಾರಿವಾಳ ಸಾಕಿದ್ರೆ ಅದಕ್ಕೋಸ್ಕರ
0: ಇಲ್ಲ ಸರ್, ನಮ್ಮ ಸ್ನೇಹಿತರದು ಹತ್ರ ಹೋಗ್ಬಿಟ್ಟು ತಗೋಬತ್ತೀವಿ ಸರ್.
1: ಯಾರಪ್ಪ ಅಂತ ಸ್ನೇಹಿತರು?
0: ಊರು ಊರಲ್ಲಿ ಸಾಕಿದ್ದಾರೆ ಪಾರಿವಾಳನ.
1: ಪಾರಿವಾಳ ಸಾಕಿರೋರು ಇದಾರೆ?
0: ಹೌದು ಸರ್, ಇದೆ ಇದ್ದಾರೆ ಸರ್, ನಮ್ಮ ಕಡೆ ಶೋಕಿಗೂ ಸಾಕ್ತಾರೆ ಪಾರಿವಾಳನ.
1: ಸರಿ,
0: ಅದ
1: ಅಲ್ಲಿಂದ ಹೋಗಿ ಹಿಕ್ಕೆ ಸಂಗ್ರಹ
0: ಹಿಕ್ಕೆ ಸಂಗ್ರಹ ಮಾಡ್ಕೊಂಬಂದು ಸರ್ ಹಾಕ್ತೀವಿ. ಅದ್ಭುತವಾದ ಗಂಧಕ ಸರ್, ನಾವು ಏನು ಅಮ್ಮನ ಸಲ್ಪೆಟ್ಟು ನಾವು ಕೊಟ್ಟು 500 ರೂಪಾಯಿ ಏನು ತಂದು ಕೊಡ್ತೀವಿ, ಜಸ್ಟ್ 2 ಕೆಜಿ ಬೆಲ್ದಲ್ಲಿ ಸಿಗ್ತದೆ ಸರ್ ನಮಗೆ.
1: ಹಾಗಾದ್ರೆ ಖರ್ಚು ಬಹಳ ಕಡಿಮೆ ಆಗುತ್ತೆ ನಿಮಗೆ ಕಬ್ಬಿನ ಬೇಸಾಯ ಮಾಡಕ್ಕೆ.
2: ಕಮ್ಮಿ ಆಯ್ತದೆ ಸರ್.
1: ಎಷ್ಟಾಯ್ತದೆ ಖರ್ಚು?
2: ಒಂದು 20,000 ಆಗ್ಬೋದು ಸರ್. ಈಗ
1: 20,000
2: ಉಪ್ಪು ಹಾಕ್ಬಿದ್ರೆ 80,000 90,000 ಗಂಟೆ ಆಯ್ತದೆ
1: ಅಲ್ವಾ? ಈಗ ನೀವು ಹೇಳಿದ್ದು ಒಂದು ಗುಂಟೆಗೆ ಎಷ್ಟು ಟನ್ನು?
2: 2 ಟನ್ನು 400 ಕೆಜಿ ಬೆಳ್ದೀನಿ ಸರ್.
1: 2 ಟನ್ನು 400 ಕೆಜಿ? ಓಹೋ, ಪರವಾಗಿಲ್ಲ. ಈಗ ಅದನ್ನೇನು ಬೆಲ್ಲ ಮಾಡಿದ್ರು ಅಥವಾ ಫ್ಯಾಕ್ಟ್ರಿ
2: ಕೊಡೋದು ಸರ್?
1: ಫ್ಯಾಕ್ಟ್ರಿ ಕೊಡಿದ್ರಿ. ಏನು ದರ ಸಿಕ್ತು?
2: 3,150 ಸಿಕ್ತು ಸರ್.
1: ಪರವಾಗಿಲ್ಲ, 50 ಗುಂಟೆಯಿಂದಲ್ಲಿ ಹಾಗಾದರೆ
2: 124 ಟನ್ನು 970 ಕೆಜಿ ಬೆಳ್ದೀನಿ ಸರ್.
1: ಚೆನ್ನಾಗಿ ಲೆಕ್ಕ ಹೇಳ್ತೀರಿ. ಹಾಂ, ಎಷ್ಟು ದುಡ್ಡು ಆಯ್ತು ಹೇಳಿ, ನಾವೇ ಲೆಕ್ಕ ಹಾಕಬೇಕು. 3,100 ರಂಗೆ ಎಷ್ಟಾಯ್ತು?
2: ಕಡ್ಗೂಲಿ ಕಳ್ದಿ 3,857 ರೂಪಾಯಿ ಸಿಕ್ಕದು ಸರ್, ಕಡ್ಗೂಲಿ ಲಾರಿ ಬಾಡಿಗೆ ಕಳ್ದಿ.
1: ನಿಮ್ಮ ಖರ್ಚು ಕಳೆದು ಒಟ್ಟು ಎಷ್ಟು ಕೈಗೆ ಸಿಕ್ತ ಹೇಳಿ ಅದನ್ನು?
2: 3,00,000 ಸಿಕ್ಕ ಸರ್.
1: ಪರವಾಗಿಲ್ಲ ಬಿಡಿ, ಮತ್ತೆ ಯಾಕೆ ಕಬ್ಬು ಬೆಳಿಬಾರ್ದು? 50 ಗುಂಟೆ ಅಲ್ವಾ ನಿಮ್ಮ ಪ್ರಯೋಗ, ನಿಮಗೂ ಅಷ್ಟೇ ಇಳುವರಿ ಬಂತೇನ್ರಪ್ಪ?
0: ಹೌದು ಸರ್. ಹೌದು ಸರ್, ನಾವು ಒಂದು ಎಕರೆಗೆ 80-90 ಇಳುವರಿ ಬರ್ತದೆ ಸರ್.
1: ಹೌದಾ?
0: ಹೌದು.
1: ಈಗ ಕೂಳೆ ಕಬ್ಬು ಹೆಂಗೆ ಬೆಳಿತೀರಿ ಹೇಳಿ?
2: ಕೂಳೆ ಕಬ್ಬು ಇನ್ನೂ 10 ಟನ್ ಜಾಸ್ತಿ ಬೆಳಿಬೇಕು ಅಂತ ಚಾಲೆಂಜು.
1: ಹಿಂಗೆ ಬೆಳಿಬೇಕು ಹೇಳಿ ಈಗ ಕೂಳೆ. ಈಗ ಒಂದ್ಸರಿ ನೀವು ಕಬ್ಬು ಕತ್ತರಿಸಿದ ಮೇಲೆ ಕೂಳೆ ಮತ್ತೆ ಸಮ ಮಾಡ್ತೀರಾ? ಮಾಡ್ತೀರಾ?
2: ಮಾಡ್ತೀವಿ.
1: ಹೇಳ್ಬಿಡಿ ಹೆಂಗೆ ಮಾಡ್ತೀರಾ ಅಂತ.
2: ಕಬ್ಬು ಕಡ್ದಿವಿ, ಎಲ್ಲ ಕೂಳೆ ಕೊಚ್ಚಿ ಬಿಟ್ಟಿವಿ, ತರ್ಗ ಮುಡ್ಚಿವಿ, ಬೆಂಕಿ ಹಾಕ್ಲಿಲ್ಲ, ತರ್ಗ ಮುಡ್ಚಿ ಬಿಟ್ಟಿವಿ, ತರ್ಗ ವೇಸ್ಟ್ ಕಂಪೋಸರ್ ಅಂತ ತಂದು ಹೊಡೆದಿವಿ. ಬೆಂಗಳೂರಿಂದ JK ವಿಕೆಲ್ ಬುಕ್ ಮಾಡಿ ತರಿಸಿ ಪೋಸ್ಟರ್ ಕಳಿಸಿದ್ರು.
1: ವೇಸ್ಟ್ ಡಿಕಂಪೋಸರ್ ಅಂತ,
2: ವೇಸ್ಟ್ ಡಿಕಂಪೋಸರ್ ಅಂತ. ಅದ ಸ್ಪ್ರೇ ಮಾಡಿ 2 ಮೈ
1: ತರ್ಗ ಸುಟ್ರೆ ಏನಾಗುತ್ತೆ?
2: ಯಾರ್ಬಳ ಸತ್ತೆ ಯಾರ್ಬಳ.
1: ಹೌದಾ? ನೋಡಿದಿರ ನೀವು, ಗಮನಿಸಿದಿರಾ? ತರ್ಗನ್ನ ಸಾಮಾನ್ಯವಾಗಿ ತುಂಬಿದ್ರೆ ಎತ್ತರಕ್ಕೆ ಬಂದ್ಬಿಡ್ತದೆ ಅಂತ ಹೇಳ್ಬಿಟ್ಟು ಅಚ್ಚಾಯಿಸ ತುಂಬಾ ಜನ ಇಷ್ಟಪಡಲ್ಲ ತರ್ಗನ್ನ. ನೀವ್
2: ತರ್ಗ ಗೊಬ್ಬರ ಆಯ್ತಾ ಸರ್? ವೇಸ್ಟ್ ಕಂಪೋಸರ್ ಹೊಡೆದು 2 ಮೈ ಹೊಡೆದ್ಬಿಟ್ಟು, 1 ತಿಂಗಳಿಗೆ 2 ಮೈ ಹೊಡೆದ್ಬಿಟ್ಟು ತರ್ಗ ಮಡ್ಚಿ ಬಿಟ್ರೆ ಕಬ್ಬು ಇಷ್ಟು ಮಂಡಿ ಉದ್ದ ಬರೋದಕ್ಕೆ ಅದು ಕೊಳ್ತೈತೆ ಸರ್.
1: ಅಂದ್ರೆ ಪಟ ಬಿಟ್ಟು ಪಟ ಹಾಕ್ತಿರೋ ಅಥವಾ ಜಮೀನು ಪೂರ್ತಿ
2: ಪಟ ಹಾಕ್ತಿವಿ?
1: ಪಟ ಬಿಟ್ಟು ಪಟ. ಖಾಲಿ ಪಟಕ್ಕೆ ಏನ್ ಮಾಡಿರಿ?
2: ಖಾಲಿ ಪಟ ಮಾಮೂಲಿ ಸ್ಪ್ರೇ ಮಾಡ್ತೀವಿ ನಾವು,
1: ಕಳೆನಾಶಕ
2: ಸಾವಯವ ಮಾಡ್ತೀವಿ ಸರ್. ನಾವು ಕಳೆನಾಶಕ ಹೊಡೆದಿರ,
1: ಕಳೆನಾಶಕ ಅಂದ್ರೆ ನಿಮ್ದೇ ಅದಲ್ಲಪ್ಪ, ಸಾವಯವ ಕಳೆನಾಶಕ
2: ನಾವೇ ಮಾಡ್ಕೋತೀವಿ ಸರ್.
1: ನೀವು ಒಂಚೂರು ಹೇಳಿಯಪ್ಪ, ತರ್ಗನ್ನ ಯಾವ ಥರ ಗೊಬ್ಬರ ಮಾಡ್ಕೊತೀರಿ
0: ಸರ್? ಈಗ ನಾವು ಕಬ್ಬು ಕಡವ ಆ ತಕ್ಷಣ ಸರ್ ಒಂದು ಪಟನ ಬಿಟ್ಟು ಒಂದು ಪಟಗೆ ಸರ್ ತರ್ಗನ್ನ ಮಲ್ಚಿಂಗ್ ಮಾಡ್ತೀವಿ. ಮಲ್ಚಿಂಗ್ ಮಾಡ್ಬಿಟ್ಟು ಸರ್ ವೇಸ್ಟ್ ರಿಕಂಪೋಸರ್ ಅಂತಂದ್ಬಿಟ್ಟು ಬರ್ತದೆ ಸರ್, 2 kg ಬೆಲ್ಲ, 200 liter ನೀರು, ವೇಸ್ಟ್ ರಿಕಂಪೋಸರ್ ಮದರ್ ಕಲ್ಚರ್ ಅಂತಂದ್ಬಿಟ್ಟು ನಮ್ಮ ಹತ್ರ ಇದೆ, ಅದನ್ನೇ ಹಾಕ್ಬಿಟ್ಟು ಸರ್ ಸುಮಾರು 10 ದಿನಗಳ ಕಾಲ ಬಿಟ್ಟು ಸರ್ ತರ್ಗಮೇಲೆ ಸ್ಪ್ರೇ ಮಾಡ್ತೀವಿ ಸರ್. ಸ್ಪ್ರೇ ಮಾಡಿದಾಗ ಕರೆಕ್ಟಾಗಿ ಒಂದು ತಿಂಗಳಿಗೆಲ್ಲ ಅದೆಲ್ಲ ಕಟ್ಟಾಗಿ ಗೊಬ್ಬರ ಆಗೋದೆ ಸರ್, ಫುಲ್ ತರ್ಗೆಲ್ಲ ಕಟ್ಟಾಗೋಗುತ್ತೆ. ಈ ನಾವೇನು ಮಧ್ಯಾಹ್ನ ಖಾಲಿ ಸ್ಪೇಸ್ ಇರ್ತದೆ ಅದಕ್ಕೆ ನಮ್ಮದೇ ಆಗಿರತಕ್ಕಂಥ ಅದನ್ನ ನೈಸರ್ಗಿಕ ಪಿಶಮೇನು ಆ್ಯಸಿಡ್ ಆಗ್ಬೋದು, ಲ್ಯಾಟಿಕ್ ಆ್ಯಸಿಡ್ ಆಗ್ಬೋದು, NPK ಆಗಾರಗಳು ನಮ್ಮ ಏನೇನೈತೆ ಎಲ್ಲ ಸರ್ ಸ್ಪ್ರೇ ಮಾಡ್ತಾ ಇರ್ತೀವಿ ಸರ್. ನಾವು ಯಾವ ಕಬ್ಬು ಮುರಿಗೆ ಬತ್ತು ಕಳೆಯೆಲ್ಲ ಕಿಳಿಸಿ ಎಲ್ಲನೂ ತಂದು ಇದ್ರ ಮೇಲೆ ಹಾಕ್ಬಿಟ್ಟು ಸರ್ ನೀರು ಕೊಡ್ಕೊಂಡು ನಮ್ಮದು ಆರ್ಗ್ಯಾನಿಕ್ ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ನೀರು ಮುಖಾಂತರ ಕೊಡ್ತಾ ಇರ್ತೀವಿ ಸರ್. ಒಂದು ಸರ್ ನಾವು ನೀರು ಕೊಟ್ಟಾಗ ಸರ್ ಆ ಡ್ರಮ್ಮಲ್ಲಿ ಇರ್ತಕ್ಕಂಥ ಏನಾದ್ರು ಒಂದು ನಾವು ಕೊಡ್ತಾ ಇರಬೇಕು, ಒಂದು ಹುಳಿ ಮಜ್ಜಿಗೆಯೋ ಇಲ್ಲ ಪಿಶಮಿನ ಆ್ಯಸಿಡೋ ಏನೋ ಒಂದು ರೆಡಿ ಇರ್ತದೆ, ಇಲ್ಲ ಜೀವಾಮೃತನೋ ನೀರಿನ ಜೊತೆ ಪ್ರತಿ ನೀರಿನ ಜೊತೆ ಹೋಗ್ತಾ ಇರ್ತದೆ ಸರ್ ನಮ್ಮದು. ಅಲ್ಲಿ ನಮ್ಮ ಇವ್ರ ಹತ್ರ 40 ತೆಂಗು ಸುಸಿ ಇವೆ ಸರ್, ಅಲ್ಲಿ ಅವ್ನು 40 ಮನೇನ ಒಂದ್ಸಲ ಎಳ್ನೀರು ಕುಚ್ಚಿದ್ರೆ 1,000 ಎಳ್ನೀರು ಬಿಡ್ತವೆ, 2,000 ಎಳ್ನೀರು ಬಿಡ್ತವೆ.
1: ತೆಂಗಿನ ತೋಟದಲ್ಲಿ
0: ಕಬ್ಬು ವಿತ್ತು ತೆಂಗಿನ ತೋಟ ಎರಡೂ ಇದೆ. ನಾವು ಇಲ್ಲಿ ವ್ಯವಸಾಯ ಮಾಡ್ತಕ್ಕಂಥದ್ದು ನಮಗೆ ಆ ತೆಂಗು ಸುಸಿನ ಕೂಡ ಫಲ ಕೊಡ್ತವೆ. ಆಮ್ಯಾಗ ಒಂದು ಅದಕ್ಕೆ ಚುಕ್ಕಿ ರೋಗ ಇಲ್ಲ, ವೇಸ್ಟೇಜ್ ಬರಲ್ಲ, ಎಳ್ನೀರು ಶೈನಿಂಗ್ ಬರ್ತವೆ. ಏನು ಪಕ್ಕದವ್ರಿಗೆ ಏನು ಕುಯ್ಕೋತಾರೆ ಅದಕ್ಕೆ ನಮ್ಗೊಂದು 2-3 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಎಳ್ನೀರು ಕುಯ್ಕೋತಾರೆ.
1: ಎಷ್ಟು ಮರ ಇದೆ ಅಂದರೆ?
2: ನಮ್ಗೆ 25 ಮರ ಅದ ಸರ್.
1: 25 ಮರ,
2: 1,200 ಎಳ್ನೀರು ಕೊಡ್ತಾರೆ ಸರ್
1: ಒಂದು ಸರಿಗೆ.
2: ಒಂದು ಸರಿ ಒಂದು ತಿಂಗಳಿಗೆ ಒಂದ್ಸಲ ಎಳ್ನೀರು ಕುಯ್ಸೋದು ಸರ್ ನಾನು.
1: ಒಂದು ತಿಂಗಳಿಗೆ ಒಂದು ಸರಿ?
2: ಬೇರೆ ಮರಗಳು 1.5 ತಿಂಗಳು 2 ತಿಂಗಳು ಬೇಕು ಸರ್. ನಮ್ಗೆ 1 ತಿಂಗಳು ಕರೆಕ್ಟಾಗಿ ಕುಯ್ಸ್ತೀನಿ 1,200 ಎಳ್ನೀರು.
1: ಮರ ಏನೋ ತುಂಬಾ ಸರ್ರ ಅಂತ ಬೆಳೆದ್ ಬಿಡ್ತದೆ, ಹಂಗಾಯ್ತದೆ ಹಿಂಗಾಯ್ತದೆ ಅಂತ.
2: ಒಂದು ಸಾವಿರವಲ್ಲ ಸರ್, ಮರ ಬೆಳೆದ್ರು ತಾಕತ್ತಾಗವ ಮರ ಸರ್.
1: ಹೌದಾ? ಎಳ್ನೀರಿಗೆ ಆದಾಯ ಕೊಡ್ತಾ ಇದ್ರಿ?
2: 28 ರೂಪಾಯಿ ನಾ ಕೊಡ್ಸ.
1: ಪರವಾಗಿಲ್ಲ. ಮತ್ತೆ ಇನ್ನೇನು ಮಾಡಿರಪ್ಪ ಕಬ್ಬಿಗೆ?
0: ಕಬ್ಬಿಗೆ ಸರ್ ಅದು ಕೋಳೆ ಕಬ್ಬು ಹಂಗೆ ಮಾಡ್ತೀವಿ ಸರ್. ನಾವು ಈಗ ಒಂದ್ಸಲಿ 5 ಅಡಿ 6 ಅಡಿ ಪಟಕ ಮಾಡ್ಲಾಕಿ ಸರ್ ನಾವು ಒಂದ್ಸಲಿ ನಾಟಿ ಮಾಡ್ತೀವಿ ಅಂತಂದರೆ ಸುಮಾರು ಒಂದು 5 ಕೂಳೆ 6 ಕೂಳೆ 8 ಕೂಳೆ 10 ಕೂಳೆ ಗಂಟು ನಾವು ತೆಗೆಯಲ್ಲ. ಅದೇ ನೀಟಾಗಿ ಕೂಳೆಯನ್ನು ಕುಚ್ಕೊಂಡು ನೈಸರ್ಗಿಕ ಮಾಡ್ಕೋ. ಈಗ ಬೇರೆಯವ್ರು ಏನು ಮಾಡ್ತಾರೆ, 1 ಕೂಳೆ 2 ಕೂಳೆ ತೆಗಿತಾರೆ, ಮತ್ತೆ ಉಳುಮೆ ಮಾಡಿಬಿಡುತ್ತಾರೆ, ಮತ್ತೆ ನೆಡ್ತಾರೆ. ನಮ್ಮದು ಆ ಥರ ಏನಿಲ್ಲ ಸರ್. ಆ ಕೂಳೆಗಳಂದು 8 ಕೂಳೆ 10 ಕೂಳೆ ಗಂಟೆನೂ ಕೂಡ ನಾವು ಕಬ್ಬು ಬೆಳಿತೀವಿ.
1: ಸಾಮಾನ್ಯವಾಗಿ ತೆನೆ ಕಬ್ಬಿಗಿಂತ ಕೂಳೆ ಕಬ್ಬಲ್ಲಿ ಇಳುವರಿ ಕಮ್ಮಿ. ನೀವು ಜಾಸ್ತಿನೇ ತೆಗಿತೀನಿ ಅಂತ ಅವರಲ್ಲ ಹೇಗೆ?
0: ನೈಸರ್ಗಿಕ ಕೃಷಿಲಿ ಜಾಸ್ತಿ ಸರ್
1: ಬರುತ್ತೆ.
0: ಈಗ ನಾವು ಪಡಿದೆಲ್ಲ ಹಾಕಿದ್ರೆ ಸರ್ ಕಮ್ಮಿ, ಯಾಕೆಂದ್ರೆ ಪ್ರಶ್ನೆ ಕೂಳೆಲ್ಲ ಉಪ್ಪು ಹಾಕಿ ಭೂಮಿ ಇದಾಗಿರ್ತದೆ, ತನ್ನ ಸತ್ವವನ್ನು ಕಳ್ಕೊಂಡಿರ್ತದೆ. ನಾವು ಹಂಗಲ್ವ ಸರ್, ಬೆಳೆಗೂ ತುಂಬ್ತೀವಲ್ಲ ನಾವು, ಶಕ್ತಿ ತುಂಬ್ತಾ ಇರ್ತೀವಲ್ಲ, ಅದಕ್ಕೆ ವೃದ್ಧಿ ಆಯ್ತದೆ ಸರ್.
1: ತರಗ ಬಿಡ್ತಿರಲ್ಲ, ಅವು ಮತ್ತೆ ಯಗಣಗಳು ಜಾಸ್ತಿ ಆಯ್ತವೆ ಅಂತಾರೆ.
2: ಈ ಸ್ಮೆಲ್ಗೆ ಯಾರೇನು ಬರೋದಿಲ್ಲ ಸಾ?
1: ಅವು ಬರೋದಿಲ್ವೇ?
2: ಏನು ಬರೋದಿಲ್ಲ ಸಾ.
1: ಹೌದಾ? ಅಲ್ಲಪ್ಪ, ದಪ್ಪದಾಗ ತರಗ ಹಾಯಿಸ್ತಿರಲ್ಲ, ಅದ್ರ ಕೆಳಗಡೆ ಯಗಣ ಮತ್ತೆ ಅವುಗಳು ಸೇರ್ಕೊಳ್ಳಲ್ವೇ?
2: ಯಗ್ನಕ್ಕೆ ಇನ್ನೊಂದು ಔಷಧಿ ಅದ ಸಾ.
1: ಯಗ್ನಕ್ಕೆ ಹೇಳ್ರಪ್ಪ, ತಿಳ್ಕೊಂಡು.
2: ಕಡಲೆಕಾಳ ಇವ್ರಿ ಒಪ್ಪಳ ಕುನಿ ಹಾಕ್ಬಿಡೋದು 2 ದಿವಸ. ಕಡಲೆಕಾಳ ಕಡಲೆಕಾಳು 2 ದಿನ ಯೂರಿಯಾ ಉಪ್ಪಲ್ಲಿ ಉನಿ ಹಾಕ್ಬಿಟ್ಟು,
1: ಯೂರಿಯಾ ಉಪ್ಪಲ್ಲಿ
2: 2 ಲೀಟರ್ ನೀರು ಯೂರಿಯಾ ಉಪ್ಪಲ್ಲಿ ಸುತ್ತ ತವರಿ ಹಂಚ್ಕಾಕ್ಬಿಟ್ರೆ ಯಗ್ನೂ ಬರಲ್ಲ, ಇರಿ ಬರಲ್ಲ, ನವಿಲು ಬರೋದಿಲ್ಲ.
1: ಇನ್ನೊಂದ್ಸರಿ ಹೇಳಿ, ಹೆಂಗ್ ಮಾಡ್ಬೇಕದ?
2: 2 kg ಕಡಲೆಕಾಳು, 1 kg ಯೂರಿಯಾ ಉಪ್ಪು, 7 ಲೀಟರ್ ನೀರು, 24 ಗಂಟೆ ಉಂತುದ್ದ ಸುತ್ತ ತವರಿ ಹಂಚಲ್ಲಿ ಹಾಕ್ಬಿಟ್ರೆ ಬರೋಲ್ಲ
1: ಕಡಲೆಕಾಳನ್ನ. ಏನಾಯ್ತದೆ?
2: ಯಗ್ನ ಬರಲ್ಲ.
1: ಏನಾದ್ರು ತಿಂದ್ರೆ ತೊಂದರೆ ಆಯ್ತದ?
2: ಏನು ತೊಂದರೆ ಆದ ಸ್ಮೆಲ್ ಬರೋದಿಲ್ಲ ಸರ್.
1: ಹೌದಾ? ಪರವಾಗಿಲ್ಲ ಕಣ್ರಿ, ಏನೇನೋ ಕಂಡಿಡ್ಕೊಂಡಿದ್ದೀರಿ. ನೀವು ಇನ್ನೇನಾದ್ರು ಮಾಡ್ತೀರೇನ್ರಪ್ಪ?
2: ಹುಳಿ ಮಜ್ಜಿಗೆ ಮೊಸರು, ಹುಳಿ ಮೊಸರು 12 ಕೋಳಿ ಮೊಟ್ಟೆ ಒಂದು ಬಿಂದಿಗೆಲ್ಲ ಹಾಕಿ ಮಡಗ್ಬಿಟ್ಟು ಒಂದು ವಾರ ಕೊಳಿಸ್ಬಿಟ್ಟು ಸುತ್ತ ಹಾಕಿದ್ರೆ ಯಾವ ಪ್ರಾಣಿನೂ ಬರೋಲ್ಲ ಸರ್. ತವರಿ ಸುತ್ತ ಹಾಕ್ಬಿಟ್ರಿ.
1: ಹೌದಾ? 12 ಕೋಳಿ ಮೊಟ್ಟೆ ಹಾಕಿ
2: 12-13 ಹಾಕಿ ನಮ್ಗೆ ಇಷ್ಟ ಎಷ್ಟು ಬರ್ತದೆ ಅಷ್ಟು ಹಾಕ್ಬೋದು.
1: ಬಿಂದಿಗೆಲ್ಲ ಹಾಕ್ಬೇಕು.
2: ಬಿಂದಿಗೆಲ್ಲ ಹಾಕಿ ಮುಚ್ಚಿ ಮಡ್ಕೋತು ಒಂದು ವಾರ.
1: ಎಷ್ಟು ಲೀಟ್ರ್ ಮಜ್ಜಿಗೆ?
2: 1 ಲೀಟರ್ ಆದರೂ ಸಾಕು ಸರ್.
1: 1 ಲೀಟರ್ ಮೊಸರು,
2: 1 ಲೀಟರ್ ಮೊಸರು, 12 ಕೋಳಿ ಮೊಟ್ಟೆ.
1: ಕೋಳಿ ಮೊಟ್ಟೆ ಅಂದರೆ ಸಿಪ್ಪೆ ಸಮೇತನ ಅಥವಾ ಒಡೆದ್ಬಿಟ್ಟು ಹಾಕ್ಬೇಕು
2: ಸರ್?
1: ಒಡೆದಾಕ್ಬೇಕು.
2: ಒಡೆದಾಕಿ ಒಂದು ವಾರ ಕಳಿಸಿ ಸುತ್ತ ತವರಿ ಮಗ್ಗಲೆಲ್ಲ ಹಾಕಿದ್ರೆ ಬರಲ್ಲ ಸರ್.
1: ಅಲ್ಲ, ನೀವು ಸಾವಯವದವರು, ಈ ಕಳ್ಳೆಕಾಳನ್ನ ಯೂರಿಯಾದಲ್ಲಿ ಯಾಕೆ ನೆನೆಸ್ತೀರಿ?
2: ಅದ ಸ್ಮೆಲ್ ಬರಲಿ ಅಂತ ಸುತ್ತ ತವರಿ ಮಗ್ಗಲಲ್ಲಿ ಹಾಕಿದ್ರೆ ಬರೋದಿಲ್ಲ ಸರ್. ಒಳಕ್ಕೆ ಹಾಕಿದ್ರು ಯೂರಿಯಾ ಎಳ್ದು ಬಿಡ್ತದೆ. ಸುತ್ತ ಹಾಕಿ ತವರಿ ಸುತ್ತ ಹಾಕ್ಬೇಕು ಸರ್.
1: ಚೆನ್ನಾಗಿ.
2: ಹಿಂಬೆ ಎಣ್ಣೆಲ್ಲಿ ಹಿಂಬೆ ಉಳಿಲಿ ಕೋಳಿ ಮೊಟ್ಟೆ ಉನಿ ಹಾಕಿ ಮ್ಯಾಳು ಭಂಡಾರನು ಕರ್ಕೊಯ್ತದ ಹಿಂಬೆ ಉಳಿಲಿಗೆ ಸರ್. ಅದು ಸ್ಪ್ರೇ ಮಾಡಿವಿ.
1: ಹೌದಾ? ಹೆಂಗ್ ಮಾಡ್ಕೊಂಡ್ರಿ ಹೇಳಿ ಹೇಳ್ರಿ. ಪ್ರಭುಲಿಂಗ ಅವರೇ.
0: ಸರ್, 200 ಲೀಟ್ರ್ ನೀರು, ಒಂದ 4 ಕೋಳಿ ತತ್ತಿ, ಮೊಟ್ಟೆದು ತತ್ತಿ, ನಿಂಬೆಹಣ್ಣು, 2 ಕೆಜಿ ಬೆಲ್ಲ. ಅದನ್ನು ಸರ್ ಮಾಮೂಲಿ ಸುಮಾರು ಒಂದು 12 ದಿನಗಳ ಕಾಲ ಪರ್ಮಿಟೇಷನ್ ಮಾಡಿಬಿಡು ಸರ್. ಅದನ್ನು ಸಹ ಸ್ಪ್ರೇ ಮಾಡೋದು ಸರ್. ಇದು ಸಣ್ಣ ಮೈಟ್ಸ್ಗಳು ಇಂಥ ಕೀಟಗಳಿದ್ರೆ ಸರ್ ಬರೋಲ್ಲ ಇದಕ್ಕೆ. ವಿತ್ ಜೊತೆಗೆ ಗ್ರೋತ್ ಪ್ರಮೋಟರ್ ಆಗಿ ಕೆಲಸ ಮಾಡ್ತದೆ ಸರ್. ಆಮೇಲೆ ನಮಗೆ 100% ಇನ್ನೂ ನಮಗೆ ಪೊಟಾಸಿಯಂ ಬೇಕು ಅಂತಂದರೆ ಬೆಲ್ಲದ ಕಾಯಿ ಇರ್ತದಲ್ಲ ಸರ್, ಒಂದು 2 ಕೆಜಿ ಬೆಲ್ಲದ ಕಾಯಿ ಅಥವಾ ಹಣ್ಣು, ಅದನ್ನು 200 ಲೀಟ್ರು ನೀರು, 2 ಕೆಜಿ ಬೆಲ್ಲ, ಸುಮಾರು 15 ದಿವಸಗಳ ಕಾಲ ಪರ್ಮಿಟೇಷನ್ ಮಾಡಿಬಿಟ್ಟು ಸ ವೆಂಚೂರಿಲಿ, ನೀವು ವೆಂಚೂರಿಲ್ಲಾರ ಕೊಡಿ, ಹರಿವು ನೀರಲ್ಲಾರ ಕೊಡಿ, ಇಲ್ಲ ಬೆಳೆಗಳಿಗೆ ಸ್ಪ್ರೇ ಮಾಡಿ ಸರ್. 90% ನಿಮಗೆ ಪೊಟಾಸಿಯಂ ಅಲ್ಲೇ ಸಿಗ್ತದೆ. ನಾವು ಮೂಟೆಗಟ್ಟೆ ತಗೊಂಬಂದು ಹಾಕುವಂಥ ಅವಶ್ಯಕತೆ ಇಲ್ಲ.
1: ಭತ್ತನ ಬೆಳಿತೀರಾ ನೀವು ಶಿವರಾಮ?
2: 10 ಕ್ವಿಂಟಲ್ ಭತ್ತ ಬೆಳೆದಿವಿ ಸರ್. 6 ಕ್ವಿಂಟಲ್ ಭತ್ತ ಆಯ್ತು ಸರ್.
1: 10 ಕ್ವಿಂಟಲ್ನಲ್ಲಿ
2: 6 ಕ್ವಿಂಟಲ್ ಆಯ್ತದೆ ಸರ್.
1: ಹೆಂಗೆ ಬೆಳೆದ್ರಿ ಭತ್ತ ಹೇಳಿ ನೋಡಮ್ಮ.
2: ಒಂಟ್ಲ ಆಗ್ತವ.
1: ಯಾವ ತಳಿ
2: ಮೀನಾಕ್ಸಿವಿ ಭತ್ತ? ಆನ್ಲೈನ್ ತರಿಸಿರೋದು. 3 ಕೆಜಿ ಭತ್ತ ತಿಂದು ಒಟ್ಲ ಹಾಕಿ 20 ಪೈರು ನೆಟ್ಟು ಎಲ್ಲ ಟ್ಯಾಕ್ಟ್ರಲ್ಲಿ ಒಡಿಸಿ ನಾಟಿ ಮಾಡಿದೋ. ನಾಟಿ ಮಾಡುವಾಗಲೂ ಉಪ್ಪು ಹಾಕಲಿಲ್ಲ, ಯಾವ್ದಕ್ಕೂ ಉಪ್ಪು ಹಾಕಲಿಲ್ಲ. ಪಿಸಮಿನ ಆಸಿಡ್ ಹೊಡೆದೇ ಬೆಳೆದೇವ್ನಿ ಸರ್.
1: ಅಷ್ಟೇ
2: ಅಷ್ಟೇ, ಇನ್ನೇನು ಹಾಕಲಿಲ್ಲ ಸರ್.
1: ಖಂಡಗ ಲೆಕ್ಕ ಅಂದರೆ ಕ್ವಿಂಟಲ್ ಲೆಕ್ಕದಲ್ಲಿ ಹೇಳಿ.
2: ಕ್ವಿಂಟಲ್ ಹಾಕ್ತಿಲ್ಲ, 12 ಕ್ವಿಂಟಲ್ ಆಯ್ತು ಸರ್.
1: 10 ಕ್ವಿಂಟೆಗೆ?
2: 10 ಕ್ವಿಂಟೆಗೆ ಸರ್.
1: ಪರವಾಗಿಲ್ಲ. ಅಲ್ಲಿ ಭತ್ತದಲ್ಲಿ ಬಂದು ಕಳೆಗೆ ಏನು ಮಾಡಿದ್ರಿ?
2: ಕಳೆನೇ ಕಳಿಸ್ತಿಲ್ಲ ಸರ್ ನಾನು.
1: ಮತ್ತೆ
2: ಕಳೆನೇ ಬರೋದಿಲ್ಲ ಆ ಭೂಮಿಲಿ ಸರ್.
1: ಓಹೋ, ಕಳೆ ಬರದಂಗೆ ಭೂಮಿ ಸಿದ್ಧತೆ ಮಾಡ್ಕೊಂತೀರಿ. ಅದು ನೀರು ನಿಲ್ಲಿಸಿ ಬೆಳೆಯೋದೆ ಭತ್ತ ನೀವು?
2: ಇಲ್ಲ ಸರ್, ಒಂದು ವಾರಕ್ಕೆ ಒಂದು ದಪ್ಪ ಬಿಡ್ತೀವಿ ನೀರು.
1: ಹೌದಾ? ಹ್ಞೂ, ನೀವು ಭತ್ತ ಬೆಳಿತೀರಾ?
0: ಹೌದು ಸರ್.
1: ನೀವು ಹಂಗೆ ಬೆಳೆಯೋದಾ ಸಿಸ್ಟಮ್ ಬೇರೆ?
0: ಇಲ್ಲ ಇಲ್ಲ ಸರ್, ನಮ್ಮದು ಅದೇ ಥರ ಸರ್. ಬಿಟ್ಟು ಸರ್, ನಾವು ಹಸಿರು ಗೊಬ್ಬರ ಇದು ಮಾಡಿಬಿಡ್ತೀವಿ, ಚಕ್ಚೆ ಆಗ್ಬೋದು, ಅಲಸಂದೆ ಆಗ್ಬೋದು, ಚೆಲ್ಬಿಟ್ಟು ಅದನ್ನು ಕಟ್ ಮಾಡಿಸಿ ಭೂಮಿಗೆ ಸೇರಿಸಿ ಲ್ಯಾಕ್ಟಿಕ್ ಆಸಿಡ್ ಹಾಕಿ ನಾಟಿ ಮಾಡಿ ಸರ್. ಪ್ರತಿ ನೀರು ಕೊಟ್ಟೆಗೆಲ್ಲ ಸರ್ ನಾವು ಪಿಚಾಮಿನ ಆಸಿಡ್ ಆಗ್ಬೋದು, ಜೀವಾಮೃತ ಆಗ್ಬೋದು, ನಮ್ಮದು ಏನು ಉತ್ಪತ್ತಿ ಏನಿರ್ತದೆ ಸರ್ ಪ್ರತಿಯೊಂದು ಕೂಡ ಸ್ಪ್ರೇ ಮಾಡಿ ಮಾಡಿ ಮಾಡಿ ಅದು 10 ದಿನಕ್ಕೆ 10 ದಿನಕ್ಕೆ ಸರ್ ಬೀಳ್ತಾ ಇರ್ಬೇಕು ಸರ್. ಆರ್ಗಾನಿಕ್ ಅಂಶ ಭೂಮಿಗೆ ಬೀಳ್ತಾ ಇರಬೇಕು, ನೀರು ಕೊಟ್ಟೆಗೆಲ್ಲ ನೀರಿನ ಜೊತೆ ಅಮೃತ ಥರ ಹೋಗ್ತಾ ಇರಬೇಕು.
1: ನಿಮ್ಮದು ಜಮೀನು ಎಷ್ಟಿದೆ ಪ್ರಭು?
0: ಸರ್, ನಮ್ಮದು 2.5 ಎಕರೆ ಇದೆ ಸರ್.
1: ನಿಮ್ಮದು 2.5 ಎಕರೆ?
0: ಹೌದು. 2.5 ಎಕರೆ.
1: ನೀವು ಕಬ್ಬು ಎಷ್ಟು ಪ್ರದೇಶದಲ್ಲಿ ಬೆಳೀತೀರಿ
0: ಸರ್? ಈಗ ಕಬ್ಬು 1 ಎಕರೆ ಇದೆ, ತೆಂಗಿದೆ, ಅಡಿಕೆ ಇದೆ ಸರ್. ತೆಂಗು 90 ಗಿಡ ಇದೆ ಸರ್. ಅಡಿಕೆ ಒಂದು 250 ಗಿಡ ಅಡಿಕೆ ಇದೆ ಸರ್. ಎಲ್ಲ 9 ಎಕರೆ ಇದೆ. ಮತ್ತು ತೆಂಗು ಸಹ ಆರ್ಗಾನಿಕ್, ಅಲ್ಲೇ ಒಂದು 5 ವರ್ಷದ ಆರ್ಗಾನಿಕ್, ಅಲ್ಲಿ ಬಿದ್ದಂಥ ಗರಿ ಆಗ್ಬೋದು, ಸಗಣಿ ಗೊಬ್ಬರ ಆಗ್ಬೋದು, ಎಲ್ಲ ಕೂಡ ಸರ್ ತೆಂಗುನ ಬುಡ್ಕಿ ಹಾಕಿ ವೆಂಚೂರಿ ಮುಖಾಂತರ ನೀರು ಕೊಡ್ತೀವಿ ಸರ್ ನಾವು.
1: ತೆಂಗಿಗೂ ಹನಿ ನೀರಾವರಿ ಮಾಡಿದ್ದೀವಿ?
0: ತೆಂಗಿಗೂ ನೀರಾವರಿ ಸರ್, ಹನಿ ನೀರಾವರಿ ತೆಂಗಿಗೂ ಸರ್.
1: ಅಡಿಕೆ, ತೆಂಗು, ಭತ್ತ, ಕಬ್ಬು.
0: ಹೌದು ಸರ್. ಕಬ್ಬು
1: ಬೇರೆ ಇನ್ನೇ
0: ರೇಷ್ಮೆ ಇದೆ ಸರ್. ರೇಷ್ಮೆ ರೇಷ್ಮೆ.
1: ಓ, ನೀವು ರೇಷ್ಮೆ?
0: ರೇಷ್ಮೆ ಇದೆ, ಹಸು ಇದೆ, ಕೋಳಿ ಇದೆ. ನಾವು ರೈತರು ಅಂದಮೇಲೆ ಇವೆಲ್ಲ ಇರಬೇಕು.
1: ಇನ್ನೇನೇನಿದೆ ಹೇಳಿ. ಕುರಿ ಮೇಕೆ?
0: ಹೌದು ಸರ್, ಕುರಿ ಮೇಕೆ ಎಲ್ಲ ಇದೆ.
1: ಓಕೆ.
0: ಪ್ರತಿಯೊಂದು ಕೂಡ ಆಮೇಲೆ ತರಕಾರಿಗಳನ್ನ ನಾವೇ ಬೆಳ್ಕತ್ತೀವಿ.
1: ಏನೇನು ಬೆಳಿತೀರಿ?
0: ಅದೇ ಸರ್, ಬೆಂಡೆಕಾಯಿ ಆಗ್ಬೋದು, ಬೀನ್ಸ್ ಆಗ್ಬೋದು, ಟೊಮೊಟೊ ನಮ್ಗೆ ನಮ್ಮ ಮನೆಗೆ ಬೇಕಾಗ್ತಕ್ಕಂಥದ್ದ ಅದು. ಇತರ ಸಾವಯವದಲ್ಲೇ ಸರ್ ಬೆಳಕೋದು, ಆದ್ರೆ ಆರ್ಗಾನಿಕ್ ಏನಿಲ್ಲ. ಅದು ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಅದನ್ನ ಬೆಳಕತ್ತೀವಿ ಸರ್.
1: ನಿಮ್ಮಿಬ್ರದ್ದು ಜಮೀನು ಅಕ್ಕಪಕ್ಕನೆ ಬರುತ್ತಾ?
0: ಹೌದು ಸರ್, ಅಕ್ಕಪಕ್ಕನೇ ಸರ್.
1: ಹೌದಾ? ಪರವಾಗಿಲ್ಲ,
0: ಅಕ್ಕಪಕ್ಕ ಬರ್ಲಾಗಿ ಸರ್, ಇಬ್ರು ಖುಷಿಯಿಂದ ಮಾಡ್ತವೆ.
1: ಅದೇ ನೋಡಿ, ಈಗ ಕಬ್ಬಿನ ಬೇಸಾಯದಲ್ಲಿ ನೀವು ಆದಾಯವನ್ನು ಕಾಣ್ತಾ ಇದ್ದೀರಾ?
0: ಖಂಡಿತ ಸರ್.
1: ಅದಕ್ಕೆ ಬಹಳ ಪ್ರಧಾನವಾದ್ದು ಖರ್ಚು ಕಡಿಮೆ ಮಾಡ್ಕೊಂಡಿದ್ದೀರಿ.
0: ಹೌದು ಹೌದು.
1: ನಿಮ್ಮ ಜಮೀನಲ್ಲಿ ಸಿಗೋದನ್ನೇ ಬಳಸ್ತಾ ಇದ್ದೀರಿ?
0: ಹೌದು ಸರ್. ನಮ್ಮ ಏನು ನಮ್ಮ ಪರಿಸರದಲ್ಲಿ ಸಿಗ್ತಕ್ಕಂಥದ್ದು, ಮತ್ತೆ ಜೀರೋ ಬಂಡವಾಳ ಕಮ್ಮಿ ಸರ್. ಜೀರೋ ಬಂಡವಾಳ ಕಮ್ಮಿ ಬಂಡವಾಳದಲ್ಲಿ ಹೆಚ್ಚು ಆದಾಯ ನೋಡ್ತಕ್ಕಂಥ ನಾವು.
1: ನಿಮ್ದು ಎಷ್ಟು ಬರುತ್ತೆ ಇಳುವರಿ ಕಬ್ಬದು?
0: ಸರ್, 1 ಎಕರೆಗೆ 80-90 ಟನ್ ಇಳುವರಿ ಬರುತ್ತೆ ಸರ್.
1: ಭತ್ತ ನೀವೆಷ್ಟು ಬೆಳೆದಿದ್ದೀರಿ
0: ಸರ್? ಭತ್ತ 1/2 ಎಕರೆ ಇದೆ ಸರ್ ನಮ್ದು, 30-20 ಕ್ವಿಂಟೆ ಇದೆ. ಅದು ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಅದೇನು 15-20 ಕ್ವಿಂಟಲ್ ಗಂಟೂ ಏನು ಸಮಸ್ಯೆ ಏನಿಲ್ಲ ಸರ್, ಚೆನ್ನಾಗಿ ಬರ್ತದೆ.
1: ಸಮಸ್ಯೆ
0: ಏನಿಲ್ಲ ಸರ್. ಆರ್ಗಾನಿಕ್ವಾಗಿ ಒಳ್ಳೆ ವಿಷ ಇಲ್ಲದೇನೆ ಆಹಾರವನ್ನ ತಿನ್ನಬೇಕು ಸರ್ ಅಂತ ಉದ್ದೇಶ.
1: ಪರವಾಗಿಲ್ಲ. ಶಿವರಾಮಯ್ಯನವರೇ,
2: ಹೇಳಿ ಸರ್.
1: ಈಗ ನೀವು ಮನೆಯಲ್ಲಿ ಎಷ್ಟು ಜನ ಇದ್ದೀರಿ?
2: ನಾವು 4 ಜನ ಸರ್. ಗಂಡ ಇರ್ತಾರೆ, ಇಬ್ರು ಗಂಡು ಮಕ್ಕಳು ಸರ್.
1: ಮಕ್ಕಳು ವ್ಯವಸಾಯ ಮಾಡ್ತಾರೆ?
2: ವ್ಯವಸಾಯ ಮಾಡ್ತಾರೆ, ಟೊಯಾಟೊ ಕೊಯ್ತವ್ರೆ.
1: ಹೌದೇ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಪ್ಪ?
0: ಸರ್, ನಾನು, ನಮ್ಮಮ್ಮ, ನಮ್ಮ ವೈಫು ಮತ್ತು ಮಗಳು ಸರ್.
1: ಹೌದಾ?
0: ಹೌದು ಸರ್.
1: ಕುಟುಂಬದವರೆಲ್ಲ ವ್ಯವಸಾಯ
0: ಸರ್. ತಮ್ಮ ಬೆಂಗಳೂರಲ್ಲಿ ಇದ್ದಾರೆ ಬ್ರದರು. ಇನ್ನು ಕುಟುಂಬದಲ್ಲ ಸರ್ ವ್ಯವಸಾಯನೇ, ಎಲ್ಲ ಪ್ರತಿಯೊಬ್ಬರು ಕೂಡ ವ್ಯವಸಾಯ.
1: ನಿಮ್ಗೆ ಯಾವತ್ತು ಜಮೀನು ಕಡಿಮೆ ಆಯ್ತು ಅಂತ ಏನು ಅನ್ನಿಸ್ತು?
0: ಇಲ್ಲ ಸರ್, ನಾವು ಇರೋ ಜಮೀನಲ್ಲಿ ಹೆಚ್ಚು ಆದಾಯ ತೆಗೆಮನ್ನೋದೇ ಸರ್ ನನ್ನ ಉದ್ದೇಶ. ಈಗ 1 ಎಕರೆಯಲ್ಲಿ ಎಕ್ಸಾಂಪಲ್ 40 ಟನ್ ಕಬ್ಬು ಬೆಳೆದಕ್ಕಿಂತ 1 ಎಕರೆಯಲ್ಲಿ 120 ಟನ್ ಕಬ್ಬು ಯಾಕೆ ಬೆಳಿಬಾರ್ದು? ಅಂತಕ್ಕಂಥ ಒಂದು ಮಾನದಂಡ ಸರ್ ನಮ್ದು.
1: ಅಷ್ಟು ಬೆಳಿಬಹುದು
0: ಬೆಳಿಬಹುದು ಸರ್ ಖಂಡಿತ. ಆದ್ರೆ ಮುಂದಿನ ದಿನಗಳಲ್ಲಿ ಬೆಳೆದ್ಬಿಟ್ಟು ನಿಮ್ಗೆ ಸಣ್ಣ ತಿಳಿಸ್ತೀನಿ ನಾನು ಸರ್.
1: ಪರವಾಗಿಲ್ಲರಪ್ಪ, ಹೆಂಗ್ ಬೆಳಿಬಹುದು ಅಂತ ಅನ್ಕೊಂಡಿದ್ದೀರಿ ಹೇಳಿ. 120 ಟನ್ ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕು?
0: 120 ಟನ್ ಅಂದ್ರೆ ಏನ ಸರ್, ಸಾಲಿನ ಸಾಲಿಗೆ ಅಂತರ ಜಾಸ್ತಿ ಕೊಡ್ಬೇಕು. ಈಗ
1: 6 ಅಡಿ ಕೊಟ್ಟಿದ್ರೆ
0: ಈಗ 8 ಅಡಿ ಕೊಡ್ಬೋದು ಸರ್. 8 ಅಡಿ ಕೊಡ್ಬೇಕು ಸರ್.
1: ಕಬ್ಬಿನ ಜಾಸ್ತಿ ಮಾಡೋದ್ರಿಂದ ಏನ್ ಅನುಕೂಲ?
0: ಅಂತರ ಜಾಸ್ತಿ ಮಾಡಲಾಗಿ ಮರಿಗಳ ಸಂಖ್ಯೆ ಜಾಸ್ತಿ ಐತೆ ಸರ್. ಮರಿಗಳ ಸಂಖ್ಯೆ ಜಾಸ್ತಿ ಆಯ್ತದೆ, ಗಾಳಿಯ ಸಂಚಾರ ಆಗ್ಬೋದು, ಮತ್ತೆ ಬಿಸಿಲು ಸಂಪೂರ್ಣವಾಗಿ ಸಿಗ್ತದೆ. ಆಮೇಲೆ ಯಾವಾಗ ನಮಗೆ ಗಾಳಿ ಸಂಚಾರ ಬಿಸಿಲು ಆಯ್ತು ಸರ್, ಕಬ್ಬು ಗಾತ್ರ ಜಾಸ್ತಿ ಆಯ್ತದೆ. ಒಂದು ಎಕರೆಗೆ ಸರ್ ನಾವು ಸರಾಸರಿ ಒಂದು 45,000 ಗಿಡಗಳನ್ನು ಮರಿಗಳನ್ನು ಸರ್ ನಾವು ಬರ್ಸ್ಬಿಟ್ರೆ, ಒಂದು ಮರಿಯಲ್ಲಿ 2 ಕೆಜಿಯಿಂದ 2.5 ಕೆಜಿ ಒಂದು ಕಬ್ಬಲ್ಲಿ ಸರ್ ನಮಗೆ ಇಳುವರಿ ಬಂತು ಅಂದರೆ 100-120 ಟನ್ ಬೆಳಿಬೋದು. ಅದೊಂದು ಮಾನದಂಡವಾಗಿ ಅಂತರ ಜಾಸ್ತಿ ಬೆಳ್ಕಂದ ಸರ್, ಅದೊಂದು ಮಾಡಮ ಅಂತ ಮುಂದಿನ ದಿನಗಳಿದೆ, ಅದೊಂದು ಮಾಡ್ತೀನಿ ಸರ್ ಖಂಡಿತ.
1: ನಿಮ್ಗೆ ಏನನ್ಸುತ್ತೆ, 120 ಟನ್ ಬೆಳಿಬೋದ ಕಬ್ಬ?
2: ಆರಾಮಾಗಿ ಬೆಳಿಬೋದು ಸರ್.
1: ಅದೇ ನೀವೀಗ
2: 8 ಅಡಿ ಈಗ ಒಂದು 10 ಕುಂಟೆ ಇದೆ ಸರ್ ನೆಡೋದು. 8 ಅಡಿ ಹೊಡಿತೀನಿ ಪಟಾವ ಸರ್.
1: 8 ಅಡಿ ಹಾಂ,
2: 8 ಅಡಿ ಹೊಡೆದು ನೆಡ್ತೀನಿ ಸರ್.
1: ಪರವಾಗಿಲ್ಲ, ಈಗ 8 ಅಡಿ ಪಟ ನೆಟ್ಟರೆ ನಿಮ್ಮ ಲೆಕ್ಕದಲ್ಲಿ 1 ಎಕರೆಗೆ 120 ಟನ್ ಅಂತ ಅಲ್ವೇ? ಆದರೆ ನೋಡಿ, 10 ಗುಂಟೆ 20 ಗುಂಟೆನಲ್ಲಿ ಬೆಳಿಬೋದು, ಆದರೆ 50 ಎಕರೆ 20 ಎಕರೆ ಇದರಲ್ಲಿ ಬೆಳೆಯೋದು ಕಷ್ಟ. ಯಾಕೆಂದ್ರೆ ಆ ಸಾವಯವ ಮೂಲನ ಒದಗಿಸ್ಬೇಕಲ್ಲ.
0: ಹೌದು ಸರ್, ಹೌದು.
1: ಅಂಥವ್ರಿಗೇನು ನಿಮ್ಮ ಸಲಹೆ? ಜಾಸ್ತಿ ಪ್ರಮಾಣದಲ್ಲಿ ಕಬ್ಬು ಬೆಳೀತಾರಲ್ಲ, ಅವ್ರೇನು ಮಾಡ್ಬೋದು ಅಂತೀರಿ?
0: ಈಗ ಜಾಸ್ತಿ ಪ್ರಮಾಣದಲ್ಲಿ ಕಬ್ಬು ಬೆಳೀರ್ತಕ್ಕಂಥವ್ರು ಸರ್, ಅವ್ರೇನು ಮಾಡ್ಬೇಕು ಸರ್? ರಾಸಾಯನಿಕಗಳನ್ನು ಸರ್ ಕಮ್ಮಿ ಪ್ರಮಾಣದಲ್ಲಿ ಹಾಕೊಂಡು ನೈಸರ್ಗಿಕವಾಗಿ ಕೊಟ್ಟಿಗೆ ಗೊಬ್ಬರ ಕೊಟ್ಕೊಂಡು ಮಾಡಬೇಕು ಸರ್. ನೀವು ಹೇಳಂಗೆ ಅವರು ಸಂಪೂರ್ಣವಾಗಿ ಒದಗಿಸೋಕೆ ಆಗಲ್ಲ. ಬಟ್ ಏನಂದರೆ ಈ ಮ್ಯಾನುವಲ್ ಸರ್ ಕಮ್ಮಿಯಾಗಿ ಹಾಕೊಂಡು ಕೊಟ್ಟಿಗೆ ಗೊಬ್ಬರ ಕೊಡ್ಕೊಂಡು ಬೆಳೆಯಬೋದು ಸರ್. ಇನ್ನೊಂದು ಸರ್, ಇನ್ನೊಂದು 50 ಎಕರೆ 60 ಎಕರೆ ಇರ್ತಕ್ಕಂಥವ್ರು 10 ಅಡಿ ಪಡೆ ಮಾಡ್ಕೊಂಡೇ ಮಾಡ್ಬೋದು. ಯಾಂತ್ರಿಕ ಉಳುಮೆ ಮಾಡ್ಕೊಂಡೆ ನಂಬ್ಕೊಂಡು ಜಾಸ್ತಿ ಮಾಡ್ಬೋದು ಸರ್. ಬಟ್ ಏನಂತಂದರೆ ಮಾಡ್ತಕ್ಕಂಥ ಮಾನದಂಡ ಮತ್ತು ಅವ್ರು ಇರ್ತಕ್ಕಂಥ ಒಂದು ಕೌಶಲ್ಯ ಇಂಪಾರ್ಟೆಂಟ್ ಆಗ್ತದೆ. ಈಗ ಸರ್, ಈಗ ನಮಗೆ ಈಗ ಕಬ್ಬು ಕಡಿಕೆ ಲೇಬರ್ದು ಸಮಸ್ಯೆ ಅಂತಂದ್ಬಿಟ್ಟು ಸರ್, ಇವತ್ತು ನಮ್ಮ ಊರ ಹತ್ರನೇ ಬೆಳ್ತೂರು ಗೇಟ್ ಹತ್ರನೇ ಹೊಸದಾಗಿ ಒಂದು ಕಬ್ಬು ಕಟ್ ಮಾಡ್ತಕ್ಕಂಥ ಯಂತ್ರವನ್ನು ಲಾಂಚ್ ಮಾಡ್ತಾರೆ ಸರ್. ನಮ್ಮೂರ ಪಕ್ಕದವರೇ ಕೊತ್ತನಳ್ಳಿಯವರು ಸರ್ ತಂದಿದ್ದಾರೆ. ಈಗ ಸರ್, 1 ಟನ್ ಕಬ್ಬು ಫ್ಯಾಕ್ಟ್ರಿಗೆ ಹೋಗ್ಬೇಕು ಅಂದರೆ 1,100 ರೂಪಾಯಿ ನಮಗೆ ಕಾಸ್ಟು ಬೀಳುತ್ತೆ ಸರ್ ಇಲ್ಲಿಗೆ. ಈ ಆ ಯಂತ್ರ ಬರಲಾಗಿ ಸರ್ 1 ಟನ್ಗೆ 600 ರೂಪಾಯಿಗೆ ಫ್ಯಾಕ್ಟ್ರಿಗೆ ಇರ್ತಕ್ಕೆ ಹೋಗ್ತದೆ. ಅದೊಂದು ಇರಲಾಗಿ ಸರ್ ನಮಗೀಗ ನಮಗೆ ಇನ್ನೂ ನಮಗೆ ಪ್ರೋತ್ಸಾಹ ಜಾಸ್ತಿ ಸಿಕ್ತಂಗಾಯ್ತು. 600 ರೂಪಾಯಿ ಸೇವ್ ಆದಂಗೆ ಆಯಿತು. ಈಗ 1 ಎಕರೆ ಬೆಳೀತಕ್ಕಂಥವ್ರು 2 ಎಕರೆ ಬೆಳೀತಕ್ಕಂಥ ಶಕ್ತಿ ನಮಗೆ ಬರ್ತದೆ ಸರ್. ಆ ಥರ ಈ ಯಾಂತ್ರಿಕತೆ ಬಳಸ್ಕೊಂಡು ದೊಡ್ಡ ದೊಡ್ಡ ಇಳುವರಿದಾರ ಸರ್ ಬೆಳಿಬೋದು.
1: ನಿಮ್ಗೇನು ಅನ್ಸುತ್ತೆ, ದೊಡ್ಡ ಜಮೀನ್ದಾರ ಏನು ಮಾಡಬೇಕು 120 ಟನ್ ಬೆಳಿಬೇಕು ಅಂತಂದರೆ?
2: ನಮ್ಮಂಗೆ ಮಾಡ್ಬೇಕು ಸರ್.
1: ಅದೇ ನಿಮ್ಮಂಗೆ ಮಾಡೋದು ಕಷ್ಟ ಅಂತ
2: ಈಗ ಸಸ್ಯ ಮಾಡ್ಕೋಬೇಕು ಸರ್
1: ಅಲ್ವಾ? ಚಿಕ್ಕದಾಗಿ ಮಾಡಿದ್ರೆ ಚೊಕ್ಕದಾಗಿ ಚೆನ್ನಾಗಿ ಮಾಡ್ಬೋದು, ಆದರೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಮಾಡೋವಂಥವ್ರು ಅನಿವಾರ್ಯವಾಗಿ ರಾಸಾಯನಿಕ ಹಾಕಬೇಕಾಗತ್ತೆ. ಆದರೆ ನೀವು ನಿಮ್ಮ ಮಟ್ಟದಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದೀರಿ ಅಲ್ವೇ? ಈಗ ನಿಮ್ಗೆ ಇನ್ನೂ ಜಾಸ್ತಿ ಇಳುವರಿ ತಗೋಬೋದು ಅಂತ ಅನ್ಸುತ್ತಾ? 120 ಟನ್ಗಿಂತಲೂ ಜಾಸ್ತಿ ತೆಗಿಬೋದು ಕಬ್ಬಲ್ಲಿ
2: ತೆಗಿಬೋದು ಸರ್. ಪ್ರಯತ್ನ ಪಟ್ಟರು ಮಾಡ್ಬೋದು ಸರ್. ಕೊಟ್ಟಿಗೆ ಗೊಬ್ಬರ ಹೊಡಿಬೇಕು, ಜೊತೆಗೆ ಇದನ್ನು ಮಾಡ್ಕೊಂಡು ಬೆಳಿಬೋದು ಸರ್.
1: ಈಗ ನೀವು ಕುರಿ ಮೇಕೆ ಎಲ್ಲ ಸಾಕಿದಿರಲ್ಲ, ಅದರಿಂದಲೂ ಆದಾಯ ಬರ್ತಾ ಇದೆಯಾ ನಿಮ್ಗೆ?
2: ಅದರಲ್ಲೂ ಆದಾಯ ಬರ್ತದೆ ಸರ್.
1: ಅದನ್ನೇನು ಮಾರ್ಕತ್ತೀರಾ?
2: ಮಾರ್ಕತ್ತೀರಿ ಸರ್.
1: ಪರವಾಗಿಲ್ಲ, ಒಂದು 10 ಕುರಿ ಇದೆಯಾ?
2: 20 ಇವೆ ಸರ್.
1: 20 ಇದೆ. ಯಾವ ಕುರಿ ಅದು ತಳಿ?
2: ನಾಟಿ ಕುರಿ ಸರ್.
1: ನಾಟಿ ಕುರಿ. ಮೇಕೆನೂ ಇದೆ?
2: ಮೇಕೆ ಒಂದು 4 ಇವೆ ಸರ್.
1: ಪರವಾಗಿಲ್ಲ. ಜಾನುವಾರುಗಳು ವ್ಯವಸಾಯಕ್ಕೆ ಪೂರಕ ಸೀಮೆಸ ಇದೆ. ಅದೇ ಸೀಮೆಸಕ್ಕೆ ಬಂದ್ಬಿಟ್ರೆ ನಾಟ್ಯಸಿಲ್ಲ,
2: ಉಳುಮೆ ಆಗುದಿಲ್ಲ ಈಗ ಸರ್ ನನ್ನ ಕೈಲಿ.
1: ಹೌದಾ? ಸೀಮೆಸಕ್ಕೆ
2: ಬಂದಿದೆ. ಟ್ರ್ಯಾಕ್ಟರ್ ಹೊಡೆಸಿ, ನಮ್ಮ ಸ್ನೇಹಿತರು ಟ್ರ್ಯಾಕ್ಟರ್ ಮಾಡ್ಕೋತಾ, ಅವ್ರು ಹೊಡ್ಕೊಡ್ತಾರೆ ಸರ್.
1: ಹೌದಾ? ನೀವು ಏನು ಸೀಮೆಸ ನಾಟಿ ಹೆಸರು
0: ಸರ್? ನಮ್ದು ಸೀಮೆಸ. ನಮ್ದು ಸರ್ ಜೀರೋ ಕಲ್ಟಿವೇಶನ್ ಸರ್. ನಮ್ದು ಉಳುಮೆ ಇಲ್ಲ. ನಮ್ದು ತೆಂಗಾಗ್ಬೋದು, ಅಡಿಕೆ ಆಗ್ಬೋದು, ಇದು ಸರ್ ಉಳುಮೆ ಇಲ್ಲ ಸರ್.
1: ಸರಿ,
0: ಸೇಮ್ ಸರ್. ನಮ್ದು ಹೆಂಗಿದೆ ಅಂದ್ರೆ ತಿಪ್ಪೆ ಥರ ಇದೆ ಸರ್. ನಮ್ಮ ಗದ್ದೆನೇ ತಿಪ್ಪೆ ಮಾಡಿದ್ದೀನಿ ನಾನು, ಫುಲ್ ಆರ್ಗಾನಿಕ್. ಏನೋ ಹುಲ್ಲು ಬತ್ತು ಸರ್ ಬ್ರಷ್ ಕಟ್ಟರಲ್ಲಿ ಕಟ್ ಮಾಡ್ಕೊತೀನಿ, ಅದೇ ಹುಲ್ಲು ಎರೆಹುಳಿಗೆ ಆಹಾರ ಆಗಬೇಕು, ನೆರಳಾಗ್ತದೆ ನಮಗೆ. ಡ್ರಿಪ್ ಮುಖಾಂತರ ಸರ್ ನೀರು ಹೋಗ್ತದೆ. ವೆಂಚೂರಿ ಮುಖಾಂತರ ನಾನು ಏನು ನೈಸರ್ಗಿಕವಾಗಿ ಏನೇನು ಕೊಡಬೇಕು ವೆಂಚೂರಿ ಮುಖಾಂತರ ಕೊಡ್ತೀನಿ ಸರ್. ನಾನು ಪ್ರತಿಯೊಂದು ಕೂಡ ಬುಡ್ಕೆ ಹೋಗ್ತದೆ. ನಾನು ಜೀರೋ ಕಲ್ಟಿವೇಶನ್ ಸರ್. ಇದು ಮಾತ್ರ ಯಾವುದು ರೇಷ್ಮೆ ಒಂದು ಮರ ಸರ್ ಉಳುಮೆ ಮಾಡ್ತೀನಿ ಸರ್. ಅದೊಂದು ಉಳುಮೆ ಮಾಡಲೇಬೇಕಾದ.
1: ಎಷ್ಟು ಪ್ರದೇಶದಲ್ಲಿ ಹಾಕಿದ್ದೆ
0: ಸರ್? 20 ಗುಂಟೆ ಇದೆ ಸರ್. 20 ಗುಂಟೆ ಇದೆ ಸರ್. ನಾ ಯಾವುದು ದೊಡ್ಡ ಪ್ರಮಾಣದಲ್ಲಿ ಮಾಡಿಲ್ಲ ಸರ್, ಎಲ್ಲನೂ ಸಣ್ಣ ಪ್ರಮಾಣದಲ್ಲಿ ಹೆಚ್ಚು ಇಳುವರಿ.
1: ಒಳ್ಳೇದು ಬಿಡ್ರಪ್ಪ, ಇಬ್ರು ನೆಮ್ಮದಿಯಾಗಿದ್ದೀರಾ, ಖುಷಿಯಾಗಿದ್ದೀರಾ?
0: ಕೃಷಿಲಿ ಸರ್ ಖುಷಿ ಇದೆ.
1: ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಪ್ರಭುಲಿಂಗ ಅವರೇ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಹೇಳಿಯಪ್ಪ.
0: 9964 19 53 09.
1: ಇನ್ನೊಮ್ಮೆ ಹೇಳಿ.
0: 9964 19 53 09.
1: ಇನ್ನೂ ಒಂದ್ಸರಿ ಹೇಳ್ಬಿಡಿ.
0: 9964 19 53 09.
1: ನಿಮ್ದು ಹೇಳಿ ಶಿವರಾಮಯ್ಯನವ್ರೆ.
2: 7090984 7187.
1: ಇನ್ನೊಂದ್ಸರಿ ಹೇಳ್ತೀರಾ?
2: 7090984 7187.
1: ನಿಧಾನವಾಗಿ ಹೇಳಿ ಇನ್ನೊಂದ್ಸರಿ.
2: 7090984 7187.
1: ಒಳ್ಳೆಯದು ಶಿವರಾಮಯ್ಯನವರೇ ಹಾಗೂ ಪ್ರಭುಲಿಂಗ ಅವರೇ, ಇದುವರೆಗೂ ಸಾವಯವ ಕಬ್ಬಿನ ಬೇಸಾಯ ಹಾಗೆ

0: ಬೇಸಾಯ. ಇದ್ರ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ವಂದನೆಗಳು, ಒಳ್ಳೆಯದಾಗಲಿ. ನಮಸ್ಕಾರ.
1: ನಮಸ್ಕಾರ ಸರ್.
2: ಶ್ರೋತೃಗಳೇ, ಇದೀಗ ಒಂದು ಕೃಷಿ ಗೀತೆಯನ್ನ ಕೇಳೋಣ.
3: ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು.
0: ಶಿವರಾಮಯ್ಯನವರೇ ನಮಸ್ಕಾರ.
4: ನಮಸ್ಕಾರ ಹೇಳಿ ಸರ್.

ಇದುವರೆಗೂ ಕೃಷಿ ರಂಗ ಕಿಸಾನ್ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಸಾವಯವ ಕಬ್ಬಿನ ಬೇಸಾಯ ಕುರಿತು ಸಂವಾದವನ್ನ ಆಲಿಸಿದಿರಿ. ಭಾಗವಹಿಸಿದ್ದವರು ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಬೆಳ್ತೂರು ಗ್ರಾಮದ ಬಿಟಿ ಶಿವರಾಮಯ್ಯ ಮತ್ತು ಬಿಎಸ್ ಪ್ರಭುಲಿಂಗ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಎನ್ ಕೇಶವಮೂರ್ತಿ. ಕೇಳುಗರೆ ಗಮನಿಸಿ, ನಾಳೆ ಸಂಜೆ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಗುವುದಿಲ್ಲ. ಸೋಮವಾರ ಸಂಜೆ 6:51 ಕೃಷಿರಂಗ ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಮುಂಗಾರಿಗೆ ಸೂಕ್ತವಾದ ದ್ವಿದಳ ಧಾನ್ಯ ಬೆಳೆಗಳು ಹಾಗೂ ಅವುಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಸಂವಾದವನ್ನು ಕೇಳುವಿರಿ. ಭಾಗವಹಿಸುತ್ತಾರೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಎಸ್ ಪ್ರಭುದೇವ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ. ಇದುವರೆಗೂ ನಮ್ಮ ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ನಮಸ್ಕಾರಗಳು. ಕೃಷಿರಂಗ ಪ್ರಸಾರವಾಗಿ

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಾ ಇದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ಅನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

ಈ ದೇಶದಲ್ಲಿ ಬಾಳುತ್ತಿರುವ ನಾವು ವೈಯಕ್ತಿಕವಾಗಿ ಯಾವ ಮತ ಅಥವಾ ಸಂಪ್ರದಾಯವನ್ನು ಅನುಸರಿಸಿದರೂ ಅಂತರ್ಯಾಮಿಯಾಗಿ ನಮ್ಮೊಳಗೆ ಹರಿಯುವ ಮತ್ತು ಹರಿಯಬೇಕಾದ ಶಕ್ತಿ ದೇಶಭಕ್ತಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ವಾರ್ತೆಗಳ ವಿವರ: 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಭಾರತದ ಪ್ರಯಾಣವು ಹಳ್ಳಿಗಳ ಮೂಲಕ ಸಾಗುತ್ತದೆ. ಸುಸ್ಥಿರ ಕೃಷಿ ನಾವೀನ್ಯತೆ ಮತ್ತು ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯವಾಗಿದೆ ಎಂದು ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಅಟ್ 2047 ಕುರಿತ 2 ದಿನಗಳ ರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಜ್ಞಾನದ ಸಮ್ಮಿಲನದಿಂದ ಭಾರತ ಜಾಗತಿಕ ಕೃಷಿ ನಾಯಕನಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಆಹಾರ ಭದ್ರತೆ, ಗ್ರಾಮೀಣ ಸಮೃದ್ಧಿ, ಸಾಮಾಜಿಕ ಸಾಮರಸ್ಯ ಮತ್ತು ಸಮಗ್ರ ಬೆಳವಣಿಗೆಗಳನ್ನು ಖಚಿತಪಡಿಸಿಕೊಳ್ಳಲು ಕೃಷಿ ಅಭಿವೃದ್ಧಿಯ ಭಾರತದ ದೃಷ್ಟಿಕೋನಕ್ಕೆ ಕೇಂದ್ರ ಬಿಂದುವಾಗುತ್ತದೆ. ಸುಸ್ಥಿರ, ಲಾಭದಾಯಕ ಮತ್ತು ಸ್ಥಿತಿಸ್ಥಾಪಕತ್ವದ ಕೃಷಿ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಬುದ್ದಿಮತ್ತೆಯನ್ನು ಸಂಯೋಜಿಸುವ ಅಗತ್ಯವಿದೆ ಎಂದು ಓಂ ಬಿರ್ಲಾ ಅಭಿಪ್ರಾಯಪಟ್ಟಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಇಂದು ಈ ಐತಿಹಾಸಿಕ ಸಮಾರೋಪಗೊಂಡಿತು. ಸಮ್ಮೇಳನದಲ್ಲಿ ಇಂದೋರ್ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಆಹಾರ ಭದ್ರತೆ, ರೈತರ ಕಲ್ಯಾಣ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಡಿಜಿಟಲ್ ಕೃಷಿಯ ಕುರಿತು ಪ್ರಮುಖ ನಿರ್ಧಾರಗಳನ್ನು ಘೋಷಣೆ ಒಳಗೊಂಡಿದೆ. ಬ್ರಿಕ್ಸ್ ರಾಷ್ಟಗಳು ವಿಶ್ವದ ಜನಸಂಖ್ಯೆಯ ಸುಮಾರು ಅರ್ಧದಷ್ಟು ಭಾಗವನ್ನು ಪ್ರತಿನಿಧಿಸುತ್ತವೆ ಮತ್ತು ಜಾಗತಿಕ ಕೃಷಿ ಉತ್ಪಾದನೆಯ ಸುಮಾರು ಶೇಕಡ 42% ಕೊಡುಗೆ ನೀಡುತ್ತವೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಇಂದೋರ್ ಘೋಷಣೆಯು ಕೇವಲ ಒಪ್ಪಂದದ ದಾಖಲೆಯಲ್ಲ, ಆದರೆ ಬ್ರಿಕ್ಸ್ ರಾಷ್ಟಗಳ ಸಾಮೂಹಿಕ ಇಚ್ಛಾಶಕ್ತಿ ಮತ್ತು ಹಂಚಿಕೆಯ ಜವಾಬ್ದಾರಿಯ ಸಂಕೇತವಾಗಿದೆ ಎಂದರು. ಸಮ್ಮೇಳನದಲ್ಲಿ 4 ಹೊಸ ಸಾಂಸ್ಥಿಕ ಉಪಕ್ರಮಗಳನ್ನು ಘೋಷಿಸಲಾಯಿತು. ಇದೇ 30ರಿಂದ ಜಾರಿಗೆ ಬರುವಂತೆ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನು ಮುಂದಿನ ಭಾರತೀಯ ಸೇನಾ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ನೇಮಿಸಿದೆ. ಅವರು ಪ್ರಸ್ತುತ ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಸೇನಾ ಮುಖ್ಯಸ್ಥರಾಗಿರುವ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇದೇ 30ರಂದು ಸೇವೆಯಿಂದ ನಿವೃತ್ತರಾಗಲಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು ಖಡಕ್ವಾಸ್ಲದ ರಾಷ್ಟೀಯ ರಕ್ಷಣಾ ಅಕಾಡೆಮಿ ಎನ್ಡಿಎ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ. 1986 ಡಿಸೆಂಬರ್ನಲ್ಲಿ ಅವರು ಭಾರತೀಯ ಸೇನೆಗೆ ಸೇರ್ಪಡೆಯಾದರು. ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ, ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ಅವರು ವ್ಯಾಪಕ ಅನುಭವ ಹೊಂದಿದ್ದು ಸುಮಾರು 4 ದಶಕಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಭಾರತೀಯ ಸೇನೆಯ ಯುದ್ದ ಪರಿಣಾಮಕಾರಿತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕೊಲ್ಲಿಯಲ್ಲಿ ತೈಲ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕಕ್ಕೆ ಭಾರತ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಮಾತನಾಡಿ, ವಾಣಿಜ್ಯ ಸಾಗಣೆಯ ವಿರುದ್ದ ಇಂತಹ ಮಾರಕ ಕ್ರಮಗಳು ಸಮರ್ಥನೀಯವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಒಮನ್ ಕರಾವಳಿಯಲ್ಲಿ ಎಂಟಿ ಸೆಟ್ಬೆಲ್ಲೋ ಹಡಗಿನ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನಾಗ್ಪುರದಲ್ಲಿ ಇಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ತಿಳಿಸಿದರು. 2025 ಜನವರಿಯಲ್ಲಿ ಘೋಷಿಸಲಾದ ನೀತಿಯಡಿ ದೇಶಾದ್ಯಂತ 1600 ಕೇಂದ್ರಗಳನ್ನು ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ. ಇವುಗಳಲ್ಲಿ 24 ಕೇಂದ್ರಗಳು ಈಗಾಗಲೇ ಕಾರ್ಯಾರಂಭ ಮಾಡಿದ್ದು 112 ಕೇಂದ್ರಗಳ ಸ್ಥಾಪನಾ ಕಾರ್ಯ ಪ್ರಗತಿಯಲ್ಲಿದೆ. ಈ ಕೇಂದ್ರಗಳ ಮೂಲಕ ಇದುವರೆಗೆ ಸುಮಾರು 1,00,000 ಜನರಿಗೆ ತರಬೇತಿ ನೀಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಎಲ್ಲಾ ಕೇಂದ್ರಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದ ಬಳಿಕ ವರ್ಷಕ್ಕೆ ಸುಮಾರು 1,15,00,000 ಮಂದಿಗೆ ಚಾಲನಾ ತರಬೇತಿ ದೊರೆಯಲಿದ್ದು, ಇದರಿಂದ ಗಣನೀಯ ಪ್ರಮಾಣದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಸಚಿವ ನಿತಿನ್ ಗಡ್ಕರಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಮಾತನಾಡಿದ ಸಚಿವರು, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ 58 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ ಎಂದರು. ಆಯುಷ್ಮಾನ್ ಭಾರತ್ ಯೋಜನೆಯಿಂದ 60 ಕೋಟಿ ನಾಗರಿಕರು ಪ್ರಯೋಜನ ಪಡೆದಿದ್ದು, ಪ್ರಧಾನಮಂತ್ರಿ ಉಜ್ವಲಾ ಯೋಜನೆಯಡಿ 11 ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 11 ಕೋಟಿ ರೈತರು ವಾರ್ಷಿಕ ಆರ್ಥಿಕ ನೆರವು ಪಡೆಯುತ್ತಿದ್ದಾರೆ ಎಂದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 57 ಕೋಟಿ ಫಲಾನುಭವಿಗಳಿಗೆ ಸುಮಾರು 35 ಲಕ್ಷ ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದ್ದು, ಸಣ್ಣ ಉದ್ಯಮಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಇದರಿಂದ ನೆರವಾಗಿದೆ ಎಂದು ಸಚಿವ ನಿತಿನ್ ಗಡ್ಕರಿ ತಿಳಿಸಿದರು. ಅಸ್ಸಾಂನ ಜೋರ್ಹತ್ನಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ಐಎಎಫ್ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ. ಐಎಎಫ್ ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್, ಫ್ಲೈಟ್ ಲೆಫ್ಟಿನೆಂಟ್ ಶುಭಂ ಕುಮಾರ್, ಸಾರ್ಜೆಂಟ್ ಜಿತೇಂದ್ರ ಶರ್ಮಾ, ಅಗ್ನಿವೀರ ವಾಯು ಖೇಮರಾಮ್ ಕುಮಾವತ್ ಮತ್ತು ಅಗ್ನಿವೀರ ವಾಯು ಡ್ಯಾನಿಶ್ ಆಲಂ ಅವರು ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಮೃತರ ಕುಟುಂಬಗಳಿಗೆ ಐಎಎಫ್ ಸಂತಾಪ ಸೂಚಿಸಿದ್ದು, ಈ ದುಃಖದ ಸಮಯದಲ್ಲಿ ಅವರೊಂದಿಗೆ ದೃಢವಾಗಿ ನಿಲ್ಲುತ್ತದೆ ಎಂದು ಹೇಳಿದೆ. ಇಂದು ಬೆಳಗ್ಗೆ ನಿಯಮಿತ ಹಾರಾಟದ ಸಮಯದಲ್ಲಿ AAN-32 ವಿಮಾನ ಅಪಘಾತಕ್ಕೀಡಾಯಿತು. ಘಟನೆ ಕುರಿತು ತನಿಖೆ ಪ್ರಗತಿಯಲ್ಲಿದೆ ಎಂದು ಐಎಎಫ್ ತಿಳಿಸಿದೆ. ಅಸ್ಸಾಂನ ಜೋರ್ಹತ್ನಲ್ಲಿ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ವಾಯುಸೇನಾ ಸಿಬ್ಬಂದಿ ಮೃತಪಟ್ಟ ಘಟನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಅವರ ಧೈರ್ಯ ಮತ್ತು ದೇಶ ಸೇವೆ ಸದಾ ಹೆಮ್ಮೆ ಹಾಗೂ ಕೃತಜ್ಞತೆಯಿಂದ ಸ್ಮರಿಸಲ್ಪಡಲಿದೆ. ಈ ದುಃಖದ ಸಂದರ್ಭದಲ್ಲಿ ರಾಷ್ಟ್ರವು ಮೃತರ ಕುಟುಂಬದೊಂದಿಗೆ ದೃಢವಾಗಿ ನಿಂತಿದೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಿಸಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತದ ವಿಶ್ವದ 2ನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ತಿಳಿಸಿದ್ದರು. ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನವೋದ್ಯಮಗಳೊಂದಿಗೆ 3ನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯ ಹೊಂದಿದೆ. 60 ದಶಲಕ್ಷಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಿದೆ. 120 ದಶಲಕ್ಷಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿ ನಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆ ಸಮಾವೇಶ ಆರ್ಐಎಸ್ಇಯಲ್ಲಿ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿಯಂತೆ 22.1 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 182 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, ಐವರು ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
2: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 12 ವರ್ಷ ಪೂರೈಸಿದ ಹಿನ್ನೆಲೆ ದೇಶ ವಿದೇಶಗಳ ಗಣ್ಯರಿಂದ ಅಭಿನಂದನೆ. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸತತ 4,399 ದಿನಗಳ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಿರುವುದಕ್ಕಾಗಿ ದೇಶ ವಿದೇಶದ ಗಣ್ಯರು ಶುಭಾಶಯ ಕೋರಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್, ಭಾರತದ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್. ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದಂಥ ಅನುರಕುಮಾರ ದಿಸಾ ನಾಯಕ, ಕೇಂದ್ರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಮುಂದಿನ ಭವಿಷ್ಯ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಪ್ರತಿಜ್ಞೆ ಮಾಡಿರುವುದಾಗಿ ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದ್ರ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯಿತು. ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆದ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು. ಶಿಕ್ಷಣ, ಆರೋಗ್ಯ, ಉದ್ಯೋಗ ಸೃಷ್ಟಿ, ತಂತ್ರಜ್ಞಾನ, ಸಂಶೋಧನೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಕರ್ನಾಟಕ ಸೇರಿದಂತೆ ರಾಜ್ಯಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀತಿ ಆಯೋಗದ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ. ದೆಹಲಿಯಲ್ಲಿ ನಡೆದ ನೀತಿ ಆಯೋಗದ ಸಭೆಯಲ್ಲಿ ಅವರು ಕರ್ನಾಟಕದ ಪ್ರಗತಿಗೆ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ ಮಹತ್ವದ ತೀರ್ಮಾನಗಳನ್ನು ವಿವರಿಸಿ ಕೇಂದ್ರ ಸರ್ಕಾರದಿಂದ ಅಗತ್ಯವಿರುವ ಪ್ರೋತ್ಸಾಹ ನೀಡುವಂತೆ ಸಲಹೆ ನೀಡಿದ್ದಾರೆ. ಖಾಸಗಿ ವಲಯಕ್ಕೆ ಸಮನಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ನೀಡುವುದು, ಪೌಷ್ಟಿಕಾಂಶ, ಆರೋಗ್ಯ, ಕಲಿಕೆಯ ಫಲಿತಾಂಶಗಳು, ಕೌಶಲ್ಯ, ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರತೆಯ ಸೂಚಕಗಳಲ್ಲಿನ ಅಳೆಯಬಹುದಾದ ಸುಧಾರಣೆಗಳಿಗಾಗಿ ರಾಜ್ಯಗಳಿಗೆ ಉತ್ತೇಜನ ನೀಡುವುದು ಪ್ರಮುಖವಾಗಿದೆ. ತಂತ್ರಜ್ಞಾನ, ಸಂಶೋಧನೆ ಮತ್ತು ಮಾನವ ಬಂಡವಾಳದಲ್ಲಿ ಹೂಡಿಕೆ ಮಾಡುವ ಮೂಲಕ ಜಾಗತಿಕ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳನ್ನು ಎದುರಿಸುವ ವಾತಾವರಣ ನಿರ್ಮಿಸುವುದು ಹಾಗೂ ನಿರ್ದಿಷ್ಟ ಸಮಯದ ಒಳಗೆ ಗ್ರಾಮೀಣ ಆರೋಗ್ಯ ಮತ್ತು ಶಿಕ್ಷಣ ಮೂಲಸೌಕರ್ಯಗಳನ್ನು ಸುಧಾರಿಸುವಲ್ಲಿ ಗಮನಹರಿಸಲು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಮೂಲಕ ಸಿಎಸ್ಆರ್ ನಿಯಮಗಳನ್ನು ಜಾರಿಗೊಳಿಸುವ ಕುರಿತು ಸಲಹೆ ನೀಡಿದರು. ಸರ್ಕಾರವು ವ್ಯಾಪಾರ ಸುಲಭಗೊಳಿಸುವಿಕೆಯನ್ನು ಖಚಿತಪಡಿಸುತ್ತಿರುವಾಗ ಉದ್ಯಮಗಳು ಮುಂದಿನ 3 ವರ್ಷಗಳ ಕೌಶಲ್ಯ ಮಾನದಂಡ ಕೇಂದ್ರೀಕೃತ ಉದ್ಯೋಗ ಪೋರ್ಟಲ್ ಮೂಲಕ ಉದ್ಯೋಗದ ಅಗತ್ಯತೆಗಳನ್ನು ಹಂಚಿಕೊಳ್ಳಬೇಕು ಹಾಗೂ ಬೆಂಗಳೂರನ್ನು ಹೊರತುಪಡಿಸಿ ಇತರ ಪ್ರದೇಶಗಳಲ್ಲಿ ಗುಣಮಟ್ಟದ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಲು ನಗರ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಕೇಂದ್ರಗಳನ್ನು ಬಲಪಡಿಸುವುದು. ಬೆಂಗಳೂರು ಭಾರತದ ಬೆಳವಣಿಗೆಯ ಕೇಂದ್ರವಾಗಿರುವುದರಿಂದ ಇತರ ರಾಜ್ಯಗಳಿಂದ ಹೆಚ್ಚಿನ ವಲಸೆಯ ಕಾರಣಗಳಿಂದಾಗಿ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ನಿಭಾಯಿಸಲು ಹೆಚ್ಚುವರಿ ಮೂಲಸೌಕರ್ಯ ಅನುದಾನವನ್ನು ನೀಡಬೇಕು. ಬೆಂಗಳೂರನ್ನು ನೆರೆಯ ಸ್ಯಾಟಲೈಟ್ ಟೌನ್ಗಳಾದಂತಹ ಕೋಲಾರ, ಮೈಸೂರು, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ನಗರಗಳಿಗೆ ಸಂಪರ್ಕಿಸಲು ರ್ಯಾಪಿಡ್ ರೈಲ್ ಟ್ರಾನ್ಸಿಟ್ ಸಿಸ್ಟಮ್ ಮಂಜೂರು ಮಾಡುವಂತೆ ವಿನಂತಿಸಿದ್ದಾರೆ. ಈ ಪರಿವರ್ತನೆಯ ಹಾದಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳೊಂದಿಗೆ ಪಾಲುದಾರಿಕೆ ಹೊಂದಲು ಕರ್ನಾಟಕವು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 1 ಗ್ರಾಮೀಣಾಭಿವೃದ್ಧಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,08,000 ಗ್ರಾಮ ಪಂಚಾಯಿತಿಗಳಿಗೆ ಈ ನಿಧಿ ತಲುಪಿದೆ. ಕರ್ನಾಟಕಕ್ಕೆ 5,709,09,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಮತ್ತು ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗುತ್ತಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಡೆದಂತಹ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ಧ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047 ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು, ಯುವ ಜನತೆ ರಾಷ್ಟದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
4: ವಿತ್ ಆಲ್ ದೀಸ್ ಪ್ರಾಬ್ಲಮ್ಸ್ ವಾಟ್ ವಿ ಆರ್ ಫೇಸಿಂಗ್ ಇನ್ ದಿ ವರ್ಲ್ಡ್ ಟುಡೇ, ಇಂಡಿಯಾ ಇಸ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಫ್ ದಿ ವರ್ಲ್ಡ್. ಐ ಆಮ್ ನಾಟ್ ಟೆಲಿಂಗ್ ಬಿಕಾಸ್ ಆಫ್ ದಿ ಹ್ಯೂಜ್ ಅಂಡ್ ವಾಸ್ಟ್ನೆಸ್ ಆಫ್ ದಿಸ್ ಕಂಟ್ರಿ. ದೇರ್ ಆರ್ ಸಮ್ ಇಶ್ಯೂಸ್, ಇಂಡಿಯಾಸ್ ಎಕಾನಮಿ ಇಸ್ ಗ್ರೋಯಿಂಗ್, ದೇರ್ ಆರ್ ಸಮ್ ಪ್ರಾಬ್ಲಮ್. But in spite of the Middle East problem, in spite of the Iran, US, Ukraine, Russia, India's economy is going fast. I would like to tell, 19th century was UK century, England century. 20th century was initially, it was USSR century. After the collapse of the USSR, it was the US century. Make my words, you can record my words. 21st century is India century. That century belongs to India. So we want to become Vikasita Bharat by 2047. There, that Vikasita Bharat, you will be a senior citizens or at least matured citizens at that time. And I would like to tell you, is Bharat ko dekhne ke liye aapko ek saubhagya mila hai. Isme ek aap contribution karna chahiye. I don't say compromise your comforts, but with that, achieving that comfort also, you can contribute something to the society, something to the nation, and also never forget the sacrifice which has been done by your parents. Many parents, it may be so also, they might have struggled so much. Pay your hostel fees, so many things. So never forget that. Treat them well. If they are happy, you will be happy. If they are not happy at their age, you will also feel the same main treatment. Never do that.
2: ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮದ ಅನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.

0: ಇಟಲಿ, ಸ್ಪೇನ್, ಮುಂಬೈ, ಕೋಲ್ಕತ್ತಾ, ಚೆನ್ನೈ ಮುಂತಾದ ಮಹಾನಗರಗಳ ಪೋಷಕರು ಮಕ್ಕಳನ್ನು ದತ್ತು ಪಡೆದುಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಉತ್ತಮ ಪ್ರಗತಿ ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆಯಡಿ ಈವರೆಗೆ 2330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46.60 ಕೋಟಿ ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ 369 ಕುಟುಂಬಗಳಿಗೆ 7.12 ಕೋಟಿ ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
1: ಪ್ರಧಾನಮಂತ್ರಿಗಳ ಸುರಕ್ಷಾ ಬಿಮಾ ಯೋಜನೆ ಇನ್ಶೂರೆನ್ಸ್ ಸಂಬಂಧಪಟ್ಟಿದ್ದಾಗಿ 2 ಯೋಜನೆಗಳು ನಮ್ಮ ಬ್ಯಾಂಕ್ ಮೂಲಕ ಫಲಾನುಭವಿಗಳಿಗೆ ಕೊಡ್ತಾ ಇದೀವಿ. ಅದರಲ್ಲಿ ಮೊದಲನೇದಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ PMJJBY ಅಂತೇಳಿ, ಅಂದ್ರೆ 18 ವರ್ಷದಿಂದ ಮೇಲ್ಪಟ್ಟು 50 ವರ್ಷದ ಒಳಗಿರೋರಿಗೆ, ಅವರಿಗೆ ಆಕ್ಸಿಡೆಂಟ್ ಡೆತ್ ಆದ್ರೂ ಆಯ್ತು ಇಲ್ಲ ಸ್ವಾಭಾವಿಕ ಸಾವಾದ್ರೂ ಕೂಡ ಆ ಒಂದು ಕುಟುಂಬಕ್ಕೆ 2 ಲಕ್ಷ ಕೊಡುವಂತ ಒಂದು ಯೋಜನೆ. ಈ ಒಂದು ಯೋಜನೆ ಸಿನ್ಸ್ ಇನ್ಸೆಪ್ಷನ್ ಆದಾಗಿಂದ ನಮ್ಮ ಹಾವೇರಿ ಜಿಲ್ಲೆಯಾದ್ಯಂತ 2330 ಜನ ಸಾವುಗಳು ಆಗಿರುವಂತಹ ಕುಟುಂಬಗಳಿಗೆ 46.60 ಕೋಟಿ ಅಷ್ಟು ನಾವು ಅವರ ಕುಟುಂಬಕ್ಕೆ ವಾರಸುದಾರರಿಗೆ ನಮ್ಮ ಬ್ಯಾಂಕ್ ಮೂಲಕ ಅವರಿಗೆ ಜಮಾ ಮಾಡಲಾಗಿದೆ. ಹಾಗೇನೆ ಇನ್ನೊಂದು ಸ್ಕೀಮ್ ಏನಂತ ಹೇಳಿದ್ರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ, ಅಂತ ಅಂದ್ರೆ ಇದು ಪ್ಯೂರ್ಲಿ ಅಪಘಾತ ವಿಮೆ, ಆಕ್ಸಿಡೆಂಟಲ್ ಡೆತ್ ಆಗಿರುವಂತವ್ರಿಗೆ ಕೊಡುವಂತದ್ದು. ಇದು 18 ವರ್ಷದಿಂದ 70 ವರ್ಷ ಇರುವಂತ ಫಲಾನುಭವಿಗಳಿಗೆ ಕೊಡುವಂತದ್ದು. ಇದು ಒಟ್ಟಾರೆ 363 ಸಿನ್ಸ್ ಇನ್ಸೆಪ್ಷನ್ ನಿಂದ 363 ಸಾವುಗಳಾಗಿದೆ. ಅವರಿಗೆ 7.12 ಕೋಟಿ ನಾವು ಆ ಫಲಾನುಭವಿ ಕುಟುಂಬಗಳಿಗೆ ಅವರ ಕುಟುಂಬದ SP ಖಾತೆಗೆ ಜಮಾ ಕೊಟ್ಟಿದ್ದೀವಿ. ಒಟ್ಟಾರೆ 2 ತಗೊಂಡ್ರೆ PM ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಇಲ್ಲಿವರೆಗೆ ಹಾವೇರಿ ಜಿಲ್ಲೆಯಾದ್ಯಂತ 2693 ಮೃತ ಕುಟುಂಬಗಳಿಗೆ 53.72 ಕೋಟಿ ಅಷ್ಟು ನಾವು ಅವರಿಗೆ ಪರಿಹಾರ ಕೊಟ್ಟಿದ್ದೀವಿ. ಇದೊಂದು ಭಾರತ ಸರ್ಕಾರದ ಒಳ್ಳೆ ಯೋಜನೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಏನು, 18 ವರ್ಷದಿಂದ 50 ವರ್ಷ ಇರುವಂತ ಎಲ್ಲ SB ಖಾತೆದಾರರಿಗೆ 436 ರೂಪಾಯಿ ಪ್ರೀಮಿಯಂ ಕಟ್ಟಬೇಕು, ವರ್ಷಕ್ಕೆ ಒಂದ್ ಸರಿ ಕಟ್ಟುವಂತದ್ದು. ಅದು ಈ ಜೂನ್ ತಿಂಗಳಿಂದ ಶುರು ಆಗ್ತದೆ. ಅವರ ಹೋಗಿ ಬ್ಯಾಂಕ್ ಗಳಲ್ಲಿ ಆ ಫಾರ್ಮ್ ನ ನೋಂದಾಯಿಸಿಕೊಂಡ್ರೆ ತಾನಾಗಿ ಪ್ರತಿ ವರ್ಷ ಆಟೋ ಡೆಬಿಟ್ ಆಗ್ತದೆ. ಅವರೇನು ಪ್ರತಿ ವರ್ಷ ಹೋಗಿ ಕೊಡುವಂತ ಫಾರ್ಮ್ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಅವರು ಬ್ಯಾಲೆನ್ಸ್ ಇಟ್ಟಿರಬೇಕು, 436 ರೂಪೀಸ್ ಬ್ಯಾಲೆನ್ಸ್ ಇಟ್ಟರೆ ಪ್ರತಿ ವರ್ಷ ತಾನಾಗಿ ಆಟೋ ಡೆಬಿಟ್ ಆಗ್ತದೆ. ಆ ಕುಟುಂಬಕ್ಕೆ ಏನಾದ್ರೂ ಸಾವಾಯ್ತು ಅಂದ್ರೆ 2 ಲಕ್ಷ, ಅಥವಾ ಅಪಘಾತ ಆಗಿ ಅವ್ರಿಗೇನಾದ್ರೂ ಹ್ಯಾಂಡಿಕ್ಯಾಪ್ಡ್ ಆದ್ರೆ ಅವ್ರಿಗೆ ಆ ಕುಟುಂಬಕ್ಕೆ ಅಥವಾ ಅವರಿಗೆ 1 ಲಕ್ಷ ಕೊಡುವಂತದ್ದು ಈ ಒಂದು PMJJBY ಇರುವಂತದ್ದು.
0: ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. FTA ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆಯ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಎಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: Made a major improvement. From almost 460 billion, we have doubled our overall exports. The key growth areas in exports have been our services exports, and in goods export we have grown significantly as far as electronic goods exports are concerned, engineering goods exports are concerned, drug and pharma is there, spices, coffee, tobacco. So number of items have actually seen a major jump in exports in last 12 years. In services exports, in fact, we have actually grown from 100 billion to almost 421 billion, so it's a growth of almost 4 times. However, we feel that still there is a lot of untapped potential, and in that background effort has been in last 5 years to diversify our exports, to build trusted relationships, to develop supply chain resilience through multiple FTAs.
0: ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾ ಅಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರ ಪಡೆದಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ

ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 8:30 ಸೆಕೆಂಡ್ಗಳು. ಈಗ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ. ಮೊದಲಿಗೆ ಕೇಳೋಣ ಗುರು ಚಿತ್ರದ ಗೀತೆ. ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಹಾಗೂ ಉದಯ್ ಮಜುಂದಾರ್. ಸಂಗೀತ ಸಂಯೋಜಕರು ಎ ಆರ್ ರೆಹಮಾನ್.

ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದಿಂದ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯುವವಾಣಿ ಇನ್ಫೋಟೆಕ್ ಮಾಹಿತಿ ತಂತ್ರಜ್ಞಾನ ಕುರಿತು ಮಾಹಿತಿ ನಡೆಸಿಕೊಡುತ್ತಾರೆ ಲಿಖಿತ ಎಂಪಿ ಮತ್ತು ಸ್ವರ್ಣದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ರಾತ್ರಿ 10:00 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಕೇಳಬಹುದು. ಯುಎಸ್ ಪ್ರಸಾದ್ ಅವರ ಕರ್ನಾಟಕ ಶಾಸ್ತ್ರೀಯ ಸ್ಯಾಕ್ಸೋಫೋನ್ ವಾದನ ಆಲಿಸುವಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಪ್ರಸಾರ ಮಾಡ್ತಾ ಇದ್ದೀವಿ ಇಂಗ್ಲಿಷ್ ವಿಂಗ್ಲಿಷ್ ಚಿತ್ರದ ಗೀತೆ. ಸಾಹಿತ್ಯವನ್ನು ರಚಿಸಿ ಸುನಿಧಿ ಚೌಹಾನ್ ಅವರೊಂದಿಗೆ ಹಾಡಿದ್ದಾರೆ ಸ್ವಾನಂದ್ ಕಿರ್ಕಿರೆ. ಸಂಗೀತ ಸಂಯೋಜಕರು ಅಮಿತ್ ತ್ರಿವೇದಿ.

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಯುವವಾಣಿಯಲ್ಲಿ ಇನ್ಫೋಟೆಕ್ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಚ್ ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತಾ ಎಫ್ ತಳವಾರ್.
1: ನೈಟ್ ವಾಕ್ ತುಂಬಾ ಚೆನ್ನಾಗಿತ್ತಲ್ವಾ? ತಂಪಾಗಿ ಆರಾಮಾಗಿ.
2: ಹಾ ಹೌದು, ಮನೆಯೊಳಗೆ ಯಾರು ಇರ್ತಾರೆ ಹೇಳು? ಹೊರಗಡೆ ಆದ್ರೆ ಸ್ವಲ್ಪ ಗಾಳಿ ಬೀಸ್ತಾ ಇರುತ್ತೆ, ಅಷ್ಟು ಶೆಕೆ ಅನ್ಸಲ್ಲ.
1: ಅಯ್ಯೋ ಮನೇಲಿ ಎಷ್ಟು ಕಾವ್ ಅನ್ನಿಸ್ತಿದೆ, ಹೊರಗಡೆ ಎಷ್ಟು ತಂಪಾಗಿತ್ತು.
2: ಅಯ್ಯೋ ಯಾರು ಒಳಗಿರ್ತಾರೆ ಲಿಖಿತ, ಎಷ್ಟು ಶೆಕೆ ಆಗ್ತಿದೆ ನೋಡು.
1: ಫಸ್ಟ್ ಫ್ಯಾನ್ ಆನ್ ಮಾಡಿ.
2: ಆನ್ ಮಾಡ್ತೀನಿ ತಡಿ.
1: ನಂಗೊಂದು ಪ್ರಶ್ನೆ ಹೊಳಿತು.
2: ಅಯ್ಯೋ ಪ್ರಶ್ನೆ ಹೊಳಿತಾ?
1: ಹೌದು.
2: ಸರಿ ಕೇಳು.
1: ಈಗ ಫ್ಯಾನ್ ರೆಗ್ಯುಲೇಟರ್ನ ನೀವು ಲೆಫ್ಟ್ ಸೈಡ್ಗೆ ತಿರುಗಿಸಿದ್ರೆ ಸ್ಪೀಡ್ ಕಮ್ಮಿ ಆಗ್ತಿತ್ತು, ಆದ್ರೆ ಬಲ್ಗಡೆ ತಿರುಗಿಸ್ತಿದ್ರೆ ಸ್ಪೀಡ್ ಜಾಸ್ತಿ ಆಗ್ತಿದೆ. ಇದು ಹೇಗ್ ಕೆಲ್ಸ ಮಾಡ್ತಿದೆ ಫ್ಯಾನು?
2: ಅಂತೂ ಇಂತೂ ಇಲ್ಲಿ ಜಾಡ ಹಿಡ್ದು ಪ್ರಶ್ನೆಗಳ ಸರಣಿ ನಾನು ಹೇಳೋದ್ರೊಳಗೆ ನಿನ್ನ ತಲೆಯಲ್ಲಿ ತಯಾರಾಗುತ್ತೆ. ಕರೆಕ್ಟಾ?
1: ಹೌದು.
2: ಸರಿ ಆಯ್ತು. ನೋಡು, ಈ ಫ್ಯಾನ್ ರೆಗ್ಯುಲೇಟರ್ ಅಥವಾ ಫ್ಯಾನ್ ನಿಯಂತ್ರಕ ಅಂತ ಏನಿದೆ, ಇದು ನೇರವಾಗಿ ಫ್ಯಾನಿನ ವೇಗವನ್ನ ನಿಯಂತ್ರಿಸಲ್ಲ, ಬದಲಾಗಿ ಫ್ಯಾನ್ ಒಳಗಿರುವಂತಹ ಮೋಟಾರ್ಗೆ ನೀಡುವಂತಹ ವಿದ್ಯುತ್ ಶಕ್ತಿಯನ್ನ ನಿಯಂತ್ರಿಸೋ ಮೂಲಕ ಅದು ಫ್ಯಾನಿನ ವೇಗವನ್ನ ಕಂಟ್ರೋಲ್ ಮಾಡುತ್ತೆ.
1: ಒಂಥರ ಇಂಡೈರೆಕ್ಟ್ ಆಗಿ.
2: ಹೌದು. ಈಗ ಸೀಲಿಂಗ್ ಫ್ಯಾನ್ ಸಾಮಾನ್ಯವಾಗಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅನ್ನ ಬಳಸುತ್ತೆ. ಅದರ ವೇಗ ಮುಖ್ಯವಾಗಿ ಮೋಟಾರ್ಗೆ ತಲುಪುವಂತಹ ವೋಲ್ಟೇಜ್ ಮತ್ತೆ ಕರೆಂಟ್ನ ಪ್ರಮಾಣದ ಮೇಲೆ ಅವಲಂಬಿತ ಆಗಿರುತ್ತೆ. ಈಗ ನಿಯಂತ್ರಕವು ಫ್ಯಾನ್ಗೆ ಸರಬರಾಜು ಮಾಡುವಂತಹ ವೋಲ್ಟೇಜ್ ಕಡಿಮೆ ಮಾಡಿದಾಗ ಮೋಟಾರ್ ನಿಧಾನವಾಗಿ ತಿರುಗುತ್ತೆ, ನಮ್ಗೆ ಕಡಿಮೆ ಗಾಳಿ ಸಿಗುತ್ತೆ. ಆಯ್ತಾ? ಅದೇ ಒಂದ್ ವೇಳೆ ಮೋಟಾರ್ಗೆ ಹೆಚ್ಚಿನ ವೋಲ್ಟೇಜ್ ಸಿಕ್ಕಾಗ ಫ್ಯಾನ್ ವೇಗವಾಗಿ ತಿರುಗುತ್ತೆ, ಗಾಳಿ ಹೆಚ್ಚಾಗಿ ಬೀಸುತ್ತೆ.
1: ನೀವ್ ಹೇಳಿದ್ ನನಗೆ ಅರ್ಥ ಆಯ್ತು. ಆದ್ರೆ ನೀವ್ ಹೇಳ್ತಾ ಈಗ ಸೀಲಿಂಗ್ ಫ್ಯಾನ್ಗಳಲ್ಲಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅಂತ ಹೇಳಿದ್ರಿ.
2: ಹೇಳ್ದೆ.
1: ಹೌದಲ್ವಾ? ಈಗ ಅದಕ್ಕೆ ಮೊದ್ಲಿಗೆ ಈ ಇಂಡಕ್ಷನ್ ಮೋಟಾರ್ ಅಂದ್ರೆ ಏನು ಅಂತ ಹೇಳಿ.
2: ಸರಿ ಆಯ್ತು. ಈ ಇಂಡಕ್ಷನ್ ಮೋಟಾರ್ ಅನ್ನುವಂಥದ್ದು ವಿದ್ಯುತ್ ಕಾಂತೀಯ ಪ್ರಚೋದನೆ ತತ್ವ ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ತತ್ವದ ಮೇಲೆ ಕಾರ್ಯವನ್ನ ನಿರ್ವಹಿಸುವಂತಹ ಎಸಿ ವಿದ್ಯುತ್ ಮೋಟಾರ್ ಆಗಿದೆ. ಆಯ್ತಾ? ಈಗ ನಾವು ಒಂದು ಇಂಡಕ್ಷನ್ ಮೋಟಾರ್ ಅನ್ನ ತೆಗೆದುಕೊಂಡ್ರೆ ಆ ಮೋಟಾರ್ನಲ್ಲಿ ಮುಖ್ಯವಾಗಿ ಎರಡು ಭಾಗಗಳನ್ನ ನಾವು ನೋಡ್ಬೋದು, ಒಂದು ಸ್ಟೇಟರ್ ಮತ್ತೊಂದು ರೋಟರ್. ಈ ಸ್ಟೇಟರ್ ಏನಿದೆ, ಇದೊಂದು ಸ್ಥಿರ ಭಾಗ, ಇದರಲ್ಲಿ ವೈರ್ ವೈಂಡಿಂಗ್ಸ್ ಗಳನ್ನ ನಾವು ನೋಡ್ಬೋದು. ಅಂದ್ರೆ ಒಂದು ಕಾಯಿಲ್ಗೆ ವೈರ್ ಗಳನ್ನ ಸುತ್ತಿರ್ತಾರೆ, ಅದು ನೇರವಾಗಿ ಎಸಿ ಕರೆಂಟ್ ಏನು ಸಪ್ಲೈ ಆಗ್ತಿರುತ್ತೆ ಅದಕ್ಕೆ ಸಂಪರ್ಕಗೊಂಡಿರುತ್ತೆ. ಸ್ಥಿರವಾಗಿ ಎಸಿ ಪೂರೈಕೆಗೆ ಸಂಪರ್ಕಗೊಂಡಿರುವಂತಹ ಒಂದು ಭಾಗವೇ ಸ್ಟೇಟರ್. ಆ ಒಂದು ವೈಂಡಿಂಗ್ಗಳ ಅಂದ್ರೆ ವೈರ್ ಗಳನ್ನ ಏನು ಸುತ್ತಿದರೋ ಅದ ಮೂಲಕ ಆಲ್ಟರ್ನೇಟಿಂಗ್ ಕರೆಂಟ್ ಹರಿದಾಗ ಅದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ತಿರುಗುವ ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುತ್ತೆ. ಈ ರೀತಿ ಬದಲಾಗ್ತಾ ಇರುವಂತಹ ಕಾಂತೀಯ ಕ್ಷೇತ್ರ ಅಂದ್ರೆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ರೋಟರ್ನಲ್ಲಿ ವಿದ್ಯುತ್ ಪ್ರವಾಹವನ್ನ ಪ್ರೇರೇಪಿಸುತ್ತೆ. ಅಂದ್ರೆ ಇದು ರೋಟರ್ ಅನ್ನ ವಿದ್ಯುತ್ ಸರಬರಾಜಿಗೆ ನೇರವಾಗಿ ಸಂಪರ್ಕಿಸಲ್ಲ, ಬದಲಾಗಿ ರೋಟರ್ನಲ್ಲೇ ವಿದ್ಯುತ್ ಪ್ರವಾಹವನ್ನ ಪ್ರಚೋದಿಸುತ್ತೆ, ಅಂದ್ರೆ ಇಂಡ್ಯೂಸ್ ಮಾಡುತ್ತೆ. ಅದಕ್ಕಾಗಿ ಇದನ್ನ ಇಂಡಕ್ಷನ್ ಮೋಟಾರ್ ಅಂತ ಹೇಳಿ ಕರೀತಾರೆ. ಇನ್ನು ರೋಟರ್ನಲ್ಲಿ ವಿದ್ಯುತ್ ಪ್ರವಾಹ ಅರಿಯುವಂತೆ ಮಾಡಿದ್ಮೇಲೆ ಪ್ರವಾಹವು ತನ್ನದೇ ಆದಂತಹ ಕಾಂತೀಯ ಕ್ಷೇತ್ರವನ್ನ ಸೃಷ್ಟಿಸುತ್ತೆ. ಸ್ಟೇಟರ್ ಮತ್ತು ರೋಟರ್ ಕ್ಷೇತ್ರ ಇವೆರಡರ ನಡುವೆ ಇಂಟ್ರಾಕ್ಷನ್ ಉಂಟಾಗಿ ಟಾರ್ಕ್ ನ ಉತ್ಪಾದನೆ ಆಗುತ್ತೆ. ಈ ಟಾರ್ಕ್ ನಿಂದ ಆ ರೋಟರ್ ತಿರುಗುತ್ತೆ.
1: ಈ ಟಾರ್ಕ್ ಏನು ತಿರ್ಗಂಗ್ ಮಾಡುತ್ತೆ. ಈ ಟಾರ್ಕ್ ಅಂದ್ರೆ ಏನು?
2: ಟಾರ್ಕ್ ಅಂದ್ರೆ ಏನಿಲ್ಲ, ಬಹಳ ಸರಳ. ಯಾವುದೇ ಒಂದು ವಸ್ತು ತಿರುಗಬೇಕು ಅಂದ್ರೆ ಅದಕ್ಕೆ ರೊಟೇಟಿಂಗ್ ಫೋರ್ಸ್ ಬೇಕು. ಎಲ್ಲಿ ಟಾರ್ಕ್ ಉತ್ಪಾದನೆ ಆಗುತ್ತೋ ಅದು ಒಂದು ವಸ್ತುವಿಗೆ ತಿರುಗುವಂತಹ ಶಕ್ತಿಯನ್ನ ರೊಟೇಟಿಂಗ್ ಫೋರ್ಸ್ ಅನ್ನ ಕೊಡುತ್ತೆ, ಅದನ್ನ ನಾವು ಟಾರ್ಕ್ ಅಂತ ಹೇಳಿ ಕರಿತೀವಿ.
1: ಈ ಟಾರ್ಕ್ ಅಂದ್ರೂ ಗೊತ್ತಾಯ್ತು, ಇಂಡಕ್ಷನ್ ಮೋಟಾರ್ ಅಂದ್ರೆ ಗೊತ್ತಾಯ್ತು. ಈಗ ನೀವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅಂದ್ರೆ ಏನು ಅಂತ ಹೇಳಿ.
2: ಸಿಂಗಲ್ ಫೇಸ್ ಅಂದ್ರೆ ಏಕ ಹಂತದ ಇಂಡಕ್ಷನ್ ಮೋಟಾರ್ನಲ್ಲಿ ಮೋಟಾರ್ಗೆ

0: ಸಿಂಗಲ್ ಫೇಸ್ ಎಸಿ ಪವರ್ ಅನ್ನ ಸರಬರಾಜು ಮಾಡ್ತಾರೆ. ಇದರಿಂದಾಗಿ ನೈಸರ್ಗಿಕವಾಗಿ ಬರುವಂತಹ ತಿರುಗುವ ಕಾಂತೀಯ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಪಲ್ಸೇಟಿಂಗ್ ಕಾಂತೀಯ ಕ್ಷೇತ್ರ ಉತ್ಪಾದನೆ ಆಗುತ್ತೆ. ಏನ್ ವ್ಯತ್ಯಾಸ ಅಂದ್ರೆ, ತಿರುಗುವ ಕಾಂತೀಯ ಕ್ಷೇತ್ರದಲ್ಲಿ ದಿಕ್ಕು ಬದಲಾವಣೆ ಆಗ್ತಾ ಇರುತ್ತೆ. ಅದೇ ಪಲ್ಸೇಟಿಂಗ್ ಕಾಂತೀಯ ಕ್ಷೇತ್ರ, ಪಲ್ಸೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ದಿಕ್ಕಿನ ಬದಲಾವಣೆ ಆಗಲ್ಲ. ಈ ರೀತಿಯ ಒಂದು ಕಾಂತೀಯ ಕ್ಷೇತ್ರವನ್ನ ಇದು ಉತ್ಪಾದಿಸುತ್ತೆ. ಈ ಕಾರಣದಿಂದಾಗಿ ಮೋಟಾರ್ ಅನ್ನ ಸ್ವತಃ ಪ್ರಾರಂಭ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ. ಒಂದ್ ವೇಳೆ ನಾವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಮ್ಗೆ ಹೆಚ್ಚುವರಿಯ ಅವಶ್ಯಕತೆ ಇದೆ. ಏನೇನ್ ಹೆಚ್ಚುವರಿ ವ್ಯವಸ್ಥೆ ಅಂದ್ರೆ, ಆರಂಭಿಕ ವೈಂಡಿಂಗ್ ಬೇಕು, ಕೆಪಾಸಿಟರ್ ಬೇಕು, ಶೇಡೆಡ್ ಪೋಲ್ ಬೇಕು. ಈ ರೀತಿ ಇದನ್ನ ಸ್ಟಾರ್ಟ್ ಮಾಡೋದಿಕ್ಕೆ ಹೆಚ್ಚುವರಿ ವ್ಯವಸ್ಥೆಗಳು ಬೇಕಾಗುತ್ತೆ. ಇನ್ನು ಇದನ್ನ ಸಾಮಾನ್ಯವಾಗಿ ಗೃಹೋಪಯೋಗಿ ಉಪಕರಣಗಳು ಅಂದ್ರೆ ಮನೆಗಳಲ್ಲಿ ನಾವು ನೋಡುವಂತಹ ಸೀಲಿಂಗ್ ಫ್ಯಾನ್, ವಾಷಿಂಗ್ ಮಷೀನ್, ಮಿಕ್ಸರ್ ಮತ್ತೆ ಸಣ್ಣ ಪಂಪ್ಗಳಲ್ಲಿ ಈ ಮೋಟಾರ್ಗಳ ನಾವು ಸಾಮಾನ್ಯವಾಗಿ ನೋಡ.
1: ಇದಿಷ್ಟು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್.
0: ಹೌದಲ್ವಾ,
1: ಇದು ಹಿಂಗ್ ಕೆಲಸ ಮಾಡುತ್ತೆ ಅಂತ ನನಗ್ ಗೊತ್ತಾಯ್ತು. ಆದ್ರೆ ನಾನು ಪೇಪರ್ಗಳನ್ನೆಲ್ಲ ಓದ್ಬೇಕಾದ್ರೆ, ಈ ರೈತರುಗಳು ನೀರಾವರಿ ಜಮೀನೆಲ್ಲ ಇರುತ್ತಲ್ಲ, ಅಲ್ಲಿಗೆಲ್ಲ 3-phase ಕರೆಂಟ್ ಬೇಕು ಅಂತ ಹೇಳ್ಬಿಟ್ಟು ಬರ್ದಿರ್ತಾರೆ. ಅಂದ್ರೆ ಈ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ, ಬೇಕು ಅಂತ ಹೇಳ್ಬಿಟ್ಟು. ಈಗ ನನಗೆ ಇರೋ ಪ್ರಶ್ನೆ ಏನಂತ ಅಂದ್ರೆ, ಈ 3-phase ಇಂಡಕ್ಷನ್ ಮೋಟಾರು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಿಂತ ಹೇಗೆ ಭಿನ್ನವಾಗಿದೆ ಅಂತ.
0: ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ. ಪರವಾಗಿಲ್ಲ, ಪೇಪರ್ ಎಲ್ಲ ಓದಿ ಪ್ರಚಲಿತ ವಿದ್ಯಮಾನಗಳನ್ನ ತಿಳ್ಕೊತಾ ಇದೆಯಾ?
1: ಅಂತದ್ದೇನಿಲ್ಲ, ಸುಮ್ನೆ ಅಂದ್ರೆ ನೀವ್ ಹೇಳ್ತಿದ್ದಾಗ ನೆನಪಾಗಿದ್ದಷ್ಟೇ.
0: ಹಾ, ಸರಿ ಸರಿ. ಈಗ 3-phase ಇಂಡಕ್ಷನ್ ಮೋಟರ್ ಅಂದ್ರೆ 3-phase ಇಂಡಕ್ಷನ್ ಮೋಟಾರ್ನಲ್ಲಿ ಸ್ಟೇಟರ್ 3-phase ಎಸಿ ಪೂರೈಕೆಯನ್ನ ಪಡ್ಕೊಳ್ಳುತ್ತೆ. ಹಿಂದಿನದ್ರಲ್ಲಿ ಬರೀ ಸಿಂಗಲ್ ಫೇಸ್ ಎಸಿ ಪವರ್ ಸಪ್ಲೈ ಇತ್ತು, ಬಟ್ ಇಲ್ಲಿ 3-phase ಎಸಿ ಪವರ್ ಸಪ್ಲೈ ಅನ್ನ ಕೊಡ್ತಾರೆ. ಈ ಮೂರು ವಿದ್ಯುತ್ ಪ್ರವಾಹಗಳ ನಡುವೆ 120 degrees ಫೇಸ್ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಒಂದು ಸೈನ್ ವೇವ್ಗೂ ಇನ್ನೊಂದು ಸೈನ್ ವೇವ್ಗೂ 120 degrees ವ್ಯತ್ಯಾಸ ಇರುತ್ತೆ. ಇದೇನ್ ಮಾಡುತ್ತೆ, ಸ್ವಾಭಾವಿಕವಾಗಿ ಇದು ಕೂಡ ಸುಗಮ ಅಂದ್ರೆ ಸ್ಮೂತ್ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಸೃಷ್ಟಿ ಮಾಡುತ್ತೆ. ಈ ತಿರುಗುವ ಕ್ಷೇತ್ರದಿಂದಾಗಿ ಮೋಟರ್ ಸ್ವಯಂಚಾಲಿತವಾಗಿ ಪ್ರಾರಂಭ ಆಗುತ್ತೆ. ಸಿಂಗಲ್ ಫೇಸ್ ಅಲ್ಲಿ ಏನಾಗಿತ್ತು, ಅದನ್ನ ಚಾಲು ಮಾಡೋದಕ್ಕೆ ಹೆಚ್ಚುವರಿ ವ್ಯವಸ್ಥೆ ಅವಶ್ಯಕತೆ ಬೇಕಿತ್ತು, ವೈಂಡಿಂಗು, ಕೆಪಾಸಿಟರು, ಶೇಡೆಡ್ ಪೋಲ್. ಬಟ್ ಇದು ಸ್ವಯಂಚಾಲಿತವಾಗಿ ಪ್ರಾರಂಭ ಆಗಿ ಸುಗಮವಾಗಿ ಕಾರ್ಯಾಚರಣೆ ಮಾಡುತ್ತೆ. ಮತ್ತೆ ತಿರುಗೋದಕ್ಕೆ ಟಾರ್ಕ್ ಅನ್ನೋ ಶಕ್ತಿ ಬೇಕು ಅಂತ ಹೇಳಿದ್ರೆ, ಇದು ಹೆಚ್ಚು ಟಾರ್ಕ್ ಅನ್ನ ಉತ್ಪಾದನೆ ಮಾಡುತ್ತೆ. ಈ 3-phase ಮೋಟಾರ್ಗಳು ಅಂದ್ರೆ 3-phase ಇಂಡಕ್ಷನ್ ಮೋಟಾರ್ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಳಿಗಿಂತ ಹೆಚ್ಚು ಪರಿಣಾಮಕಾರಿ, ಹೆಚ್ಚು ಶಕ್ತಿಶಾಲಿ ಮತ್ತು ಹೆಚ್ಚು ವಿಶ್ವಾಸಾರ್ಹ ಕೂಡ. ಹಾಗಾಗಿ ಇವನ್ನ ದೊಡ್ಡ ದೊಡ್ಡ ಯಂತ್ರಗಳು, ಕಂಪ್ರೆಸರ್ಗಳು, ಕನ್ವೇಯರ್ ಬೆಲ್ಟ್ಗಳು, ಎಲಿವೇಟರ್ಗಳು ಅಂತ ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ, ಕೃಷಿಯಲ್ಲಿ ನಾವು ನೋಡಬಹುದಂತಹ ದೊಡ್ಡ ದೊಡ್ಡ ಪಂಪ್ಗಳು, ಅಲ್ಲಿ ಇದನ್ನು ವ್ಯಾಪಕವಾಗಿ ಉಪಯೋಗಿಸ್ತಾರೆ. ಈ ಎರಡು ಮೋಟಾರ್ಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನಂದ್ರೆ, ವಿದ್ಯುತ್ ಸರಬರಾಜಾಗ್ತಾ ಇರುವಂತಹ ಪ್ರಕಾರ ಮತ್ತು ತಿರುಗು ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುವ ವಿಧಾನ, ಇದೇ ಮುಖ್ಯವಾದಂತಹ ವ್ಯತ್ಯಾಸ. ಈ ಸಿಂಗಲ್ ಫೇಸ್ ಮೋಟಾರ್ಗೆ ಹೆಚ್ಚುವರಿ ಆರಂಭಿಕ ವಿಧಾನಗಳು ಬೇಕು, ಮತ್ತಿದು ಕಡಿಮೆ ಶಕ್ತಿಯನ್ನ ಕೊಡುತ್ತೆ. ಹಾಗಾಗಿ ನಾವಿದನ್ನ ಗೃಹೋಪಯೋಗಿ ಅಪ್ಲಿಕೇಶನ್ಗಳಲ್ಲಿ ಕಾಣಬಹುದು. ಆದ್ರೆ 3-phase ಮೋಟಾರ್ ಸ್ವಾಭಾವಿಕವಾಗಿ ತಿರುಗುವಂತಿ ಕ್ಷೇತ್ರವನ್ನ ಉತ್ಪಾದಿಸುತ್ತೆ, ಸ್ವಯಂಚಾಲಿತವಾಗಿ ಪ್ರಾರಂಭವಾಗುತ್ತೆ. ಹಾಗಾಗಿ ಇದನ್ನ ನಾವು ತುಂಬಾ ಹೊರೆ ಅಂದ್ರೆ ಹೆಚ್ಚು ಲೋಡ್ ಬೇಕಾಗಿರುವಂತಹ ಸ್ಥಳಗಳಲ್ಲಿ ಬಳಸಬಹುದು. ಆದ್ರೆ ಈ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಳು ಸಣ್ಣ ಬಳಕೆಗೆ ಸರಳ, ಯಾಕಂದ್ರೆ ಇದು ಅಗ್ಗವಾಗಿರುತ್ತೆ. ಆದ್ರೆ ಈ 3-phase ಮೋಟಾರ್ಗಳೇನಿದೆ ಅದರಲ್ಲಿ ಉತ್ತಮ ದಕ್ಷತೆ ಇದೆ, ಆರಂಭಿಕ ಟಾರ್ಕ್ ಹೆಚ್ಚಿರುತ್ತೆ, ಮತ್ತೆ ಕಾರ್ಯಕ್ಷಮತೆ ತುಂಬಾ ಚೆನ್ನಾಗಿದೆ. ದೊಡ್ಡ ದೊಡ್ಡ ಅಪ್ಲಿಕೇಶನ್ಗಳಲ್ಲೂ ಕೂಡ ಇದನ್ನ ಬಳಸಬಹುದು.
1: ಈಗ ನನಗೆ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರು ಮತ್ತೆ 3-phase ಇಂಡಕ್ಷನ್ ಮೋಟಾರ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಯ್ತು.
0: ಸರಿ,
1: ಆದ್ರೆ ಈ ಸಿಂಗಲ್ ಫೇಸ್ ಎಸಿ ಸಪ್ಲೈ ಅಂತ ಹೇಳಿದ್ರಲ್ಲ, ಅದಕ್ಕೂ ಮತ್ತೆ 3-phase ಎಸಿ ಪವರ್ ಸಪ್ಲೈ ಅಂತಾನು ಹೇಳಿದ್ರಿ, ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು?
0: ಸರಿ, ಅದ್ರ ಬಗ್ಗೆ ನೋಡೋಣ ಈಗ.
1: ಹಾ
0: ನೋಡು, ಇವೆರಡರ ನಡುವೆ ಇರುವಂತಹ ಮುಖ್ಯವಾದ ವ್ಯತ್ಯಾಸ ಏನಂದ್ರೆ, ಇದು ಎಷ್ಟು ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅನ್ನ ಬಳಸುತ್ತೆ ಅಂತ, ಅಂದ್ರೆ ಎಷ್ಟು ಸಂಖ್ಯೆಯ ವೋಲ್ಟೇಜ್ ಅನ್ನ ಬಳಸುತ್ತೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿದೆ. ಈಗ ನೋಡು, ಸಿಂಗಲ್ ಫೇಸ್ ಪವರ್ ಸಪ್ಲೈ ಅಲ್ಲಿ ಕೇವಲ ಒಂದೇ ಒಂದು ಆಲ್ಟರ್ನೇಟಿಂಗ್ ವೋಲ್ಟೇಜ್ ವೇನ ಬಳಸ್ತಾರೆ, ಅಂದ್ರೆ ಬರೀ ಒಂದೇ ಒಂದು ಎಸಿ ಸಿಗ್ನಲ್ ಮಾತ್ರ ಇರುತ್ತೆ. ಈ ಒಂದು ವೋಲ್ಟೇಜ್ ಸೈನೋಸಾಯ್ಡಿಯಲ್ ರೀತಿಯಲ್ಲಿ ಏರುತ್ತೆ ಇಳಿಯುತ್ತೆ, ಮತ್ತೆ ಇದು ಪೀರಿಯಾಡಿಕಲಿ ಅಂದ್ರೆ ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಕೂಡ ಬದಲಿಸುತ್ತೆ. ಆಯ್ತಾ, ಒಂದೇ ಹಂತ ಇರೋದ್ರಿಂದ, ಯಾಕಂದ್ರೆ ಇದು ಕೇವಲ ಒಂದೇ ಒಂದು ಎಸಿ ಸಿಗ್ನಲ್ ನನ್ನ ಬಳಸ್ತಾ ಇದೆ, ಒಂದೇ ಹಂತ ಇರುತ್ತೆ. ಲೋಡ್ಗೆ ತಲುಪಿಸುವಾಗ ವಿದ್ಯುತ್ನಲ್ಲೂ ಕೂಡ ನಿರಂತರವಾಗಿ ಏರಿಳಿತ ಆಗ್ತಾ ಇರುತ್ತೆ, ಯಾಕಂದ್ರೆ ಸೈನೋಸಾಯ್ಡಲ್ ವೇವ್ ಅಂದ್ರೆ ಹಾಗೆ. ಒಂದ್ಸಲ ಏನಾಗುತ್ತೆ, ಇದು ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ, ಇನ್ನೊಂದು ಸೈಕಲ್ ನಲ್ಲಿ ಕನಿಷ್ಠ ಮಟ್ಟಕ್ಕೆ ಬರುತ್ತೆ, ಏರಿಳಿತ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಾಭಾವಿಕವಾಗಿ ಇದನ್ನ ನಾವು ಸಣ್ಣ ಮಟ್ಟದ ಬೆಳಕಿನ ಲೋಡು, ಬಲ್ಬು, ಫ್ಯಾನು, ಟಿವಿ, ರೆಫ್ರಿಜರೇಟರು ಈ ರೀತಿ ಬಳಸ್ತೀವಿ. ಇನ್ನು ನಾವು ನಮ್ಮ ಮನೇಲಿರುವಂತಹ ಸಿಂಗಲ್ ಫೇಸ್ ವೈರ್ಗಳನ್ನ ಗಮನಿಸಿದ್ರೆ, ಎಲ್ಲಾದ್ರೂ ಸಿಂಗಲ್ ಫೇಸ್ ವೈರ್ನ ನೋಡಿದ್ರೆ ಇದರಲ್ಲಿ ಎರಡು ವೈರ್ಗಳನ್ನ ನಾವು ಕಾಣಬಹುದು. ಒಂದನ್ನ ಫೇಸ್ ವೈರ್ ಅಂತೀವಿ, ಇನ್ನೊಂದು ನ್ಯೂಟ್ರಲ್ ವೈರ್ ಅಂತ ಹೇಳಿ ಕರಿತೀವಿ. ಇನ್ನು ತ್ರೀ ಫೇಸ್ ಎಸಿ ಪವರ್ ಸಪ್ಲೈ ಅಲ್ಲಿ ನೋಡೋದಾದ್ರೆ ಇದು ಮೂರು ಪ್ರತ್ಯೇಕ ಎಸಿ ವೋಲ್ಟೇಜ್ಗಳನ್ನ ಬಳಸುತ್ತೆ. ಇದರಲ್ಲಿ ಮೂರು ಪ್ರತ್ಯೇಕ ಎಸಿ ವೋಲ್ಟೇಜ್ಗಳು ಉತ್ಪತ್ತಿಯಾಗುತ್ತೆ. ಪ್ರತಿಯೊಂದು ಕೂಡ ಒಂದೇ ತರಾಂಗಾಂತರ ಇದ್ರೂ ಒಂದರಿಂದ ಒಂದಕ್ಕಾಗ್ಲೇ ಹೇಳದ್ನಲ್ಲ,
1: 120 degrees,
0: 120 degrees ಫೇಸ್ ಶಿಫ್ಟ್ ಅಥವಾ ಫೇಸ್ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಒಂದೊಂದು ಸಮಯಕ್ಕೆ ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ, ಹಾಗಾಗಿ ವಿತರಿಸಲಾಗ್ತಿರುವಂತಹ ಒಟ್ಟಿನ ವಿದ್ಯುತ್ತು ಹೆಚ್ಚು ಸುಗಮವಾಗಿರುತ್ತೆ ಮತ್ತು ಸ್ಥಿರವಾಗಿರುತ್ತೆ. ಯಾಕಂದ್ರೆ ಒಂದು ಸಮಯದಲ್ಲಿ ಒಂದು ಸಿಗ್ನಲ್ ಗರಿಷ್ಠ ಮಟ್ಟಕ್ಕೆ ಬಂದಿದ್ರೆ ಇನ್ನೊಂದು ಕನಿಷ್ಠ ಇರುತ್ತೆ, ಇನ್ನೊಂದು ಸಿಗ್ನಲ್ ಕನಿಷ್ಠ ಇದ್ರೆ ಮತ್ತೊಂದು ಗರಿಷ್ಠದಲ್ಲಿರುತ್ತೆ. ಹಾಗಾಗಿ ಇದನ್ನ ಭಾರಿ ಯಂತ್ರೋಪಕರಣಗಳಲ್ಲಿ ಸುಗಮವಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ಬಳಸ್ತಾರೆ. ಇನ್ನು ಈ ತ್ರೀ ಫೇಸ್ ಪವರ್ ಸಪ್ಲೈ ಇರುವಂತಹ ವೈರ್ ಅನ್ನ ನಾವು ನೋಡೋದಾದ್ರೆ, ಸಾಮಾನ್ಯವಾಗಿ ಇದರಲ್ಲಿ ಮೂರು ಫೇಸ್ ವೈರ್ ಇರುತ್ತೆ, ಮತ್ತೆ ಕೆಲವೊಮ್ಮೊಮ್ಮೆ ಒಂದು ನ್ಯೂಟ್ರಲ್ ವೈರ್ನ ನಾವು ಇದರಲ್ಲಿ ಕಾಣಬಹುದು.
1: ಹೇ, ನನ್ಗೊಂದ್ ನೆನ್ಪಾಯ್ತು. ಈಗ ಮನೆಯಲ್ಲಿ ಬಲ್ಬ್ ಉರಿತಾ ಇರುತ್ತೆ, ಸಡನ್ ಆಗಿ ಸ್ವಲ್ಪ ಡಿಮ್ ಲೈಟಿಗೆ ಬಂದಾಗ ನಮ್ಮಅಮ್ಮ ಎಲ್ಲ ಸಿಂಗಲ್ ಫೇಸ್ ಆಗಿದೆ, ಸಿಂಗಲ್ ಫೇಸ್ ಆಗಿದೆ, ಅದಿದೆ ಇರ್ಬೇಕೇನ ಅಲ್ವಾ.
0: ಬೇಕಾಗಿರೋಷ್ಟು ಪ್ರಮಾಣದ ವೋಲ್ಟೇಜ್ ಅದಕ್ಕೆ ಸಿಕ್ಕಿರಲ್ಲ, ಆ ವೋಲ್ಟೇಜ್ ನಲ್ಲಿ ಫ್ಲಕ್ಚುಯೇಷನ್ ಆಗಿರುತ್ತೆ. ಹಾಗಾಗಿ ಪರಿಪೂರ್ಣ ವೋಲ್ಟೇಜ್ ಸಿಗದ ಕಾರಣ ಅದು ಕೂಡ ಪರಿಪೂರ್ಣವಾಗಿ ಕೆಲಸ ಮಾಡಲ್ಲ. ಫ್ಯಾನು ಸದ್ದು ಮಾಡಿ ತಿರುಗ್ತಾ ಇರುತ್ತೆ, ಲೈಟು ಬ್ಲಿಂಕ್ ಆಗ್ತಾ ಇರುತ್ತೆ, ಅಥವಾ ಅದ್ರಲ್ಲಿ ಬರ್ತಿರುವಂತಹ ಪ್ರಕಾಶಮಾನತೆ, ಬ್ರೈಟ್ನೆಸ್ ಕಡಿಮೆ ಆಗಿರುತ್ತೆ. ಸಿಂಗಲ್ ಫ್ಯೂಸ್ ಆದಾಗ ಆ ರೀತಿ ಆಗಿರುತ್ತೆ.
1: ಒಟ್ಟಲ್ಲ ಅದ್ ಬೇರೆ ಇದ್ ಬೇರೆ, ಆದ್ರೆ ವೋಲ್ಟೇಜ್
0: ಸಂಬಂಧಿಸಿದ್ದಂತದ್ದು.
1: ಈಗೆಲ್ಲ ಟ್ರ್ಯಾಕಿಗೆ ಬರ್ತಾ ಇದೆ ನೋಡಿ, ಈಗ ನನ್ ತಲೆಗೆ ಹೋಗ್ತಾ ಇದೆ ಒಂದೊಂದಾಗಿ. ಮುಂಚೆ ಅಂದ್ರೆ ಸ್ವಲ್ಪ ಹಿಂದಿನಗಳಲ್ಲಿ ಈ ಫ್ಯಾನ್ ರೆಗ್ಯುಲೇಟರ್ ನ ವಿನ್ಯಾಸ ಎಲ್ಲ ಹೇಗಿರ್ತಾ ಇತ್ತು?
0: ಹಳೆಯ ಫ್ಯಾನ್ ನಿಯಂತ್ರಕಗಳು ಪ್ರತಿರೋಧವನ್ನ ಅಂದ್ರೆ ರೆಸಿಸ್ಟೆನ್ಸ್ ಅನ್ನ ಬಳಸಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ವು. ಅದ್ರೊಳಗೆ ಏನ್ ಮಾಡ್ತಿದ್ರು, ರೆಸಿಸ್ಟರ್ಗಳನ್ನ ಸೀರೀಸ್ ಅಲ್ಲಿ ಅಂದ್ರೆ ಫ್ಯಾನ್ ನೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಿರ್ತಿದ್ರು. ಆಯ್ತಾ, ಈಗೇನಾಗುತ್ತಂದ್ರೆ ರೆಸಿಸ್ಟರ್ಗಳು ಸೀರೀಸ್ ನಲ್ಲಿ ಇದ್ದಾಗ ರೆಸಿಸ್ಟರ್ಗಳ ಸಂಖ್ಯೆ ಹೆಚ್ಚಾದಂತೆ ರೆಸಿಸ್ಟೆನ್ಸ್ ಕೂಡ ಹೆಚ್ಚಾಗುತ್ತೆ.
1: ಹೌದು,
0: ಅದು ಕಡಿಮೆ ಆದಂತೆ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ. ಈಗ ರೆಸಿಸ್ಟೆನ್ಸ್ ಹೆಚ್ಚಾದ್ರೆ ವಿದ್ಯುತ್ ಸರಾಗವಾಗಿ ಹರಿಯೋದಿಕ್ಕೆ ಆಗೋದಿಲ್ಲ, ರೆಸಿಸ್ಟೆನ್ಸ್ ಕಡಿಮೆ ಇದ್ರೆ ವಿದ್ಯುತ್ ಸರಾಗವಾಗಿ ಹರಿಯುತ್ತೆ. ಪ್ರತಿರೋಧ ಹೆಚ್ಚಾದಾಗ ಈ ವಿದ್ಯುತ್ ಶಕ್ತಿ ಏನಾಗುತ್ತೆ, ಶಾಖದ ರೂಪದಲ್ಲಿ ಕಳೆದು ಹೋಗುತ್ತೆ. ಸ್ವಲ್ಪ ಮಟ್ಟದ ಶಕ್ತಿ ಶಾಖದ ರೂಪದಲ್ಲಿ ಕಳೆದೋಗ್ತಾ ಇರೋದ್ರಿಂದ ಫ್ಯಾನ್ಗೆ ತಲುಪುವಂತಹ ವೋಲ್ಟೇಜ್ ಅನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಈ ವೋಲ್ಟೇಜ್ ನ ಕುಸಿತದಿಂದಾಗಿ ಫ್ಯಾನ್ ನ ವೇಗವೂ ಕೂಡ ಕಡಿಮೆಯಾಗುತ್ತೆ. ಅದೇ ಒಂದ್ ವೇಳೆ ರೆಸಿಸ್ಟೆನ್ಸ್ ಕಡಿಮೆ ಆದ್ರೆ ಅವಾಗ ಶಾಖದ ರೂಪದಲ್ಲಿ ಕಳೆದೋಗ್ತಾ ಇರುವಂತಹ ಶಕ್ತಿಯೂ ಕಡಿಮೆ ಆಗುತ್ತೆ, ಹೆಚ್ಚಿನ ವೋಲ್ಟೇಜ್ ತಲುಪುತ್ತೆ, ಫ್ಯಾನ್ ವೇಗವಾಗಿ ತಿರುಗುತ್ತೆ. ಇದರ ಬಹುಮುಖ್ಯ ಅನುಕೂಲ ಅಂದ್ರೆ ಇದೇ ನೋಡು, ವಿದ್ಯುತ್ ಶಕ್ತಿ ವ್ಯರ್ಥ ಆಗುತ್ತೆ, ಮತ್ತೆ ಈ ರೀತಿಯಾಗಿ ಶಾಖವಾಗಿ ಹೊರಗೋಗೋದ್ರಿಂದ ನಿಯಂತ್ರಕಗಳು ಕೂಡ ಬಿಸಿಯಾಗ್ತಿದ್ವು. ಅವು ಸರಳವಾಗಿದ್ರು ಕೂಡ ಪರಿಣಾಮಕಾರಿ ಅಲ್ಲ.
1: ಅದಕ್ಕೇನೆ ಹಳೆ ಮೋಟಾರ್ ಮಷಿನರೀಸ್ ಎಲ್ಲ ಒಂಥರ ಹೀಟ್ ಆದಂಗ ಆಗೋದು, ಜಾಸ್ತಿ ಹೊತ್ತು ಯೂಸ್ ಮಾಡಿದ್ರೆ ಹೀಟ್
0: ಆಗ್ತಾ ಇತ್ತು. ಹೌದು,
1: ಈ ಹಳೆ ವಿನ್ಯಾಸದಲ್ಲಿ ಶಕ್ತಿ ಸ್ವಲ್ಪ ಪ್ರಮಾಣದಲ್ಲಿ ವೇಸ್ಟ್ ಆಗ್ತಾ ಇತ್ತು.
0: ಹೌದು,
1: ಹಾಗಾದ್ರೆ ಈಗ ಮಾಡರ್ನೈಸ್ ಆಗಿದೆ ಅಲ್ವಾ ಇದು, ಈ ಮಾಡರ್ನ್ ವಿನ್ಯಾಸ ಹೇಗಿದೆ?
0: ಈ ಆಧುನಿಕ ಎಲೆಕ್ಟ್ರಾನಿಕ್ ನಿಯಂತ್ರಕಗಳು ವಿಭಿನ್ನವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಮತ್ತು ಇವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಟ್ರಯಾಕ್, ಡಯಾಕ್ ಎಂಬ ಘಟಕಗಳ ಜೊತೆಗೆ RC ಟೈಮಿಂಗ್ ಸರ್ಕ್ಯೂಟ್ ಅನ್ನ ಕಾಣಬಹುದು. ಹಿಂದೆ ಏನು ಶಾಖವಾಗಿ ಶಕ್ತಿ ವ್ಯರ್ಥ ಆಗ್ತಿತ್ತೋ ಅದನ್ನ ತಡೆಗಟ್ಟೋದಿಕ್ಕೆ ಈ ಟ್ರಯಾಕ್ ಏನ್ ಮಾಡುತ್ತೆ ಅಂದ್ರೆ AC ವೇವ್ ಫಾರ್ಮ್ ಅನ್ನ ಪ್ರತಿ ಸೈಕಲ್ನಲ್ಲೂ ಕೂಡ ಆನ್ ಆಫ್ ಆನ್ ಆಫ್ ಮಾಡುತ್ತೆ. ಸೊ ಆನ್ ಆದಾಗ ಮಾತ್ರ ಸರಬರಾಜ್ ಆಗ್ತಿರುತ್ತೆ, ಆಫ್ ಆದಾಗ ಏನು ನಡೆಯೋದಿಲ್ಲ. ಹಂಗಾಗಿ ಇದು ಬಹಳನೇ ಉಪಯುಕ್ತ. ಈ ರೀತಿ ನಿಯಂತ್ರಕವು ಫ್ಯಾನ್ಗೆ ತಲುಪಿಸುವ ಸರಾಸರಿ ಶಕ್ತಿಯನ್ನು ಕೂಡ ಬದಲಾಯಿಸುತ್ತೆ. ಒಂದ್ ವೇಳೆ ಕಂಡಕ್ಷನ್ ತಡವಾಗಿ ಪ್ರಾರಂಭವಾದ್ರೆ ಕಡಿಮೆ ಶಕ್ತಿ ಹೋಗಿ ಮೋಟಾರ್ ಅನ್ನ ತಲುಪುತ್ತೆ, ಫ್ಯಾನ್ ನಿಧಾನವಾಗಿ ಚಲಿಸುತ್ತೆ. ಮೊದಲೇ ಒಂದ್ ವೇಳೆ ವಿದ್ಯುತ್ನ ಹರಿವೇನಾದ್ರೂ ಸ್ವಲ್ಪ ಇದ್ರೆ ಹೆಚ್ಚಿನ ಶಕ್ತಿಯು ಮೋಟಾರ್ ಅನ್ನ ಹೋಗಿ ತಲುಪುತ್ತೆ ಮತ್ತು ಫ್ಯಾನ್ ವೇಗವಾಗಿ ಚಲಿಸುತ್ತೆ. ಶಾಖವಾಗಿ ಬಹಳ ಕಡಿಮೆ ಶಕ್ತಿಯು ವ್ಯರ್ಥ ಆಗೋದ್ರಿಂದ ಎಲೆಕ್ಟ್ರಾನಿಕ್ ನಿಯಂತ್ರಕಗಳು ಕೂಡ ತಂಪಾಗಿರುತ್ತೆ, ವಿದ್ಯುತ್ತನ್ನು ಕೂಡ ಇವು ಉಳಿಸುತ್ತೆ.
1: ಈ ಹೊಸ ವಿನ್ಯಾಸದ ಬಗ್ಗೆ ಗೊತ್ತಾಯ್ತು. ಆದ್ರೆ ನೀವ್ ಹೇಳ್ಬೇಕಾದ್ರೆ ಈ ಟ್ರಯಾಕ್, ಡಯಾಕ್ ಅಂತ ಎಲ್ಲ ಯೂಸ್ ಮಾಡಿದ್ರಲ್ಲ, ಇದು ಹೊಸ ಪದಗಳು. ಈಗ ಈ ಹೊಸ ಪದಗಳನ್ನ ಬಳಸಿದ್ರಲ್ಲ, ಏನು ಹಾಗಂದ್ರೆ?
0: ಈಗ ನಿನ್ಗೆ ಟ್ರಯಾಕ್ ಮತ್ತು ಡಯಾಕ್ ಬಗ್ಗೆ ಹೇಳೋದ್ಕಿಂತ ಮುಂಚೆ ನಾನು ಡಯೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ, ಆಮೇಲೆ ಟ್ರಯಾಕ್ ಮತ್ತೆ ಡಯಾಕ್ ಬಗ್ಗೆ ತಿಳ್ಕೊಳ್ಳೋಣ.
1: ಆಯ್ತು.
0: ಈ ಡಯೋಡ್ ಒಂದು ಸೆಮಿ ಕಂಡಕ್ಟರ್ ಸಾಧನ. ಇದು ಮುಖ್ಯ ಕೆಲಸ ಏನಪ್ಪಾ ಅಂದ್ರೆ ಕೇವಲ ಒಂದೇ ಒಂದು ದಿಕ್ಕಿನಲ್ಲಿ ವಿದ್ಯುತ್ ಹರಿಯುವಂತೆ ನೋಡ್ಕೊಳ್ಳುತ್ತೆ, ಅದ್ರ ಉಲ್ಟಾ ದಿಕ್ಕಿನಲ್ಲಿ ವಿದ್ಯುತ್ ಹರಿಯದಂತೆ ಅದನ್ನ ನಿರ್ಬಂಧಿಸುತ್ತೆ. ಈ ಡಯೋಡ್ ಅನ್ನ ಪಿನ್ ಜಂಕ್ಷನ್ ಬಳಸಿ ತಯಾರಿಸಲಾಗುತ್ತೆ. ಅಂದ್ರೆ ಒಂದು ಬದಿಯಲ್ಲಿ ಪಿ ಮಾದರಿಯ ಸೆಮಿಕಂಡಕ್ಟರ್ ಇಂದ ಡೋಪ್ ಮಾಡಿರ್ತಾರೆ, ಇನ್ನೊಂದು ಬದಿಯಲ್ಲಿ ಎನ್ ಮಾದರಿಯ ಸೆಮಿಕಂಡಕ್ಟರ್ ನಿಂದ ಡೋಪಿಂಗ್ ಅನ್ನ ನಡೆಸಿರ್ತಾರೆ. ಮತ್ತೆ ಈ ಡಯೋಡ್ಗಳಲ್ಲಿ ಎರಡು ಟರ್ಮಿನಲ್ ಇರುತ್ತೆ, ಒಂದನ್ನ ಆನೋಡ್ ಅಂತ ಕರಿತೀವಿ, ಮತ್ತೊಂದನ್ನ ಕ್ಯಾಥೋಡ್ ಅಂತ ಕರಿತೀವಿ. ಆನೋಡ್ಗೆ ನಾವು ಪಾಸಿಟಿವ್ ಬಯಾಸಿಂಗ್ ಮಾಡಿ ಕ್ಯಾಥೋಡ್ ನ ನೆಗೆಟಿವ್ ಬಯಾಸಿಂಗ್ ಮಾಡಿದ್ರೆ ಇದನ್ನ ಫಾರ್ವರ್ಡ್ ಬಯಾಸ್ಡ್ ಅಂತ ಕರಿತೀವಿ. ಅಂದ್ರೆ ಆನೋಡ್ಗೆ ನಾವು ಪಾಸಿಟಿವ್ ವೋಲ್ಟೇಜ್ ಕೊಟ್ಟು ಕ್ಯಾಥೋಡ್ ನ ನೆಗೆಟಿವ್ ಅಂದ್ರೆ ಗ್ರೌಂಡ್ ಮಾಡಿದ್ರೆ ಫಾರ್ವರ್ಡ್ ಬಯಾಸ್ ಆಗುತ್ತೆ. ಡಯೋಡ್ ಯಾವಾಗ ಫಾರ್ವರ್ಡ್ ಬಯಾಸ್ ಆಗುತ್ತೋ ಆಗ ಮಾತ್ರ ಕರೆಂಟ್ ಅನ್ನ ಒಂದು ದಿಕ್ಕಿನಲ್ಲಿ ಇಯೋದಕ್ಕೆ ಅನುವು ಮಾಡಿಕೊಡುತ್ತೆ. ಅದೇ ಇದ್ರ ಪೊಲಾರಿಟಿಯನ್ನ ತಿರುಗಿಸಿದಾಗ ಅಂದ್ರೆ ಆನೋಡ್ಗೆ ನೆಗೆಟಿವ್ ಕೊಟ್ಟು ಕ್ಯಾಥೋಡ್ಗೆ ಪಾಸಿಟಿವ್ ಕೊಟ್ರೆ ಅದು ರಿವರ್ಸ್ಡ್ ಬಯಾಸ್ ಆಗುತ್ತೆ. ರಿವರ್ಸ್ಡ್ ಬಯಾಸ್ ಆದಾಗ ಅದು ಕರೆಂಟ್ ಅನ್ನ ಹರಿಯೋಕೆ ಬಿಡಲ್ಲ, ಅದನ್ನ ನಿರ್ಬಂಧಿಸುತ್ತೆ. ಆದ್ರೆ ಈ ಡಯೋಡ್ಗಳು DC ಸರ್ಕ್ಯೂಟ್ ನಲ್ಲಿ ಕೆಲಸ ಮಾಡೋದಕ್ಕೆ ಬಹಳನೇ ಉಪಯುಕ್ತ. ಅಂದ್ರೆ ರೆಕ್ಟಿಫೈಯರ್ಗಳಲ್ಲಿ, ರೆಗ್ಯುಲೇಟರ್ಗಳಲ್ಲಿ, DC ರೆಗ್ಯುಲೇಟರ್ ಇರುತ್ತಲ್ಲ ಅದರಲ್ಲಿ ತುಂಬಾನೇ ಉಪಯೋಗ. ಯಾಕಂದ್ರೆ ನಮಗೆ ಇರುವಂತದ್ದು ಎಲ್ಲವೂ ಕೂಡ AC ಸಿಗ್ನಲ್, ಆದ್ರೆ ನಮ್ಮ ಬಹುತೇಕ ಎಲೆಕ್ಟ್ರಾನಿಕ್ಗಳು ಕೆಲಸ ಮಾಡೋದು DC ಸಿಗ್ನಲ್. ಹಾಗಾಗಿ ಆ ACಯನ್ನ DC ಆಗಿ ಪರಿವರ್ತನೆ ಮಾಡೋದಕ್ಕೆ ನಾವು ಈ ಡಯೋಡ್ಗಳನ್ನ ಬಳಸಬಹುದು. ಯಾಕಂದ್ರೆ ಇದು ಒಂದು ಸೈಕಲ್ನಲ್ಲಿ ಮಾತ್ರ ಹರಿಯೋದಿಕ್ಕೆ ಅನುವು ಮಾಡಿಕೊಡುತ್ತೆ, ಇನ್ನೊಂದು ಸೈಕಲ್ನಲ್ಲಿ ರಿವರ್ಸ್ ಬಯಾಸ್ ಆಗುತ್ತಲ್ಲ ಆಗ ಹರಿಯೋದಿಕ್ಕೆ ಬಿಡಲ್ಲ. ಹಾಗಾಗಿ ಇದು ಡೈರೆಕ್ಟ್ ಕರೆಂಟ್ ಅಂದ್ರೆ DC ಅನ್ನ ಸಪ್ಲೈ ಮಾಡುತ್ತೆ. ಈಗ ಟ್ರಯಾಕ್ ಏನು ಅಂತ ನೋಡೋಣ. ಈ ಟ್ರಯಾಕ್ ಮತ್ತು ಟ್ರಯಾಕ್ ಇವೆರಡೂ ಕೂಡ ಸೆಮಿ ಕಂಡಕ್ಟರ್ ಸ್ವಿಚಿಂಗ್ ಡಿವೈಸಸ್, ಅಂದ್ರೆ ಸ್ವಿಚಿಂಗ್ ಆನ್ ಆಫ್ ಕೆಲಸಕ್ಕಾಗಿ ಇದನ್ನ ಬಳಸೋದು. ಆಯ್ತಾ. ಮುಖ್ಯವಾಗಿ ಇವನ್ನ ಫ್ಯಾನ್ ರೆಗ್ಯುಲೇಟರ್ಗಳಲ್ಲಿ, ಲೈಟ್ ಡಿಮ್ಮರ್ಗಳಲ್ಲಿ, ಹೀಟ್ ನಿಯಂತ್ರಕಗಳಲ್ಲಿ ಮತ್ತೆ ಮೋಟಾರ್ ವೇಗವನ್ನ ನಿಯಂತ್ರಿಸೋದಿಕ್ಕೆ, ಈ ರೀತಿ AC ವಿದ್ಯುತ್ ನಿಯಂತ್ರಣ ಸರ್ಕ್ಯೂಟ್ ಅಲ್ಲಿ ಇದನ್ನ ಬಳಸ್ತೀವಿ. ಡಯೋಡ್ನ DCಯಲ್ಲಿ, ಟ್ರಯಾಕ್ ಮತ್ತು ಡಯಾಕ್ನ AC ಯಲ್ಲಿ. AC ವಿದ್ಯುತ್ ಎಷ್ಟು ಲೋಡ್ ಅನ್ನ ತಲುಪುತ್ತೆ ಅನ್ನುವ ಆಧಾರದ ಮೇಲೆ ಇದು ನಿಯಂತ್ರಣ ಮಾಡೋದಿಕ್ಕೆ ಸಹಾಯವನ್ನ ಮಾಡುತ್ತೆ. ಟ್ರಯಾಕ್ ಇದರ ಪೂರ್ಣ ರೂಪ ಏನಂದ್ರೆ ಟ್ರಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್, ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಟ್ರಯೋಡ್ ಅನ್ನೋದು ಈ ಟ್ರಯಾಕ್ನ ಪೂರ್ಣ ರೂಪ. ಈ ಟ್ರಯಾಕ್ ಏನ್ ಮಾಡುತ್ತೆ, ಎರಡೂ ದಿಕ್ಕಿನಲ್ಲಿ ಕರೆಂಟ್ ಅನ್ನ ಹರಿಯೋದಿಕ್ಕೆ ಸಹ ಮಾಡುವಂತಹ ಒಂದು ಎಲೆಕ್ಟ್ರಾನಿಕ್ ಸ್ವಿಚ್. ಇದರಲ್ಲಿ ಮುಖ್ಯವಾಗಿ ಮೂರ್ ಟರ್ಮಿನಲ್ ಇರುತ್ತೆ. ಅಲ್ಲಿ ಬರೀ ಕ್ಯಾಥೋಡ್ ಆನೋಡ್ ಇತ್ತು, ಇಲ್ಲಿ ಮೇನ್ ಟರ್ಮಿನಲ್ 1, ಮೇನ್ ಟರ್ಮಿನಲ್ 2 ಮತ್ತು ಗೇಟ್ ಅನ್ನೋ

0: ಮೂರು ಟರ್ಮಿನಲ್ಗಳಿದೆ. ಈ ಗೇಟ್ ಟರ್ಮಿನಲ್ಗೆ ನಾವು ಸಣ್ಣ ಪ್ರಮಾಣದ ಟ್ರಿಗರಿಂಗ್ ಕರೆಂಟ್ ಅನ್ನ ಹಾಕ್ದಾಗ ಟ್ರಯಾಕ್ ಆನ್ ಆಗುತ್ತೆ. ಈ ಕರೆಂಟ್ ಅನ್ನ ಕೊಡದೋದ್ರೆ ಟ್ರಯಾಕ್ ಆಫ್ ಆಗೇ ಇರುತ್ತೆ. ನಾವ್ ಯಾವಾಗ ಟ್ರಿಗರಿಂಗ್ ಕರೆಂಟ್ ಅನ್ನ ಗೇಟ್ಗೆ ಪೂರೈಸ್ತೀವೋ ಈ ಟ್ರಯಾಕ್ ಆನ್ ಆಗಿ ಕರೆಂಟ್ ಅನ್ನ ಮೇನ್ ಟರ್ಮಿನಲ್ ಒನ್ ಇಂದ ಮೇನ್ ಟರ್ಮಿನಲ್ ಟೂಗೆ ಹರಿಯುವಂತೆ ಮಾಡುತ್ತೆ. ಒಂದು ಬಾರಿ ಇದು ಪ್ರಚೋದನೆಗೊಂಡ್ರೆ ನಂತರ ಕರೆಂಟ್ ನೈಸರ್ಗಿಕವಾಗಿ ಶೂನ್ಯಕ್ಕೆ ಇಳಿಯುವವರೆಗೂ ಅದು ತನ್ನ ಕೆಲಸವನ್ನ ಮಾಡ್ತಾನೆ ಇರುತ್ತೆ. ಆಯ್ತಾ, ಪ್ರತಿ ಎಸಿ ಸೈಕಲ್ ನಲ್ಲೂ ಕೂಡ ಒಂದು ಪಾಯಿಂಟ್ ಅಂತ ಇರುತ್ತೆ. ಯಾವ ಪಾಯಿಂಟ್ ನಲ್ಲಿ ಟ್ರಯಾಕ್ ಪ್ರಚೋದನೆಯಾಗುತ್ತೆ ಅನ್ನುವ ಆಧಾರದ ಮೇಲೆ ನಾವು ಸಾಧನಕ್ಕೆ ಎಷ್ಟು ವೋಲ್ಟೇಜ್ ಕೊಡ್ಬೋದು ಅಥವಾ ಎಷ್ಟು ವಿದ್ಯುತ್ ಸಪ್ಲೈ ಆಗ್ಬೇಕನ್ನೋದನ್ನ ನಿಯಂತ್ರಣ ಮಾಡ್ತೀವಿ. ಈ ಎಲೆಕ್ಟ್ರಾನಿಕ್ ಫ್ಯಾನ್ ನಿಯಂತ್ರಕಗಳು ಅಂದ್ರೆ ಫ್ಯಾನ್ ರೆಗ್ಯುಲೇಟರ್ ಆಗಿರ್ಬೋದು, ಅದರಲ್ಲಿ ಫ್ಯಾನ್ ವೇಗವನ್ನ ನಿಯಂತ್ರಿಸೋದಿಕ್ಕೆ, ಹಾಗೆ ಲೈಟ್ ಡಿಮ್ಮರ್ಗಳಾಗಿರ್ಬೋದು ಅಂದ್ರೆ ಒಂದು ಬಲ್ಬ್ ಹೊಳಪನ್ನ ನಿಯಂತ್ರಿಸೋದಿಕ್ಕೆ ಎಲ್ಲಾ ಕಡೆ ಇದನ್ನ ಬಳಸ್ತೀವಿ.
1: ಈಗ ಟ್ರಯಾಕ್ ಬಗ್ಗೆ ಗೊತ್ತಾಯ್ತು, ಇನ್ನ ಡಯಾಕ್ ಅಂತ ಹೇಳಿದ್ರಲ್ಲ, ಇದೇನ್ ಮಾಡುತ್ತೆ, ಇದ್ರ ಕೆಲ್ಸ ಏನು?
0: ಈ ಡಯಾಕ್ ನ ಫುಲ್ ಫಾರ್ಮ್ ಅಂತ ಹೇಳಿದ್ರೆ ಡಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್. ಇದರ ಕೆಲಸ ಏನಂದ್ರೆ, ಈಗ ಟ್ರಯಾಕ್ ಆನ್ ಆಗಿ ಕರೆಂಟ್ ಅನ್ನ ಹರಿಯೋದಿಕ್ಕೆ ಎರಡು ದಿಕ್ಕಿನಲ್ಲೂ ಕೂಡ ಸಹಾಯ ಮಾಡುತ್ತಲ್ವಾ, ಆ ಟ್ರಯಾಕ್ ತನ್ನ ಕೆಲಸವನ್ನ ಮಾಡುವಂತೆ ಮಾಡೋದೇ ಈ ಡಯಾಕ್.
1: ಓ, ಇದು ಬೂಸ್ಟ್ ತರ.
0: ಇಲ್ಲಿ ಆ ಒಂದು ಕಾರಣಕ್ಕೆ ಉಪಯೋಗಿಸ್ತಾರೆ ಟ್ರಯಾಕ್ ಮತ್ತೆ ಡಯಾಕ್ ಎರಡನ್ನು ಕೂಡ. ಆಯ್ತಾ, ಇನ್ನು ಡಯಾಕ್ ಕೂಡ ಎರಡೂ ದಿಕ್ಕಿನಲ್ಲಿ ವಿದ್ಯುತ್ ಅನ್ನ ಹರಿಯೋದಿಕ್ಕೆ ಅನುವು ಮಾಡಿ ಕೊಡುತ್ತೆ. ಮತ್ತೆ ಇದಲ್ಲೂ ಅಷ್ಟೇ, ಒಂದು ಕಂಡೀಷನ್ ಇದೆ. ಈ ಡಯಾಕ್ ಯಾವಾಗ ಕೆಲಸ ಮಾಡೋಕ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ, ಮೊದಲಿಗೆ ನಾವು ಸ್ವಲ್ಪ ಮಟ್ಟದ ವೋಲ್ಟೇಜ್ ಅನ್ನ ಅದಕ್ಕೆ ಕೊಡ್ತೀವಿ. ಆ ವೋಲ್ಟೇಜ್ ಒಂದು ನಿರ್ದಿಷ್ಟ ಮೌಲ್ಯವನ್ನ ತಲುಪಬೇಕು. ಆ ನಿರ್ದಿಷ್ಟ ಮೌಲ್ಯವನ್ನ ತಲುಪದಾಗ ಮಾತ್ರ ಡಯಾಕ್ ಆನ್ ಆಗೋದು, ಆಮೇಲೆ ಅದು ಟ್ರಯಾಕ್ ನ ಆನ್ ಮಾಡೋದು. ಈ ಒಂದು ನಿರ್ದಿಷ್ಟ ಮಟ್ಟವನ್ನ ಬ್ರೇಕ್ ಓವರ್ ವೋಲ್ಟೇಜ್ ಅಂತ ಹೇಳಿ ಕರೀತಾರೆ. ನಾವು ಅಪ್ಲೈ ಮಾಡಿರುವಂತಹ ವೋಲ್ಟೇಜು ಬದಲಾಗ್ತಾ ಬ್ರೇಕ್ ಓವರ್ ವೋಲ್ಟೇಜ್ ತಲುಪಿದಾಗ, ಅದನ್ನ ದಾಟಿದ ನಂತರ ಡಯಾಕ್ ಟ್ರಯಾಕ್ ಅನ್ನ ಆನ್ ಮಾಡುತ್ತೆ. ಅಂದ್ರೆ ಈ ಡಯಾಕ್ ಏನ್ ಮಾಡುತ್ತೆ ಅಂದ್ರೆ, ಒಂದು ಶಾರ್ಪ್ ಪಲ್ಸ್, ತೀಕ್ಷ್ಣವಾದಂತ ಪಲ್ಸ್ನ ಟ್ರಯಾಕ್ ನ ಗೇಟಿಗೆ ಕಳಿಸುತ್ತೆ. ಅದರ ಸಹಾಯದಿಂದ ಟ್ರಯಾಕ್ ಅನ್ನ ಆನ್ ಮಾಡುತ್ತೆ. ಇದರಿಂದ ಒಂದು ಎಸಿ ಸೈಕಲ್ ನ ಎರಡೂ ಭಾಗಗಳಲ್ಲಿ ಟ್ರಯಾಕ್ ಸಾಗವಾಗಿ ಕೆಲಸ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ.
1: ಈಗ ಟ್ರಯಾಕ್ ಬಗ್ಗೆ ಡಯಾಕ್ ಬಗ್ಗೆ ಎರಡರ ಬಗ್ಗೆನೂ ತಿಳ್ಕೊಂಡಾಯ್ತು. ಈಗ ಈ ಟ್ರಯಾಕ್ ಮತ್ತೆ ಡಯಾಕ್ ಒಟ್ಟಿಗೆ ಸೇರ್ಬಿಟ್ಟು ಹೆಂಗ್ ಕೆಲಸ ಮಾಡ್ತವೆ ಅಂತ ಹೇಳಿ.
0: ಸರಿ, ಈ ಡಯಾಕ್ ಅನ್ನೋದು ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಟ್ರಿಗರಿಂಗ್ ಡಿವೈಸ್ ಆಗಿ ಕೆಲಸ ಮಾಡುತ್ತೆ, ಅಂದ್ರೆ ಟ್ರಯಾಕ್ ನ ಟ್ರಿಗರ್ ಮಾಡೋದು. ಇನ್ನು ಈ ಟ್ರಯಾಕ್ ಬಂದು ಇದೇ ಬಹು ಮುಖ್ಯವಾದಂಥದ್ದು, ಇದೇ ಆ ಎಸಿ ಪವರ್ ಕಂಟ್ರೋಲ್ ಸ್ವಿಚ್ ಆಗಿ ಕೆಲಸ ಮಾಡ್ತಿರೋದು. ಈಗ ನೋಡು, ಫ್ಯಾನ್ ರೆಗ್ಯುಲೇಟರ್ ಸರ್ಕ್ಯೂಟ್ ನಲ್ಲಿ ಕೆಪಾಸಿಟರ್ ಇರುತ್ತೆ. ಪ್ರತಿಯೊಂದು ಎಸಿ ಸೈಕಲ್ ನಲ್ಲೂ ಈ ಒಂದು ಕೆಪಾಸಿಟರ್ ನಿಧಾನವಾಗಿ ಚಾರ್ಜ್ ಆಗುತ್ತೆ. ಯಾವಾಗ ಕೆಪಾಸಿಟರ್ ವೋಲ್ಟೇಜ್ ಬ್ರೇಕ್ ಓವರ್ ವೋಲ್ಟೇಜ್ ಅನ್ನ ತಲುಪುತ್ತೋ, ಯಾಕಂದ್ರೆ ನಾವೊಂದು ವೋಲ್ಟೇಜ್ ಅಪ್ಲೈ ಮಾಡಿರ್ತೀವಿ, ಬಟ್ ಬ್ರೇಕ್ ಓವರ್ ವೋಲ್ಟೇಜ್ ಅನ್ನ ತಲುಪಿದಾಗ ಮಾತ್ರ ಡಯಾಕ್ ಕಂಡಕ್ಷನ್ ನ ಶುರು ಮಾಡಿ ಡಯಾಕ್ ಆನ್ ಆಗುತ್ತೆ. ಡಯಾಕ್ ಯಾವಾಗ ಆನ್ ಆಗುತ್ತೋ ಅವಾಗ ಒಂದು ಶಾರ್ಪ್ ಪಲ್ಸ್ ಅನ್ನ ಟ್ರಯಾಕಿನ ಗೇಟಿಗೆ ನೀಡುತ್ತೆ. ಟ್ರಯಾಕಿನ ಗೇಟಿಗೆ ನೀಡಿದಾಗ ಅದೇನ್ ಮಾಡುತ್ತೆ, ಟರ್ಮಿನಲ್ ಒನ್ ಇಂದ ಮೇನ್ ಟರ್ಮಿನಲ್ ಟೂಗೆ ಕರೆಂಟ್ ಹರಿಯುವಂತೆ ಮಾಡುತ್ತೆ. ಈ ಟ್ರಯಾಕ್ ಇನ್ನುಳಿದ ಎಸಿ ಸೈಕಲ್ಗೆ ಸಂಪೂರ್ಣವಾಗಿ ಆನ್ ಆಗಿರುತ್ತೆ. ಈಗ ಇಲ್ಲಿ ವೇವ್ ಅನ್ನ ಹೇಗ್ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ, ಕೆಪಾಸಿಟರ್ ಪ್ರತಿ ಎಸಿ ಸೈಕಲ್ ಅಲ್ಲೂ ಚಾರ್ಜ್ ಆಗುತ್ತೆ ಅಂತ ಹೇಳ್ದೆ ನಾನು ಅಲ್ವಾ. ಆ ಒಂದು ಚಾರ್ಜಿಂಗ್ ಟೈಮ್ನ ರೆಸಿಸ್ಟರ್ ಉಪಯೋಗಿಸ್ಕೊಂಡು ನಾವು ನಿಯಂತ್ರಿಸಬಹುದು. ಈ ರೀತಿ ನಿಯಂತ್ರಣ ಮಾಡೋದ್ರಿಂದ ಆ ಫ್ಯಾನಿಗೆ ಎಷ್ಟು ಪವರ್ ಸಪ್ಲೈ ಹೋಗುತ್ತೆ ಅನ್ನೋದನ್ನು ನಿಯಂತ್ರಿಸಬಹುದು. ಅದ್ರ ಮೂಲಕ ಅದ್ರ ವೇಗವನ್ನು ನಾವು ನಿಯಂತ್ರಣ ಮಾಡಬಹುದು. ಈ ರೀತಿಯಾಗಿ ಇದು ಕೆಲಸ ಮಾಡ್ತಾ ನಿಯಂತ್ರಣವನ್ನ ಮಾಡುತ್ತೆ. ಮುಖ್ಯವಾಗಿ ಎಸಿ ಸರ್ಕ್ಯೂಟ್ಗಳಲ್ಲಿ ಈ ಡಯೋಡ್ ನ ಮಿತಿ ಏನಿತ್ತು, ಡಯೋಡ್ ಕೇವಲ ಒಂದು ಸೈಕಲ್ ನಲ್ಲಿ ಕಂಡಕ್ಟ್ ಮಾಡುತ್ತೆ, ಡಿಸಿಗೆ ಸೂಕ್ತ. ಆ ಒಂದು ಮಿತಿಯನ್ನ ಈ ಡಯಾಕ್ ಮತ್ತು ಟ್ರಯಾಕ್ ಓವರ್ಕಮ್ ಮಾಡಿದೆ, ಹಾಗಾಗಿ ಇದನ್ನ ವಿನ್ಯಾಸವನ್ನ ಮಾಡಿದ್ದಾರೆ.
1: ಸೂಪರ್. ಹಾಗಾದ್ರೆ ಇವೆರಡು ಒಟ್ಟಿಗೆ ಸೇರಿ ಫ್ಯಾನ್ ರೆಗ್ಯುಲೇಟರ್ ಅದರೊಳಗಿರೋ ಮೋಟರ್ ಹೇಗ್ ಕೆಲಸ ಮಾಡ್ಬೇಕು ಅನ್ನೋದನ್ನ ನಿಯಂತ್ರಣ ಮಾಡುತ್ತೆ.
0: ಹೌದು.
1: ಈಗ ನೋಡಿ, ನಮಗೆ ಶೆಕೆನೂ ಕಡಿಮೆ ಆಯ್ತು ಈ ಫ್ಯಾನ್ ಇಂದ, ಹಾಗೇನೆ ಅದರಲ್ಲಿ ಏನ್ ಕೆಲಸಗಳು ನಡೆಯುತ್ತೆ ಅಂತಾನು ಗೊತ್ತಾಯ್ತು.
0: ಹೌದು, ಈ ಫ್ಯಾನ್ ನಿಯಂತ್ರಕ ಏನಿದೆ ಅದು ವಿದ್ಯುತ್ ಸರಬರಾಜು ಮತ್ತು ಮೋಟರ್,

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ಸಮಯವಾಗಿದೆ 9:57:20. ಶ್ರೋತೃಗಳೇ ಗಮನಿಸಿ, ಇಂದು ರಾತ್ರಿ 10 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಯುಎಸ್ ಪ್ರಸಾದ್ ಅವರ ಕರ್ನಾಟಕ ಶಾಸ್ತ್ರೀಯ ಸ್ಯಾಕ್ಸೋಫೋನ್ ವಾದನವನ್ನು ಕೇಳಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಕೊಡುಗೆ.
1: ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ ಪ್ರತಿ ಸೋಮವಾರ ಬೆಳಗ್ಗೆ 11:00 to 12:00
1: ಆಟದ ಗತ್ತು ಗಮ್ಮತ್ತು,
2: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
1: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
2: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
1: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
2: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
1: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11:00 ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
2: ಗೇಮ್ ಶೋ. ಗೇಮ್ ಶೋ, ಗೇಮ್ ಶೋ.

0: अभी आप सुन रहे थे यू शिव प्रसाद का सैक्सोफोन वादन, आपके साथ मृदंगम पर विग्नेश जयरमन और वायलिन पर जी उमा संगत कर रही थी। इसी के साथ संगीत का अखिल भारतीय कार्यक्रम अब यहीं संपन्न होता है। ये कार्यक्रम आकाशवाणी के दिल्ली केंद्र के स्टूडियो में रिकॉर्ड किया गया और आकाशवाणी के दिल्ली केंद्र से ही प्रसारित किया गया।
1: He was accompanied on Mridangam by V. Jayaraman and on violin by G. Uma. With that, we come to the end of this program. This program was earlier recorded in the studios of Akashvani Delhi and was broadcast from the Delhi station of Akashvani.
2: साथ में रत्ना पांडे।
3: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 11:25 ಇನ್ನು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಂತಹ ಸಮಯ ನಾಳೆ ಬೆಳಗ್ಗೆ 6:10 ಗೀತಾರಾಧನ 6:30 ಚಿಂತನ ಡಾಕ್ಟರ್ ಡಿಸಿ ಗೀತಾ ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ 6:35 ಸಿನಿಮಾಯಾನ ಜನಮೆಚ್ಚಿದ ಕನ್ನಡ ಚಿತ್ರಗಳ ನೆನಪಿನ ಮಾಲೆ ಪ್ರಸ್ತುತಿ ಶ್ರೀನಿವಾಸ ಪ್ರಸಾದ್ ಗಮನಿಸಿ ಈ ಕಾರ್ಯಕ್ರಮದ ಮರುಪ್ರಸಾರ 6:10 6:40 ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ 6:50 ರೈತರಿಗೆ ಸಲಹೆ 7:15 ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನ ಯಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರಸ್ತುತಿ ಜಿ ಶಾಂತಕುಮಾರ್ 7:30 ಸೇವಾ ವಾಹಿನಿ 7:45 10:15 ಹಾಗೂ 4:45 ಚಿತ್ರಗೀತೆಗಳನ್ನು ಕೇಳಬಹುದು. ಬೆಳಗ್ಗೆ 8:30 ಯೋಗದತ್ತ ಜಗತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ. 9:40 ನಮ್ಮ ಆರೋಗ್ಯ ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನ ಮಹಾದಾನ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಯ ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಪಲ್ಲವಿ ಬಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. 10:00 ಕೇಳಿಗಿಳಿಗಳೇ ಕತೆ.

0: ಲು ಪುಟ್ಟ ಪ್ರಸ್ತುತಿ ಬಿಜಿ ಕವಿತಾ. 10:30 ಮಕ್ಕಳ ಮಂಟಪ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಯೋಗ ಮತ್ತು ಮಕ್ಕಳು ಕುರಿತು ಯೋಗ ಶಿಕ್ಷಕಿ ಆಶಾದೇವಿಯನ್ನವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಪಿ. 11:00 ಮಿಶ್ರ ಮಾಧುರ್ಯ ಪ್ರಸಾರವಾಗಲಿದೆ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ಧಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಆಶಾ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 12:35 ರಜತ್ ಎಸ್ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳಬಹುದು. 12:45 ಜನಪದ ಸಂಗೀತ. ಚಾಮರಾಜನಗರ ಸಿದ್ದಯ್ಯನಪುರದ ಭಾಗ್ಯಮ ಮತ್ತು ಸಂಗಡಿಗರಿಂದ ಹಾಡುಗಳು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು 1:20 ಎಂಎಸ್ ಕೀರ್ತನ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 1:30 ಹಾಗೂ 5:05 ಸಂದೇಶಾಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಕನ್ನಡ ಚಲನಚಿತ್ರ ಧ್ವನಿ ವಾಹಿನಿಯಲ್ಲಿ ಅನುರಕ್ತ. 3:40 ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅಶ್ವಥ್ ನಾರಾಯಣ್ ಅವರ ಹಾಡುಗಾರಿಕೆಯಲ್ಲಿ ಸ್ವಾತಿ ತಿರುನಾಳ್ ಅವರ ರಚನೆಗಳು ಪ್ರಸಾರವಾಗಲಿವೆ. ಇನ್ನು 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಆರಂಭಗೊಂಡು ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ಬರ್ಮಿಂಗ್ಹ್ಯಾಮ್ನಲ್ಲಿ ಹಿಡಿಗ್ ಬ್ಯಾಸ್ಟನ್ನಲ್ಲಿ ನಡೆಯುವ ಕ್ರಿಕೆಟ್ ಪಂದ್ಯದ ನೇರ ವೀಕ್ಷಕ ವಿವರಣೆ ಕೇಳಬಹುದು. ಈ ಕಾರ್ಯಕ್ರಮ 6:51 ಪಂದ್ಯದ ದಿನದ ಆಟದವರೆಗೆ ಮುಂದುವರಿಯಲಿದೆ. ಇನ್ನು ನ್ಯೂಸ್ ಆನ್ ಏರ್ ಆಪ್ನಲ್ಲಿ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. 6:51 ಚಿತ್ರಗೀತೆಗಳು, 7:45 ಕನ್ನಡದಲ್ಲಿ ಭಾಷಣ, ಬಸವಣ್ಣ ರೂಪಿಸಿದ ಭಾರತ, ಈ ಕುರಿತು ಡಾಕ್ಟರ್ ಚಿನ್ನಸ್ವಾಮಿ ಸೋಸಲೆ ಅವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 8:10 ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರ 12 ಪೂರ್ಣಗೊಳಿಸಿದ ಸಂದರ್ಭದಲ್ಲಿ ಸಶಕ್ತ ಭಾರತ ವಿಷಯದ ಕುರಿತು ವಿಶೇಷ ದ್ವಿಭಾಷಾ ಕಾರ್ಯಕ್ರಮ. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರೂಪಕ ಬೆಂಗಳೂರು ಕೇಂದ್ರದಿಂದ. 10:00 ಬೆಂಗಳೂರು ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಜೆಎಸ್ ಶ್ರೀರಾಮ್ ಅವರ ಹಾಡುಗಾರಿಕೆ. ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕೇಂದ್ರದ ಕೊಡುಗೆ. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವಾಗಿತ್ತು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಾ ಇದೆ. 11:05 ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashvani, the news read by Renuka. Prime Minister Narendra Modi has arrived in the French city of Nice, marking the beginning of his 6-day visit to France and Slovakia. Mr. Modi was accorded a warm welcome by senior French dignitaries. The visit to the two European countries aims to further deepen bilateral ties and reaffirm India's commitment towards advancing its broader strategic partnership with the European Union. During his stay in Nice, Prime Minister Modi will hold bilateral talks with French President Emmanuel Macron tomorrow. Both leaders will also jointly inaugurate the Bharat Innovates event, which brings together top innovation startups and venture capital funds from across the world. On the second leg of his two-nation tour, Mr. Modi will travel to Slovakia tomorrow. During his two-day visit, Mr. Modi will meet Slovakian President Peter Pellegrini. He will also hold talks with his Slovakian counterpart Robert Fico in Bratislava. After concluding his Slovakia visit, Prime Minister Modi will return to France to take part in the G7 summit in the eastern part of the country in Auvergne on the 16th and 17th of this month. The White House today said US President Donald Trump will meet Prime Minister Modi on Wednesday during the G7 summit. A senior administration official said discussions are expected to focus on economic growth, supply chains, artificial intelligence, investment partnerships, and a range of global security challenges. The 5-day BRICS Agriculture Conference concluded at Indore in Madhya Pradesh today. At the end of the conference, the Indore Declaration was adopted unanimously. The declaration outlines key decisions on food security, farmers' welfare, climate-friendly farming, agricultural trade and use of smart technology in farming. Union Agriculture Minister Shivraj Singh Chauhan said that BRICS nations represent nearly half the world's population and contribute around 42% of global agricultural output. He said, Indore Declaration is not just a document of agreement, but a symbol of the collective will and shared responsibility of BRICS nations. Union Home Minister Amit Shah today directed the High-Level Committee on Demographic Change to study the shift in population structure in border districts. Chairing the meeting of the committee, Mr. Shah also asked the panel to visit border areas, metro cities and industrial towns for an assessment of changes because of illegal migration and other unnatural causes. An AN-32 transport aircraft of the Indian Air Force crashed at the Jorhat Air Force Station in Assam this morning during a routine sortie, claiming the lives of five air warriors. The Indian Air Force, IAF, has expressed grief at the loss of the lives. The IAF said that a court of inquiry is being constituted to ascertain the cause of the accident. Defence Minister Rajnath Singh has also expressed grief at the loss of five air warriors. The government has appointed Lieutenant General Dheeraj Seth as the next chief of the army staff with effect from 30th of this month. He is presently serving as the vice chief of the army staff. The present chief of the army staff, General Upendra Dwivedi, is retiring from service the same day. Union Petroleum and Natural Gas Minister Hardeep Singh Puri today said that tensions arising from the conflict involving Iran, the United States and Israel have increased challenges in the global petroleum sector, leading to a rise in crude oil prices. Speaking to the media at Ludhiana in Punjab, Mr. Puri asserted that the centre has, however, taken measures to ensure that Indian citizens are not adversely affected by the increase in fuel prices. As part of the celebrations leading up to the International Day of Yoga IDY 2026, the Ministry of Ayush, in collaboration with the Morarji Desai National Institute of Yoga and Hebbled, will organize a landmark global online yoga event tomorrow. The online yoga session will be held from 6:15 a.m. to 7:35 a.m. and is expected to witness participation from more than 130 countries. In men's cricket, India defeated Afghanistan by 7 wickets in a rain-affected first one-day international of the three-match series in Dharamshala, Himachal Pradesh. Chasing 195 runs, India overhauled the target in 22.5 overs. Indian skipper Shubman Gill scored unbeaten 84 of 66 balls. Earlier put into bat, Afghanistan were bowled out for 194 in 24.5 overs. And that is the end of this news bulletin.
0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 11:10:10 ಶ್ರೋತೃಗಳೇ, ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವು ಮುಕ್ತಾಯವಾಗಿದೆ. ಎಂದಿನಂತೆ ನಾಳೆ ಬೆಳಿಗ್ಗೆ 5:53 ನಮ್ಮ ನಿಲಯದ ಪ್ರಸಾರ ಕಾರ್ಯ ಆರಂಭವಾಗಲಿದೆ. ಕೇಳುಗರಿಗೆಲ್ಲ ನಿಮ್ಮ

ಶ್ರೋತೃಗಳೇ, ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವು ಮುಕ್ತಾಯವಾಗಿದೆ. ಎಂದಿನಂತೆ ನಾಳೆ ಬೆಳಿಗ್ಗೆ 5:53 ನಮ್ಮ ನಿಲಯದ ಪ್ರಸಾರ ಕಾರ್ಯ ಆರಂಭವಾಗಲಿದೆ. ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಸುರಭಿ ಮಾಡುವ ಆತ್ಮೀಯ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.